ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇಂದು ರಾಷ್ಟ್ರೀಯ ಪಂಚಾಂಗ. 1948 ಶಕವರ್ಷ, ಆಷಾಢ ಮಾಸದ 23 ದಿನ, ಅಂದರೆ 2026 ಇಸವಿಯ ಜುಲೈ ತಿಂಗಳ 14 ತಾರೀಕು ಮಂಗಳವಾರ. ಇದೀಗ ಸಮಯ 5:58:38. ನಮ್ಮ ನಿಲಯದ ದುರ್ಗೋದಯ ಪ್ರಸಾರವನ್ನು ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ ಪ್ರಾರಂಭಿಸುತ್ತಿದ್ದೇವೆ.

ನಮ್ಮೆಲ್ಲ ಕೇಳುಗರಿಗೆಲ್ಲ ಇಂದಿನ ಪ್ರಸಾರ ಕಾರ್ಯಕ್ಕೆ ಸ್ವಾಗತ. ಹಾಗೂ ಲತಾ ಆರ್ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ನಿಮ್ಮ ಮೇಲೆ ನೀವು ಅವಲಂಬಿಸಿ ಹಾಗೂ ಧೈರ್ಯ ನಿಮ್ಮೊಳಗೇ ಹುಟ್ಟಬೇಕೆಂದು ತಿಳಿದಿರಿ. ಅದು ಕೆಲ ಸಮಯ ತೆಗೆದುಕೊಳ್ಳಬಹುದು, ಆದರೆ ಅದಕ್ಕಾಗಿ ಕೆಲಸವನ್ನ ಮಾಡಲೇಬೇಕು.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇದೀಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:10 ನಮ್ಮ ನಿಲಯದಿಂದ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮ ಚಿಂತನ. ಡಾ ಗಿರಿಜಾಪತಿ ಎನ್ಎಂ ಅವರಿಂದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ದೇಶಭಕ್ತಿ ಗೀತೆ. 6:40 ಪ್ರಾಯೋಜಿತ ಕಾರ್ಯಕ್ರಮ ಕೆಳದೇಶಿ ಉಪನಾಯಕ ಯುಎಹೆಚ್ಎಸ್ ನೇಗಿಲ ಮಿಡಿತ. ವಿಷಯ ಮೈಕ್ರೋಗ್ರೀನ್ಸ್ ಬಗ್ಗೆ ಮಾಹಿತಿ. ಭಾಗವಹಿಸ್ತಾರೆ ಇರುವಕ್ಕಿಯ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯದ ವೈಷ್ಣವಿ ಅವರು. ಪ್ರಾಯೋಜಕರು ಕೆಳದೇಶಿ ಉಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕೆ ಶಿವಮೊಗ್ಗ. 6:50 ಆರೋಗ್ಯ ಬಿಂದು. ವಿಷಯ ಮೂಗಿನಿಂದಾಗುವ ರಕ್ತಸ್ರಾವಕ್ಕೆ ಹೋಮಿಯೋಪತಿ ಚಿಕಿತ್ಸೆ. ಈ ಕುರಿತು ಮಾಹಿತಿಯನ್ನ ನೀಡುತ್ತಾರೆ ಡಾ ವಿಜಯಲಕ್ಷ್ಮೀಶ ಎಂ ಅಂಗಡಿ. 7:15 ಭಾವತರಂಗ. 7:45 8:30 ಚಿತ್ರಗೀತೆಗಳು. 9:05 ನಲ್ನುಡಿ ಬದುಕಿಗೊಂದು ಹಿತನುಡಿ ಹೆಚ್ ಪಾಂಡುರಂಗ ವಿಠಲ ಅವರಿಂದ. 9:10 ಕಾಮನಬಿಲ್ಲು ಕಾರ್ಯಕ್ರಮ. 9:30 ಹಿಂದಿ ಚಿತ್ರಗೀತೆಗಳು. 10:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಹನ್ನೊಂದು ಗಂಟೆಗೆ ಜನಪದ ಗೀತೆಗಳು, 11:30 ಮಾಹಿತಿ ಕಣಜ, ಸಾಹಿತಿಗಳ ಪರಿಚಯ ಆಲಿಸುವಿರಿ. ಮಧ್ಯಾಹ್ನ ಮದಕರಿ ಪ್ರಸಾರದಲ್ಲಿ 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ. ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಬೆಂಗಳೂರು ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ವಿಕೆ ಅವರೊಂದಿಗೆ ಮಾತುಕತೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಸಹನಾ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಸೀಳು ತುಟಿ ಅಂಗಗಳು, ಈ ಕುರಿತು ಡಾ ಗಿರೀಶ್ ಕೆಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ದಿ ಯೋಜನೆಗಳಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ ಕುರಿತ ಮಾಹಿತಿ. ಇನ್ನು ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಒಂದು ಗಂಟೆ 20 ನಿಮಿಷಕ್ಕೆ ನಮ್ಮ ನಿಲಯದಿಂದ ಕಾರ್ಯಕ್ರಮ ಉಲ್ಲಾಸ. 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಮುಂಬೈ ವಿದ್ಭಾರತಿಯಿಂದ ಕಾರ್ಯಕ್ರಮಗಳು ಮೂಡಿಬರುವುದು. 5:00 ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ. 5:30 ವಾಟ್ಸಪ್ ಆಧಾರಿತ ಒಗಟಿಗೊಂದು ಪದ ಕಾರ್ಯಕ್ರಮ. 6:15 ಜನಪದ ಸಂಗೀತ. ಹೊಳಲ್ಕೆರೆ ತಾಲೂಕು ಚಿತ್ರಹಳ್ಳಿ ಗ್ರಾಮದ ಕೆಂಚಮ್ಮ ಹಾಗೂ ಸಂಘಟಕರಿಂದ ಸಾಂಪ್ರದಾಯದ ಪದ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಅವಲೋಕನ. 6:51 ಕಿಸಾನ್ ವಾಣಿ ಕೃಷಿರಂಗ. ರೈತರಿಗಾಗಿ ಕಾರ್ಯಕ್ರಮದಲ್ಲಿ ರೇಷ್ಮೆ ಕೃಷಿಯಲ್ಲಿನ ಅನುಭವಗಳ ಕುರಿತು ಹೊಸದುರ್ಗ ತಾಲೂಕು ಮಲ್ಲಹಳ್ಳಿಯ ಕೃಷಿಕರಾದ ಎಂ ಮಹೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಯುಎಂ ಮರುಳಸಿದ್ದೇಶ್.

7:45ಕ್ಕೆ ಭಾಷಣ. ಬರ ಮತ್ತು ಮರ ಈ ಕುರಿತು ಮಾತನಾಡ್ತಾರೆ ಈರಯ್ಯ ನಿಂಗಯ್ಯ ಕಿಲ್ಲೆದಾರ್. 8:00ಗೆ ಜನರಂಜನಿ ವಾಟ್ಸಪ್ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 8:45ಕ್ಕೆ ವಚನಗಳು. 9:15ಕ್ಕೆ ಭಾವಗೀತೆಗಳು. 9:30ಕ್ಕೆ ಸವಿನೆನಪು. ಒಂದೇ ಚಲನಚಿತ್ರದ ಗೀತೆಗಳನ್ನು ಆಲಿಸುವಿರಿ. ಇನ್ನು 10:00ಗೆ ಮುಂಬೈ ವಿದ್ಯಾರ್ಥಿಯಿಂದ ಕಾರ್ಯಕ್ರಮಗಳು ಮೂಡಿಬರುವುದು. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಆಲಿಸುವಿರಿ.

ಹನ್ನೆರಡನೇ ಶತಮಾನದ ಬಸವೇಶ್ವರ ಅವರ ಸಮಕಾಲೀನ ಶರಣೆಯರಲ್ಲಿ ಬಿಜ್ಜಮಹಾದೇವಿ ಕೂಡ ಒಬ್ಬರು. ಇವರನ್ನ ಅಮ್ಮವ್ವ ಅಥವಾ ಬಿಜ್ಜಾಂಬೆ ಅಂತ ಕೂಡ ಕರೀತಾರೆ. ಇವರು ರಾಟೆ ಅಥವಾ ಕದಿರು ನೂಲುವ ಕಾಯಕದಲ್ಲಿ ತೊಡಗಿದ್ದವರು. ಕಲ್ಯಾಣದ ಶರಣರ ಚಳುವಳಿಯಿಂದ ಪ್ರೇರಿತರಾಗಿ ರಾಟೆ ಅಥವಾ ಕದಿರು ನೂಲುವ ಕಾಯಕದಲ್ಲಿ ನಿರತರಾಗಿದ್ದವರು. ಕಾರ್ಯಕ್ರಮದಲ್ಲಿ ಬಿಜ್ಜಮಹಾದೇವಿ ಅವರ ಕುರಿತು ಒಂದಷ್ಟು ಮಾಹಿತಿಯನ್ನು ತಿಳಿಸ್ತೇನೆ. ಇದೀಗ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ. ಒಂದು ಭಕ್ತಿಗೀತೆ ಹಾಡಿದ್ದಾರೆ ರೂಪಾರಾವ್ ಹಾಗೂ ದೀಪಾರಾವ್. ಸುವಕ್ಷೋಜ ಕುಂಭ ಸುಧಾಪೂರ್ಣ ಕುಂಭ ಪ್ರಸಾದಾವಲಂಬ ಪ್ರಫುಲ್ನ್ಯಾವಲಂಬ

ಬಿಜಮಹಾದೇವಿ ಇವರು ತುಮಕೂರಿನ ಈಶಾನ್ಯದಲ್ಲಿರುವ ಬಿಜ್ಜಾವರ ಎಂಬ ಗ್ರಾಮದಲ್ಲಿ ಶಿವಬ್ರಾಹ್ಮಣ ಕುಲದ ಶಂಕರ ಮತ್ತು ಭಾಗೀರಥಿ ದಂಪತಿಗಳ ಮಗಳಾಗಿ ಜನಿಸಿದರು. ಇವರ ವಚನಗಳಲ್ಲಿ ಮುಗ್ಧ ಭಕ್ತಿ, ನೇರ ನಡೆನುಡಿ ಮತ್ತು ಲಿಂಗಭೇದವಿಲ್ಲದ ಸಮಾನತೆಯ ಆಲೋಚನೆಗಳನ್ನು ಎದ್ದು ಕಾಣಬಹುದು. ಇದೀಗ ಉರಿಲಿಂಗ ಪೆದ್ದಿ ಅವರ ವಚನವನ್ನ ಕೇಳೋಣ. ಹಾಡಿದ್ದಾರೆ ಅನಂತ ಹೆಬ್ಬಾರ್. ಜ್ಞಾನವೇ ಗುರುಲಿಂಗ, ಧ್ಯೇಯವೇ ಜಂಕಮಾ.

ಬಿಚಮಹಾದೇವಿ ಅವರ ಲಿಖಿತ ರೂಪದ ವಚನಗಳಿಗಿಂತಲೂ ಇವರ ಭಕ್ತಿಯ ಮಹಿಮೆ ಅನ್ನೋದು ಉತ್ತರ ಕರ್ನಾಟಕದ ಜಾನಪದದ ಹಂತಿಯ ಪದಗಳಲ್ಲಿ ಹೆಚ್ಚು ಜೀವಂತವಾಗಿದೆ. ಇದಾಗಿತ್ತು ಬಿಜಮಹಾದೇವಿ ಅಮ್ಮವ್ವ ಅಥವಾ ಬಿಜಾಂಬೆ ಅವರ ಕುರಿತು ಒಂದಷ್ಟು ಮಾಹಿತಿ. ಇದೀಗ ಬಿಬಿ ಬಾಚಯ್ಯ ಅವರ ವಚನವನ್ನ ಕೇಳೋಣ. ಹಾಡಿದ್ದಾರೆ ಬಿಎಸ್ ಭರತ್. ಬಸವಣ್ಣನ ಪ್ರಸಾದವ ಕೊಂಡ ಕಾರಣ ಇನ್ನಕ್ಕೆ ಭಕ್ತಿ ಸಾಧ್ಯವಾಯಿತು.

ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ. ಶ್ರೀಧಾ ವಿಠಲರ ರಚನೆಯ ಒಂದು ಭಕ್ತಿಗೀತೆ ಧ್ವನಿಯಾಗಿದ್ದಾರೆ. ದ್ರಾಕ್ಷಾಯಣಿ, ಕೇಳಿದ್ಯಾ ಈ ಕೌತುಕ ಕೇಳಿದ್ಯಾ

ಇದುವರೆಗೆ ನಮ್ಮನ್ನ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳಿದ್ರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ ಚಿಂತನ ಆಲಿಸುವರಿ.

ರಾಷ್ಟ್ರೀಯತೆ ವಾಸಸ್ಥಳ, ಲಿಂಗ, ರಾಷ್ಟ್ರೀಯ ಅಥವಾ ಜನಾಂಗೀಯ ಮೂಲ, ಬಣ್ಣ, ಧರ್ಮ, ಭಾಷೆ ಅಥವಾ ಯಾವುದೇ ಇತರ ಸ್ಥಾನಮಾನಗಳನ್ನು ಲೆಕ್ಕಿಸದೆ ಎಲ್ಲ ಮಾನವರು ಸ್ವತಂತ್ರವಾಗಿಯೇ ಜನಿಸುತ್ತಾರೆ ಮತ್ತು ಘನತೆ, ಗೌರವ ಹಾಗೂ ಹಕ್ಕುಗಳಲ್ಲಿ ಸಮಾನರು ಎಂದು ವಿಶ್ವಸಂಸ್ಥೆ ಘೋಷಿಸಿದೆ. ಈ ಘೋಷಣೆಯು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಕಾನೂನುಗಳ ಅಭಿವೃದ್ಧಿಗೆ ಸ್ಫೂರ್ತಿ ನೀಡಿದ್ದಲ್ಲದೆ ಮಸೂದೆಯ ಮೊದಲ ಹೆಜ್ಜೆಯಾಗಿದೆ. ಜಗತ್ತಿನ ಬಹುತೇಕ ದೇಶ ಭಾಷೆಗಳ ಆಡಳಿತಾತ್ಮಕ ಕಾನೂನುಗಳಲ್ಲಿ ಮಾನವ ಹಕ್ಕುಗಳು ಮತ್ತು ಅವುಗಳ ಸಂರಕ್ಷಣೆಗೆ ವಿಶೇಷ ಪ್ರಾತಿನಿಧ್ಯಗಳಿವೆ. ಹಾಗಾಗಿ ಇಂದು ವಿಶ್ವದಲ್ಲಿ ಮಾನವ, ಮಾನವೀಯತೆ ಅಥವಾ ಮಾನವತೆ, ಮಾನವ ಕಲ್ಯಾಣ, ಮಾನವ ಧರ್ಮ, ಮಾನವತಾವಾದ, ಮಾನವತಾವಾದಿಗಳು, ಮಾನವೀಕರಣ, ಸೈದ್ಧಾಂತಿಕ ಪರಿಕಲ್ಪನೆಗಳು, ಇವು ಭಾರತವೂ ಸೇರಿದಂತೆ ಜಗತ್ತಿನ ಮಾನವಿಕ ಶಾಸ್ತ್ರಜ್ಞರಲ್ಲಿ

0: ಮತ್ತು ಜಗತ್ತಿನಾದ್ಯಂತ ಸಂಶೋಧನಾತ್ಮಕ ಅಧ್ಯಯನದ ವಿಷಯಗಳಾಗಿವೆ. ಕಸವರಂ ಎಂಬುದು ನೆರೆಸೈರಿಸಲಾರ್ಪಡೆ ಪರವಿಚಾರಮಂ ಪರಧರ್ಮಮಂ ಎಂದು ಕನ್ನಡದ ಆದಿಕವಿ ಪಂಪ ಹೇಳಿದ್ದಿದೆ. ಇದರರ್ಥ ಯಾವುದೇ ಮತಧರ್ಮಗಳ ಸಾಂಸ್ಥಿಕ ಹಿತಾಸಕ್ತಿಗಳನ್ನು ಮೀರಿದ ಗುಣಗಳೇ ನಿಜವಾದ ಧರ್ಮ, ಅದುವೇ ಮಾನವ ಧರ್ಮ, ಅದುವೇ ಮಾನವೀಯತೆ ಎಂದರ್ಥ. ಸಾಂಸ್ಥಿಕ ಮತಧರ್ಮಗಳಲ್ಲಿ ಮುಖ್ಯವಾಗಿ ಎರಡು ಭಾಗಗಳಿರುತ್ತವೆ ಎಂಬುದನ್ನು ನಾವು ಇಲ್ಲಿ ಗಮನಿಸಬೇಕಿದೆ. ಮೊದಲನೆಯದು ಆಚರಣೆಗೆ ಸಂಬಂಧಿಸಿದ ವಿಧಿ ವಿಧಾನಗಳು. ಇವು ವ್ಯಕ್ತಿ, ಕುಟುಂಬ ಮತ್ತು ಆಯಾ ಧಾರ್ಮಿಕ ಸಮಾಜಕ್ಕೆ ಸಂಬಂಧಿಸಿರುತ್ತವೆ. ಹಾಗೆಯೇ ಇವು ಧರ್ಮದ ಸಂಕೇತಗಳು ಮಾತ್ರ. ಎರಡನೆಯ ಭಾಗವಾಗಿ ಜೀವನ ಮೌಲ್ಯಗಳಿರುತ್ತವೆ. ಈ ಮೌಲ್ಯಗಳು ಮಾನವ ಲೋಕ, ಜೀವಲೋಕ, ನಿಸರ್ಗ ಹಾಗೂ ಅನಂತ ವಿಶ್ವಕ್ಕೆ, ಆ ಮೂಲಕ ವಿಶ್ವ ಮೌಲ್ಯಗಳನ್ನು ಒಳಗೊಂಡಿರುವ ಮಾನವ ಸಂಬಂಧಗಳನ್ನು ಇಡಿಯಾಗಿ ನೋಡುವ ದೃಷ್ಟಿಕೋನಗಳಿಂದ ಪರಿಪಕ್ವಗೊಂಡಿರುತ್ತವೆ. ಇಲ್ಲಿ ಯಾರಿಗೆ ಯಾರೂ ಅನ್ಯರಲ್ಲ. ಎಲ್ಲರನ್ನೂ ಇವನಮ್ಮವ ಇವನೆಮ್ಮವನೆಂಬ ಪರಿಭಾವನೆಗಳಿಗೆ ಪ್ರಥಮ ಆದ್ಯತೆಗಳಿರುತ್ತವೆ. ಎಲ್ಲರನ್ನೂ ಒಳಗೊಂಡ ಮಾನವೀಯ ಸಂಬಂಧಗಳಿಗೆ ಪ್ರಾಶಸ್ತ್ಯವಿರುತ್ತವೆ. ಮನುಷ್ಯರ ಬದುಕಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಅವಶ್ಯಕವಿದೆ. ಹಾಗಾಗಿ ಮತಧರ್ಮಗಳಲ್ಲಿ ಆಯಾ ಕಾಲಮಾನಗಳಿಗೆ ತಕ್ಕಂತೆ ಸಂಕುಚಿತವಾಗಿ ಹೇಳಲಾಗಿರುವ ಧರ್ಮ ವಿಸ್ತರಣೀಕರಣ ಚಿಂತನೆಗಳಿಗಿಂತ ಎಲ್ಲರೊಳಗೆ ಒಂದಾಗಿ ಬಾಳುವ ಮೌಲಿಕ ಚಿಂತನೆಗಳತ್ತ ಗಮನ ಹರಿಸಬೇಕಿದೆ. ವಾಸ್ತವದಲ್ಲಿ ಭಾರತವು ವಿಶ್ವ ಮಾನವ ಧರ್ಮದ ಜನನಿ. ಇಲ್ಲಿನ ಆಧ್ಯಾತ್ಮ ತತ್ವಗಳ ಅನುಸರಣೆಗಳಲ್ಲಿ ಸರ್ವರ ಆತ್ಮೋನ್ನತಿಗೆ ಪ್ರಥಮ ಮತ್ತು ಏಕಮೇವ ಪ್ರಾಶಸ್ತ್ಯಗಳಿವೆ. ಹಾಗಾಗಿ ಭಾರತ ಜನ್ಯ ಮತಧರ್ಮ ಜ್ಞಾನ ಮೀಮಾಂಸೆಗಳಲ್ಲಿ ವಿಶ್ವ ಕಲ್ಯಾಣಕರ ಚಿಂತನೆಗಳಿವೆ. ಅಹಿಂಸಾತ್ಮಕ ವಿಶ್ವಶಾಂತ ಮನೋಧರ್ಮದ ತತ್ವಗಳಿವೆ. ವಿಶ್ವಾತ್ಮಕ ಸತ್ಯ ದರ್ಶನದ ತಾತ್ವಿಕ ಆಯಾಮಗಳಿವೆ, ಸಿದ್ಧಾಂತಗಳಿವೆ. ವೇದೋಪನಿಷತ್ತುಗಳ ಕಾಲದಿಂದಲೂ ಮಾನವತೆಗೆ ಧಕ್ಕೆಯಾದ ಕಾಲಗಳಲ್ಲಿ ಅದನ್ನು ವಿರೋಧಿಸುವ ಮತ್ತು ಸರಿಪಡಿಸಿಕೊಳ್ಳುವ ಅವಕಾಶಗಳು ಭಾರತದಲ್ಲಿ ನಿಚ್ಚಳವಾಗಿ ಬೆಳವಣಿಗೆ ಕಂಡಿವೆ. ಹಾಗಾಗಿ ಕರ್ಮಾಚರಣೆ ಕೇಂದ್ರಿತ ವೈದಿಕ ಪರಿಕಲ್ಪನೆಗಳಿಗಿಂತ ಆಧ್ಯಾತ್ಮ ಕೇಂದ್ರಿತ ಜ್ಞಾನ ಪರಂಪರೆಯ ಉಪನಿಷತ್ತುಗಳಿಗೆ ವಿಶೇಷ ಪ್ರಾತಿನಿಧ್ಯಗಳಿವೆ. ಇದೇ ಕಾರಣಗಳಿಗಾಗಿ ಷಡ್ ದರ್ಶನಗಳು, ಬೌದ್ಧ ಜೈನದಂತಹ ಅಹಿಂಸಾಪರ ಚಿಂತನೆಗಳು, ಶಿವಶರಣರ ಕ್ರಾಂತ ವಿಚಾರಗಳು, ದಾಸವರೆಣ್ಯರ ಭಕ್ತಿ ತತ್ವಗಳು, ತತ್ವಪದಕಾರರ ಜೀವನ ಸಮನ್ವಯ ದೃಷ್ಟಿಕೋನಗಳು ಮೇಲ್ಮೆಗೆ ಬಂದಿದ್ದು ಮಾನವೀಯತೆಯ ನಿಲುವುಗಳನ್ನು ಗಟ್ಟಿಗೊಳಿಸಿವೆ.
1: ಇದುವರೆಗೂ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ ಚಿಂತನಾ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಾಳೆ ಇದೇ ಸಮಯಕ್ಕೆ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರ ಚಿಂತನಾ ಕೇಳುವಿರಿ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇದೀಗ ಒಂದು ದೇಶಭಕ್ತಿ ಗೀತೆ ಕೇಳೋಣ. ಸಿದ್ದಲಿಂಗ ಪಟ್ಟಣಶೆಟ್ಟಿ ಅವರ ರಚನೆ

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು ನೀರಿನ ಹೂಡಲು ಮಾಡಿಸಬೇಕು.
2: ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ.
3: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೈಷ್ಣವಿ, ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿನಿ, ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ. ನಾನು ಇಂದು ಮೈಕ್ರೋಗ್ರೀನ್ಸ್ಗಳ ಬಗ್ಗೆ ಮಾತನಾಡಲಿದ್ದೇನೆ. ಮೈಕ್ರೋಗ್ರೀನ್ಸ್ ಎಂದರೇನು? ಮೈಕ್ರೋಗ್ರೀನ್ಸ್ ಅಂದರೆ ತರಕಾರಿಗಳು ಮತ್ತು ಸಸ್ಯಗಳ ಮೊಳಕೆ ಹಂತದ ಸಣ್ಣ ಎಲೆಗಳು. ಬಿತ್ತನೆಯ 7-21 ದಿನದ ಒಳಗೆ ಕಾಟಿಲಿಡನ್ ಅಥವಾ ಮೊದಲ ಎಲೆಗಳ ಆರಂಭ, ಸಂಪೂರ್ಣವಾಗಿ ಬೆಳೆಯುವಾಗ ಅಥವಾ ಮೊದಲ ಎಲೆಗಳು ಮೂಡುವ ಹಂತದಲ್ಲಿ ಇದನ್ನು ಕತ್ತರಿಸಿ ಉಪಯೋಗಿಸುತ್ತಾರೆ. ಇವು ಗಾತ್ರದಲ್ಲಿ ಚಿಕ್ಕದಾದರೂ ಪೋಷಕಾಂಶಗಳಲ್ಲಿ ದೊಡ್ಡ ಸಂಪತ್ತಾಗಿವೆ. ಸಾಮಾನ್ಯ ಎಲೆಗಳಿಗಿಂತ ವಿಟಮಿನ್, ಖನಿಜ, ಆಂಟಿ ಆಕ್ಸಿಡೆಂಟ್ ಮತ್ತು ಜೈವಿಕ ಸಂಯುಕ್ತಗಳನ್ನು ಹೆಚ್ಚು ಪ್ರಮಾಣದಲ್ಲಿ ಹೊಂದಿರುತ್ತವೆ. ಮೈಕ್ರೋಗ್ರೀನ್ಸ್ಗಳ ಬಳಕೆ ಪ್ರಾಚೀನ ಕಾಲದಲ್ಲಿಯೇ ಭಾರತ, ಚೀನಾ ಮತ್ತು ಮಧ್ಯಪ್ರಾಚ್ಯಗಳಲ್ಲಿ ಎಳೆ ಎಲೆಗಳು ಮತ್ತು ಮೊಳಕೆಗಳನ್ನು ಔಷಧವಾಗಿಯೂ ಆಹಾರವಾಗಿಯೂ ಬಳಸುವುದರಿಂದ ಆರಂಭವಾಯಿತು. ನಂತರ 1980 ದಶಕದಲ್ಲಿ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೊ ನಗರದ ಹೋಟೆಲ್ಗಳಲ್ಲಿ ವಿಶೇಷವಾಗಿ ಉಪಯೋಗಿಸಲಾಗುತ್ತಿತ್ತು. ಅಲ್ಲಿಂದ ಇದು ಹೊಸ ಆಹಾರ ಪ್ರವೃತ್ತಿಯಾಗಿ ಬೆಳೆಯಿತು. 2000 ನಂತರ ಯುರೋಪ್, ಜಪಾನ್ ಹಾಗೂ ಅಮೆರಿಕ ನಗರಗಳಲ್ಲಿ ಮೈಕ್ರೋಗ್ರೀನ್ ಬಳಕೆ ಜನಪ್ರಿಯತೆ ಗಳಿಸಿದವು. ಇವುಗಳಿಂದ ಆಗುವ

0: ಆರೋಗ್ಯ ಲಾಭಗಳು: ಉರಿಯೂತ ಹಾಗೂ ಸೋಂಕು ವಿರೋಧಿ ಗುಣ, ಅನಿಮಿಯಾ ನಿವಾರಣೆ, ಆಂಟಿ ಕ್ಯಾನ್ಸರ್ ಗುಣ, ಕಣ್ಣುಗಳ ರೋಗ ತಡೆ, ಎಲುಬುಗಳ ದೃಢತೆಗೆ ಸಹಕಾರಿ, ವಿಟಮಿನ್ ಸಿ, ಇ ಮತ್ತು ಕೆ ಸಮೃದ್ಧವಾಗಿರುತ್ತದೆ, ಸಾಮಾನ್ಯ ಎಲೆಗಳಿಗಿಂತ ಹೆಚ್ಚು ಪೋಷಕಾಂಶ ಹೊಂದಿವೆ. ಮುಖ್ಯ ಮೈಕ್ರೋಗ್ರೀನ್ಸ್ ತರಕಾರಿಗಳು: ಕೆಂಪು ಸೊಪ್ಪು, ಮೃದುವಾದ ಸಿಹಿ ಹುಳಿ ರುಚಿ, ವಿಟಮಿನ್ ಎ, ಸಿ, ಕೆ, ಕ್ಯಾಲ್ಸಿಯಂ, ಕಬ್ಬಿಣ ಅಂಶಗಳಿವೆ. ಬೀಟ್ರೂಟ್, ಗಾಢ ಕೆಂಪು ನೇರಳೆ ಎಲೆಗಳು, ವಿಟಮಿನ್ ಎ, ಬಿ, ಕೆ ಸಮೃದ್ಧವಾಗಿರುತ್ತದೆ. ಬ್ರೋಕಲಿ, ವಿಟಮಿನ್ ಎ, ಸಿ, ಪ್ರೋಟೀನ್, ಕ್ಯಾಲ್ಸಿಯಂ, ಕಬ್ಬಿಣ, ರೋಗ ನಿರೋಧಕ ಶಕ್ತಿಗೆ ಸಹಕಾರಿಯಾಗಿದೆ. ಮೂಲಂಗಿ, ತೀಕ್ಷ್ಣ ರುಚಿ, ವಿಟಮಿನ್ ಎ, ಬಿ, ಸಿ, ಕೆ, ಕಬ್ಬಿಣ, ಜಿಂಕ್, ಫ್ಲೋಯಿಕ್ ಆಮ್ಲವಿದ್ದು. ಕೆಂಪು ಕ್ಯಾಬೇಜ್, ವಿಟಮಿನ್ ಎ, ಬಿ, ಸಿ, ಇ, ಕೆ, ಖನಿಜಗಳು, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ಅಗಸೆ ಬೀಜ, ಒಮೇಗಾ 3, ಕೊಬ್ಬು ಆಮ್ಲಗಳಲ್ಲಿ ಸಮೃದ್ಧವಾಗಿರುತ್ತದೆ. ಬೆಳೆಸುವ ವಿಧಾನ: ಮೈಕ್ರೋಗ್ರೀನ್ಸ್ ಬೆಳೆಯುವ ಪ್ರಕ್ರಿಯೆ ಸರಳವಾದರೂ ಸೂಕ್ತ ಜಾಗ್ರತೆ ಅಗತ್ಯವಿದೆ. ಮೊದಲು ಉತ್ತಮ ಗುಣಮಟ್ಟದ ರಾಸಾಯನಿಕ ಮುಕ್ತ ಬೀಜಗಳನ್ನು ಆಯ್ಕೆ ಮಾಡಬೇಕು. ಸಾಸಿವೆ, ಮೆಂತ್ಯೆ, ಮೂಲಂಗಿ, ಬ್ರೋಕಲಿ, ಗೋಧಿ ಹುಲ್ಲು, ಕೊತ್ತಂಬರಿ ಮುಂತಾದ ಸಾಮಾನ್ಯವಾಗಿ ಬೆಳೆಸಲಾಗುವ ಬೀಜಗಳಾಗಿವೆ. ಸಮತಟ್ಟಾದ ಟ್ರೇ ಅಥವಾ ಪಾತ್ರೆಯಲ್ಲಿ ಕೋಕೋಪಿಟ್ ಅಥವಾ ತೋಟದ ಮಣ್ಣು ಅಥವಾ ಕೊಟ್ಟಿಗೆ ಗೊಬ್ಬರದ ಮಿಶ್ರಣವನ್ನು ಹಾಸಿ ಅದರಲ್ಲಿ ಬೀಜಗಳನ್ನು ಸಮವಾಗಿ ಹರಡಿ ಬೀಜಗಳ ಮೇಲೆ ಸ್ವಲ್ಪ ಕೋಕೋಪಿಟ್ ಅಥವಾ ಮಣ್ಣು ಹಾಸಿ ಹಗುರವಾಗಿ ನೀರು ಸಿಂಪಡಿಸುವುದು. ಮೊದಲ 2-3 ದಿನ ಟ್ರೇಯನ್ನು ಮುಚ್ಚಿ ಕತ್ತಲಲ್ಲಿ ಇಟ್ಟರೆ ಬೀಜಗಳು ಬೇಗ ಮೊಳೆಯುತ್ತವೆ. ಮೊಳೆಯುವಿಕೆ ಕಾಣಿಸಿಕೊಂಡ ನಂತರ ಬೆಳಕಿನಲ್ಲಿಡಬೇಕು. ನೇರ ಬೆಳಕಿಗಿಂತ ತಂಪಾದ ಬೆಳಕು ಉತ್ತಮ. ಪ್ರತಿದಿನ ಸ್ವಲ್ಪ ನೀರಿನ ಸಿಂಪಡಣೆ ಮಾಡಿ ತೇವಾಂಶ ಕಾಪಾಡಬೇಕು. ಹೆಚ್ಚಾಗಿ ನೀರು ಹಾಕಿದರೆ ಬೇರು ಕೊಳೆಯುವ ಸಾಧ್ಯತೆ ಇರುತ್ತದೆ. ಸಾಮಾನ್ಯವಾಗಿ 7-14 ದಿನಗಳಲ್ಲಿ ಮೈಕ್ರೋಗ್ರೀನ್ಸ್ ಕೊಯ್ಲಿಗೆ ಸಿದ್ಧವಾಗುತ್ತದೆ. ಸಸ್ಯಗಳು 2-3 ಇಂಚು ಎತ್ತರಕ್ಕೆ ಬಂದಾಗ ಕತ್ತರಿ ಅಥವಾ ಬ್ಲೇಡ್ನ ಸಹಾಯದಿಂದ ಕತ್ತರಿಸಿ ತಕ್ಷಣವೇ ಬಳಸುವುದು ಉತ್ತಮ. ಕೊಯ್ಲಿನ ನಂತರ ಮೈಕ್ರೋಗ್ರೀನ್ಸ್ ಶೀಘ್ರ ಹಾಳಾಗುವ ಸ್ವಭಾವ ಹೊಂದಿವೆ. ಸಾಮಾನ್ಯವಾಗಿ 2.5-3.5 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಫ್ರಿಡ್ಜಿನಲ್ಲಿ 7 ದಿನಗಳವರೆಗೆ ಇಡಬಹುದಾಗಿದೆ. ಮೈಕ್ರೋಗ್ರೀನ್ಸ್ ಉತ್ಪಾದನೆಗೆ ಹೆಚ್ಚಿನ ಹೂಡಿಕೆ ಅಗತ್ಯವಿಲ್ಲ, ಆದರೆ ಕೆಲವು ಮೂಲ ಸೌಲಭ್ಯಗಳು ಮತ್ತು ನಿರ್ವಹಣಾ ವೆಚ್ಚ ಬೇಕಾಗುತ್ತದೆ. ಮೊದಲಿಗೆ ಪ್ಲಾಸ್ಟಿಕ್ ಟ್ರೇಗಳು, ನೀರು ಸಿಂಪಡಿಸುವ ಬಾಟಲ್ ಮತ್ತು ಶೆಲ್ಫ್ ಅಥವಾ ರ್ಯಾಕ್ ಬೇಕಾಗುತ್ತದೆ. ಇದಕ್ಕೆ ಪ್ರತಿ ಟ್ರೇಗೆ ಸುಮಾರು 10-20 ವೆಚ್ಚ ಬರುತ್ತದೆ. ಬೀಜಗಳ ವೆಚ್ಚ ಬೆಳೆ ಪ್ರಕಾರ ಬದಲಾಗುತ್ತದೆ, ಆದರೆ ಒಂದು ಟ್ರೇಗೆ ಸರಾಸರಿ ₹10-₹25 ಖರ್ಚಾಗುತ್ತದೆ. ನೀರು ಮತ್ತು ವಿದ್ಯುತ್ ವೆಚ್ಚ ಅತಿ ಕಡಿಮೆ, ವಾರಕ್ಕೆ ₹50-100 ಬರಬಹುದು. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ 9141681017.
1: ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಯೋಜಕತ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾ SM ಸುಧಾಕರ್.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಇದೀಗ ರೈತರಿಗೆ ಸಲಹೆ ಕೇಳೋಣ.
1: ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶಾಂತನಗೌಡ ಅಂತ, ಸಹಾಯಕ ಪ್ರಾಧ್ಯಾಪಕರು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಶಿವಮೊಗ್ಗ. ಈ ದಿನದ ವಿಷಯ ಸ್ಪಾನ್ ಮರಿಗಳನ್ನು ಬಿತ್ತುವುದು ಹೇಗೆ, ಮೀನು ಮರಿಗಳಿಗೆ ಆಹಾರವನ್ನು ಹೇಗೆ ನೀಡಬೇಕು, ಅದರ ಬಗ್ಗೆ ಒಂದು ಮಾಹಿತಿ ಕೊಡಲು ಇಷ್ಟಪಡುತ್ತೇನೆ. ಮತ್ತು ಸ್ಪಾನ್ ಮರಿಗಳನ್ನು ಬಿತ್ತುವುದು ಹೇಗೆ, ಹೇಗೆ ನಾವು ಸ್ಟಾಕ್ ಮಾಡ್ತೀವಿ ನೀರಿನಲ್ಲಿ ಅಂತ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ಸ್ಪಾನ್ ಮರಿಗಳನ್ನು ಅವುಗಳ ಉತ್ಪಾದನಾ ಕೇಂದ್ರದಿಂದ, ಅಂದರೆ ನಾವು ಕರ್ನಾಟಕದಲ್ಲಿ ಅಥವಾ ದಕ್ಷಿಣ ಕರ್ನಾಟಕದಲ್ಲಿ BRP ಅಂತ ಏನಿದೆಯಲ್ಲ ಭದ್ರಾವತಿಯಲ್ಲಿ, ಆ ಕೇಂದ್ರದಿಂದ ಗಾಳಿ ತುಂಬಿದ ಪ್ಲಾಸ್ಟಿಕ್ ಬ್ಯಾಗ್ಗಳಲ್ಲಿ, ಅಂದರೆ ಪ್ಲಾಸ್ಟಿಕ್ ಬ್ಯಾಗ್ಗಳಲ್ಲಿ ಆಕ್ಸಿಜನ್ ಫಿಲ್ ಮಾಡಿ ತದನಂತರ ಸುಮಾರು 10 ನಿಮಿಷಗಳ ಕಾಲ ತೇಲಲು ಬಿಡಬೇಕು. ಅಂದರೆ ಆ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ತಂದುಬಿಟ್ಟು ಆ ನೀರಿನಲ್ಲಿ ನಾವು ಯಾವ ಕೆರೆಗೆ ನೀವು ಬಿಡಬೇಕು ಅಂತಿದ್ರೋ ಆ ಕೆರೆಯಲ್ಲಿ ಆ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ತೇಲಲು ಬಿಡಬೇಕು. ಒಂದು 10-15 ನಿಮಿಷ ತೇಲಲು ಬಿಡಬೇಕು. ನಂತರ ಪ್ಲಾಸ್ಟಿಕ್ ಬ್ಯಾಗ್ಗಳಲ್ಲಿರುವ ಮೀನು ಮರಿಗಳನ್ನು ನಿಧಾನವಾಗಿ ಪಾಲನಾ ಕೊಳಗಳಿಗೆ ಬಿಡುವುದು ಸರಿಯಾದ ಒಂದು ಕ್ರಮ. ಇದು ಒಂದು ಪ್ರೊಸೀಜರ್ ಅದು, ಏಕೆಂದರೆ ಆ ಟೆಂಪರೇಚರು ಉಷ್ಣಾಂಶ ಅಡ್ಜಸ್ಟ್ ಆಗುತ್ತೆ. ಈ ವಿಧಾನದಿಂದ ಮೀನು ಮರಿಗಳು ನೀರಿನ ಉಷ್ಣಾಂಶದ ಏರುಪೇರುಗಳಿಗೆ ಒಗ್ಗಿಕೊಳ್ಳಲು ಆರಂಭಿಸುತ್ತವೆ. ಇಲ್ಲವಾದಲ್ಲಿ ಸ್ಪಾನ್ ಮರಿಗಳು ವಿಪತ್ತಿಗೆ ತುತ್ತಾಗುವ ಸಂಭವ ಉಂಟಾಗುತ್ತೆ, ಅಂದರೆ ಮೊರ್ಟಾಲಿಟಿ ಜಾಸ್ತಿಯಾಗಿ ಕಂಡುಬರುತ್ತದೆ. 1 ಹೆಕ್ಟೇರ್ ಪ್ರದೇಶಕ್ಕೆ, ಅಂದರೆ 1 ಹೆಕ್ಟೇರ್ ಅಂದರೆ 2.5 ಎಕರೆಗೆ 40-50 ಲಕ್ಷ ಸ್ಪಾನ್ ಮೀನು ಮರಿಗಳನ್ನು ಬಿತ್ತಬಹುದು. ಅಂದರೆ ನೀವು BRP ಇಂದ ಏನು ತರ್ತಿರೋ ಆ ನಂಬರು 40-50 ಲಕ್ಷ 1 ಹೆಕ್ಟೇರಿಗೆ ನೀವು ಸ್ಟಾಕ್ ಮಾಡಿ

0: ಬಹುದು ಅಂದ್ರೆ ಒಂದ್ ಎಕರೆಗೆ 20-25 ಲಕ್ಷದವರೆಗೂ ನೀವು ಸ್ಟಾಕ್ ಮಾಡ್ಕೋಬಹುದು. ಇದು ಒಂದು ನಮ್ದು ಸ್ಟ್ಯಾಂಡರ್ಡ್ ಪ್ರೊಸೀಜರ್. ಇದು ಅಂದ್ರೆ 1 ಮೀಟರ್ ಸ್ಕ್ವೇರ್ಗೆ 400-500 ಸ್ಪಾನ್ ಮರಿಗಳು. ಸ್ಪಾನ್ ಅಂತಂದ್ರೆ ಒಂದು 1/2 ಸೆಂಟಿಮೀಟರ್ ಸೈಜ್ ಅಲ್ಲಿ ಇರ್ತವೆ. ಸೊ ಈ ತರದ ಮರಿಗಳನ್ನು 20-25 ಲಕ್ಷ ಒಂದು ಎಕರೆಗೆ ನೀವು ಸ್ಟಾಕ್ ಮಾಡ್ಕೋಬಹುದು. ನಂತರ ಸ್ಪಾನ್ ಮರಿಗಳಿಗೆ ಆಹಾರವನ್ನು ಹೇಗೆ ನೀಡಬಹುದು? ನೈಸರ್ಗಿಕ ಆಹಾರದ ಜೊತೆಗೆ ಅಂದ್ರೆ ನ್ಯಾಚುರಲ್ ಆಹಾರ ಏನು ಬರುತ್ತೋ ಕೆರೆಗಳಲ್ಲಿ ಕೊಳಗಳಲ್ಲಿ, ಅದರಲ್ಲಿ ಎರಡು ತರಹದ ನೈಸರ್ಗಿಕ ಆಹಾರಗಳು ಬರುತ್ತೆ. ಒಂದು ಫೈಟೋಪ್ಲಾಂಕ್ಟನ್, ಇನ್ನೊಂದು ಜೂಪ್ಲಾಂಕ್ಟನ್. ನೈಸರ್ಗಿಕದ ಆಹಾರದ ಜೊತೆಗೆ ಇದರ ಜೊತೆಗೆ ಮೀನು ಮರಿಗಳ ಶೀಘ್ರ ಬೆಳವಣಿಗೆ ಫಾಸ್ಟ್ ಡೆವಲಪ್ಮೆಂಟ್ಗೆ ಶೇಂಗಾ ಹಿಂಡಿಯ ಹಾಲನ್ನು ದಿನಕ್ಕೆ 3 ಬಾರಿಯಂತೆ 1-2 ದಿನ ಆಹಾರವಾಗಿ ನೀಡಬೇಕು. ನಂತರ ಅಕ್ಕಿ ತೋಳನ್ನು 1:1 ಅಂದರೆ 500 ಗ್ರಾಮ್ ಶೇಂಗಾ ಹಿಂಡಿ ಆದರೆ 500 ಗ್ರಾಮ್ ಅಕ್ಕಿ ತೋಳನ್ನು 1:1 ಪ್ರಮಾಣದಲ್ಲಿ ನೆನೆಸಿ ಪ್ರತಿದಿನ ಮೀನು ಮರಗಳಿಗೆ 100, 200 ಮತ್ತು 400 ಕ್ರಮವಾಗಿ ಫಸ್ಟ್ 5 ಡೇಸ್, ಸೆಕೆಂಡ್ 5 ಡೇಸ್, ದೆನ್ 3rd 5 ಡೇಸ್ ಈ ಥರ ನೀವು ಕೊಡ್ತಾ ಹೋಗಬೇಕಾದ. ಗುಣಾತ್ಮಕ ಆಹಾರ ತಯಾರಿಸಲು ವಿವಿಧ ಆಹಾರ ಪದಾರ್ಥಗಳನ್ನು ಸಹ ನೀವು ಉಪಯೋಗಿಸ್ಬೋದು. ವಿವಿಧ ಆಹಾರ ಪದಾರ್ಥಗಳಾದ ಮೀನಿನ ಹುಡಿ ಅಂದರೆ ಫಿಶ್ ಮೀಲ್ ಅಂತ ಹೇಳ್ತೀವಿ ಅದು, ಮತ್ತು ಸೋಯಾಬೀನ್ ಮೀಲು, ರಾಗಿ ಹಿಟ್ಟು ಮುಂತಾದ ಪದಾರ್ಥಗಳನ್ನು ನಿಗದಿತ ಅನುಪಾತದಲ್ಲಿ ಬೆರೆಸಿ, ಅಂದರೆ ಒಂದು ಸ್ಟ್ಯಾಂಡರ್ಡ್ ರೇಷಿಯೋದಲ್ಲಿ ನೀವು ಬೆರೆಸಿ ನೀವು ಮೀನು ಮರಿಗಳಿಗೆ ಆಹಾರವಾಗಿ ಕೊಡಬಹುದು. ಅದಲ್ಲದೆ ಲವಣಾಂಶ ಮತ್ತು ಜೀವಸತ್ವಗಳನ್ನು ಸಹ ಬೆರೆಸಿ ತಯಾರಿಸಿದ ಕೃತಕ ಆಹಾರವನ್ನು ಸಹ ಸ್ಪಾನ್ ಮರಿಗಳಿಗೆ ದಿನನಿತ್ಯ ಒದಗಿಸಬಹುದು. ಈ ಆಹಾರದಲ್ಲಿ ಅಂದರೆ ನೀವೆಲ್ಲ ಈ ಡಿಫ್ರೆಂಟ್ ಇಂಗ್ರೀಡಿಯೆಂಟ್ಸ್ಗಳನ್ನು ಏನು ಮಿಕ್ಸ್ ಮಾಡಿ ಕೊಡ್ತಿರಲ್ಲ, ಆಹಾರದಲ್ಲಿ 35-40% ಪ್ರೋಟೀನ್ ಇರುತ್ತದೆ. ಸೊ 35-40% ಪ್ರೋಟೀನ್ ಇದ್ದರೆ ಒಳ್ಳೆಯ ಬೆಳವಣಿಗೆ ಬರುತ್ತೆ, ಒಳ್ಳೆಯ ಸರ್ವೈವಲಿಟಿ ಸಹ ಬರುತ್ತೆ. ಈ ಆಹಾರದ ಬಳಕೆಯಿಂದ ಮೀನು ಮರಿಗಳ ಸದೃಢ ಬೆಳವಣಿಗೆ ಮತ್ತು ಹೆಚ್ಚಿನ ಬದುಕುಳಿಕೆಯನ್ನು ಕಂಡುಕೊಳ್ಳಲಾಗುತ್ತದೆ. ಬಗ್ಗೆ ಅತಿ ಹೆಚ್ಚು ಮಾಹಿತಿ ಬೇಕಾದರೆ ನನ್ನ ಮೊಬೈಲ್ ನಂಬರು 8437511351. ಧನ್ಯವಾದಗಳು.
1: ರೈತರಿಗೆ ಸಲಹೆ ಕೇಳಿದ್ರಿ. ಕೇಳುಗರೆ, ಇಂದು ಸಂಜೆ 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ರೇಷ್ಮೆ ಕೃಷಿಯಲ್ಲಿನ ಅನುಭವಗಳ ಕುರಿತು ಹೊಸದುರ್ಗ ತಾಲೂಕು ಮಲ್ಲಿಹಳ್ಳಿಯ ಕೃಷಿಕ ಎಂ ಮಹೇಶ್ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಇವರನ್ನು ಸಂದರ್ಶಿಸುತ್ತಾರೆ ಯುಎಂ ಮರುಳಸಿದ್ದೇಶ್. ಜೊತೆಗೆ ಮಾರುಕಟ್ಟೆ ಧಾರಣೆ, ಹವಾಮಾನ ವರದಿ, ರೈತರಿಗಾಗಿ ಸಲಹೆ, ಜನಪದ ಗೀತೆಗಳನ್ನು ಆಲಿಸುವಿರಿ.

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇದೀಗ ಕೇಳೋಣ ಆರೋಗ್ಯ ಬಿಂದು ವಿಷಯ. ಮೂಗಿನಿಂದಾಗುವ ರಕ್ತಸ್ರಾವಕ್ಕೆ ಹೋಮಿಯೋಪತಿ ಚಿಕಿತ್ಸೆ, ಈ ಕುರಿತು ಮಾಹಿತಿಯನ್ನ ತಿಳಿಸುತ್ತಾರೆ ಡಾಕ್ಟರ್ ವಿಜಯಲಕ್ಷ್ಮೀಶ ಎಂ ಅಂಗಡಿ.
1: ಮೂಗಿನಿಂದ ರಕ್ತಸ್ರಾವ ಯಾವುದೋ ಒಂದು ಕಾಯಿಲೆಯ ಲಕ್ಷಣವಾಗಿರಬಹುದು, ಅಥವಾ ಕಾಯಿಲೆ ಇಲ್ಲದೆಯೇ ಕೆಲವು ವ್ಯಕ್ತಿಗಳಲ್ಲಿ ಇದ್ದಕ್ಕಿದ್ದಂತೆ ಕಂಡುಬರಬಹುದು. ಈ ತರಹ ಮೂಗಿನಿಂದ ರಕ್ತಸ್ರಾವ ಆಗಲಿಕ್ಕೆ ಬೇರೆ ಬೇರೆ ಕಾರಣಗಳಿವೆ. ವ್ಯಕ್ತಿಯ ಮುಖಕ್ಕೆ ಪೆಟ್ಟು ಬಿದ್ದಾಗ ಮುಖದಲ್ಲಿ ಮೂಗು ಮುಂದಕ್ಕೆ ಚಾಚಿರುವುದರಿಂದ ಮೊದಲು ಮೂಗಿಗೆ ಗಾಯ ಆಗುವ ಸಾಧ್ಯತೆ ಹೆಚ್ಚು. ಅದಲ್ಲದೆ ಮೂಗಿನ ಮಧ್ಯದ ಮೃದುಸ್ಥಿ ಪರೆಗೆ ಜಾಸ್ತಿ ರಕ್ತ ಸಂಚಾರ ಇರುವುದರಿಂದ ಚಿಕ್ಕ ಮಕ್ಕಳು ಮೂಗಿನ ಒಳಗೆ ಪರಚಿಕೊಂಡಾಗ ಹಾಗೂ ಪೆಟ್ಟು ಬಿದ್ದಾಗ ಮೂಗಿನಿಂದ ರಕ್ತಸ್ರಾವ ಆಗುವುದು ಸಾಮಾನ್ಯ. ಮೂಗಿನಲ್ಲಿ ಅನ್ಯವಸ್ತು ಸಿಕ್ಕಿಕೊಂಡಾಗ, ಉದಾಹರಣೆಗೆ ಚಿಕ್ಕ ಮಕ್ಕಳು ಆಟ ಆಡುವಾಗ ಪೆನ್ಸಿಲ್, ಬಳಪ, ನಾಣ್ಯ ಇತ್ಯಾದಿ ವಸ್ತುಗಳನ್ನು ಅಕಸ್ಮಾತಾಗಿ ಮೂಗಿನಲ್ಲಿ ತೂರಿಸಿಕೊಳ್ಳುವುದರಿಂದ ರಕ್ತಸ್ರಾವವಾಗಬಹುದು. ಅಂಕುಡಂಕಾದ ಮೂಗಿನ ಮಧ್ಯದ ಮೃದುಸ್ಥಿ ಪರೆಯಿಂದಲೂ ಆಗಬಹುದು. ಮೂಗಿನ ಒಳಭಾಗದ ಸೋಂಕು ಅಥವಾ ಉರಿಯೂತದಿಂದ ಮೂಗಿನಲ್ಲಾಗುವ ಗಡ್ಡೆಗಳಿಂದಲೂ ಆಗಬಹುದು. ಏರು ರಕ್ತದೊತ್ತಡ ಅಥವಾ ಹೈಪರ್ಟೆನ್ಷನ್ದಿಂದ ಕೆಲವೊಮ್ಮೆ ಮೂಗಿನಿಂದ ರಕ್ತಸ್ರಾವ ಆಗಬಹುದು. ರಕ್ತಹೀನತೆಯಿಂದ ಬಳಲುವವರಲ್ಲಿ ಹಾಗೂ ಹಿಮೋಫಿಲಿಯಾ ಎಂಬ ಕಾಯಿಲೆಯಿಂದ ಬಳಲುವವರಲ್ಲಿ ರಕ್ತಸ್ರಾವ ಕಂಡುಬರಬಹುದು. ಜೀವಸತ್ವಗಳಾದ ಕೆ ಹಾಗೂ ಸಿಗಳ ಕೊರತೆಯಿಂದಲೂ ಮೂಗಿನಿಂದ ರಕ್ತಸ್ರಾವವಾಗಬಹುದು. ವಿಪರೀತ ಉಷ್ಣ ಅಥವಾ ಶೆಕೆಯಿಂದ ಶರೀರದಲ್ಲಿ ಉಷ್ಣತೆ ಹೆಚ್ಚಾದಾಗ ಮೂಗಿನಿಂದ ರಕ್ತಸ್ರಾವವಾಗಬಹುದು. ಕೆಲವು ಕಾಯಿಲೆಗಳಾದ ಫ್ಲೂ ಜ್ವರ, ನಾಯಿ ಕೆಮ್ಮು, ವಿಷಮಶೀತ ಜ್ವರ, ಮಲೇರಿಯಾ ಹಾಗೂ ಡೆಂಗ್ಯೂ ಮುಂತಾದವುಗಳಲ್ಲಿ ಮೂಗಿನಿಂದ ರಕ್ತಸ್ರಾವವಾಗಬಹುದು. ಕೆಲವು ಮಹಿಳೆಯರಲ್ಲಿ

0: ಮುಟ್ಟಿನ ಸಮಯದಲ್ಲಿ ಮುಟ್ಟಿನ ಸ್ರಾವ ಕಾಣಿಸದೆ ಮೂಗಿನಿಂದ ರಕ್ತಸ್ರಾವವಾಗಬಹುದು. ಇದನ್ನು ವಿಕೇರಿಯಸ್ ಮೆನ್ಸ್ಟ್ರೇಷನ್ ಅನ್ನುತ್ತಾರೆ. ಮೂಗಿನಿಂದ ರಕ್ತಸ್ರಾವ ಆಗುತ್ತಿರುವ ವ್ಯಕ್ತಿಗೆ ಮನೆಯಲ್ಲೇ ಪ್ರಥಮ ಚಿಕಿತ್ಸೆ ಕೊಡಬಹುದು. ಹೀಗೆ ಮಾಡುವುದರಿಂದ ರಕ್ತಸ್ರಾವವನ್ನು ತಡೆಗಟ್ಟಬಹುದು. ರಕ್ತಸ್ರಾವ ಆಗುತ್ತಿರುವ ವ್ಯಕ್ತಿಯನ್ನು ಮಲಗಿಸದೆ ಕುಳ್ಳಿರಿಸಿ ತಲೆಯನ್ನು ಸ್ವಲ್ಪ ಮುಂದಕ್ಕೆ ಬಾಗಿಸುವುದು ಮತ್ತು ಬಾಯಿಯಿಂದ ಉಸಿರು ತೆಗೆದುಕೊಳ್ಳಲು ಹೇಳುವುದು. ಇದರಿಂದ ರಕ್ತ ಶ್ವಾಸನಾಳದಲ್ಲಿ ಹೋಗುವುದನ್ನು ತಡೆಗಟ್ಟಬಹುದು. ರಕ್ತಸ್ರಾವ ನಿಲ್ಲುವವರೆಗೂ ಮೂಗಿನ ಮೃದುಭಾಗವನ್ನು ತೋರು ಬೆರಳು ಹಾಗೂ ಹೆಬ್ಬೆರಳಿನಿಂದ ಒತ್ತಿ ಹಿಡಿಯುತ್ತಿರಬೇಕು. ಮೂಗಿನ ಮೇಲೆ ಮಂಜುಗಡ್ಡೆಯನ್ನು ನೀಡಬೇಕು. ಇಷ್ಟೆಲ್ಲ ಪ್ರಥಮ ಚಿಕಿತ್ಸೆ ಮಾಡಿದ ಮೇಲೂ ರಕ್ತಸ್ರಾವ ನಿಲ್ಲದಿದ್ದರೆ ಹಾಗೂ ಪದೇ ಪದೇ ರಕ್ತಸ್ರಾವವಾದರೆ ತಜ್ಞ ವೈದ್ಯರ ಬಳಿ ಚಿಕಿತ್ಸೆ ಪಡೆಯಬೇಕು. ಇವೆಲ್ಲ ಕಾರಣಗಳಿಂದ ಬರುವ ಮೂಗಿನ ರಕ್ತಸ್ರಾವಕ್ಕೆ ಹೋಮಿಯೋಪತಿಯಲ್ಲಿ ಉತ್ತಮ ಹಾಗೂ ಸೂಕ್ತ ಔಷಧಿಗಳು ಇರುತ್ತವೆ. ಜ್ವರದಿಂದ ಇಲ್ಲವೇ ಪೆಟ್ಟಿನಿಂದಾಗುವ ಮೂಗಿನ ರಕ್ತಸ್ರಾವಕ್ಕೆ ಅರ್ನಿಕಾ ಎಂಬ ಔಷಧಿಯನ್ನು ಕೊಡಲಾಗುವುದು. ಮುಟ್ಟಿನ ಸ್ರಾವದ ಬದಲಾಗಿ ಮೂಗಿನಿಂದ ರಕ್ತಸ್ರಾವ ಆಗುವ ಮಹಿಳೆಯರಿಗೆ ಬ್ರಯೋನಿಯಾ ಹಾಗೂ ಫಾಸ್ಫರಸ್ ಎಂಬ ಔಷಧಿಗಳನ್ನು ಕೊಡಲಾಗುವುದು. ಹಿಮೋಫಿಲಿಯಾ ಎಂಬ ಕಾಯಿಲೆಯಿಂದ ಬಳಲುತ್ತಿರುವ ವ್ಯಕ್ತಿಯಲ್ಲಿ ಕಾಣುವ ಮೂಗಿನ ರಕ್ತಸ್ರಾವಕ್ಕೂ ಕೂಡ ಫಾಸ್ಫರಸ್ ಕೊಡಲಾಗುವುದು. ಏರು ರಕ್ತದೊತ್ತಡ ಹಾಗೂ ರಕ್ತ ಸಂಬಂಧಿ ಕಾಯಿಲೆಯಿಂದಾಗುವ ರಕ್ತಸ್ರಾವಕ್ಕೆ ಲ್ಯಾಕೆಸಿಸ್ ಸೂಕ್ತ ಔಷಧಿಯಾಗಿರುತ್ತದೆ. ಮೂಗಿನ ಸೋಂಕಿನಿಂದ ಬರುವ ರಕ್ತಸ್ರಾವಕ್ಕೆ ರಸ್ಟ್ರಾಕ್ಸ್ ಎಂಬ ಔಷಧಿ ಕೊಡಲಾಗುವುದು. ಇದಲ್ಲದೆ ಅಕೋನೈಟ್, ಅಮೋನಿಯಂ ಕಾರ್ಬ್, ಹಮಮ್ಯಾಲಿಸ್, ಚೈನಾ, ಮಿಲಿಫೋಲಿಯಂ ಮುಂತಾದ ಔಷಧಿಗಳನ್ನು ವ್ಯಕ್ತಿಯ ರಕ್ತಸ್ರಾವದ ಕಾರಣ ಹಾಗೂ ಲಕ್ಷಣಗಳ ಆಧಾರದ ಮೇಲೆ ಕೊಡಲಾಗುವುದು. ಹೋಮಿಯೋಪತಿ ಔಷಧಿ ತೆಗೆದುಕೊಳ್ಳುವ ಮುನ್ನ ಹೋಮಿಯೋ ತಜ್ಞ ವೈದ್ಯರ ಸಲಹೆಯನ್ನು ಪಡೆಯಬೇಕು.
1: ಇದುವರೆಗೂ ಆರೋಗ್ಯ ಬಿಂದುವಿನಲ್ಲಿ ಮೂಗಿನಿಂದಾಗುವ ರಕ್ತಸ್ರಾವಕ್ಕೆ ಹೋಮಿಯೋಪತಿ ಚಿಕಿತ್ಸೆ ಈ ಕುರಿತು ಮಾಹಿತಿಯನ್ನು ನೀಡಿದವರು ಡಾಕ್ಟರ್ ವಿಜಯಲಕ್ಷ್ಮೀಶ ಎಂ ಅಂಗಡಿ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 6:55 ಆಗುತ್ತಲಿದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು ಮೂಡಿಬರುವುದು.

ಇದುವರೆಗೂ ದಿನಚರಿ ಕೇಳಿದ್ರಿ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಆಲಿಸುವಿರಿ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
2: ಏನಮ್ಮ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
3: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆ ದೂಹಿಗೆ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
2: ಚೆ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
0: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ?

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಆಗಸ್ಟ್ 6ರಿಂದ ರಾಜ್ಯ ವಿಧಾನಮಂಡಲ ಅಧಿವೇಶನ. ಭಾರತ್ ಜೋಡೋ 10,000 ಯುವ ಸಂಘಗಳ ಸ್ಥಾಪನೆಗೆ ರಾಜ್ಯ ಸರ್ಕಾರ ಯೋಜನೆ. ರಾಯಚೂರು ಜಿಲ್ಲೆಯ 317 ಕೆರೆಗಳ ಒತ್ತುವರಿ ತೆರವಿಗಾಗಿ ಲೋಕಾಯುಕ್ತರಿಂದ ಸಾರ್ವಜನಿಕ ಹಿತಾಸಕ್ತಿ ಪ್ರಕರಣ ದಾಖಲು. ದೇಶಾದ್ಯಂತ 104 ವಿಮಾನ ನಿಲ್ದಾಣಗಳಲ್ಲಿ ಸಂಪೂರ್ಣ ಸ್ವಚ್ಛ ಇಂಧನ ಬಳಕೆ, ಸಚಿವ ಪ್ರಹ್ಲಾದ್ ಜೋಶಿ ಮಾಹಿತಿ. ಈಗ ವಾರ್ತೆಗಳ ವಿವರ. ವಿಧಾನಮಂಡಲ ಅಧಿವೇಶನ ಮುಂದಿನ ತಿಂಗಳು ಆಗಸ್ಟ್ 6ರಿಂದ ನಡೆಯಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಈ ವಿಷಯ ತಿಳಿಸಿದ್ದಾರೆ. ನಾಳೆ ಕಾವೇರಿ ಮಂಡಳಿ ಸಭೆ ನಡೆಯಲಿದ್ದು ತಮಿಳುನಾಡಿಗೆ ನೀರು ಹರಿಸುವ ಕುರಿತು ನಿರ್ಧರಿಸಲಾಗುವುದು. ರಾಜ್ಯದ ಜಲಾಶಯದ ಪ್ರಸ್ತುತ ಸ್ಥಿತಿಗತಿ ಆಧರಿಸಿ ರಾಜ್ಯದ ನಿಲುವು ಸಭೆಯಲ್ಲಿ ಸ್ಪಷ್ಟಪಡಿಸಲಾಗುವುದು ಎಂದರು. ಪಕ್ಷದ ವರಿಷ್ಠರು ಮುಂಬರುವ 3-4 ದಿನಗಳಲ್ಲಿ ಹೊಸದಿಲ್ಲಿಗೆ ಆಹ್ವಾನಿಸುವ ನಿರೀಕ್ಷೆ ಇದ್ದು ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚಿಸುವುದಾಗಿ ನುಡಿದರು. 10,000 ಭಾರತ್ ಜೋಡೋ ಯುವ ಸಂಘಗಳನ್ನು ಸ್ಥಾಪಿಸಲು ಯೋಜಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ.

0: ಯುವ ಜನರಲ್ಲಿ ಕ್ರೀಡೆ, ಸಂಸ್ಕೃತಿ, ವೈಜ್ಞಾನಿಕ ಮನೋಭಾವ ಹಾಗೂ ಸಾಮಾಜಿಕ ಸಾಮರಸ್ಯವನ್ನು ಉತ್ತೇಜಿಸಲು ಗ್ರಾಮ ಪಂಚಾಯಿತಿ ಮತ್ತು ನಗರಗಳ ವಾರ್ಡ್ಗಳ ವ್ಯಾಪ್ತಿಯಲ್ಲಿ ಭಾರತ್ ಜೋಡೋ ಯುವ ಸಂಘಗಳು ಸದ್ಯದಲ್ಲೇ ಕಾರ್ಯಾರಂಭಿಸಲಿವೆ ಎಂದು ಎಕ್ಸ್ ಮಾಧ್ಯಮದಲ್ಲಿ ಪ್ರಕಟಿಸಿದ್ದಾರೆ. ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಅನುಷ್ಠಾನಗೊಳಿಸಲಿದ್ದು ಪ್ರತಿಯೊಂದು ಸಂಘದ ಓರ್ವ ತರಬೇತುದಾರರಿಗೆ ವಾರ್ಷಿಕ ತಲಾ 24,000 ರೂಪಾಯಿ ಗೌರವ ಧನದ ಜೊತೆಗೆ ಪ್ರತಿ ಸಂಘಕ್ಕೆ ವಾರ್ಷಿಕ ತಲಾ 10 ಲಕ್ಷ ರೂಪಾಯಿ ಅನುದಾನ ನೀಡಲಾಗುವುದು ಎಂದಿದ್ದಾರೆ. ಪ್ರತಿಯೊಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಸಂಘ, ಪ್ರತಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರಾಸರಿ 4,000 ಜನಸಂಖ್ಯೆಗೆ ಒಂದು ಸಂಘ ರಚಿಸಲು ಆದೇಶಿಸಲಾಗಿದೆ. ರಾಯಚೂರು ಜಿಲ್ಲೆಯಲ್ಲಿ 319 ಕೆರೆಗಳಿದ್ದು 317 ಕೆರೆಗಳ ಒತ್ತುವರಿ ತೆರವಿಗಾಗಿ ಸಾರ್ವಜನಿಕ ಹಿತಾಸಕ್ತಿಯಡಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ ಎಂದು ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ತಿಳಿಸಿದ್ದಾರೆ. ರಾಯಚೂರಿನ ನೂತನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳೊಂದಿಗೆ ಅವರು ಸಭೆ ನಡೆಸಿದರು. ದೇವದುರ್ಗ ಹಾಗೂ ಮಾನ್ವಿ ತಾಲೂಕಿನ ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರು ದೊರೆಯದ ಹಿನ್ನೆಲೆ ಗ್ರಾಮಸ್ಥರು ಅನಾರೋಗ್ಯದ ಸಮಸ್ಯೆ ಎದುರಿಸುತ್ತಿದ್ದಾರೆ. ಲೋಕಾಯುಕ್ತರು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ವಿಚಾರಣೆ ಆರಂಭಿಸಿದ್ದಾರೆ ಎಂದರು. ರಾಯಚೂರು ಜಿಲ್ಲೆಯ 811 ಹಳ್ಳಿಗಳ ಪೈಕಿ 700 ಹಳ್ಳಿಗಳಲ್ಲಿ ಕುಡಿಯುವ ನೀರು ಶುದ್ಧೀಕರಣಕ್ಕಾಗಿ ರಿವರ್ಸ್ ಆಸ್ಮೋಸಿಸ್ ಘಟಕಗಳನ್ನು ಸ್ಥಾಪಿಸಲಾಗಿದೆ ಎಂದು ಲೋಕಾಯುಕ್ತರು ಮಾಹಿತಿ ನೀಡಿದರು. ಕಲಬುರಗಿ ನಗರಕ್ಕೆ ಕುಡಿಯುವ ನೀರು ಪೂರೈಸುವ ಯೋಜನೆಯನ್ನು 2027 ಜೂನ್ ತಿಂಗಳೊಳಗೆ ಪೂರ್ಣಗೊಳಿಸುವಂತೆ ನಗರಾಭಿವೃದ್ಧಿ ಖಾತೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮದ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕಲಬುರಗಿಯ ಜಲಭವನದಲ್ಲಿ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ಕಲಬುರಗಿ ನಗರದ 55 ವಾರ್ಡ್ಗಳಲ್ಲಿ 62,767 ಮನೆಗಳ ಪೈಕಿ 30,907 ಮನೆಗಳಿಗೆ ಮಾತ್ರ ನಲ್ಲಿ ಸಂಪರ್ಕ ಕಲ್ಪಿಸಲಾಗಿದೆ. ಉಳಿದ 31,860 ಮನೆಗಳಿಗೆ ಕೊಳವೆ ಸಂಪರ್ಕ ನೀಡಬೇಕಿದೆ ಎಂದರು. ಅಧೀಕ್ಷಕ ಅಭಿಯಂತರರು ಮಾಹಿತಿ ನೀಡಿ ಸರಡಗಿ ಬ್ಯಾರೇಜ್ಗೆ ನಾರಾಯಣ್ಪುರ್ ಜಲಾಶಯದಿಂದ 0.5 ಟಿಎಂಸಿ ಅಡಿ ನೀರನ್ನು ಕಾಲುವೆಗೆ ಹರಿಸಲಾಗಿದೆ. ಮುಂದಿನ 45 ದಿನ ಶುದ್ಧೀಕರಿಸಿದ ನೀರು ಪೂರೈಸಲಾಗುವುದು ಎಂದು ಹೇಳಿದರು. ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಹಂಪಿಯ ಆನೆಲಾಯದ ಹಿಂಭಾಗದಲ್ಲಿ ಉತ್ಖನನ ಕೈಗೊಳ್ಳಲಾಗಿದ್ದು ಜೈನ ತ್ರಿಕೂಟ ದೇಗುಲದ ಅವಶೇಷಗಳು ಪತ್ತೆಯಾಗಿವೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಹಂಪಿ ವಲಯದ ಉಪ ಅಧೀಕ್ಷಕ ಡಾಕ್ಟರ್ ಎಸ್ಎಂ ದೇವರಾಜು.
1: ಹಂಪಿಯಲ್ಲಿರುವ ಜೈನ ದೇವಾಲಯದ ಬಳಿ ಇರುವ ದಿಬ್ಬದಲ್ಲಿ ಕಳೆದ 3 ತಿಂಗಳಿಂದ ಉತ್ಖನನ ಕಾರ್ಯ ಕೈಗೊಂಡಿದೆ. ಜೈನ ದೇಗುಲದ ಅವಶೇಷಗಳು ಪತ್ತೆಯಾಗಿವೆ. ಪ್ರಾಚೀನ ಜೈನ ದೇವಾಲಯದ ಬಹುತೇಕ ಭಾಗಗಳು ಗೋಚರಿಸತೊಡಗಿವೆ. ಪ್ರಸ್ತುತ ಒಂದು ಕಡೆಯ ದೇಗುಲದ ಭಾಗವು ಸಂಪೂರ್ಣವಾಗಿ ಕಾಣಿಸುತ್ತಿದೆ. ಇನ್ನುಳಿದ 2 ಕಡೆಯ ದೇಗುಲದ ಭಾಗಗಳನ್ನು ಮುಂದಿನ ಮಾರ್ಚ್ ಒಳಗೆ ಹೊರತೆಗೆಯುವ ಗುರಿಯನ್ನು ಇಲಾಖೆ ಹೊಂದಿದೆ. ವಿಜಯನಗರದ ಅರಸರು ಧಾರ್ಮಿಕ ಸಹಿಷ್ಣುತೆಗೆ ಹೆಸರಾಗಿದ್ದರು. ಶೈವರು, ವೈಷ್ಣವರು ಹಾಗೂ ಜೈನರು ಭೇದ ಭಾವವಿಲ್ಲದೆ ಬದುಕುತ್ತಿದ್ದರು ಎಂಬುದಕ್ಕೆ ಈ ಶೋಧನೆ ಬಲವಾದ ಪುರಾವೆಯಾಗಿದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಸ್ತುತ 104 ವಿಮಾನ ನಿಲ್ದಾಣಗಳು ಪುನರ್ಬಳಕೆ ಇಂಧನ ಬಳಸುತ್ತಿದ್ದು ಸ್ವಚ್ಛ ಇಂಧನ ಬಳಸುವ ಪ್ರತಿ ವಿಮಾನ ನಿಲ್ದಾಣ ಸುಸ್ಥಿರ ಭವಿಷ್ಯದೆಡೆಗೆ ರಾಷ್ಟ್ರದ ಬದ್ಧತೆಯ ಸಂಕೇತವಾಗಿದೆ ಎಂದು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಹಸಿರು ಇಂಧನ ಕ್ರಾಂತಿಯ ಕನಸು ಸಾಕಾರಗೊಂಡಿದ್ದು ಭಾರತ ಸ್ವಚ್ಛ ಇಂಧನ ವಲಯದಲ್ಲಿ ಜಾಗತಿಕ ಮೈಲಿಗಲ್ಲುಗಳನ್ನು ಸಾಧಿಸುತ್ತಿದೆ.

2070ರ ವೇಳೆಗೆ ಇಂಗಾಲದ ಹೆಜ್ಜೆ ಗುರುತು ಶೂನ್ಯಗೊಳಿಸುವ ಗುರಿ ಸಾಧನೆಯತ್ತ ದೃಢವಾಗಿ ಮುನ್ನಡೆಯುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕಾರ್ಯದಲ್ಲಿ ಶೇಕಡ 100ರಷ್ಟು ಪ್ರಗತಿ ಸಾಧಿಸಿದ ಬಾಗಲಕೋಟೆ ಜಿಲ್ಲೆ ಸೀತಿಮನಿ ಹೋಬಳಿಯ ಚಿಟಕನಕೊಪ್ಪ ಗ್ರಾಮದ ಬೂತ್ ಮಟ್ಟದ ಅಧಿಕಾರಿ ಸುನೀಲ್ ಪಾಟೀಲ್ ಅವರನ್ನು ಜಿಲ್ಲಾಧಿಕಾರಿ ಸಂಗಪ್ಪ ಸನ್ಮಾನಿಸಿದರು, ಮಾದರಿ ಕಾರ್ಯಕ್ಕಾಗಿ ಅಭಿನಂದಿಸಿದರು. ಕಲಬುರಗಿ ಜಿಲ್ಲೆಯಲ್ಲಿ 97.86% ಗಣತಿ ನಮೂನೆ ವಿತರಿಸಲಾಗಿದೆ.

0: ಹನ್ನೆರಡು ವಿದ್ಯಾರ್ಥಿಗಳಲ್ಲಿ ಅತಿಸಾರದ ಲಕ್ಷಣಗಳು ಕಾಣಿಸಿಕೊಂಡಿದ್ದು ಒಂಬತ್ತು ಮಕ್ಕಳನ್ನು ಮುಧೋಳ ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನಿರ್ಜಲೀಕರಣ ಸಮಸ್ಯೆಯಿಂದ ಬಳಲಿದ ಮೂವರು ಮಕ್ಕಳನ್ನು ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿದ್ದು ಎಲ್ಲ ಮಕ್ಕಳು ಚೇತರಿಸಿಕೊಂಡಿದ್ದಾರೆ. ಇಂದು ಮಣ್ಣೆತ್ತಿನ ಅಮಾವಾಸ್ಯೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಮಣ್ಣೆತ್ತುಗಳನ್ನು ಪೂಜಿಸಿ ಕೃಷಿ ಉಪಕರಣಗಳಿಗೆ ಪೂಜೆ ಸಲ್ಲಿಸಿ ನೈವೇದ್ಯ ಸಮರ್ಪಿಸಿ ಮಣ್ಣು ಪೂಜೆಯ ಈ ಹಬ್ಬವನ್ನು ಗ್ರಾಮೀಣ ಸೊಗಡು ಹಾಗೂ ಪರಂಪರೆಯೊಂದಿಗೆ ವಿಶೇಷವಾಗಿ ಆಚರಿಸಲಾಗುತ್ತಿದೆ. ಪ್ರದೇಶ ಸಮಾಚಾರಕ್ಕಾಗಿ ಮಣ್ಣೆತ್ತಿನ ಅಮಾವಾಸ್ಯೆ ಆಚರಣೆ ಮಹತ್ವ ತಿಳಿಸಿದ್ದಾರೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಅಮರಗೋಳದ ಹಿರಿಯ ಜಾನಪದ ವಿದ್ವಾಂಸ ಡಾ ರಾಮಣ್ಣ ಮೂಲಗಿ.
1: ಬಸವಕ್ಕ ಬಸವನಿರಿ ಬಸವನ ಪಾದಕ ಶರಣಿ ನಿರಿ. ಈ ಬಸವಣ್ಣ ಅಂದರೆ ನಮ್ಮ ರೈತರಿಗೆ ಎಲ್ಲಿಲ್ಲದ ಭಕ್ತಿ. ಬಂಟ ಬಸವಣ್ಣ ಮತ್ತು ಭೂಮಿ ತಾಯಿ ಇವರಿಬ್ಬರು ಇದ್ದರೆ ಇಡೀ ದೇಶಕ್ಕೆ ಅನ್ನ ಕೊಡುತ್ತೇನೆ ಎಂದವರು ನಮ್ಮ ರೈತರು. ಬಸವಣ್ಣನಿಗೂ ಮತ್ತು ಭೂಮಿ ತಾಯಿಗೂ ಗೌರವ ಸಲ್ಲಿಸಬೇಕೆಂಬ ಉದ್ದೇಶದಿಂದ ಮಣ್ಣಿನಲ್ಲಿ ಎತ್ತುಗಳನ್ನು ಮಾಡಿ ಪೂಜೆ ಮಾಡಲು ಆರಂಭಿಸಿದ ಈ ಜ್ಯೇಷ್ಠ ಬಹುಳ ಅಮಾವಾಸ್ಯೆಯೇ ಮಣ್ಣೆತ್ತಿನ ಅಮಾವಾಸ್ಯೆ. ನಮ್ಮ ರೈತರು ಐದು ಮಣ್ಣು ಪೂಜೆಗಳನ್ನು ಪೂಜಿಸುತ್ತಾ ಬಂದಿದ್ದು ಮೊದಲನೇ ಮಣ್ಣು ಪೂಜೆಯೇ ಮಣ್ಣೆತ್ತಿನ ಅಮಾವಾಸ್ಯೆ.
0: ಈಗ ಸಂಕ್ಷಿಪ್ತ ಸುದ್ದಿಗಳು. ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ನೂತನ ಮೆಮು ರೈಲಿಗೆ ತುಮಕೂರು ಜಿಲ್ಲೆಯ ತಿಪುಟೂರು ರೈಲು ನಿಲ್ದಾಣದಲ್ಲಿ ಚಾಲನೆ ನೀಡಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅವರನ್ನು ಅಮಾನತುಗೊಳಿಸಿ ಸೂಕ್ತ ಕ್ರಮಕ್ಕಾಗಿ ರಾಷ್ಟ್ರಪತಿಯವರನ್ನು ಕೋರಿದ್ದಾರೆ. ಭಾರತೀಯ ಸಂಚಾರ ನಿಗಮ ನಿಯಮಿತ ದಾವಣಗೆರೆ ಜಿಲ್ಲೆಯ ಆರು ಗ್ರಾಮಗಳಲ್ಲಿ 4G ಟವರ್ ಸ್ಥಾಪಿಸಿ ಗ್ರಾಹಕರಿಗೆ ಸುಗಮ ಸಂಪರ್ಕ ಕಲ್ಪಿಸಲಿದೆ ಎಂದು ಸಂಸದರಾದ ಡಾ ಪ್ರಭಾ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ಅಂತಾರಾಜ್ಯ ಮಟ್ಟದ ಆನ್ಲೈನ್ ಬೆಟ್ಟಿಂಗ್ ಜಾಲವನ್ನು ಭೇದಿಸಿ ಕಡಿವಾಣ ಹಾಕಲು ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಮೇಲ್ಮನೆ ಶಾಸಕ ಸಿಟಿ ರವಿ ಆಗ್ರಹಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಗಸ್ಟ್ 6ರಿಂದ ರಾಜ್ಯ ವಿಧಾನಮಂಡಲ ಅಧಿವೇಶನ. ಭಾರತ್ ಜೋಡೋ 10,000 ಯುವ ಸಂಘಗಳ ಸ್ಥಾಪನೆಗೆ ರಾಜ್ಯ ಸರ್ಕಾರ ಯೋಜನೆ. ರಾಯಚೂರು ಜಿಲ್ಲೆಯ 317 ಕೆರೆಗಳ ಒತ್ತುವರಿ ತೆರವಿಗಾಗಿ ಲೋಕಾಯುಕ್ತರಿಂದ ಸಾರ್ವಜನಿಕ ಹಿತಾಸಕ್ತಿ ಪ್ರಕರಣ ದಾಖಲು. ದೇಶಾದ್ಯಂತ 104 ವಿಮಾನ ನಿಲ್ದಾಣಗಳಲ್ಲಿ ಸಂಪೂರ್ಣ ಸ್ವಚ್ಛ ಇಂಧನ ಬಳಕೆ, ಸಚಿವ ಪ್ರಹ್ಲಾದ್ ಜೋಶಿ ಮಾಹಿತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾ ಹ್ಯಾಟ್ಸ್ಗಳು. ಇದೀಗ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ. ಸ್ನೇಹಿತರೆ, ಪ್ರೀತಿ ಅನ್ನೋದು ಮನುಷ್ಯನ ನಿಯಂತ್ರಣಕ್ಕೆ ಸಿಗದ ಒಂದು ಅದ್ಭುತ ಶಕ್ತಿ. ನಾವು ಅದನ್ನು ಎಷ್ಟೇ ತಡೆಯಲು ಪ್ರಯತ್ನ ಮಾಡಿದರೂ, ಬುದ್ಧಿಯಿಂದ ದೂರ ತಳ್ಳಲು ಯೋಚಿಸಿದರೂ, ಮನಸ್ಸು ಆ ಕಡೆಗೇ ಎಳೆಯಲುತ್ತೆ. ಪ್ರೀತಿಯ ಸೆಳೆತಕ್ಕೆ ಒಳಗಾಗದ ಹಳೆಯ ನೆನಪುಗಳನ್ನು ಮರೆಯೋದು ಅಸಾಧ್ಯವಾಗುತ್ತೆ ಅಲ್ವೇ? ಕಾರ್ಯಕ್ರಮದ ಆರಂಭದಲ್ಲಿ ಈ ಭಾವಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ಇದೀಗ ವೈಎಸ್ ಕೃಷ್ಣಮೂರ್ತಿ ಅವರ ರಚನೆಯ ಭಾವಗೀತೆ ಹಾಡಿದ್ದಾರೆ ಅರ್ಚನಾ ಉಡುಪ. ಹಕ್ಕಿಗಳು ಯಾವುದೇ ಗಡಿ ಅಥವಾ ಆತಂಕ ಇಲ್ಲದೆ ಆಕಾಶದಲ್ಲಿ ಹೇಗೆ ಮುಕ್ತವಾಗಿ ಹಾರುತ್ತೋ ಹಾಗೆ ಮಕ್ಕಳು ಕೂಡ ತಮ್ಮ ಮನಸ್ಸಿನಲ್ಲಿ ಯಾವುದೇ ಕಪಟವಿಲ್ಲದೆ ಬಂಧನಗಳಿಲ್ಲದೆ ಸ್ವತಂತ್ರವಾಗಿ ಬೆಳೆಯಬೇಕು, ತಮ್ಮ ಆಲೋಚನೆಗಳಿಗೆ ರೆಕ್ಕೆ ಕಟ್ಟಿ ಮುಗಿಲತ್ತ ಹಾರಬೇಕು ಅಂಥೇಳಿ ಈ ಭಾವಗೀತೆಯಲ್ಲಿ ಕವಿ ಅವರು ಕರೆ ನೀಡಿದ್ದಾರೆ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ರಾಜು ಅನಂತಸ್ವಾಮಿ ಅವರ ಧ್ವನಿಯಲ್ಲಿ ಈ ಭಾವಗೀತೆ. ಸ್ನೇಹಿತರೆ, ಪ್ರಕೃತಿ ಮತ್ತು ಪ್ರೀತಿಯ ಭಾವನೆಗಳನ್ನು ವರ್ಣಿಸುವ ಮಧುರವಾದ ಭಾವಗೀತೆ ಎಂದು ಇದಾಗಿದ್ದು, ಕೋಗಿಲೆಯ ಹಾಡಿನ ಮೂಲಕ ಪ್ರಕೃತಿಯ ಸೌಂದರ್ಯ ಮತ್ತು ಹೃದಯದಲ್ಲಿ ಮೂಡುವ ಹೊಸ ಪ್ರೇಮ ಭಾವನೆಯನ್ನು ಈ ಭಾವಗೀತೆ ವ್ಯಕ್ತಪಡಿಸುತ್ತೆ.

0: ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ ಆಗಿದೆ 7:30 ಇದೀಗ ಸೇವಾ ಮಾಹಿತಿ
1: ನೋಡು. ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಪ್ರಕಾರ ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ ಬನ್ ಗಯಿ ಹೈ.

0: आयुष्मान भारत प्रधानमंत्री जन आरोग्य योजना के तहत लगभग 60 करोड़ लोग बने हैं 5 लाख रुपए के मुफ्त उपचार के हकदार। अब तक 12 करोड़ से भी ज्यादा मुफ्त उपचार किए जा चुके हैं, जिससे गरीब परिवारों के चिकित्सा खर्च में लगभग 2 लाख करोड़ रुपए की बचत हुई। आज ही आयुष्मान ऐप डाउनलोड कर आयुष्मान कार्ड बनाएं। ज्यादा जानकारी के लिए 1-4-5-5-5 पर कॉल करें।
1: ಕೇಳುಗರೆ ಗಮನಿಸಿ, ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ ದಿನಾಂಕ 15/7/2026 ಅಂದರೆ ನಾಳೆ ಬೆಳಗ್ಗೆ 10:00 to 12:00 102.6 MHz ಚಿತ್ರದುರ್ಗ ಆಕಾಶವಾಣಿಯಲ್ಲಿ. ವಿಷಯ: ಅಸಂಘಟಿತ ಕಾರ್ಮಿಕರು ಮತ್ತು ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯಲ್ಲಿ ಲಭ್ಯವಿರುವ ಸರ್ಕಾರದ ಯೋಜನೆಗಳು ಹಾಗೂ ಸೌಲಭ್ಯಗಳು. ಭಾಗವಹಿಸ್ತಾರೆ ಅನಿಲ್ ಬಗಟಿ, ಜಿಲ್ಲಾ ಕಾರ್ಮಿಕ ಕಲ್ಯಾಣ ಅಧಿಕಾರಿ, ಕಾರ್ಮಿಕ ಕಲ್ಯಾಣ ಇಲಾಖೆ ಚಿತ್ರದುರ್ಗ. ಕಾರ್ಮಿಕರು ಎದುರಿಸುತ್ತಿರುವ ಸಮಸ್ಯೆಗಳು, ಕಾರ್ಮಿಕರ ನೋಂದಣಿ ಮಾಡಿಸುವುದು, ವೈದ್ಯಕೀಯ ನೆರವು, ಅಪಘಾತ ವಿಮೆ ಹಾಗೂ ಸೌಲಭ್ಯಗಳು, ಕಾರ್ಮಿಕರ ಮಕ್ಕಳಿಗೆ ಇರುವ ಶೈಕ್ಷಣಿಕ ಯೋಜನೆಗಳು, ಈ ಕುರಿತು ಕರೆ ಮಾಡುವ ಮೂಲಕ ಮಾಹಿತಿಯನ್ನು ಪಡೆಯಬಹುದು. ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272, ದೂರವಾಣಿ ಸಂಖ್ಯೆ 29569, ಎಸ್ಟಿಡಿ ಕ್ರಮಾಂಕ 08194. ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಇದೇ 15 ಅಂದರೆ ನಾಳೆ ಬೆಳಗ್ಗೆ 10 ಗಂಟೆಗೆ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್

ಕಾರ್ಯಕ್ರಮ ಪ್ರಸಾರವಾಗುವುದು. ಗಮನಿಸಿ, ಇನ್ನು ಗುರುವಾರ ಬೆಳಗ್ಗೆ 8:30 9:30 ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ: ಮಕ್ಕಳಲ್ಲಿ ಆಕಸ್ಮಿಕ ಗಾಯಗಳು, ತಡೆಗಟ್ಟುವಿಕೆ ಮತ್ತು ಪ್ರಥಮ ಚಿಕಿತ್ಸೆ. ಈ ಕುರಿತು ಭಾಗವಹಿಸುತ್ತಾರೆ ಸರ್ಜಿ ವೇದಾಂತ ಆಸ್ಪತ್ರೆಯ ಮಕ್ಕಳ ತೀವ್ರ ನಿಗಾ ತಜ್ಞರಾದ ಡಾಕ್ಟರ್ ಪಂಕಜಾ ಎಟಿ. ಮಕ್ಕಳಲ್ಲಿ ಸಾಮಾನ್ಯವಾಗಿ ಸಂಭವಿಸುವ ಆಕಸ್ಮಿಕ ಗಾಯಗಳು, ಬಿದ್ದು ಉಂಟಾಗುವ ಗಾಯಗಳು, ಸುಟ್ಟ ಗಾಯಗಳು, ವಿಷಕಾರಿ ಪದಾರ್ಥಗಳ ಸೇವನೆ, ಉಸಿರುಗಟ್ಟುವಿಕೆ, ನೀರಿನಲ್ಲಿ ಮುಳುಗುವಿಕೆ ಹಾಗೂ ರಸ್ತೆ ಅಪಘಾತಗಳಿಂದ ಮಕ್ಕಳನ್ನು ಸುರಕ್ಷಿತವಾಗಿಡುವ ವಿಧಾನಗಳು, ತುರ್ತು ಸಂದರ್ಭಗಳಲ್ಲಿ ನೀಡಬೇಕಾದ ಪ್ರಥಮ ಚಿಕಿತ್ಸೆ, ಆಸ್ಪತ್ರೆಗೆ ಯಾವಾಗ ಕರೆತರಬೇಕು ಹಾಗೂ ಪೋಷಕರು ಪಾಲಿಸಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳು, ಈ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಕೇಳುಗರು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಲು ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272, ದೂರವಾಣಿ ಸಂಖ್ಯೆ 0819429649. ಇನ್ನು ವಾಟ್ಸಪ್ ಮೂಲಕ ಪ್ರಶ್ನೆಗಳನ್ನು ಕೂಡ ನೀವು ಕೇಳಬಹುದು. ಹಾಗಾದರೆ ಸಂದೇಶ ಕಳಿಸಲು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ಇದುವರೆಗೂ ಸೇವಾ ಮಾಹಿತಿ ಕೇಳಿದ್ರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 7:35 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಎನ್ಟಿಎಯಿಂದ 2026 ಮರು ನೀಟ್ ಯುಜಿ ಪರೀಕ್ಷೆಯ ಒಎಂಆರ್ ಶೀಟ್ಗಳ ಬಿಡುಗಡೆ. ಭಾರತದ ಅತಿದೊಡ್ಡ ಜಾಗತಿಕ ಜವಳಿ ಕಾರ್ಯಕ್ರಮ ಭಾರತ್ ಟೆಕ್ಸ್ 2026 ಇಂದು ಆರಂಭ. ನೈರ್ಮಲ್ಯ ಕಾರ್ಮಿಕರನ್ನು ಗೌರವಿಸುವ ಸಲುವಾಗಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದಿಂದ ಇಂದು ನಮಸ್ತೆ ದಿನ ಆಚರಣೆ. ಹಾಗೂ ಮಹಿಳಾ ಟೆಸ್ಟ್ ಕ್ರಿಕೆಟ್ ಲಾರ್ಡ್ಸ್ನಲ್ಲಿ ಇತಿಹಾಸ ಬರೆದ ಭಾರತದ ವನಿತೆಯರಿಗೆ ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಅಭಿನಂದನೆ. ವಾರ್ತೆಗಳ ವಿವರ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯು ನೀಟ್ ಯುಜಿ 2026 ಮರುಪರೀಕ್ಷೆಯ ಒಎಂಆರ್ ಶೀಟ್ಗಳನ್ನು ಬಿಡುಗಡೆ ಮಾಡಿದ್ದು, ಅಧಿಕೃತ ವೆಬ್ಸೈಟ್ neet.nta.nic.in ಅಭ್ಯರ್ಥಿಗಳಿಗೆ ಪ್ರತಿಕ್ರಿಯೆಗಳನ್ನು ದಾಖಲಿಸಲು ಸೂಚಿಸಿದೆ. ಅಭ್ಯರ್ಥಿಗಳು ತಮ್ಮ ಅರ್ಜಿ ಸಂಖ್ಯೆಯನ್ನು ಬಳಸಿಕೊಂಡು ತಿಳಿಸಲಾಗಿರುವ ಜಾಲತಾಣದಲ್ಲಿ ಲಾಗಿನ್ ಆಗಿ ಸ್ಕ್ಯಾನರ್ ಓದುವ ಉತ್ತರಗಳೊಂದಿಗೆ ತಮ್ಮ ಗುರುತಿಸಲಾದ ಉತ್ತರಗಳನ್ನು ಹೋಲಿಸಬಹುದು ಎಂದು ಎನ್ಟಿಎ ತಿಳಿಸಿದೆ. ಒಂದೊಮ್ಮೆ ಉತ್ತರಗಳು ಏನಾದರೂ ಹೊಂದಿಕೆಯಾಗದಿದ್ದರೆ ಅಭ್ಯರ್ಥಿಗಳು ಪ್ರಶ್ನೆಯನ್ನು ಆಯ್ಕೆ ಮಾಡಬಹುದು. ಜೊತೆಗೆ ಅವರು ಕ್ಲೈಮ್ ಮಾಡಿದ ಆಯ್ಕೆಯನ್ನು ಟಿಕ್ ಮಾಡಿ 200 ರೂಪಾಯಿಗಳ ಮರುಪಾವತಿಸಲಾಗದ ಶುಲ್ಕವನ್ನು ಪಾವತಿಸಿದ ಮೇಲೆ ಸವಾಲನ್ನು ಸಲ್ಲಿಸಬಹುದು. ಅಭ್ಯರ್ಥಿಗಳು ಮಾಡಿರುವ ಸವಾಲು ಸೂಕ್ತವಾಗಿದ್ದರೆ ಶುಲ್ಕವನ್ನು ಮರುಪಾವತಿಸಲಾಗುವುದು ಎಂದು ಸಂಸ್ಥೆ ಸ್ಪಷ್ಟಪಡಿಸಿದೆ. ಒಎಂಆರ್ ಸವಾಲು ಸೌಲಭ್ಯವು ಈ ತಿಂಗಳ 15ರವರೆಗೆ ಲಭ್ಯವಿರುತ್ತದೆ. ಸಹಾಯಕ್ಕಾಗಿ ಅಭ್ಯರ್ಥಿಗಳು ಎನ್ಟಿಎ ಸಹಾಯವಾಣಿ ಸಂಖ್ಯೆ 011-4075900 ಮತ್ತು 011-692-2770 ಸಂಪರ್ಕಿಸಬಹುದು ಮತ್ತು ನೀಟ್ ಯುಜಿ 2026@nta.ac.in ಜಾಲತಾಣಕ್ಕೆ ಭೇಟಿ ನೀಡಬಹುದು. ಭಾರತದ ಅತಿದೊಡ್ಡ ಜಾಗತಿಕ ಜವಳಿ ಕಾರ್ಯಕ್ರಮವಾದ ಭಾರತ್ ಟೆಕ್ಸ್ 2026 ಇಂದು ನವದೆಹಲಿಯ ಭಾರತ್ ಮಂಟಪಂನಲ್ಲಿ ಪ್ರಾರಂಭವಾಗಲಿದೆ. 4 ದಿನಗಳ ಈ ಕಾರ್ಯಕ್ರಮ ಜವಳಿ, ಫ್ಯಾಷನ್, ಸುಸ್ಥಿರತೆ, ತಂತ್ರಜ್ಞಾನ, ನಾವೀನ್ಯತೆ, ಹೂಡಿಕೆ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಭಾರತದ ಬೆಳೆಯುತ್ತಿರುವ ಜಾಗತಿಕ ನಾಯಕತ್ವವನ್ನು ಪ್ರದರ್ಶಿಸುತ್ತದೆ.

0: ಕಾರ್ಯಕ್ರಮವು ತಯಾರಕರು, ರಫ್ತುದಾರರು, ಜಾಗತಿಕ ಖರೀದಿದಾರರು, ಹೂಡಿಕೆದಾರರು, ನೀತಿ ನಿರೂಪಕರು, ಅಂತಾರಾಷ್ಟ್ರೀಯ ನಿಯೋಗಗಳು, ಕುಶಲಕರ್ಮಿಗಳು, ನವೋದ್ಯಮಗಳು ಮತ್ತು ತಂತ್ರಜ್ಞಾನ ಪೂರೈಕೆದಾರರನ್ನು ಒಟ್ಟುಗೂಡಿಸುತ್ತದೆ. ಈ ಕುರಿತು ನವದೆಹಲಿಯಲ್ಲಿ ನಿನ್ನೆ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಭಾರತ ಟೆಕ್ಸ್ ಟ್ರೇಡ್ ಫೆಡರೇಷನ್ನ ಅಧ್ಯಕ್ಷ ನರೇನ್ ಗೋಯಂಕ, ಭಾರತ್ ಟೆಕ್ಸ್ನ ಮೂರನೇ ಆವೃತ್ತಿಯು 7,000 ಹೆಚ್ಚು ಖರೀದಿದಾರರು, 1.3 lakh ಹೆಚ್ಚು ಸಂದರ್ಶಕರು ಮತ್ತು 20,000 ಹೆಚ್ಚು ಜವಳಿ ಉತ್ಪನ್ನಗಳನ್ನು ಪ್ರದರ್ಶಿಸುವ ಪ್ರದರ್ಶಕರ ಭಾಗವಹಿಸುವಿಕೆಗೆ ಸಾಕ್ಷಿಯಾಗುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಅಮೆರಿಕ, ಬ್ರಿಟನ್, ಜಪಾನ್, ಪೋರ್ಚುಗಲ್, ಸ್ಪೇನ್, ನ್ಯೂಜಿಲೆಂಡ್, ದಕ್ಷಿಣ ಕೊರಿಯಾ, ದಕ್ಷಿಣ ಆಫ್ರಿಕಾ ಮತ್ತು ನೇಪಾಳ ಸೇರಿದಂತೆ 14 ಅಂತಾರಾಷ್ಟ್ರೀಯ ಪ್ರದರ್ಶಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಅವರು ತಿಳಿಸಿದರು. ಶ್ರೀರಾಮ ಮಂದಿರದ ದೇಣಿಗೆ ಅಕ್ರಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧಿತರಾಗಿರುವ 8 ಆರೋಪಿಗಳ ನ್ಯಾಯಾಂಗ ಬಂಧನವನ್ನು ಅಯೋಧ್ಯೆಯ ನ್ಯಾಯಾಲಯ ಮುಂದಿನ 14 ವಿಸ್ತರಿಸಿದೆ. ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶೆ ಪ್ರತಿಭಾ ನಾರಾಯಣ್ ಆರೋಪಿಗಳನ್ನು ಇದೇ 27 ಮತ್ತೆ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತೆ ಆದೇಶಿಸಿದ್ದಾರೆ. ಈ ನಡುವೆ ಪ್ರಕರಣದ ತನಿಖೆ ನಡೆಸುತ್ತಿರುವ ವಿಶೇಷ ತನಿಖಾ ತಂಡ ಎಸ್ಐಟಿ ಧರ್ಮಸೇನಾ ಅಧ್ಯಕ್ಷ ಸಂತೋಷ್ ದುಬೆ ಅವರನ್ನು ಸುಮಾರು 1 ಕಾಲ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ನಡೆಸುವ ಮೂಲಕ ತನಿಖೆಯನ್ನು ತೀವ್ರಗೊಳಿಸಿದೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಇಂದು 3 ನಮಸ್ತೆ ದಿನವನ್ನು ಆಚರಿಸಲಿದ್ದು ರಾಷ್ಟ್ರೀಯ ಯಾಂತ್ರೀಕೃತ ನೈರ್ಮಲ್ಯ ಪರಿಸರ ವ್ಯವಸ್ಥೆ ನಮಸ್ತೆ ಯೋಜನೆಯನ್ನು ಪ್ರಾರಂಭಿಸಿ 3 ಪೂರೈಸಲಿದೆ. ಮುಖ್ಯ ಕಾರ್ಯಕ್ರಮವು ಕೋಲ್ಕತ್ತಾದ ರವೀಂದ್ರ ಸದನದಲ್ಲಿ ನಡೆಯಲಿದ್ದು ದೇಶಾದ್ಯಂತ ನಗರ ಸ್ಥಳೀಯ ಸಂಸ್ಥೆಗಳು ಕಾರ್ಯಕ್ರಮಗಳನ್ನು ಆಯೋಜಿಸಲಿವೆ ಎಂದು ಸಚಿವಾಲಯ ತಿಳಿಸಿದೆ. ಸಾರ್ವಜನಿಕ ಆರೋಗ್ಯ ಮತ್ತು ಪರಿಸರ ನೈರ್ಮಲ್ಯವನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಕ್ಕಾಗಿ ಒಳಚರಂಡಿ ಮತ್ತು ಸೆಪ್ಟಿಕ್ ಟ್ಯಾಂಕ್ ಕಾರ್ಮಿಕರು ಮತ್ತು ತ್ಯಾಜ್ಯ ತೆಗೆಯುವವರು ಸೇರಿದಂತೆ ನೈರ್ಮಲ್ಯ ಕಾರ್ಮಿಕರನ್ನು ಗೌರವಿಸಲು ನಮಸ್ತೆ ದಿನವನ್ನು ಸಮರ್ಪಿಸಲಾಗಿದೆ ಎಂದು ಸಚಿವಾಲಯ ಹೇಳಿದೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಡಾಕ್ಟರ್ ವೀರೇಂದ್ರ ಕುಮಾರ್ ಮತ್ತು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ರಾಜ್ಯ ಸಚಿವ ರಾಮದಾಸ್ ಅಠಾವಳೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಿರಿಯ ಪ್ರತಿನಿಧಿಗಳು, ಸಂಸತ್ ಸದಸ್ಯರು, ಶಾಸಕರು, ಜಿಲ್ಲಾಡಳಿತ ಅಧಿಕಾರಿಗಳು ಮತ್ತು ರಾಷ್ಟ್ರೀಯ ಸಫಾಯಿ ಕರ್ಮಚಾರಿಗಳ, ಹಣಕಾಸು ಮತ್ತು ಅಭಿವೃದ್ಧಿ ನಿಗಮದ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ಸುಮಾರು 668 ಕೋಟಿ ರೂಪಾಯಿ ವೆಚ್ಚದ 7 ಉದ್ಯೋಗಿಗಳ ರಾಜ್ಯ ವಿಮಾ ಇಎಸ್ಐ ಆರೋಗ್ಯ ರಕ್ಷಣಾ ಯೋಜನೆಗಳನ್ನು ಇಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವಿಯ ಉದ್ಘಾಟಿಸಲಿದ್ದಾರೆ. ತೆಲಂಗಾಣದ ಸನಾತ್ ನಗರ, ಅಸ್ಸಾಂನ ಬೆಲ್ಟೋಲಾ, ತಮಿಳುನಾಡಿನ ಶ್ರೀಪೆರಂಬದೂರು, ಆಂಧ್ರಪ್ರದೇಶದ ರಾಜಮಹೇಂದ್ರವರಂ, ಗುಜರಾತ್ನ ಸುರೇಂದ್ರನಗರ, ರಾಜಸ್ಥಾನದ ಕೋಟಾದಲ್ಲಿರುವ ಇಎಸ್ಐಸಿ ಆಸ್ಪತ್ರೆಗಳಲ್ಲಿ ವಿವಿಧ ಯೋಜನೆಗಳು ಈ ಪೈಕಿ ಸೇರಿವೆ. ಡಾಕ್ಟರ್ ಮಾಂಡವಿಯ ಅವರು ಸನಾತ್ ನಗರದ ಇಎಸ್ಐಸಿ ಆಸ್ಪತ್ರೆಯಲ್ಲಿ ಹೊಸ ಹೊರರೋಗಿಗಳ ಬ್ಲಾಕ್ ಅನ್ನು ಖುದ್ದಾಗಿ ಉದ್ಘಾಟಿಸಲಿದ್ದು ಉಳಿದ 6 ಯೋಜನೆಗಳನ್ನು ವರ್ಚುವಲ್ ಮಾದರಿಯಲ್ಲಿ ಉದ್ಘಾಟಿಸಲಿದ್ದಾರೆ ಎಂದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ತಿಳಿಸಿದೆ. ಈ ಆರೋಗ್ಯ ಸೌಲಭ್ಯಗಳು ದೇಶಾದ್ಯಂತ ಸುಮಾರು 53 ಫಲಾನುಭವಿಗಳ ವೈದ್ಯಕೀಯ ಅಗತ್ಯಗಳನ್ನು ಪೂರೈಸಲಿವೆ ಎಂದು ಸಚಿವಾಲಯ ತಿಳಿಸಿದೆ. ವಿಯೆಟ್ನಾಂನ ಫೂಕ್ ವಾಕ್ ದ್ವೀಪದ ಬಳಿ ನಡೆದ ದೋಣಿ ದುರಂತದಲ್ಲಿ ಪ್ರಾಣ ಕಳೆದುಕೊಂಡ 15 ಭಾರತೀಯ ಪ್ರವಾಸಿಗರ ಮೃತದೇಹಗಳನ್ನು ನಿನ್ನೆ ರಾತ್ರಿ ಮುಂಬೈಗೆ ತರಲಾಯಿತು. ಭಾರತೀಯ ರಾಜತಾಂತ್ರಿಕ ಕಾರ್ಯಾಚರಣೆಗಳು ವಿಯೆಟ್ನಾಂ ಅಧಿಕಾರಿಗಳೊಂದಿಗೆ ವಾಪಸಾತಿ ಪ್ರಕ್ರಿಯೆಯನ್ನು ಸಂಯೋಜಿಸಿದ ನಂತರ ಮೃತರನ್ನು ಹೋ ಚಿ ಮಿನ್ಹ್ ನಗರದಿಂದ ವಿಯೆಟ್ನಾಂ ಏರ್ಲೈನ್ಸ್ನ ವಿಮಾನದಲ್ಲಿ ಕರೆತರಲಾಯಿತು. ತಮಿಳುನಾಡು, ಆಂಧ್ರಪ್ರದೇಶ ಮತ್ತು ಕೇರಳಂ ರಾಜ್ಯ ಸರ್ಕಾರಗಳು ಮೃತದೇಹಗಳನ್ನು ಅವರ ಊರುಗಳಿಗೆ ಸಾಗಿಸಲು ವ್ಯವಸ್ಥೆ ಮಾಡುವಂತೆ ಮನವಿ ಮಾಡಲಾಗಿದೆ. ದುರಂತದ ನಂತರ ರಕ್ಷಣಾ ಕಾರ್ಯ ಮೃತದೇಹಗಳ ಗುರುತಿಸುವಿಕೆ ಮತ್ತು ವಾಪಸಾತಿ ಪ್ರಕ್ರಿಯೆಯಲ್ಲಿ ಬೆಂಬಲ ನೀಡಿದ್ದಕ್ಕಾಗಿ ವಿಯೆಟ್ನಾಂನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ವಿಯೆಟ್ನಾಂ ಅಧಿಕಾರಿಗಳಿಗೆ ಕೃತಜ್ಞತೆ ಸಲ್ಲಿಸಿತು. ವಿಯೆಟ್ನಾಂನ ಫೂಕ್ ವಾಕ್ ದ್ವೀಪದಲ್ಲಿ ಶುಕ್ರವಾರ 32 ಭಾರತೀಯ ಪ್ರವಾಸಿಗರು ಮತ್ತು 4 ಸ್ಥಳೀಯ ಸಿಬ್ಬಂದಿಯನ್ನು ಹೊತ್ತೊಯ್ಯುತ್ತಿದ್ದ ಸ್ಪೀಡ್ ಬೋಟ್ ಮಗುಚಿಬಿದ್ದು 15 ಪ್ರವಾಸಿಗರು ಸಾವಿಗೀಡಾಗಿದ್ದರು. ಬದುಕುಳಿದ 16 ಜನರು ಭಾರತಕ್ಕೆ ಮರಳಿದ್ದು ಗಾಯಗೊಂಡಿದ್ದ ಓರ್ವ

0: ವಾಸಿ ವಿಯೆಟ್ನಾಂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪಶ್ಚಿಮ ಏಷ್ಯಾದಲ್ಲಿ ಮುಂದುವರೆದಿರುವ ಉದ್ವಿಗ್ನತೆಯ ನಡುವೆಯೇ ಪ್ರಮುಖ ಸಮುದ್ರ ಮಾರ್ಗವಾದ ಹೊರ್ಮುಜ್ ಜಲಸಂಧಿಯ ಮೇಲಿನ ನಿಯಂತ್ರಣ ತಮ್ಮದಾಗಿದೆ ಎಂದು ಹೇಳಿಕೊಂಡಿದ್ದು ಕದನ ವಿರಾಮ ಒಪ್ಪಂದವನ್ನು ಉಲ್ಲಂಘಿಸಿರುವುದಕ್ಕಾಗಿ ಆರೋಪಿಸಿ ಇರಾನ್ಗೆ ತೀವ್ರ ಎಚ್ಚರಿಕೆ ನೀಡಿದ್ದಾರೆ. ಅಮೆರಿಕದ ಖಾಸಗಿ ಸುದ್ದಿವಾಹಿನಿಗೆ ನೀಡಿದ ದೂರವಾಣಿ ಸಂದರ್ಶನದಲ್ಲಿ ಮಾತನಾಡಿದ ಟ್ರಂಪ್ ಹಿಂದಿನ ರಾತ್ರಿ ಮಾಡಿಕೊಂಡಿದ್ದ ಕದನ ವಿರಾಮ ಒಪ್ಪಂದವನ್ನು ಇರಾನ್ ಉಲ್ಲಂಘಿಸಿದೆ, ಕದನ ವಿರಾಮದ ಷರತ್ತುಗಳನ್ನು ಗೌರವಿಸಿಲ್ಲ ಎಂದು ಟೀಕಿಸಿದ ಅವರು, ರಾತ್ರಿ ವೇಳೆ ನಡೆದ ದಾಳಿಯಲ್ಲಿ ಅಮೆರಿಕ ಇರಾನ್ನ ಹಲವು ಸೇನಾ ಉಪಕರಣಗಳನ್ನು ಧ್ವಂಸಗೊಳಿಸಿದೆ ಎಂದು ತಿಳಿಸಿದ್ದಾರೆ. ಲಾರ್ಡ್ಸ್ನಲ್ಲಿ ನಡೆದ ಏಕೈಕ ವುಮೆನ್ಸ್ ಟೆಸ್ಟ್ ಪಂದ್ಯವನ್ನು ಗೆದ್ದ ಮೊದಲ ಮಹಿಳಾ ತಂಡ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವನ್ನು ಕೇಂದ್ರ ಕ್ರೀಡಾ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವಿಯ ಅಭಿನಂದಿಸಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ 270 ರನ್ಗಳ ಅಮೋಘ ಗೆಲುವು ಈ ಸಾಧನೆಯನ್ನು ಇನ್ನಷ್ಟು ವಿಶೇಷವಾಗಿಸುತ್ತದೆ ಮತ್ತು ಲಾರ್ಡ್ಸ್ನಲ್ಲಿ ಆಟಗಾರರು ಇತಿಹಾಸ ಸೃಷ್ಟಿಸಿದ್ದಾರೆ ಎಂದು ಸಚಿವ ಮಾಂಡವಿಯ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ಬರ್ಮಿಂಗ್ಹ್ಯಾಮ್ನಲ್ಲಿ ಇಂದು ನಡೆಯಲಿರುವ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿ ಇಂದಿನಿಂದ ಆರಂಭವಾಗಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯಾಹ್ನ 3:30 ಆರಂಭವಾಗಲಿದೆ. ಇಂದಿನ ಪಂದ್ಯದಲ್ಲಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಜಸ್ಪ್ರೀತ್ ಬುಮ್ರಾ ಒಟ್ಟಾಗಿ ಕಣಕ್ಕಿಳಿಯಲಿದ್ದಾರೆ. ಭಾರತದ ಜೂನಿಯರ್ ಮಹಿಳಾ U21 ಹಾಕಿ ತಂಡವು ಇಂದು ಇಂಗ್ಲೆಂಡ್ನ ಲಿಲ್ಲೆ ಶಾಲ್ ರಾಷ್ಟ್ರೀಯ ಕ್ರೀಡಾ ಕೇಂದ್ರದಲ್ಲಿ ಯುನೈಟೆಡ್ ಕಿಂಗ್ಡಮ್ ಎಕ್ಸ್ಪೋಸರ್ ಪ್ರವಾಸದ ಅಂತಿಮ ಪಂದ್ಯದಲ್ಲಿ ಬೆಲ್ಜಿಯಂ ತಂಡವನ್ನು ಎದುರಿಸಲಿದೆ. ಇಂಗ್ಲೆಂಡ್ ವಿರುದ್ಧ 2-0 ಅಂತರದ ಅದ್ಭುತ ಜಯದೊಂದಿಗೆ ಭಾರತ ತಂಡವು ಪ್ರವಾಸವನ್ನು ಗೆಲುವಿನೊಂದಿಗೆ ಕೊನೆಗೊಳಿಸುವ ಗುರಿಯನ್ನು ಹೊಂದಿದೆ. ಅದಕ್ಕೂ ಮೊದಲು ಭಾರತ ಅಮೆರಿಕವನ್ನು 1-1 ಡ್ರಾದಲ್ಲಿ ಕೊನೆಗೊಳಿಸಿ ಶೂಟೌಟ್ನಲ್ಲಿ 3-2 ಅಂತರದಲ್ಲಿ ಪರಾಭವಗೊಳಿಸಿತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎನ್ಟಿಎಯಿಂದ 2026 ಮರು ನೀಟ್ ಯುಜಿ ಪರೀಕ್ಷೆಯ ಒಎಂಆರ್ ಶೀಟ್ಗಳ ಬಿಡುಗಡೆ. ಭಾರತದ ಅತಿದೊಡ್ಡ ಜಾಗತಿಕ ಜವಳಿ ಕಾರ್ಯಕ್ರಮ ಭಾರತ್ ಟೆಕ್ಸ್ 2026 ಇಂದು ಆರಂಭ. ನೈರ್ಮಲ್ಯ ಕಾರ್ಮಿಕರನ್ನು ಗೌರವಿಸುವ ಸಲುವಾಗಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದಿಂದ ಇಂದು ನಮಸ್ತೆ ದಿನ ಆಚರಣೆ. ಹಾಗೂ ಮಹಿಳಾ ಟೆಸ್ಟ್ ಕ್ರಿಕೆಟ್, ಲಾರ್ಡ್ಸ್ನಲ್ಲಿ ಇತಿಹಾಸ ಬರೆದ ಭಾರತದ ವನಿತೆಯರಿಗೆ ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವಿಯ ಅಭಿನಂದನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾ ಹರ್ಟ್ಸ್ಗಳು. ಸಮಯ ಸರಿಯಾಗಿ 7:45 10 ಸೆಕೆಂಡ್ಗಳು. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಸ್ನೇಹಿತರೆ, ಒಂದೂರಿನಿಂದ ಮತ್ತೊಂದು ಊರಿಗೆ ಹೋಗಬೇಕು ಅಂತಂದ್ರೆ ಸಾರಿಗೆ ವ್ಯವಸ್ಥೆಯನ್ನ ಅವಲಂಬನೆ ಮಾಡಿರ್ತೇವೆ. ಅದು ಕಾರ್ ಆಗಿರ್ಬೋದು, ಬಸ್ಸು, ರೈಲು ಇತ್ಯಾದಿ. ವಿಷಯ ಏನು ಅಂತಂದ್ರೆ ರೈಲಿನ ವಿಷಯ ಸ್ನೇಹಿತರೆ. ದೇಶದಾದ್ಯಂತ ವಿಶ್ವದಾದ್ಯಂತ ರೈಲುಗಳು ಸಂಚಾರವನ್ನ ಪ್ರಾರಂಭ ಮಾಡಿದವೆ. ಹಾಗಾದ್ರೆ ಈ ಹೊತ್ತಿನ ಕಾರ್ಯಕ್ರಮದಲ್ಲಿ ರೈಲಿಗೆ ಸಂಬಂಧಿಸಿದ ಪ್ರಶ್ನೆನ ಕೇಳೋಣ ಅಂತ ಇದ್ದೀನಿ. ಏನ್ ಪ್ರಶ್ನೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀರಾ? ಭಾರತದ ಮೊದಲ ಪ್ರಯಾಣಿಕ ರೈಲು ಪ್ಯಾಸೆಂಜರ್ ಟ್ರೈನ್ ಯಾವಾಗ ಪ್ರಾರಂಭ ಆಯಿತು? ಪ್ರಶ್ನೆ ತುಂಬಾ ಸರಳ ಹಾಗೂ ಸುಲಭ. ಭಾರತದ ಮೊದಲ ಪ್ರಯಾಣಿಕ ರೈಲು ಪ್ಯಾಸೆಂಜರ್ ಟ್ರೈನ್ ಅಂತ ಏನ್ ಹೇಳ್ತಾರಲ್ವಾ, ಯಾವಾಗ ಪ್ರಾರಂಭ ಆಯಿತು ಅನ್ನೋದು ನನ್ನ ಪ್ರಶ್ನೆ. ಈ ಒಂದು ಪ್ರಶ್ನೆಗೆ ಎರಡು ಹಾಡಿನ ಕಾಲಾವಕಾಶನ ತೆಗೆದುಕೊಳ್ಳಿ. ಹಾಗೇನೇ ಉತ್ತರವನ್ನ ಕಳಿಸಲು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9944864023. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಶಶಿಧರ್ ಕೋಟೆ ಹಾಗೂ ಸೋಮಶೇಖರ್ ಜೋಯಿಸ್ ಅವರ ಧ್ವನಿಯಲ್ಲಿ ಹಾಡು.

0: ಮುಖದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಸ್ನೇಹಿತರೆ, ಪ್ರಶ್ನೆಯನ್ನ ಕೇಳಿದ್ದೆ, ಭಾರತದ ಮೊದಲ ಪ್ರಯಾಣಿಕ ರೈಲು ಪ್ಯಾಸೆಂಜರ್ ಟ್ರೈನ್ ಅಂತ ಏನ್ ಹೇಳ್ತಾರೆ, ಯಾವಾಗ ಪ್ರಾರಂಭ ಆಯ್ತು ಅನ್ನೋದು. ಈ ಪ್ರಶ್ನೆಗೆ ಇನ್ನು ಒಂದು ಹಾಡಿನ ಕಾಲಾವಕಾಶ ಇದೆ, ಕೇಳೋಣ. ಹಾಲು ಸಕ್ಕರೆ ಚಿತ್ರದ ಹಾಡು.

0: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29ರವರೆಗೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
1: ಓಕೆ ಸ್ನೇಹಿತರೆ, ಎರಡು ಹಾಡಿನ ಕಾಲಾವಕಾಶ ಮುಗಿದಿದೆ. ಹಾಗೇನೆ ಪ್ರಶ್ನೆಗೆ ಉತ್ತರ ಏನು ಅಂತ ಹೇಳಿ ಮೊದಲು ತಿಳ್ಕೊಂಬಿಡೋಣ ಅಲ್ವಾ. ಭಾರತದ ಮೊದಲ ಪ್ರಯಾಣಿಕ ರೈಲು ಪ್ಯಾಸೆಂಜರ್ ಟ್ರೈನ್ ಯಾವಾಗ ಪ್ರಾರಂಭ ಆಯಿತು ಅನ್ನೋದನ್ನ ಕೇಳಿದ್ದೆ. ಇದಕ್ಕೆ ಉತ್ತರ ಏನಂತಂದ್ರೆ ಏಪ್ರಿಲ್ 16, 1853 ಭಾರತದ ಮೊದಲ ಪ್ರಯಾಣಿಕ ರೈಲು ಪ್ರಾರಂಭ ಆಯಿತು, ಸಂಚಾರ ಪ್ರಾರಂಭ ಮಾಡಿತು. ಎಲ್ಲಿಂದ ಎಲ್ಲಿಗೆ ಅಂದರೆ ಯಾವ ಊರಿಂದ ಯಾವ ಊರಿಗೆ ಅಂತಂದರೆ ಮುಂಬೈಯಲ್ಲಿರುವಂತಹ ಬೋರಿ ಬಂದರ್ ಅಂದರೆ ಇಂದಿನ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್ಸ್ ಅಂತ ಏನು ಹೇಳ್ತಾರೆ, ಅಲ್ಲಿಂದ ಥಾಣೆ ರೈಲ್ವೆ ಸ್ಟೇಷನ್ವರೆಗೂ ಈ ರೈಲು ಸಂಚರಿಸ್ತಂತೆ. ಇದು ಎಷ್ಟು ದೂರ ಇತ್ತು ಅಂತಂದರೆ 34 ಕಿಲೋಮೀಟರ್ ಸಂಚಾರ ಮಾಡಿತು. ಹಾಗೆಯೇ ಯಾರೆಲ್ಲ ಇದ್ರು, ಎಷ್ಟು ಜನ ಇದ್ರು ಅಂತಂದರೆ ಇದರಲ್ಲಿ 14 ಭೋಗಿಗಳಿತ್ತು. ಸುಮಾರು 400 ಜನ ಈ ಟ್ರೈನ್ನಲ್ಲಿ ಅವತ್ತೇನು 1853 ಕಾಲಘಟ್ಟದಲ್ಲಿ ಪ್ರಯಾಣ ಮಾಡ್ತಲ್ವ ರೈಲು, ಅಷ್ಟು ಜನ 400 ಜನ ಪ್ರಯಾಣಿಕರು ಇದ್ರಂತೆ. ಓಕೆನಾ, ಈ ಉತ್ತರವನ್ನ ಯಾರೆಲ್ಲ ಕಳಿಸಿದ್ದಾರೆ ಅಂತ ಇದೀಗ ನೋಡ್ತಾ ಹೋಗೋಣ. ಉತ್ತರವನ್ನ ಕಳಿಸಿರುವಂತಹವರು ನೇತ್ರ ನಟರ ಚಿತ್ರದುರ್ಗದಿಂದ.

ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ನಿಂದ, ಹರಿಹರದ ಸುರೇಶ್ ಬೆಣ್ಣಿ, ಗೌರಮ್ಮ ಹಿರೇಕೆರೂರು ಹಾವೇರಿ ಜಿಲ್ಲೆಯಿಂದ, ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗ, ವಾಣಿ ಸತೀಶ್ ಚಿತ್ರದುರ್ಗ, ಅನಿತಾ ಮುರುಗೇಶ್ ಬಾಪೂಜಿನಗರ ಚಿತ್ರದುರ್ಗದಿಂದ, ಹೊನೂರು ಅಲಿ ಹನುಮಂತಾಪುರ ಜಗಳೂರು ತಾಲೂಕಿನಿಂದ, ಯುವರಾಜ್ ನಿಖಿಲ್ ರಾಜ್ ಉಮಾಮಹೇಶ್ವರಿ ದೇವಸ್ಥಾನ ಎದುರು ಕರುವಿನಕಟ್ಟೆ ಸರ್ಕಲ್ ಚಿತ್ರದುರ್ಗದಿಂದ, ಎನ್ಜಿ ಬಸವರಾಜ್ ಅನ್ನಪೂರ್ಣ ಐಯುಡಿಪಿ ಲೇಔಟ್ 8ನೇ ಕ್ರಾಸ್ ಚಿತ್ರದುರ್ಗದಿಂದ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಇಲ್ಲಿಂದ ಚಿಕ್ಕೂಡ ಗ್ರಾಮದಿಂದ ಅಂತಂದ್ರೆ ಶ್ರೀಶೈಲ ತೇಲಿ ಆದಿತ್ಯ ಶಿವಲೀಲಾ ತೇಲಿ ಮನೆಯವರು ಕಳಿಸಿದ್ದಾರೆ. ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಲೇಖನ ಚಂದ್ರಪ್ಪ ಕಾಲ್ಕೆರೆ ಐಯುಡಿಪಿ ಲೇಔಟ್ 6th ಕ್ರಾಸ್ನಿಂದ ಚಿತ್ರದುರ್ಗ ಇಲ್ಲಿಂದ, ಪೂರ್ಣಿಮಾ ಮಹಾಂತೇಶ್ ಅನುರಾಗ್ ಕಣ್ಣುಮಪ್ಪ ಲೇಔಟ್ ಚಿತ್ರದುರ್ಗದಿಂದ, ಸೋನು ಚಿತ್ರದುರ್ಗದಿಂದ, ಸವಿತಾ ದೇವರಾಜ್ ನಚಿಕೇತ್ ಹಾಗೂ ಹೃತಿಕ್ ಇವರು ಕೆಳಗೋಟೆಯಿಂದ ಕಳಿಸಿದ್ದಾರೆ. ಚಿತ್ರದುರ್ಗದ ಪಂಡರಹಳ್ಳಿ ರವಿ ಅವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರದಿಂದ, ವಿಜಯಲಕ್ಷ್ಮಿ ಸತೀಶ್ ಜಿಎಸ್ ಪೃಥ್ವಿ ಪೂಜಾ ಬ್ಯಾಂಕ್ ಕಾಲೋನಿ ಚಿತ್ರದುರ್ಗದಿಂದ, ಡಾಕ್ಟರ್ ಎಸ್ಜಿ ಶಿವಪ್ರಸಾದ್ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗ, ನಾಗೇಂದ್ರ ಗುಂಡಮ್ಮ ದೊಡ್ಡವಳಾರ್ತಿ ಚಳ್ಳಕೆರೆ ತಾಲೂಕಿನಿಂದ, ನೀಲಮ್ಮ ಜ್ಞಾನಸ್ವಾಮಿ ಜಮ್ಮಾಪುರ ಗ್ರಾಮ ಜಗಳೂರು ತಾಲೂಕಿನಿಂದ, ಪಂಚಾಕ್ಷರಪ್ಪ ಇವರು ಹಿರಿಯೂರು ಟೌನ್ನಿಂದ ಕಳಿಸಿದ್ದಾರೆ. ಡಾಕ್ಟರ್ ಆಶಾ ಜೀವಿ ಹೊಸದ್ಯಾಮವನಹಳ್ಳಿ ಚಿತ್ರದುರ್ಗ ತಾಲೂಕಿನಿಂದ, ಪ್ರಣಯರಾಣಿ ಪ್ರೇಮಾ ಪ್ರಣಯರಾಜ್ ತುರುವಿನೂರಿನಿಂದ ಕಳಿಸಿದ್ದಾರೆ. ಸಿಎಲ್ ಉಮಾಮಹೇಶ್ವರಿ ಶ್ರೀ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗ, ಕನಿಕಾ ಚೋರ್ನೂರಿನಿಂದ ಕಳಿಸಿರ್ತಾರೆ. ಹಾಗೆ ಕೆಬಿ ಪಾಲಯ್ಯ ಚಿರತಗುಂಡು ಕೂಡ್ಲಿಗಿ ತಾಲೂಕಿನಿಂದ, ದಿವ್ಯಾ ಶಿವರಾಜ್ ಮಹಾವೀರನಗರ ಸೆಕೆಂಡ್ ಕ್ರಾಸ್ ಆಜಾದ್ ಮಿಲ್ ಚಿತ್ರದುರ್ಗ ಅಂತ ಹೇಳ್ತಾ ಇದ್ದಾರೆ, ನಾಗೇಂದ್ರಪ್ಪ ಉಡೇವು ಮೊಳಕಾಲ್ಮೂರು ತಾಲೂಕಿನಿಂದ, ಶುಭಾಂಗ್ ಹವೀಶ್ ಬಿವಿಕೆಎಸ್ ಲೇಔಟ್ ಚಿತ್ರದುರ್ಗ, ಮೇನಕಾ ಉಮೇಶ್ ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗ, ಆರ್ಜಿ ಮನಸ್ಫೂರ್ತಿ ಜಗದೀಶ್ ಕುಮಾರ್ ಕೊಂಡ್ಲಹಳ್ಳಿಯಿಂದ ಕಳಿಸಿರ್ತಾರೆ, ಅಥರ್ವ ಸಿ ಬೋರಪ್ಪ ಚನ್ನಕೇಶವ ಪವಿತ್ರ ಹೊಸಮಾಳಿಗೆ ಚಿತ್ರದುರ್ಗದಿಂದ, ವಿಜಯ್ ಅವರು ಕೋಳಿ ಪೂರ್ಜನಹಟ್ಟಿಯಿಂದ ಕಳಿಸಿದ್ದಾರೆ. ಮತ್ತೊಬ್ಬರು ಉತ್ತರವನ್ನು ಕಳಿಸಿರುವಂಥದ್ದು ಅನಂತರಾಮು ಚಂದನ ಕೀರ್ತನ ಲತಾ ಅಯ್ಯಣ್ಣನ ಪೇಟೆ ಚಿತ್ರದುರ್ಗದಿಂದ, ಇನ್ನು ಮಾಳಪ್ಪನಹಟ್ಟಿಯಿಂದ ಅಂಗಡಿ ಮಹೇಶ್ ಸರೋಜಾ ಸಂಜಯ್ ಅವರು ಕೂಡ ಇದ್ದಾರೆ, ಇನ್ನು ಸಮನ್ವಿತ ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗ, ಎಂಎಚ್ ರವಿಕುಮಾರ್ ಮೇಟಿ ಕುರ್ಕೆ ಹಿರಿಯೂರು ತಾಲೂಕಿನಿಂದ, ಎಂ ಈಶನ ಮುತ್ತಿಗಾರಹಳ್ಳಿಯಿಂದ, ಮೋಹನ್ ಕುಮಾರ್ ಭರಂಸಾಗರ ಚಳ್ಳಕೆರೆ ತಾಲೂಕು, ಚಳ್ಳಕೆರೆ ತಾಲೂಕು ಮೀರಸಾಬಿಹಳ್ಳಿಯ ಅನುಜಾಕ್ಷಿ ಅವರು ಕೂಡ ಕಳಿಸಿರುವಂಥದ್ದು, ಇನ್ನು ಕೂಡ್ಲಿಗಿ ತಾಲೂಕಿನ ಹುಡೇಮ್ನಿಂದ ಶಾಂತಕುಮಾರಿ ಮಂಜುನಾಥ್ ಪ್ರಣತಿ ವಿಸ್ಮಯ, ಲಕ್ಷ್ಮೀ ಮಂಜುನಾಥ್ ನಾಗರಬಾವಿ ಬೆಂಗಳೂರಿನಿಂದ ಕಳಿಸಿದ್ದಾರೆ, ಎವಿ ಶಂಭುಲಿಂಗನಗೌಡ ಹರಪನಹಳ್ಳಿ ತಾಲೂಕು ಅರಸೀಕೆರೆಯಿಂದ, ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಯಶೋಧ ಎರಳು ನಾಯಕ ಚಿರತಗುಂಡುವಿನಿಂದ ಕಳಿಸಿದ್ದಾರೆ, ಸಿ ತಿಪ್ಪೇಸ್ವಾಮಿ ವೈಎಸ್ ಭಾಗ್ಯಲಕ್ಷ್ಮಿ ಮಲ್ಲಾಪುರ, ಶೈಲಜಾ ಲೋಕಣ್ಣ ಬಿವಿಕೆಎಸ್ ಲೇಔಟ್ ಚಿತ್ರದುರ್ಗ, ಡಾಕ್ಟರ್ ನಾಗಭೂಷಣ ಡಿಎಂ ಚಿತ್ರದುರ್ಗದಿಂದ ಕಳಿಸಿರುವಂಥದ್ದು, ಹಾಗೆ ಸುರೇಶ್ ಜಿಎಸ್ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿನಿಂದ ಉತ್ತರ ಬಂದಿದೆ. ಇನ್ನು ಮಂಜು ಚಿಂಗಳೆ ನಿಪ್ಪಾಣಿಯಿಂದ ಕಳಿಸಿದ್ದಾರೆ, ತನೇಶ್ ಶ್ರೀವಾರಿ ಇಶಾ ಅವರು ಇಲ್ಲಿಂದ ಅಂತಂದ್ರೆ ನಾಗೇನಹಳ್ಳಿ ಹೊಸದುರ್ಗದಿಂದ ಕಳಿಸಿರುವಂಥದ್ದು, ನಾಗಲಕ್ಷ್ಮಿ ಪ್ರತೀಕ್ ಜಯಲಕ್ಷ್ಮಿ ಬಡಾವಣೆಯಿಂದ ಕಳಿಸಿದ್ದಾರೆ, ಇವರ ಜೊತೆ ಪ್ರಕಾಶ್ ಕೂಡ ಇದ್ದಾರೆ. ಇನ್ನು ಸುಬ್ರಹ್ಮಣ್ಯ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ವಾಣಿಶ್ರೀ ಅಶ್ವಥರಾವ್ ನೆಹರು ನಗರ ಚಿತ್ರದುರ್ಗ, ಸುಧಾಶೇಖರ್ ಚಂದ್ರವಳ್ಳಿ ನಗರ ಅಂತ ಹೇಳ್ತಾ ಇದ್ದಾರೆ, ಸ್ವರೂಪ್ಯಂಧರಣಿ ಚಿತ್ರದುರ್ಗ, ಉಮಾ ಮಹಾಂತೇಶ್ ಹನುಮಂತನಗರ ಚಿತ್ರದುರ್ಗ, ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ ಕಳಿಸಿದ್ದಾರೆ. ಇನ್ನು ಶ್ರೀನಿಧಿ ರಮೇಶ್ ಸುಷ್ಮಿತಾ ಚಿತ್ರದುರ್ಗದಿಂದ ಕಳಿಸಿರುವಂಥದ್ದು, ಸಲ್ಮಾ ಹಾಗೂ ನಿರ್ಮಲಾ ಅವರು ತರೀಕೆರೆಯಿಂದ ಕಳಿಸಿರುವಂಥದ್ದು, ಡಿ ವಿ ಮುರುಗೇಶ್ ಬಾಪೂಜಿನಗರ ಚಿತ್ರದುರ್ಗದಿಂದ ಕಳಿಸಿದ್ದಾರೆ, ಬಿಂದು ಪ್ರಕಾಶ್ ಬೆಂಗಳೂರು, ಸಂಧ್ಯಾ ಪ್ರಸನ್ನ ಕುಮಾರ್ ಕಬೀರಾನಂದ ಮಠದ ರಸ್ತೆ ಚಿತ್ರದುರ್ಗ, ಕವಾಡಿಗರ ಹಟ್ಟಿಯ ಮುತ್ತುರಾಜ್ ಅನಿತಾ, ಇನ್ನು ಸಿರಿಗೌರಿ ಬಸವ ಮಂಟಪ ರಸ್ತೆ ಚಿತ್ರದುರ್ಗ, ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ ಕಳಿಸಿರುವಂಥದ್ದು, ಹಾಗೆ ಉತ್ತರವನ್ನು ಕಳಿಸಿದ್ದಾರೆ ವಿಜಯಪುರದ ಸುದರ್ಶನ್ ಭರತ್ ಕುಮಾರ್ ಬಂದೆ ನವಾಜ್ ಅವರು, ಶಾಂತಕುಮಾರ್ ತಾಯಕನಹಳ್ಳಿಯಿಂದ ಕಳಿಸಿದ್ದಾರೆ, ಮೋನಿಕಾ ಭೂಮಿಕಾ ವಿಷ್ಣು ನಾಯಕ ಚಿರತಗುಂಡುವಿನಿಂದ, ವೀಣಾ ಶಿವರಾಜ್ ಚಿತ್ರದುರ್ಗ, ಅಮೃತ ರಮೇಶ್ ಚಿತ್ರದುರ್ಗ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಇಲ್ಲಿಂದ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳಕೋಡದಿಂದ ಶಿವಲಿಂಗಯ್ಯ ಹಿರೇಮಠ್ ಕಲಾವತಿ ಅಭಿಷೇಕಯ್ಯ ಹಿರೇಮಠ್ ಅವರು, ಶಿಲ್ಪಾ ಚಂದ್ರು ನಿಸರ್ಗ ಕಟ್ಟೆಮನೆ ಸುಜಾತ ಮಂಜುನಾಥ್ ಅಂಬೇಡ್ಕರ್ ಕಲ್ಯಾಣ ಮಂಟಪ ರಸ್ತೆ ಚಿತ್ರದುರ್ಗ ಅಂತ ಹೇಳ್ತಾ ಇದ್ದಾರೆ, ಅಪ್ಪಾಜಿ ಮುಸ್ಟೂರು ಸುಧಾರಾಣಿ ಚಂದನ ಸ್ಪಂದನ ಜಗಳೂರು ಮುಸ್ಟೂರಿನಿಂದ ಕಳಿಸ್ತಾ ಇದ್ದಾರೆ, ಇನ್ನು ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ ರಜನಿ ಶ್ರೀಕಂಠ ಸಚಿನ್ ಭಾಸ್ಕರ್ ಜಿ ಹೆಚ್ ಆರ್ ಲೇಔಟ್ ಚಿತ್ರದುರ್ಗ, ಚಿತ್ರಾ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ಲತಾ ಸುಹಾಸ್ ಹೊಸಕೋಟೆಯಿಂದ,

0: ಉಮಾ ಮೋಹನ ಮುರಳಿ ಜೋಗಿಮಟ್ಟಿ ರಸ್ತೆ ಫಸ್ಟ್ ಕ್ರಾಸ್ನಿಂದ, ಅರುಣ ಜಗದೀಶ್ ವೀರಭದ್ರಸ್ವಾಮಿ ರಸ್ತೆ ಚಳ್ಕೆರೆಯಿಂದ, ಸಹನಾ ಆಚಾರ್ ಸಿರಿಗೆರೆಯಿಂದ ಕಳಿಸಿದ್ದಾರೆ. ಹಾಗೆ ತಿಪ್ಪೇಸ್ವಾಮಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ವನಿತಾ ತ್ರಿಶೂಲ್ ಶಿವಮೊಗ್ಗದಿಂದ, ಮಾದಪ್ಪ ಹಾಗೂ ಕೃಷ್ಣ ಕೆಎಂ ಕಮಂಡಲಗುಂದಿ ಜಗಳೂರು ತಾಲೂಕಿನಿಂದ ಬಂದಿದೆ. ಸಿಟಿ ಚಂದ್ರಶೇಖರ್ ವಸಂತಕುಮಾರಿ ಅತಿ ಚೌಡೇನಹಳ್ಳಿ ಹೊಳೆ ನರಸೀಪುರ ತಾಲೂಕು ಹಾಸನ ಜಿಲ್ಲೆ. ಇನ್ನು ಪ್ರಜ್ವಲ್ ನಿಹಾರಿಕಾ ಚಿತ್ರದುರ್ಗದಿಂದ, ಆದ್ಯಂಧಾಶ್ರಿತ ಬಾಪೂಜಿ ನಗರ ಚಿತ್ರದುರ್ಗ ಕಂದಿಕೆರೆ ಜಮನಿ ಅಂತ ಹೇಳ್ತಾ ಇದ್ದಾರೆ, ಓಕೆ. ಹಾಗೆ ಮೊಹಮ್ಮದ್ ಖಲೀಲ್ ಸಾರಾ ಕಾಶಿಪ್ ಭಗತ್ ಸಿಂಗ್ ನಗರ ದಾವಣಗೆರೆಯಿಂದ ಕಳಿಸಿರುವಂಥದ್ದು. ಹಾಗೆ ಗುಡೇಕೋಟೆಯಿಂದ ತಿಪ್ಪೇಶ್ ಚೈತ್ರ ಸೋನು ಪ್ರಜ್ವಲ್ ಅವರು ಕೂಡ ಇದ್ದಾರೆ. ವಿಮಲಾ ಕಡೂರಿನಿಂದ ಕಳಿಸಿರುವಂಥದ್ದು ಡಾಕ್ಟರ್ ಪ್ರಭಯ್ಯ ಹಾಗೂ ಕುಟುಂಬ ಅಂತ ಹೇಳ್ತಾ ಇದ್ದಾರೆ. ಸೆಕೆಂಡ್ ಕ್ರಾಸ್ ಬಸವೇಶ್ವರ ನಗರ ಬಳ್ಳಾರಿಯಿಂದ ಕಳಿಸಿರುವಂಥದ್ದು ರಾಘವೇಂದ್ರ ಎಳೆಹೊಳೆ ಶಶಿಕಲಾ ಸ್ಫೂರ್ತಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಂದ ಅಂತಂದರೆ ದಾವಣಗೆರೆ ಜಿಲ್ಲೆಯಿಂದ ಕಳಿಸಿರುವಂಥದ್ದು. ಇನ್ನು ನಿರ್ಮಲಾ ಮೂರ್ತಿ ಧವಳಗಿರಿ ಬಡಾವಣೆಯಿಂದ ಕಳಿಸಿದ್ದಾರೆ.
1: ಹಲೋ
2: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ನಿಂದ ಮಾತಾಡ್ತಿದ್ದೀನಿ.
1: ಮತ್ತೆ
2: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
3: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ
4: ಸರ್. ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್. 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
5: ಸರ್, 2 ಲಕ್ಷ
6: ಏನಾಯ್ತಪ್ಪ?
4: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
2: ಅರೆ,
4: ಕಟ್ ಮಾಡಿದ್ರು.
6: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
4: ಫ್ರಾಡ್?
6: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
7: ಹಣ ಕಳ್ಕೊಳ್ತೀರಾ.
8: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.

ಓಕೆ ಸ್ನೇಹಿತರೆ, ಮತ್ತಷ್ಟು ಉತ್ತರಗಳನ್ನ ಯಾರೆಲ್ಲ ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ. ತ್ರಿಪೂರ್ಣ ಕೆ ಎಂ ನಾಯಕನಹಟ್ಟಿಯಿಂದ ಕಳಿಸಿದ್ದಾರೆ. ಇನ್ನು ನಾಯಕನಹಟ್ಟಿಯಿಂದ ಶ್ರೇಯಸ್ ರಿದಾನ್ ದಿಶಾಂತ್ ಅವರು, ಸುಜಾತ ಮಂಜುನಾಥ್ ಚಿತ್ರದುರ್ಗದಿಂದ, ಮಂಜುನಾಥ್ ಶೆಟ್ಟಿ ಯಾದವೇಂದ್ರನ್ಲೆ ಓಕೆ ಗುಮಾಸ್ತ ಕಾಲೋನಿ ಚಿತ್ರದುರ್ಗದಿಂದ, ನಾಗರತ್ನಮ್ಮ ಇವರು ಇಲ್ಲಿನ ಅಂತಂದ್ರೆ ಕುಂಬಾರ ಬೀದಿ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗ, ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಶಿವಮೊಗ್ಗ ಜಿಲ್ಲೆಯಿಂದ ಕಳಿಸಿರುವಂತದ್ದು, ಹಾಗೆ ಸುಮಾ ಮತ್ತು ಕೃಷ್ಣ ಕೃಷ್ಣಪ್ಪ ಇವರು ಜಯಲಕ್ಷ್ಮಿ ಬಡಾವಣೆ ಚಿತ್ರದುರ್ಗ, ಡಾಕ್ಟರ್ ಮಂಜುನಾಥ್ ವಿವಿ ಕೆ ಎಸ್ ಲೇಔಟ್ ದಾವಣಗೆರೆ ಓಕೆ ಎಲ್ ಕೆ ಎಸ್ ಲೇಔಟ್ ಅಂತ ಅಂದ್ಕೊಂತೀನಿ, ದಾವಣಗೆರೆಯಿಂದ ಕಳಿಸಿರುವಂಥದ್ದು, ಪ್ರೇಮ ನಟರಾಜ್ ನಾಯಕನಹಟ್ಟಿಯಿಂದ, ಪೂರ್ಣಿಮಾ ಪ್ರಭು ರಾಣೆಬೆನ್ನೂರಿನಿಂದ, ಕೊಟ್ಟೂರಿನಿಂದ ಜವಳಿ ಶಾರದಾ ಚಂದ್ರಶೇಖರ, ಷಡಕ್ಷರಪ್ಪ ಇವರು ಉಪನ್ಯಾಸಕರು ಹೊಳಲ್ಕೆರೆ ರಸ್ತೆಯಿಂದ, ಗಗನ್ ರಾಜ್ಕುಮಾರ್ ಮಾರಿಕಣವೆ ಹಿರಿಯೂರು ತಾಲೂಕಿನಿಂದ, ಇನ್ನು ವೀರನಾಡಿಗ್ ಇವರು ಕಳಿಸಿರುವಂಥದ್ದು ಚಿತ್ರದುರ್ಗದಿಂದ, ಹಾಗೆ ಸರ್ವೇಶ ಮುತ್ತಿಗಾರಹಳ್ಳಿ ಮೊಳಕಲ್ಮೂರು ತಾಲೂಕಿನಿಂದ, ವಿಭಾ ದೀಪಕ್ ಬೆಂಗಳೂರಿನಿಂದ, ಇನ್ನು ಸುಜಾತ ಕೆ ಆರ್ ಸ್ನೇಹ ಕವಾಡಿಗರಹಟ್ಟಿ ಚಿತ್ರದುರ್ಗ ಅಂತ ಹೇಳ್ತಾ ಇದ್ದಾರೆ, ದಾವಣಗೆರೆ ತಾಲೂಕು ಗುಮ್ಮನೂರಿನಿಂದ ಚನ್ನಪ್ಪ ಅವರು ಕೂಡ, ಹಾಗೆ ಶಶಿಧರಹಳ್ಳಿ ಕುಸುಗೂರು ಹಾವೇರಿ ಜಿಲ್ಲೆಯಿಂದ ಕಳಿಸಿರುವಂಥದ್ದು, ಗಣೇಶ್ ಕೊಂಡ್ಲಹಳ್ಳಿಯಿಂದ ವಿಶಾಲ ಷಡಕ್ಷರಪ್ಪ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗ, ಗುರುಮೂರ್ತಿ ಇವರು ಗೋನೂರಿನಿಂದ ಕಳಿಸಿರುವಂಥದ್ದು, ಇನ್ನು ಲಕ್ಷ್ಮಣ ಶೆಟ್ಟಿ ಲೋಕತಮ್ಮ ಸುಧಾಮಣಿ ರಮೇಶ್ ಬಾಬು ರೈಲ್ವೆ ಸ್ಟೇಷನ್ ಹತ್ರ ಚಿತ್ರದುರ್ಗ ಅಂತ ಹೇಳ್ತಾ ಇದ್ದಾರೆ, ಮಹಾಂತೇಶ್ ಆರ್ ಆಚಾರ್ ಹೋಬೋನ್ ಆಕೃತಿ ಹಳ್ಳಿಯಿಂದ ಕಳಿಸಿರುವಂಥದ್ದು, ದೀಪಶ್ರೀ ನವೀನ್ ವಿ ಪಿ ಎಕ್ಸ್ಟೆನ್ಷನ್ ಚಿತ್ರದುರ್ಗ, ಗೀತಾ ಶಶಿಧರ್ ಶಿವಗಂಗದಿಂದ, ಹುಬ್ಬಳ್ಳಿಯ ಲೋಹಿಯ ನಗರದ ಚನ್ನಬಸಪ್ಪ ಕರಮಡಿ ಮಧುಮತಿ ಕರಮಡಿ ಕೂಡ ಇದ್ದಾರೆ, ಮಂಜುನಾಥ್ ಲತಾ ರಘುನಂದನ್ ತ್ರಿಷಿಕಾ ಮುಸ್ಟೂರು ಜಗಳೂರು ತಾಲೂಕಿನಿಂದ, ಇನ್ನು ಮಾದಪ್ಪ ಹಾಗೂ ಓಕೆ ನಿಮ್ಮ ಹೆಸರನ್ನ ತಿಳಿಸಿದ್ದೀನಿ, ಹಾಗೆ ಹರಪನಹಳ್ಳಿಯ ಚಿಗಟೇರಿಯಿಂದ ಕೆಂಚನಗೌಡರ ರಮೇಶ್ ಅವರು, ಚಿನ್ಮಯಿ ಮಮತಾ ರೆಡ್ಡಿ ಮರಳ ಸಿದ್ದೇಶ್ವರಿ ಬಡಾವಣೆ, ಸುರೇಶ್ ಟಿ ಮಸ್ಕಲ್ ಹಿರಿಯೂರು ತಾಲೂಕಿನಿಂದ, ಸಿವಿ ನಾಗರತ್ನ ಮಲ್ಲಿಕಾರ್ಜುನ ಬಸವೇಶ್ವರ ನಗರ ಚಿತ್ರದುರ್ಗ, ಇನ್ನು ಭೋಜರಾಜ್ ಸುಧಾ ಅವರು ಸೋಮಶೆಟ್ಟಿ ಹಳ್ಳಿ ಚನ್ನಗಿರಿಯಿಂದ, ಹಾಗೆ ಉತ್ತರವನ್ನು ಕಳಿಸಿರುವಂಥವರು ಯಾರು ಅಂತಂದ್ರೆ ದೊಡ್ಡಮನೆ ವೆಂಕಟೇಶ್ ನೆಹರು ನಗರ ಸೆಕೆಂಡ್ ಕ್ರಾಸ್ ಚಿತ್ರದುರ್ಗ, ರಾಹಿತ್ಯ ಹರೀಶ್ ಐಶ್ವರ್ಯ ಮಣಿಕೊಂಡ ಹೈದರಾಬಾದಿಂದ ಕಳಿಸಿದ್ದಾರೆ, ಜೆಸಿಎಚ್ ಕೊಂಚಿಗಾರ್ ಭರಮಸಾಗರದಿಂದ, ಧನುಷ್ ದೀಕ್ಷಿತ್ ಸುಧಾರ ರಮೇಶ್ ಬಾಬು ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗ, ರುದ್ರೇಶ್ ನಾಯಕ ಕಮಲಾ ಐ ಡಿ ಪಿ ಲೇಔಟ್

0: ಎಕ್ಸ್ಕ್ರಾಸ್ ಹಾಗೆ ಮಲ್ಲಿಕಾರ್ಜುನ ಮಾರಮ್ಮನಹಳ್ಳಿಯಿಂದ ಸುರೇಶ್ ಇವರು ಕೋನಸಾಗರದಿಂದ ಕಳಿಸಿರುವಂತದ್ದು. ಇನ್ನು ಶಕುಂತಲಮ್ಮ ಶ್ರೀನಿವಾಸ ಮೂರ್ತಿ ಶಬರೀಶ್ ರೂಪ ರಾಘವೇಂದ್ರ ಚಿಕ್ಕನಾಯಕನಹಳ್ಳಿಯಿಂದ ಕಳಿಸಿರುವಂತದ್ದು. ಇನ್ನು ಗಣೇಶ್ ನಮನ ಅವರು ಕಾರ್ಕಳ ಬಜಗೊಳ್ಳಿಯಿಂದ ಕಳಿಸಿರುವಂತದ್ದು. ಹಿರೂರು ತಾಲೂಕು ಪಾಲವನಹಳ್ಳಿಯಿಂದ ಮಹಾಂತೇಶ್ ಅವರು, ಹಾಗೆ ಡಾಕ್ಟರ್ ವೀಣಾ ಸಿ ಎಲ್ ಏಕನಾಥ್ ಸಾತ್ವಿಕ್ ಸಂವಿತ್ ದಾವಣಗೆರೆ, ಭಾನುಪ್ರಕಾಶ್ ಭಾಗ್ಯಶ್ರೀ ಎಸ್ ಚಿಂತನ ಅರಸೀಕೆರೆ ಹಾಸನದಿಂದ, ಇಂದಿರಾ ಜಯದೇವ ಮೂರ್ತಿ ಕೆಳಗೋಟೆಯಿಂದ, ವಿಜಯಪುರದ ಬಸವನ ಬಾಗೇವಾಡಿಯ ಹುಲಿಬೆಂಚಿಯಿಂದ ವಿರೂಪಾಕ್ಷಪ್ಪ ಅವರು ಕೂಡ, ಇನ್ನು ಶಶಿಕಲಾ ಸಾಯಿನಾಥ್ ಎಂ ಕೆ ಹಟ್ಟಿ ಚಿತ್ರದುರ್ಗ, ಶಿಲ್ಪಾ ವಿದ್ಯಾನಗರದಿಂದ ಎನ್ ಮಾರಣ್ಣ ಅವರು ತಳುಕುಯಿಂದ, ನೇರಳಗುಂಡಿಯಿಂದ ಚಂದ್ರಿಕಾ ಅವರು, ಹಾಗೆ ಮಂಜುಳಾ ಪಿ ಟಿ ಮಹಾಂತೇಶ್ ಅವರು ಎಂ ಆರ್ ನಗರ ಎಂ ಕೆ ಹಟ್ಟಿ ಚಿತ್ರದುರ್ಗ, ಶಾಂತಾಚಾರ ಬಡಿಗೆರ ಕೊಕ್ಕನೂರು ಹರಿಹರ ತಾಲೂಕು, ಹಾಗೆ ಶ್ರೀಕಂಠಮೂರ್ತಿ ಮೆದಹಳ್ಳಿ ರಸ್ತೆ ಚಿತ್ರದುರ್ಗ. ಇನ್ನು ಮಾಳಪ್ಪನಹಟ್ಟಿಯಿಂದ ಧನ್ಯಾ ಮುದಿಮಲ್ಲಪ್ಪ ಕಸ್ತೂರಮ್ಮ, ಎನ್ ಮೋಹನ್ ಕುಮಾರ್ ಎನ್ ಜಿ ಹಳ್ಳಿ ಹೊಸದುರ್ಗದ ಇಲ್ಲಿಂದ ಕಳಿಸಿರುವಂತದ್ದು, ಹಾಗೆ ಕಾವ್ಯಶ್ರೀ ವೆಂಕಟೇಶ್ ಕರವಿನಕಟ್ಟೆ ಸರ್ಕಲ್ ಚಿತ್ರದುರ್ಗ, ಭೀಮ ಸಮುದ್ರದ ಶಿವ ಸರ್ವೋತ್ತಮ್ ಅವರು, ಇನ್ನು ರಂಜಿತಾ ಯಶಸ್ವಿ ಋತ್ವಿಕ ಓಬವನ ನಾಗರತಿ ಹಳ್ಳಿಯಿಂದ. ಓಕೆ ಸ್ನೇಹಿತರೆ, ಇಷ್ಟು ಜನ ನಮ್ಮ ಸ್ನೇಹಿತರು ಇವತ್ತಿನ ಪ್ರಶ್ನೆಗೆ ಉತ್ತರವನ್ನು ಕಳಿಸಿರ್ತಾರೆ. ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ, ಇನ್ನು ಭಾರತದ ಮೊದಲ ಪ್ರಯಾಣಿಕ ರೈಲಿನ ಒಂದು ಒಂದು ಮಾಹಿತಿಯನ್ನು ಹೇಳೋದಾದರೆ, ಈ ರೈಲಿನಲ್ಲಿ ಇಂಜಿನ್ಗಳು ಇರ್ತಾವಲ್ಲ, ಅದಕ್ಕೆ ಹೆಸರನ್ನ ಕೂಡ ಇಟ್ಟಿರ್ತಾರೆ, ಸಾಹೇಬ್ ಸಿಂಧ್ ಹಾಗೂ ಸುಲ್ತಾನ್ ಅಂತ ಹೇಳಿ. ಇನ್ನು ಈ ರೈಲು ಭಾರತದಲ್ಲಿ ರೈಲ್ವೆ ಯುಗದ ಆರಂಭಕ್ಕೆ ಮುನ್ನುಡಿ ಆಯಿತು ಅಂತಲೇ ಹೇಳ್ಬೋದು. ಅಂದಿನಿಂದ ಇಂದಿನವರೆಗೂ ಭಾರತೀಯ ರೈಲ್ವೆ ಬಹಳವಾಗಿ ಬೆಳೆದಿದ್ದು, ಸುಮಾರು 12 ಲಕ್ಷ ಜನರಿಗೆ ಈ ರೈಲ್ವೆ ಇಲಾಖೆ ಏನಿದೆ ಉದ್ಯೋಗವನ್ನು ಕಲ್ಪಿಸಿದೆ. ಹಾಗೆಯೇ ಅನೇಕರಿಗೆ ಪರೋಕ್ಷವಾಗಿ ಕೂಡ ಉದ್ಯೋಗವನ್ನು ನೀಡಿದೆ. ಸುಮಾರು 3 ಕೋಟಿಗೂ ಹೆಚ್ಚು ಜನರು ಪ್ರತಿದಿನ ಭಾರತದ ರೈಲಿನಲ್ಲಿ ಪ್ರಯಾಣ ಮಾಡ್ತಾರೆ ಅನ್ನೋದು ಅಚ್ಚರಿಯ ಸಂಗತಿ.
1: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಇನ್ನು ಚಿತ್ರಕಥೆಗಳ ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಆನಂದ್ ಚಿತ್ರದ ಹಾಡು.

ಅನಿಸ್ತಾ ಇದ್ರೆ ನಾವು ಪ್ರತಿದಿನ ಹೊರಗಡೆ ಹೋಗ್ತಾ ಇರ್ತೀವಲ್ವಾ, ನಮ್ಮ ಕಣ್ಣಿಗೆ ಟ್ರಾಫಿಕ್ ಸಿಗ್ನಲ್ಸ್ ಕಾಣುತ್ತೆ. ಅರೆ, ಸಿಗ್ನಲ್ಸ್ ನಾವೆಲ್ಲ ನೋಡಿದ್ದೀವಿ ಅಂತ ಹೇಳ್ತಾ ಇದ್ದೀರಿ. ಏನಿರುತ್ತೆ ಆ ಸಿಗ್ನಲಲ್ಲಿ? ಕೆಂಪು ಬಣ್ಣ ಇರುತ್ತೆ, ಹಳದಿ ಬಣ್ಣ, ಹಸಿರು ಬಣ್ಣ ಇರುತ್ತೆ. ಹೌದು, ಅದರಲ್ಲಿ ಏನು ಸ್ಪೆಷಲ್ಲು ಅಂತ ಕೇಳ್ತೀರಾ? ನಾನೀಗ ಹೇಳುವ ವಿಚಾರ ನೀವು ಕೇಳ್ತಾ ಇದ್ರೆ ಅರೆ ಹೌದಾ, ಹೀಗೂ ಇರ್ಬೋದಾ ಅಂತ ಹೇಳ್ತೀರಾ. ಏನಂತಂದರೆ, ಈ ಯಾವಾಗಾದರೂ ಯೋಚನೆ ಮಾಡಿದ್ದೀರಾ, ಕೆಂಪು ಹಳದಿ ಹಸಿರು ಬಣ್ಣ ಬಿಟ್ಟು ಬೇರೆ ಬೇರೆ ಬಣ್ಣಗಳಿರ್ತಾವಲ್ವಾ, ಅದು ಯಾಕೆ ಬಳಕೆ ಮಾಡಿಲ್ಲ ಅಂತ ಹೇಳಿ? ಯಾಕೆ ಅಂತ ಹೇಳಿ ನಾನು ಕಾರಣಗಳನ್ನ ತಿಳಿಸ್ತಾ ಹೋಗ್ತೇನೆ. ಇದೀಗ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಕುರುಬನ ರಾಣಿ ಚಿತ್ರದ ಹಾಡು.

ಸ್ನೇಹಿತರೆ, ಬೆಳಕು ವಿವಿಧ ಬಣ್ಣಗಳಿಂದ ಕೂಡಿದೆ. ಪ್ರತಿಯೊಂದು ಬಣ್ಣಕ್ಕೂ ವಿಭಿನ್ನ ತರಂಗ ದೈರ್ಘ್ಯ ಅಂದರೆ ವೇವ್ ಲೆಂತ್ ಇರುತ್ತೆ. ಈಗ ಟ್ರಾಫಿಕ್ ಸಿಗ್ನಲ್ಸಲ್ಲಿ ಕೆಂಪು ಬಣ್ಣ ಇರುತ್ತೆ ಅಲ್ವಾ, ಆ ಕೆಂಪು ಬಣ್ಣವನ್ನೇ ಯಾಕೆ ನಿಲ್ಲಿಸೋದಕ್ಕೆ ಬಳಸ್ತಾರೆ ಅಂತಂದರೆ, ಕೆಂಪು ಬಣ್ಣದ ವೇವ್ ಲೆಂತ್ ತರಂಗ ದೈರ್ಘ್ಯ ಏನಿರುತ್ತೆ, 620-750 ನ್ಯಾನೋಮೀಟರ್ ಇರುತ್ತೆ. ಹಾಗಾಗಿ ಎಷ್ಟೇ ದೂರದಿಂದ ಬರ್ತಾ ಇರುವ ವಾಹನ ಕೆಂಪು ಬಣ್ಣ ನೋಡಿದ್ರೆ ಓ ಅಲ್ಲಿ ಸಿಗ್ನಲ್ ಇದೆ, ನಿಲ್ಲಿಸಬೇಕು, ಅಥವಾ ವಾಹನದ ಒಂದು ಸ್ಪೀಡ್ ಏನಿರುತ್ತೆ ಅದನ್ನು ಕಮ್ಮಿ ಮಾಡಬೇಕು, ವೇಗವನ್ನು ಕಮ್ಮಿ ಮಾಡಬೇಕು ಅಂತ ಹೇಳಿ ಆ ಒಂದು ವಾಹನ ಚಾಲಕರಿಗೆ ಅರ್ಥವಾಗುವಂತಹ ಸಂದರ್ಭ ಬರುತ್ತೆ. ಇದೀಗ ಕೇಳೋಣ ಲವ್ ಚಿತ್ರದ ಹಾಡು.

ಸ್ನೇಹಿತರೆ, ಕೆಂಪು ಬಣ್ಣ ಏನಿರುತ್ತೆ ಮಳೆ ಮಂಜು ಧೂಳಿನಲ್ಲಿಯೂ ಸಹ ತುಂಬ ದೂರದವರೆಗೆ ಕಾಣುತ್ತೆ. ಹಾಗಾಗಿ ವಾಹನದ ವೇಗವನ್ನ ಕಡಿಮೆ ಮಾಡಿಕೊಂಡು ಬರೋದಕ್ಕೆ, ಹಾಗೇನೆ ನಿಲ್ಲಿಸೋದಕ್ಕೆ ಕೆಂಪು ಬಣ್ಣ ಒಂದು ಎಚ್ಚರಿಕೆಯ ಸಂಕೇತ ಅಂತಾನೆ ಹೇಳ್ಬೋದು. ಇನ್ನು ಹಳದಿ ಬಣ್ಣ ಏನಕ್ಕೆ ಅಂತ ಹೇಳಿದ್ರೆ ಅದು ಒಂದು ಎಚ್ಚರಿಕೆಯ ಒಂದು ಸಂಕೇತ ಅಂತಾನೆ ಹೇಳ್ಬೋದು. ಅಂದ್ರೆ ವಾಹನ ಚಾಲಕರಿಗೆ ಸಿದ್ಧವಾಗಿರ್ಬೇಕು, ಇನ್ನೇನು ಹೊರಡಬೇಕು ಅನ್ನೋದು ಒಂದು ಸೂಚನೆಯನ್ನ ನೀಡುತ್ತೆ. ಇದರ ವೇವ್ ಲೆಂತ್ ಅಂತಂದ್ರೆ ತರಂಗ ದೈರ್ಘ್ಯ ಅಂತ ಏನಿರುತ್ತೆ, ಇದು 570 to 590 ನ್ಯಾನೋಮೀಟರ್ ಇರುತ್ತೆ. ಹಾಗೇನೆ ಹಸಿರು ಏನನ್ನ ಸೂಚಿಸುತ್ತೆ, ಹೋಗಿ ಇನ್ನೇನು ಮೂವ್ ಆಗಿ ಅಂತ ಹೇಳಿ ಸೂಚಿಸುತ್ತೆ ಅಲ್ವಾ. ಇನ್ನು ಇದರ ವೇವ್ ಲೆಂತ್ 495 to 570 ನ್ಯಾನೋಮೀಟರ್ ಇರುತ್ತೆ. ಇದೀಗ ಈ ಬಂಧನ ಚಿತ್ರದ ಹಾಡು.

ಸ್ನೇಹಿತರೆ, ಇನ್ನು ಟ್ರಾಫಿಕ್ ಸಿಗ್ನಲ್ಗಳ ಬಣ್ಣಗಳ ಕಲ್ಪನೆ ಯಾವಾಗಿಂದ ಬಂತು, ಎಲ್ಲಿಂದ ಬಂತು ಅಂತ ಹೇಳೋದಾದ್ರೆ ಈ ರೈಲ್ವೆ ಸಿಗ್ನಲ್ಗಳ ವ್ಯವಸ್ಥೆಯಿಂದ ಬಂದದ್ದು. ನಂತರ ಆ ರೈಲ್ವೆ ಸಿಗ್ನಲ್ಗಳ ವ್ಯವಸ್ಥೆ ಏನಿರುತ್ತೆ ಅದನ್ನೇ, ಆ ವ್ಯವಸ್ಥೆಯನ್ನೇ ಸಂಚಾರಕ್ಕೂ ಕೂಡ ಅಳವಡಿಸ್ಕೊಳ್ಳಾಯ್ತು. ಇದೀಗ ಕೇಳೋಣ ಮಿಲನ ಚಿತ್ರದ ಗೀತೆ.

ಓಕೆ ಸ್ನೇಹಿತರೆ, ಯಾಕೆ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಕೆಂಪು ಬಣ್ಣ, ಹಳದಿ ಬಣ್ಣ ಹಾಗೂ ಹಸಿರು ಬಣ್ಣ ಇರುತ್ತೆ ಅಂತ ಹೇಳಿ ತಿಳ್ಕೊಂಡ್ರಲ್ವಾ? ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಸಂದೇಶ ನಿಮ್ಮಿಂದ ಅಂತ ಹೇಳ್ತಾ ಇದೀಗ ಮುಂದಿನ ಗೀತೆ ಮನಸಾರೆ ಚಿತ್ರದಿಂದ ಹಾಡಿದ್ದಾರೆ ಸೋನು ನಿಗಮ್.

ಇದುವರೆಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದ್ರಿ. ಇದು ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಎಫ್ಎಂ. ಸಮಯ ಆಗಿದೆ 9:37. ಬೆಳಗಿನ ದುರ್ಗೋದಯ ಪ್ರಸಾರದ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇದ್ದೀರಾ. ಇನ್ನು ಕಾರ್ಯಕ್ರಮದಲ್ಲಿ ಜೊತೆಯಾಗಿರೋದು ನಾನು ಲತಾ ಆರ್. ಇದೀಗ ಕೆಲವು ಪ್ರಕಟಣೆಗಳು. ಕೆಳಗರೆ ಗಮನಿಸಿ, ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ ದಿನಾಂಕ 15/7/2026, ಅಂದರೆ ನಾಳೆ ಬೆಳಗ್ಗೆ 10:00 to 11:00 102.6 ಮೆಗಾಹರ್ಟ್ಸ್ ಚಿತ್ರದುರ್ಗ ಆಕಾಶವಾಣಿಯಲ್ಲಿ. ವಿಷಯ, ಅಸಂಘಟಿತ ಕಾರ್ಮಿಕರು ಮತ್ತು ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯಲ್ಲಿ ಲಭ್ಯವಿರುವ ಸರ್ಕಾರದ ಯೋಜನೆಗಳು ಹಾಗೂ ಸೌಲಭ್ಯಗಳು. ಭಾಗವಹಿಸ್ತಾರೆ ಅನಿಲ್ ಬಗಟಿ, ಜಿಲ್ಲಾ ಕಾರ್ಮಿಕ ಕಲ್ಯಾಣ ಅಧಿಕಾರಿ, ಕಾರ್ಮಿಕ ಕಲ್ಯಾಣ ಇಲಾಖೆ, ಚಿತ್ರದುರ್ಗ. ಕಾರ್ಮಿಕರು ಎದುರಿಸುತ್ತಿರುವ ಸಮಸ್ಯೆಗಳು, ಕಾರ್ಮಿಕರ ನೋಂದಣಿ ಮಾಡಿಸುವುದು, ವೈದ್ಯಕೀಯ ನೆರವು, ಅಪಘಾತ ವಿಮೆ ಹಾಗೂ ಸೌಲಭ್ಯಗಳು, ಕಾರ್ಮಿಕರ ಮಕ್ಕಳಿಗೆ ಇರುವ ಶೈಕ್ಷಣಿಕ ಯೋಜನೆಗಳು ಕುರಿತು ಕರೆ ಮಾಡುವ ಮೂಲಕ ಮಾಹಿತಿಯನ್ನ ಪಡೆಯಬಹುದು. ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9448640073, ಮತ್ತೊಂದು ಸಂಖ್ಯೆ 9141970272, ದೂರವಾಣಿ ಸಂಖ್ಯೆ 2956949, ಎಸ್ಟಿಡಿ ಕ್ರಮಾಂಕ 08194. ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಇದೇ 15ನೇ ತಾರೀಕು, ಅಂದರೆ ನಾಳೆ ಬೆಳಗ್ಗೆ 10:00 ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುವುದು. ಇನ್ನು ಗುರುವಾರ ಬೆಳಗ್ಗೆ 8:30 9:30 ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಇರಲಿದೆ. ವಿಷಯ, ಮಕ್ಕಳಲ್ಲಿ ಆಕಸ್ಮಿಕ ಗಾಯಗಳು, ತಡೆಗಟ್ಟುವಿಕೆ ಮತ್ತು ಪ್ರಥಮ ಚಿಕಿತ್ಸೆ. ಈ ಕುರಿತು ಭಾಗವಹಿಸುತ್ತಾರೆ ಸರ್ಜಿ ವೇದಾಂತ ಆಸ್ಪತ್ರೆಯ ಮಕ್ಕಳ ತೀವ್ರ ನಿಗಾ ತಜ್ಞರಾದ ಡಾಕ್ಟರ್ ಪಂಕಜಾ ಎಟಿ. ಮಕ್ಕಳಲ್ಲಿ ಸಾಮಾನ್ಯವಾಗಿ ಸಂಭವಿಸುವ ಆಕಸ್ಮಿಕ ಗಾಯಗಳು, ಬಿದ್ದು ಉಂಟಾಗುವ ಗಾಯಗಳು, ಸುಟ್ಟ ಗಾಯಗಳು, ವಿಷಕಾರಿ ಪದಾರ್ಥಗಳ ಸೇವನೆ, ಉಸಿರುಗಟ್ಟುವಿಕೆ, ನೀರಿನಲ್ಲಿ ಮುಳುಗುವಿಕೆ ಹಾಗೂ ರಸ್ತೆ ಅಪಘಾತಗಳಿಂದ

ಮಕ್ಕಳನ್ನ ಸುರಕ್ಷಿತವಾಗಿ ಇಡುವ ವಿಧಾನಗಳು, ತುರ್ತು ಸಂದರ್ಭಗಳಲ್ಲಿ ನೀಡಬೇಕಾದ ಪ್ರಥಮ ಚಿಕಿತ್ಸೆ ಹಾಗೂ ಆಸ್ಪತ್ರೆಗೆ ಯಾವಾಗ ಕರೆತರಬೇಕು ಹಾಗೂ ಪೋಷಕರು ಪಾಲಿಸಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಸರ್ಜೆ ವೇದಾಂತ ಆಸ್ಪತ್ರೆಯ ಡಾಕ್ಟರ್ ಪಂಕಜ ಎಟಿ ಕಾರ್ಯಕ್ರಮದಲ್ಲಿ ಕರೆ ಮಾಡಲು ಬಳಸಬಹುದಾದ ನಮ್ಮ ನಿಲಯದ ಸಂಖ್ಯೆಗಳು 9448640233, ಮತ್ತೊಂದು ಸಂಖ್ಯೆ 9141970222, ದೂರವಾಣಿ ಸಂಖ್ಯೆ 08194295649. ಇನ್ನು ವಾಟ್ಸಪ್ ಮೂಲಕ ಪ್ರಶ್ನೆಗಳನ್ನು ಕೂಡ ಕೇಳಬಹುದು. ಸಂದೇಶ ಕಳಿಸಲು ವಾಟ್ಸಪ್ ಸಂಖ್ಯೆ 9448640273. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ.

0: ಕೆಳಗರೆ ಗಮನಿಸಿ, ದಿನಾಂಕ 18/7/2026 ಶನಿವಾರ ಬೆಳಗ್ಗೆ 10:00 to 11:00 ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂವುಗಳು ಮಾಲಿಕೆಯಲ್ಲಿ ವಿಶ್ವಮಾನ್ಯ ಛಾಯಾಗ್ರಾಹಕರು ಅನೇಕ ರಾಷ್ಟಗಳ ಫೆಲೋಶಿಪ್ ಪ್ರಶಸ್ತಿಗೆ ಭಾಜನರಾದರು. ವಯೋಶ್ರೇಷ್ಠ ಸಮ್ಮಾನ್ ರಾಷ್ಟ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿರುವ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಆಲೂರಿನ ಎಸ್ ತಿಪ್ಪೇಸ್ವಾಮಿ ಅವರೊಂದಿಗೆ ನೇರ ಮಾತುಕತೆ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ 102.6 MHz ಪ್ರಸಾರವಾಗಲಿದೆ. ಕೇಳುಗರು ವಾಟ್ಸಪ್ ಮೂಲಕ ಸಂದೇಶವನ್ನ ಕಳುಹಿಸಬಹುದು. ವಾಟ್ಸಪ್ ಸಂಖ್ಯೆ 9448640273. ಇದುವರೆಗೂ ಪ್ರಕಟಣೆಗಳನ್ನ ಕೇಳಿದ್ರಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಆಕಾಶವಾಣಿ ಚಿತ್ರದುರ್ಗ, ಇದೀಗ ಕೇಳಿ.
2: ನಲ್ನುಡಿ, ನಮ್ಮ ದಿನಚರ್ಯೆಗೊಂದು ಹಿತ ನುಡಿ, ಅದುವೇ ನಲ್ನುಡಿ.
3: ಎಲ್ಲರೂ ತಮ್ಮದೇ ಆದ ಪ್ರಪಂಚ ಕಟ್ಟಿಕೊಳ್ಳುತ್ತಾರೆ, ಕೇವಲ ಅವರದ್ದೇ ಆದ ಕುಟುಂಬ ನಿರ್ಮಿಸಿಕೊಳ್ಳುತ್ತಾರೆ. ಇದರಲ್ಲಿನ ಪಾತ್ರಗಳು ಹೊರಪ್ರಪಂಚದ ಜೊತೆ ಬದುಕಿದರೂ ಅರ್ಥ ಕಂಡುಕೊಳ್ಳುವುದು ಕುಟುಂಬದ ಜೊತೆ ಗುರುತಿಸಿಕೊಂಡಾಗ ಮಾತ್ರ. ಕುಟುಂಬವು ಮದುವೆಯೊಂದಿಗೆ ಹುಟ್ಟಿಕೊಂಡು ಮಕ್ಕಳ ಜೊತೆ ಬೆಳೆಯುತ್ತದೆ. ಬೆಳವಣಿಗೆಯೇ ಕುಟುಂಬದ ಜೀವಂತಿಕೆಯ ಲಕ್ಷಣ. ಮಕ್ಕಳಿಲ್ಲದ ದಂಪತಿಗಳ ಕುಟುಂಬ ನಿಂತ ನೀರು. ಪರಸ್ಪರ ಬೆಂಬಲದಲ್ಲಿ ಅವರು ಚೆನ್ನಾಗಿಯೇ ಜೀವಿಸಿದರು. ಸಮಾಜ ಅವರನ್ನು ಬ್ರಹ್ಮಚಾರಿಗಳು, ಸನ್ಯಾಸಿಗಳನ್ನು ಕಂಡಂತೆ ಬಿಡಿ ವ್ಯಕ್ತಿಗಳನ್ನಾಗಿ ಗುರುತಿಸುತ್ತದೆ. ಹೀಗಾಗಿಯೇ ದತ್ತು ತೆಗೆದುಕೊಳ್ಳುವುದನ್ನು ಸಮಾಜ ಒಪ್ಪಿ ಆಧರಿಸುವುದು. ವಿಭಿನ್ನ ಚೇತನರನ್ನು ತುಂಬಾ ಪ್ರಯತ್ನಪಟ್ಟು ಉತ್ತಮ ವ್ಯಕ್ತಿಗಳನ್ನಾಗಿ ಬೆಳೆಸಿ ಜೀವನ ಕಟ್ಟಿಕೊಡಬಹುದು. ಔದ್ಯೋಗಿಕ ಜಗತ್ತಿನಲ್ಲಿ ಇವರಿಗೆ ಮೀಸಲಾತಿ ಇದೆ. ಓದುವಾಗ ಕೆಲವು ವಿಷಯಗಳನ್ನು ಕಲಿಯುವುದರಿಂದ ವಿನಾಯಿತಿ ಇದೆ. ಬುದ್ಧಿಮಾಂದ್ಯರು ಮಾತ್ರ ಇತರರ ಬೆಂಬಲ ಇಲ್ಲದೆ ಜೀವನ ನಡೆಸಲಾರರು. ಬುದ್ಧಿಮಾಂದ್ಯ ಮಕ್ಕಳನ್ನು ಹೆತ್ತವರು ಚಿಂತೆಯ ಜತೆಗೆ ಸಾಮಾಜಿಕ ಆಸಡ್ಡೆಗೂ ಗುರಿಯಾಗುತ್ತಾರೆ. ಮಾತುಗಳು ಕನಸುಗಳನ್ನು ಕಳೆದುಕೊಂಡ ಇವರು ತಮ್ಮೊಳಗಿನ ತಮ್ಮನ್ನೇ ಹುದುಗಿಸಿಟ್ಟು ಜೀವನ ನಡೆಸುವರು. ಇನ್ನೊಂದು ಮಗು ಪಡೆದರೆ ಅದು ಸರಿ ಇರುವ ಭರವಸೆ ಇಲ್ಲ. ಈ ಮಗುವನ್ನು ಅದು ಪ್ರೀತಿಸಿತು ಎಂಬುದು ಭ್ರಮೆ. ಇನ್ನೊಂದು ಮಗುವಿನ ಜವಾಬ್ದಾರಿಯ ನಡುವೆ ಇದನ್ನು ನೋಡಿಕೊಳ್ಳುವುದು ಕಷ್ಟವಾಗಬಹುದು ಎಂಬ ಆಯಾಸ. ಇವೆಲ್ಲ ಸೇರಿ ಇನ್ನೊಂದು ಮಗು ಬೇಡ ಎಂದು ನಿರ್ಧರಿಸುವವರು ಹೆಚ್ಚು. ಬುದ್ಧಿಮಾಂದ್ಯತೆಯಲ್ಲೂ ಮಟ್ಟಗಳಿವೆ. ಮಾತಿಲ್ಲದೆ, ಕೈಕಾಲುಗಳ ಚಲನೆಯಿಲ್ಲದೆ ಆಗಾಗ ಅಪಸ್ಮಾರಕ್ಕೆ ತುತ್ತಾಗುವ ಮಕ್ಕಳೂ ಇವೆ. ತನ್ನ ಕೆಲಸಗಳನ್ನು ತಾನೇ ಮಾಡಿಕೊಳ್ಳುವಂತೆ ತರಬೇತಿ ನೀಡಿ ಕೆಲವು ಸರಳ ಕೆಲಸಗಳನ್ನು ಕಲಿಸಿ ಜೀವನ ನಡೆಸುವಂತೆ ಮಾಡಬಹುದಾದ ತೀರಾ ದಡ್ಡರಾದ ಮಕ್ಕಳೂ ಇವೆ. ತಾನು ಹೆತ್ತ ಮಗು ನಿರಂತರವಾಗಿ ಶಿಶುವಿನ ಹಂತದಲ್ಲೇ ಉಳಿದು ಬಿಡುವ ಪರಿಸ್ಥಿತಿಯನ್ನು ಎದುರಿಸುವುದು ಎಂತಹ ತಾಯಿಗೂ ಕಷ್ಟಕರ. ಮಗುವಿನ ರಕ್ಷಣೆಗೆ ತಾಯಿ ಜೀವದ ಹಂಗು ತೊರೆದು ಧಾವಿಸುವುದು ಪ್ರಾಣಿ ಸಹಜ ಸ್ವಭಾವ. ಹೀಗಾಗಿ ಎಚ್ಚರ ಕನಸುಗಳಲ್ಲೂ ಆಕೆ ತನ್ನ ಬುದ್ಧಿಮಾಂದ್ಯ ಮಗುವಿನ ಬಗೆಗಿನ ಕಾಳಜಿಯನ್ನು ತೊರೆಯಲಾರಳು. ಬೆಳವಣಿಗೆಯ ಭರವಸೆಯೇ ಇಲ್ಲದ ಮಗುವೊಂದನ್ನು ನೋಡಿಕೊಳ್ಳಬೇಕಾದ ತಾಯ್ತನವು ಹಿಂಸೆಯ ಪರಮಾವಧಿ ಎಂದು ನೋಡುವವರಿಗೆ ಅನ್ನಿಸಿದರೂ ಆ ತಾಯಿಗೆ ಅದು ಹೊರೆ ಎನಿಸದೆ ಕರ್ತವ್ಯ ನಿರ್ವಹಿಸಿದ ಸಮಾಧಾನ ನೀಡುತ್ತದೆ. ಬುದ್ಧಿಮಾಂದ್ಯರನ್ನು ತಾಯಿ ಮಾತ್ರ ಚೆನ್ನಾಗಿ ನೋಡಿಕೊಳ್ಳಬಲ್ಲಳು. ಇದಕ್ಕೆ ಅವಳು ತೆರುವ ಬೆಲೆ ಸಾಮಾಜಿಕ ಸಂಪರ್ಕವನ್ನು ಬಿಟ್ಟುಬಿಡುವುದು. ಮನೆ ಎಲ್ಲೂ ಹೋಗಲಾರದ ಪರಿಸ್ಥಿತಿ ಅವಳದು. ಹೀಗಾಗಿ ಆಕೆಯದು ತನ್ನ ಬಂಧುಗಳು ಸ್ನೇಹಿತರನ್ನು ಹೊರಗಿಟ್ಟ ವಿವಶವಾದ ಜೀವ. ಕ್ರಮೇಣ ಈ ಜೀವನಕ್ಕೆ ಆಕೆ ಒಗ್ಗಿ ಹೋಗುತ್ತಾಳೆ. ತಂದೆಯು ತನ್ನ ವಿರಾಮ ಸಮಯದಲ್ಲಿ ಮಗುವನ್ನು

0: ನೋಡಿಕೊಳ್ಳುವ ಉದಾರತೆ ತೋರಿದರೆ ಯಾವುದಾದರೂ ಸಮಾರಂಭಕ್ಕೆ ಹೋಗಿಬರಬಹುದು. ಸಿರಿವಂತರಾಗಿದ್ದರೆ ಪೂರ್ಣ ಕುಟುಂಬ ಆಚೀಚೆ ತಿರುಗಬಹುದು. ತಲ್ಲಣ್ಣದ ಈ ಬದುಕು ಕರ್ಮ ಸಿದ್ಧಾಂತಕ್ಕೆ ಶರಣೆನ್ನುತ್ತದೆ. ಯಾವ ಜನ್ಮದ ಋಣಮೋ ಈ ಜನ್ಮದಲ್ಲಿ ಅನುಭವಿಸುತ್ತಾ ಇದ್ದಾರೆ ಎಂಬುದು ಇತರರ ಉದ್ಗಾರ. ವರ್ಷಗಳು ಹೆಚ್ಚಿದಂತೆ ವಯಸ್ಸಾದ ತಂದೆ ತಾಯಿಗಳಿಗೆ ಇನ್ನೊಂದು ಸಂಕಟ ಆರಂಭವಾಗುತ್ತದೆ. ತಮ್ಮಲ್ಲಿ ಒಬ್ಬರೋ ಅಥವಾ ಇಬ್ಬರೂ ತೀರಿಕೊಂಡು ಮಗು ಉಳಿದರೆ ಗತಿ ಏನು? ಯಾರು ನೋಡಿಕೊಳ್ಳುತ್ತಾರೆ? ಈ ಯೋಚನೆ ನಿಲ್ಲಿಸಲು ಕರ್ಮ ಸಿದ್ಧಾಂತ ನೆರವಿಗೆ ಬಾರದು. ನಿಮ್ಮ ನಂತರ ಅಥವಾ ನಿಮಗೆ ಕೈಲಾಗದಿದ್ದಾಗ ಈ ಮಕ್ಕಳನ್ನು ನೋಡಿಕೊಳ್ಳುತ್ತೇವೆ ಎಂದು ಹಣ ಕಸಿದು ಅನಂತರ ಮಕ್ಕಳನ್ನು ಕಡೆಗಾಣಿಸುವ ಸಂಸ್ಥೆಗಳೂ ಇವೆ. ಸಿಕ್ಕಿ ಹಾಕಿಕೊಂಡ ತಂದೆ ತಾಯಿಯರಿಗೆ ಸಂಕಟ ಇನ್ನಷ್ಟು. ಇತರರ ನೋವು ಅಸಹಾಯಕತೆಯಿಂದ ಹಣ ಮಾಡುವುದು ಸುಲಭ. ಹೀಗಾಗಿ ಸಂಸ್ಥೆಯನ್ನು ಆರಿಸಿಕೊಳ್ಳುವಾಗ ಎಚ್ಚರ ಅಗತ್ಯ. ಇಂತಹ ಸಂತ್ರಸ್ತ ಕುಟುಂಬಗಳು ಸಂಘ ಮಾಡಿಕೊಂಡರೆ ಅನುಕೂಲ. ಆದರೆ ಸಂಘ ಕಟ್ಟುವವರಾರು? ಸಮಯ ಎಲ್ಲಿ? ಇಂಥ ಪೋಷಕರಿಗೆ ಸಹಾನುಭೂತಿ ತೋರುವುದು, ನೆರವಾಗುವುದು, ಧೈರ್ಯ ತುಂಬುವುದು, ಇಂಥ ಮಕ್ಕಳ ಅಭ್ಯುದಯಕ್ಕೆ ಸಾಂಘಿಕವಾಗಿ ಪ್ರಯತ್ನಿಸುವುದು, ಇವೆಲ್ಲ ನಮ್ಮ ಮಾನವೀಯತೆ ತೋರಲು ಇರಬಹುದಾದ ಅಪೂರ್ವ ಅವಕಾಶವಾಗಿರುತ್ತದೆ.
1: ಇದುವರೆಗೂ ನಾಲ್ನುಡಿ ಬದುಕಿಗೊಂದು ಹೆದರುಡಿ ಹೆಚ್ ಪಾಂಡುರಂಗ ವಿಠಲ ಅವರಿಂದ ಕೇಳಿದ್ರಿ.

ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಸಮಯ ಆಗಿದೆ 9:10 ಇದೀಗ ಕಾಮನಬಿಲ್ಲು ಕಾರ್ಯಕ್ರಮ ಭಾವಗೀತೆ ಜನಪದ ಗೀತೆ ಹಾಗೂ ಚಿತ್ರಗೀತೆಗಳನ್ನು ಕೇಳಿರುವಿರಿ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಭಾವಗೀತೆಯೊಂದನ್ನು.

ಭಾವಗೀತೆ ಜನಪದ ಗೀತೆ ಹಾಗೂ ಕನ್ನಡ ಚಿತ್ರಗೀತೆಗಳನ್ನ ಕೇಳಿದ್ರಿ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ. ಇದೀಗ ಹಿಂದಿ ಚಿತ್ರಗೀತೆ ಚಿತ್ತೋರ್ ಚಿತ್ರದಿಂದ.

ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾ ಹರ್ಟ್ಸ್ಗಳು. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಓಕೆ ಸ್ನೇಹಿತರೆ, ಹಾಗೆಯೇ ಕಾರ್ಯಕ್ರಮದಲ್ಲಿ ಬೆಳಗಿನ ದುರ್ಗೋದಯ ಪ್ರಸಾರದ ಕಾರ್ಯಕ್ರಮಗಳ ಬಗ್ಗೆ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273 ಈ ಸಂಖ್ಯೆಗೆ ಕಳುಹಿಸಬಹುದು. ಹಾಗೆಯೇ ಮುಂಜಾನೆ ಸಂದೇಶ ಬಂದಿತ್ತು, ಯಾರ ಸಂದೇಶವನ್ನು ಕಳಿಸಿದ್ರು ಅಂತ ಹೇಳೋದಾದರೆ ಕಿಷ್ಕಿಂದ ನಗರ ಗಂಗಾವತಿಯಿಂದ ಈರಣ್ಣ ವಿಜಯಶ್ರೀ ಅವರು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ನುಡಿಕಿರಣ ಅಂತ ಹೇಳಿ ಹೊನ್ನೂರ ಅಲಿ ಅವರು ಕಳಿಸ್ತಾ ಇದ್ದಾರೆ. ಬದುಕು ಬವಣೆ ಎರಡೂ ಪದಗಳು ಭಿನ್ನ, ಬದುಕು ಜೀವನವನ್ನು ಕಲಿಸಿದರೆ ಬವಣೆ ಜೀವನದ ದಾರಿಯನ್ನು ತೋರಿಸುತ್ತೆ ಅಲ್ಲವೇ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಖಂಡಿತ ಹೌದು ಅಂತ ಹೇಳೋಣ. ಇದೀಗ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಕೇದಾರ್ನಾಥ್ ಚಿತ್ರದ ಹಾಡು.

ಮುಂದಿನ ಸಂದೇಶ ಹಿರಿಯೂರು ತಾಲೂಕು ಪಾಲವನಹಳ್ಳಿಯಿಂದ ಮಹಂತೇಶ್ ಅವರು ಕಳಿಸ್ತಾ ಇದ್ದಾರೆ. ನಮಸ್ತೆ ಮೇಡಮ್, ಶುಭ ದಿನ. ಮಾಹಿತಿ ಜೊತೆ ನಿಮ್ಮ ನಿರೂಪಣೆಯಲ್ಲಿ ಮೂಡಿ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿವೆ, ಮುಂಜಾನೆಯಿಂದ ಕೇಳ್ತಾ ಇದ್ದೀವಿ ಮೇಡಮ್, ನಿಜಕ್ಕೂ ಕೇಳ್ತಾ ಇರೋ ನಾವೇ ಧನ್ಯ ಅನ್ಕೊಂತೀವಿ ಅಂತ ಹೇಳ್ತಾ ಇದ್ದಾರೆ. ಓ, ತುಂಬಾ ದೊಡ್ಡ ಮಾತು, ತುಂಬಾ ಧನ್ಯವಾದ ನಿಮಗೂ ಕೂಡ. ಪ್ರಸಾರ ಮಾಡ್ತಾ ಇರೋ ನಿಮಗೂ ಹಾಗೂ ಚಿತ್ರದುರ್ಗ ಆಕಾಶವಾಣಿಯ ಸಿಬ್ಬಂದಿ ವರ್ಗಕ್ಕೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಖಂಡಿತ ಮಹಂತೇಶ್ ಅವರೇ, ನಿಮ್ಮ ಸಂದೇಶ ತುಂಬಾ ಖುಷಿ ಕೊಡ್ತು ಅಂತ ಹೇಳ್ತಾ ಮುಂದಿನ ಸಂದೇಶ ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಕಳಿಸ್ತಾ ಇದ್ದಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀವಿ, ಮಾಹಿತಿ ಸೊಗಸಾಗಿದೆ, ಜೊತೆಗೆ ಚಿತ್ರಗೀತೆಗಳು ಕೂಡ ಅದ್ಭುತ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಮುಂದಿನ ಸಂದೇಶ ಶುಭ ಮುಂಜಾನೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಪ್ರತಿಭಾ ರಾಘವೇಂದ್ರ ಚೋರನೂರು ಸಂಡೂರು ತಾಲೂಕಿನಿಂದ ಕಳಿಸ್ತಾ ಇದ್ದಾರೆ. ಭಾವಗೀತೆಗಳು ಹಾಗೆ ರೈಲಿನ ಮಾಹಿತಿ ಮತ್ತು ಚಿತ್ರಗೀತೆಗಳು ಕೂಡ ತುಂಬಾ ಚೆನ್ನಾಗಿತ್ತು, ಜೊತೆಗೆ ನೀವು ನೀಡಿದ್ದ ಟ್ರಾಫಿಕ್ ಸಿಗ್ನಲ್ ಮಾಹಿತಿ ತುಂಬಾ ಚೆನ್ನಾಗಿತ್ತು, ಪ್ರಸಾರ ಮಾಡಿದ್ದಕ್ಕಾಗಿ ಧನ್ಯವಾದ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಇನ್ನು ಒಂದು ಗಾದೆಯನ್ನ ಕೂಡ ಕಳಿಸ್ತಾ ಇದ್ದಾರೆ, ಆಡಿ ತಪ್ಪ ಬೇಡ ಓಡಿ ಸಿಕ್ಕ ಬೇಡ ಅಂತ ಹೇಳಿ ಒಂದು ಗಾದೆಯನ್ನ ಕಳಿಸ್ತಾ ಇದ್ದಾರೆ. ಹಾಗೆ ಕನ್ನಡದ ವಿಷಯ ಅಂತ ಹೇಳಿ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ರಾಮಚಂದ್ರಾಪುರದ ಮಠ ಶರಾವತಿ ನದಿ ತೀರದಲ್ಲಿದೆ, ಇದನ್ನ ಶಂಕರಾಚಾರ್ಯರು ಸ್ಥಾಪಿಸಿದ್ದ ಸಂಸ್ಥಾನ ಅಂತ ಹೇಳಿ ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಂಡಿದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಮತ್ತೊಂದು ಸಂದೇಶ ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿ ಅವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಇಲ್ಲಿಂದ ಕಳಿಸ್ತಾ ಇದ್ದಾರೆ. ನಿಮ್ಮ ನಿರೂಪಣೆಯಿಂದ ಬಂದಂತಹ ಭಕ್ತಿ ಗೀತೆ ಜೊತೆಗೆ ರೈತರಿಗೆ ಸಲಹೆ ಆರೋಗ್ಯ ಬಿಂದು ಹಾಗೆಯೇ ಒಳ್ಳೆಯ ಟಿಪ್ಸ್ಗಳನ್ನು ತಿಳಿದು ಇನ್ನು ಚಿತ್ರಗೀತೆ ಹಲವಾರು ವಿಷಯಗಳ ಮಾಹಿತಿ ತುಂಬ ಇಷ್ಟ ಆಯಿತು ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಇನ್ನು ಮೀರಾನಾಡಿ ಉಪನ್ಯಾಸಕ್ಕೆ ಚಿತ್ರದುರ್ಗದಿಂದ ಕಳಿಸ್ತಾ ಇದ್ದಾರೆ. ಈ ದಿನ ಎಲ್ಲ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಇನ್ನು ನಮನ ಭಕ್ತಿ ಗೀತೆಗಳಲ್ಲಿ ಗಿರಿಜಾಪತಿ ಅವರ ಓಕೆ ಚಿಂತನ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಭಾರತೀಯ ರೈಲ್ವೆ ಕುರಿತ ಮಾಹಿತಿ, ಇನ್ನು ಸಿಗ್ನಲ್ ಕುರಿತ ಮಾಹಿತಿ ತುಂಬ ಉತ್ತಮವಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಇನ್ನು ಕಾಮನಬಿಲ್ಲು ಹಾಗೆ ನಲ್ಲುಡಿ ಕೂಡ ಚೆನ್ನಾಗಿತ್ತು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಇನ್ನು ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೇವೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಓಕೆ, ಧನ್ಯವಾದ ಮೀರಾ ಅವರೇ ನಿಮ್ಮ ಸಂದೇಶಕ್ಕೆ. ಇನ್ನು ಮುಂದಿನ ಸಂದೇಶ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ಆದಿತ್ಯ ಶಿವಲೀಲಾ ತೇಲಿ ಅವರು ಕಳಿಸ್ತಾ ಇದ್ದಾರೆ. ಆತ್ಮೀಯ ನಿರೂಪಕರಾದ ಲತಾ ಮೇಡಮ್ಗೆ ಶುಭ ಮುಂಜಾನೆ, ನಮಸ್ಕಾರ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ನಿಮಗೂ ಕೂಡ ನಮಸ್ಕಾರ. ಬೆಳಗಿನ ಕಾರ್ಯಕ್ರಮದಲ್ಲಿ ವಚನಕಾರ್ತಿಯರಾದ ಅವರ ಮಾಹಿತಿ ಹಾಗೆ ಭಕ್ತಿ ಗೀತೆ, ಇನ್ನು ಮೊದಲ ಪ್ರಯಾಣಿಕ ರೈಲು ಇದ್ರ ಬಗ್ಗೆ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸಿಗ್ನಲ್ಗಳ ಒಂದು ಮಾಹಿತಿ ಚೆನ್ನಾಗಿತ್ತು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಇನ್ನು ನಿಮ್ಮ ನಿರ್ವಹಣೆಯಲ್ಲಿ ಕಾರ್ಯಕ್ರಮಗಳು ತುಂಬಾ ಸೊಗಸಾಗಿ ಮೂಡಿ ಬರ್ತಾ ಇದೆ, ಎಲ್ಲ ಕಾರ್ಯಕ್ರಮಗಳನ್ನ ಅಚ್ಚುಕಟ್ಟಾಗಿ ಕೇಳ್ತಾ ಇದ್ದೇವೆ ಮೇಡಮ್, ಧನ್ಯವಾದ.

ಮತ್ತೆ ಇದ್ರೆ ನೀವು ಕೇಳ್ತಾ ಇದ್ದೀರಾ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್. ಮುಂದಿನ ಸಂದೇಶವನ್ನು ನೋಡೋಣ. ಶುಭೋದಯ ಮೇಡಮ್, ಇಂದು ಮುಂಜಾನೆಯಿಂದ ಪ್ರಸಾರ ಆಗಿರುವ ಎಲ್ಲ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಈ ದಿನ ಸಂಚಾರಿ ಸಿಗ್ನಲ್ಗಳ ಬಗ್ಗೆ ಮಾಹಿತಿ ಸೊಗಸಾಗಿತ್ತು. ಒಳ್ಳೆಯ ಉಪಯುಕ್ತ ಮಾಹಿತಿಗಾಗಿ ಧನ್ಯವಾದಗಳು. ನಿಮ್ಮ ನಿರೂಪಣೆಯೂ ಸಹ ಬಹಳ ಚೆನ್ನಾಗಿದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಮಂಜುನಾಥ್ ಇವರು ಮುಸ್ಟೂರ್ನಿಂದ ಕಳಿಸ್ತಾ ಇದ್ದಾರೆ. ಓಕೆ, ಧನ್ಯವಾದ ಅಂತ ಹೇಳೋಣ. ಇನ್ನು ಮುಂದಿನ ಸಂದೇಶ. ನಮಸ್ತೆ ಮೇಡಮ್ ಅಂತ ಹೇಳ್ತಾ ಇರೋದು ಯಾರಿದು? ಓಕೆ, ಬಾಗೇನಾಳಿಂದ ರಮ್ಯಾ ಹಾಗೂ ಮನೆಯವರು ಹೇಳ್ತಾ ಇದ್ದಾರೆ. ಹಾಗೆ ನಿತಿನ್, ಸುರೇಶ್, ಯಶವಂತ ಅಂತ ಸೇರಿಸ್ತಾ ಇದ್ದಾರೆ. ಹಾಗೆಯೇ ನಮನ ಭಕ್ತಿಗೀತೆ ಜೊತೆ ನೀಡಿದ ಮಾಹಿತಿ ತುಂಬ ಇಷ್ಟ ಆಯಿತು. ಇನ್ನು ಚಿಂತನೆ ಕಾರ್ಯಕ್ರಮವೂ ಚೆನ್ನಾಗಿತ್ತು. ಆರೋಗ್ಯ ಬಿಂದುವಿನಲ್ಲಿ ಹೇಳಿದ ಮಾಹಿತಿ ಕೂಡ ಉಪಯುಕ್ತ ಆಗಿತ್ತು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಹಾಗೆಯೇ ಮತ್ತೆ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇನ್ನು ಟ್ರಾಫಿಕ್ ಸಿಗ್ನಲ್ಗಳ ಬಣ್ಣಗಳ ಬಗ್ಗೆ ತಿಳಿಸಿದ ಮಾಹಿತಿ ತುಂಬ ಚೆನ್ನಾಗಿತ್ತು. ಹಾಗೆ ಬಣ್ಣ ಬಣ್ಣದ ಹಾಡುಗಳು ಕೂಡ ತುಂಬ ಚೆನ್ನಾಗಿ ಮೂಡಿ ಬಂತು ಅಂತ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮವನ್ನು ತುಂಬ ಜೋಶಾಗಿ ನಡೆಸ್ಕೊಡ್ತಾ ಇದ್ದೀರಾ ಮೇಡಮ್. ನಿಮ್ಮ ನಿರೂಪಣೆಯೊಂದಿಗೆ ಎಲ್ಲ ಕಾರ್ಯಕ್ರಮಗಳು ತುಂಬ ಸುಮಧುರವಾಗಿ ಸುಗಮವಾಗಿ ಮೂಡಿ ಬಂದಿರುತ್ತೆ. ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಒಂದು ಒಗಟನ್ನು ಕೇಳ್ತಾ ಇದ್ದಾರೆ. ಓಕೆ, ನನಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಏನಿದು ಒಗಟು ಅಂತಂದರೆ ಕೈ ಇಲ್ಲ ಕಾಲಿಲ್ಲ ಮನೆ ಮನೆಗೆ ಹೋಗುತ್ತೆ, ಏನಿದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದಕ್ಕೆ ಉತ್ತರವನ್ನು ಕೂಡ ಕಳಿಸಿದ್ದೀರಿ. ಓಕೆ, ನಂಗೆ ಈಸಿ ಆಯ್ತು, ಇದು ಪತ್ರ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಧನ್ಯವಾದ ರಮ್ಯಾ ಅವರೇ ನಿಮ್ಮ ಸಂದೇಶಕ್ಕೆ. ಇನ್ನು ಮುಂದಿನ ಸಂದೇಶ. ನಮಸ್ತೆ ಮೇಡಮ್, ಬೆಳಗಿನ ಶುಭೋದಯಗಳು. ಬೆಳಗಿನಿಂದ ಬಂದ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನಿರೂಪಣೆಯಲ್ಲಿ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಧನ್ಯವಾದ ಅಂತ ಹೇಳಿ ತಿಳಿಸ್ತಾ ಇರೋರು ಮಲ್ಲಿಕಾರ್ಜುನ ಜಿ ಮಾರಮ್ಮನಹಳ್ಳಿಯಿಂದ. ಇನ್ನು ಚಿಗಟೇರಿಯ ಆದಿಶೆಟ್ರು ಬಸವರಾಜ್ ಅವರು, ಕಾರ್ಯಕ್ರಮ ಸೂಪರ್ ಆಗಿ ಮೂಡಿ ಬರ್ತಾ ಇದೆ, ತಮಗೂ ಮತ್ತು ನಿಲಯದ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಧನ್ಯವಾದ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ ಸ್ನೇಹಿತರೆ, ಮತ್ತಷ್ಟು ಸಂದೇಶಗಳನ್ನು ತಿಳಿಸ್ತೇನೆ. ಇದೀಗ ಸನ್ ಆಫ್ ಸರ್ದಾರ್ ಚಿತ್ರದ ಗೀತೆ.

ಓಕೆ ಸ್ನೇಹಿತರೆ, ಮುಂದಿನ ಸಂದೇಶವನ್ನ ನೋಡೋಣ. ಸೋಮನಾಥ್ ಇವರು ಮಡ್ರಹಳ್ಳಿಯಿಂದ ಕಳಿಸ್ತಾ ಇದ್ದಾರೆ. ಬೆಳಕಿನಿಂದಲೂ ಆಕಾಶವಾಣಿ ಕೇಂದ್ರದಿಂದ ಹೊರಹೊಮ್ಮುತ್ತಿರುವ ಎಲ್ಲಾ ತರಂಗಗಳು ತಂಗಾಳಿಯಂತೆ ಕರ್ಣಗಳಿಗೆ ಅಪ್ಪಳಿಸ್ತಾ ಇದ್ದಾವೆ. ನಿಮ್ಮ ನಿರೂಪಣೆ ಅಚ್ಚುಕಟ್ಟಾಗಿ ಮೂಡಿ ಬರ್ತಾ ಇದೆ. ಒಂದು ಹಿತವಚನವನ್ನ ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ ಹೇಳಿ ನೋಡೋಣ. ಮನಸ್ಸು ಸಿರಿವಂತವಾಗಿದ್ದರೆ ನಮ್ಮಲ್ಲಿ ಆಸ್ತಿ ಅಂತಸ್ತು ಇಲ್ದಿದ್ರು ನಾವು ಸಿರಿವಂತರೆ. ಮನಸ್ಸು ಬಡವಾಗಿದ್ರೆ ನಮ್ಮಲ್ಲಿ ಅಷ್ಟೈಶ್ವರ್ಯಗಳು ಇದ್ರೂ ನಾವು ಬಡವರೇ ಆಗಿರ್ತೇವೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಹೌದು ಅಂತ ಹೇಳೋಣ. ಇನ್ನು ಮುಂದಿನ ಸಂದೇಶ, ಸಿ ಟಿ ಚಂದ್ರಶೇಖರ್ ವಸಂತ ಕುಮಾರಿ ಅತಿ ಚೌಡೇನಹಳ್ಳಿ ಹೊಳೆ ನರಸೀಪುರ ತಾಲೂಕು ಹಾಸನ ಜಿಲ್ಲೆಯಿಂದ ಕಳಿಸ್ತಾ ಇದ್ದಾರೆ. ಓಕೆ, ದೈನಂದಿನದ ಪ್ರೋಗ್ರಾಂ ಸೊಗಸಾಗಿ ಮೂಡಿ ಬರ್ತಾ ಇದೆ. ಅರ್ಥಪೂರ್ಣ ವಿಚಾರಗಳು ಪ್ರಸಾರಕ್ಕಾಗಿ ಧನ್ಯವಾದಗಳು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಮತ್ತೊಂದು ಸಂದೇಶ, ನಮಸ್ಕಾರ ಆಕಾಶವಾಣಿಗೆ, ಶುಭೋದಯ ನಿರೂಪಕರಿಗೆ ಅಂತ ಹೇಳ್ತಾ ಇದ್ದಾರೆ. ಓಕೆ ಮೇಡಮ್, ಬೆಳಗ್ಗೆ ಪ್ರಸಾರ ಆಗುವ ಒಂದೇ ಮಾತ್ರಮಿಂದ ಹಿಡಿದು ಭಾವಗೀತೆ, ಭಕ್ತಿಗೀತೆ ಹಾಗೂ ಚಿತ್ರಗೀತೆಗಳು ಅಂತ ಹೇಳ್ತಾ ಇದ್ದಾರೆ. ಇನ್ನು ಪ್ಯಾಸೆಂಜರ್ ರೈಲ್ ಬಗ್ಗೆ ನೀವು ನೀಡಿದಂತಹ ಮಾಹಿತಿ, ಹಾಗೆಯೇ ಟ್ರಾಫಿಕ್ ಸಿಗ್ನಲ್ ಬಗ್ಗೆ ಕುರಿತಾದ ಮಾಹಿತಿ ಬಹಳ ಅದ್ಭುತವಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಮಾಳಪ್ಪನಹಟ್ಟಿಯಿಂದ ಅಂಗಡಿ ಮಹೇಶ್, ಸರೋಜ ಸಂಜಯ್, ಧನ್ಯ ಹಾಗೂ ಮುದಿ ಮಲ್ಲಪ್ಪ ಮತ್ತು ಕಸ್ತೂರಮ್ಮ ಅವರು. ಓಕೆ ಧನ್ಯವಾದ ನಿಮ್ಮ ಸಂದೇಶಕ್ಕೆ ಅಂತ ಹೇಳೋಣ. ಇನ್ನು ಮುಂದಿನ ಸಂದೇಶ, ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಮಾಹಿತಿ ಜೊತೆಗೆ ಉತ್ತಮವಾದ ಹಿಂದಿ ಗೀತೆಗಳು, ಅದರಲ್ಲೂ ಈಗ ತಾನೇ ಬಂದಂತಹ ಸನ್ ಆಫ್ ಸರ್ದಾರ್ ಚಿತ್ರದ ಹಾಡು ಇಷ್ಟ ಆಗಿದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಇನ್ನು ತಿಪ್ಪೇಶ್ ಇವರು ಕೋಗುಂಡೆ ನಾಯಕನಹಟ್ಟಿಯಿಂದ ಕಳಿಸ್ತಾ ಇದ್ದಾರೆ. ನಿಮ್ಮ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಿಮ್ಮ ಕಂಠದಿಂದ ಬರುವ ಸುಲಲಿತ ಕನ್ನಡದ ನುಡಿಗಳನ್ನ ಕೇಳಿ ನಾವು ಈ ತರ ಕನ್ನಡ ಮಾತಾಡಬೇಕು ಅನ್ಸುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ ತಿಪ್ಪೇಶ್ ಅವರೇ ಧನ್ಯವಾದ ಅಂತ ಹೇಳ್ತೇನೆ ನಿಮಗೆ. ಇನ್ನು ಮುಂದಿನ ಸಂದೇಶ, ಉಮಾದೇವಿ PWD ಕಾಲೋನಿ BR ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆಯಿಂದ ಕಳಿಸ್ತಾ ಇದ್ದಾರೆ. ನಿಮ್ಮ ನಿರೂಪಣೆ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ, ಚಿತ್ರಗೀತೆಗಳು ಸೂಪರ್ ಅಂತ ಹೇಳ್ತಾ ಇದ್ದಾರೆ, ಹಾಗೆ ಟೈಪ್ ಮಾಡ್ತಾ ಇದ್ದೀರಿ. ಓಕೆ ಏನ್ ಸಂದೇಶ ಇದೆ ಬೇಗ ಬೇಗ ಕಳಿಸಿ ಅಂತ ಹೇಳ್ತಾ. ಓಕೆ ಸ್ನೇಹಿತರೆ, ಇನ್ನು ಮುಂದೆ 10 ಗಂಟೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಇರಲಿದೆ. ಆ ಕಾರ್ಯಕ್ರಮದಲ್ಲಿ ನಿಮಗಾಗಿ ಒಂದು ಪ್ರಶ್ನೆ

ಓಕೆ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಮತ್ತೊಂದು ಸಂದೇಶ. ರೂಪ ಪರಮೇಶ್, ರಶ್ಮಿತಾ ಧನ್ಯ, ಪಿ ಎಸ್ ಎಂ ಲೇಔಟ್ ಚಿತ್ರದುರ್ಗದಿಂದ ಕಳಿಸ್ತಾ ಇದ್ದಾರೆ. ಹಾಯ್, ಗುಡ್ ಮಾರ್ನಿಂಗ್ ಲತಾ ಮೇಡಮ್. ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೇವೆ. ನಲ್ನುಡಿ ಬದುಕಿಗೊಂದು ಹಿತ ನುಡಿ ತುಂಬಾ ಚೆನ್ನಾಗಿತ್ತು. ಹಾಗೆ ನೀವು ನೀಡಿರುವ ಮಾಹಿತಿ, ಸಿಗ್ನಲ್ಗಳ ಬಗ್ಗೆ ಮಾಹಿತಿ ತುಂಬಾ ಚೆನ್ನಾಗಿತ್ತು, ಸೂಪರ್ ಮೇಡಮ್ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಇನ್ನು ಬರೀ ಮೇಡಮ್ ಟಿಫನ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಆಯ್ತು ನಂದು, ನೀವು ಮಾಡಿ ಅಂತ ಹೇಳ್ತಾ ಇನ್ನು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಕೂಲಿ ಚಿತ್ರದ ಗೀತೆ.

ಇದುವರೆಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹೆಡ್ಸ್ಗಳು. ಸಮಯ ಆಗಿದೆ 10:50. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆ ಇರುತ್ತೆ ಅಂತ ಹೇಳಿದ್ದೆ, ಆ ಪ್ರಶ್ನೆನ ಕೇಳೋಕ್ಕೂ ಮುನ್ನ ಒಂದು ಗೀತೆನ ಕೇಳೋಣ. ಹಾಗೆ ಸುಮ್ಮನೆ ಚಿತ್ರದಿಂದ

ಸ್ನೇಹಿತರೆ, ಪ್ರಶ್ನೆ ಏನು ಅಂತ ಹೇಳಿ ಕೇಳ್ತಾ ಇದ್ರಲ್ವಾ? ಓಕೆ, ಕರ್ನಾಟಕದ ಮೊದಲ ನಾಗರಿಕ ಮಹಿಳೆಯಾಗಿ ಮೌಂಟ್ ಎವರೆಸ್ಟ್ ಅನ್ನ ಏರಿದವರು ಯಾರು? ಪ್ರಶ್ನೆ ಮತ್ತೊಮ್ಮೆ, ಕರ್ನಾಟಕದ ಮೊದಲ ನಾಗರಿಕ ಮಹಿಳೆಯಾಗಿ ಮೌಂಟ್ ಎವರೆಸ್ಟ್ ಅನ್ನ ಏರಿದವರು ಯಾರು? ಇದು ನನ್ನ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ನೀವು ಉತ್ತರವನ್ನ ಕಳಿಸಲು ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆ 9448640273 9448640273. ಇದೀಗ ಕೇಳೋಣ ವಿನಾಯಕ ಗೆಳೆಯರ ಬಳಗ. ಚಿತ್ರದ ಹಾಡು ಧ್ವನಿಯಾಗಿದ್ದಾರೆ ವಿಜಯ್ ಪ್ರಕಾಶ್ ಹಾಗೂ ಚಿತ್ರಾ.

ಓಕೆ ಸ್ನೇಹಿತರೆ, ಪ್ರಶ್ನೆಯನ್ನ ಕೇಳಿದ್ದೆ, ಪ್ರಶ್ನೆಗೆ ಉತ್ತರವನ್ನ ಕೂಡ ಕಳಿಸ್ತಾ ಇದ್ದೀರಿ. ಇದೀಗ ಮುಂದಿನ ಗೀತೆ ಮೆರವಣಿಗೆ ಚಿತ್ರದಿಂದ ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ ರಚನೆಗೆ ವಿ ಮನೋಹರ್ ಅವರ ಸಂಗೀತ ಸಂಯೋಜನೆ, ಹಾಡಿದ್ದಾರೆ ಸುಪ್ರಿಯಾ ಆಚಾರ್ಯ.

ಕೇಳಿದ್ರೆ ಈ ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮಕ್ಕಾಗಿ ನಾವು ಆಯ್ದುಕೊಂಡಿರುವಂತಹ ಹಾಡುಗಳು ಹೀಗಿವೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಚಿತ್ರದಿಂದ

0: ಕಾಮನ ಬಿಲ್ಲು ಚಿತ್ರದಿಂದ.
1: ಇಂದು ಆನಂದನ ತಾಳಲಾರೆ, ಚಿನ್ನ ಮಾತಲ್ಲಿ ನಾ ಹೇಳಲಾರೆ.
0: ಈ ಎಲ್ಲ ಗೀತೆಗಳಿಗೆ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಈ ಸಂಜೆ 4 ಗಂಟೆಯಿಂದ 5 ಗಂಟೆಯ ಒಳಗಡೆ ನಿಮ್ಮ ಅಮೂಲ್ಯವಾದಂತಹ ಅನಿಸಿಕೆಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ ನಿಮಗೆ ಗೊತ್ತೇ ಇದೆ, ಆದರೂ ಕೂಡ ಮತ್ತೊಮ್ಮೆ ಹೇಳಿಬಿಡ್ತೇನೆ. 9448640273. ಇನ್ನು ಜನಪದ ಗೀತೆಗಳನ್ನು ಮುಂದುವರೆದು ಕೇಳೋಣ.

ಬಸವರಾಜಪ್ಪ ಎನ್ನುವ ಸುಮಾರು 80 ವರ್ಷದ ವೃದ್ಧರು ದಿನಾಂಕ 9 ಫೆಬ್ರವರಿ 2026 ಬಂಡೆಬೊಮ್ಮೇನಹಳ್ಳಿ ಗ್ರಾಮ ಹೊಳಲ್ಕೆರೆ ತಾಲೂಕು ಇಲ್ಲಿಂದ ಕಾಣೆಯಾಗಿರುತ್ತಾರೆ. ಚೆಹರೆ ಹೀಗಿದೆ. ಸುಮಾರು 80 ವರ್ಷ, 5.2 ಅಡಿ ಎತ್ತರ, ಸಾಧಾರಣ ಮೈಕಟ್ಟು, ಅಗಲವಾದ ಮುಖ, ಎಣ್ಣೆಕೆಂಪು ಮೈಬಣ್ಣ, ಕನ್ನಡಕವನ್ನು ಧರಿಸಿರುತ್ತಾರೆ. ಮನೆಯಿಂದ ಹೋಗುವಾಗ ಬಿಳಿ ಪಂಚೆ, ಬಿಳಿ ಅಂಗಿ ಧರಿಸಿರುತ್ತಾರೆ. ಕನ್ನಡ ಭಾಷೆಯನ್ನು ಮಾತನಾಡುತ್ತಾರೆ. ಶ್ರೀಮತಿ ದಿವ್ಯಾಬಾಯಿ ಎನ್ನುವ 30 ವರ್ಷದ ಮಹಿಳೆ ದಿನಾಂಕ 27 ಅಕ್ಟೋಬರ್ 2025 ಕೂಡ್ಲಿಗಿ ತಾಲೂಕು ಪೂಜಾರಹಳ್ಳಿ ತಾಂಡದಿಂದ ಕಾಣೆಯಾಗಿರುತ್ತಾರೆ. ಚೆಹರೆ ಹೀಗಿದೆ. ತೆಳುವಾದ ಮೈಕಟ್ಟು, ಎಣ್ಣೆಗೆಂಪು ಮೈಬಣ್ಣ, ದುಂಡು ಮುಖ ಇರುತ್ತದೆ. ಸುಮಾರು 5.3 ಅಡಿ ಎತ್ತರವಿರುತ್ತಾರೆ. ಕನ್ನಡ ಮತ್ತು ಲಂಬಾಣಿ ಭಾಷೆಗಳನ್ನು ಮಾತನಾಡುತ್ತಾರೆ. ಕಾಣೆಯಾಗುವಾಗ ಕಾಫಿ ಕಲರ್ ಸೀರೆ ಮತ್ತು ರವಿಕೆಯನ್ನು ಧರಿಸಿರುತ್ತಾರೆ.

ರಕ್ಷಿತಾ ಎನ್ನುವ 21 ವರ್ಷದ ಯುವತಿ ಶಿವಕುಮಾರ ಸ್ವಾಮಿ ಬಡಾವಣೆ ಎರಡನೇ ಹಂತ ಕೆಇಬಿ ಕಾಂಪೌಂಡ್ ಪಕ್ಕ ದಾವಣಗೆರೆ. ಇಲ್ಲಿಂದ ಮೇ 12, 2026 ಕಾಣೆಯಾಗಿರುತ್ತಾರೆ. ಚಹರೆ ಹೀಗಿದೆ: ಕೋಲುಮುಖ, ಗೋಧಿ ಮೈಬಣ್ಣ, ದೃಢವಾದ ಮೈಕಟ್ಟು, ಎತ್ತರ ಸುಮಾರು 5.4 ಇರುತ್ತದೆ. ಕನ್ನಡ, ಹಿಂದಿ, ತೆಲುಗು ಭಾಷೆಯನ್ನು ಮಾತನಾಡುತ್ತಿದ್ದರು. ಗುಲಾಬಿ ಬಣ್ಣದ ಚೂಡಿದಾರ್, ಕಪ್ಪು ಬಣ್ಣದ ಪ್ಯಾಂಟ್, ಕಪ್ಪು ಬಣ್ಣದ ವೇಲನ್ನು ಕಾಣೆಯಾಗುವಾಗ ಧರಿಸಿರುತ್ತಾರೆ. ಆನಂದಪ್ಪ ಎನ್ನುವ ಸುಮಾರು 68 ವರ್ಷದ ವ್ಯಕ್ತಿ ಉಪ್ಪರಿಗೇನಹಳ್ಳಿ ಗ್ರಾಮ, ಹೊಳಲ್ಕೆರೆ ತಾಲೂಕು. ಇಲ್ಲಿಂದ ಮೇ 1, 2026 ಕಾಣೆಯಾಗಿರುತ್ತಾರೆ. ಚಹರೆ ಹೀಗಿದೆ: ಕೋಲುಮುಖ, ಎಣ್ಣೆಗೆಂಪು ಬಣ್ಣ, ದೃಢಕಾಯ ಶರೀರ, ಬಲಗಾಲಿನ ಮೊಣಕಾಲಿನ ಹತ್ತಿರ ದೊಡ್ಡ ಗಾತ್ರದ ಕಪ್ಪು ಮಚ್ಚೆ ಇರುತ್ತದೆ. ಕಾಣೆಯಾಗುವಾಗ ಬಿಳಿ ಬಣ್ಣದ ಶರ್ಟ್, ಬಿಳಿ ಬಣ್ಣದ ಪಂಚೆಯನ್ನು ಧರಿಸಿರುತ್ತಾರೆ. ಕರಿಯಪ್ಪ ಎನ್ನುವ 65 ವರ್ಷದ ವ್ಯಕ್ತಿ ಮೇ 3, 2026 ಹೊಸದುರ್ಗ ತಾಲೂಕು ರಾಮಂಜನಹಳ್ಳಿಯಿಂದ ಕಾಣೆಯಾಗಿರುತ್ತಾರೆ. ಚಹರೆ ಹೀಗಿದೆ: ಸುಮಾರು 5 ಎತ್ತರ, ಸಾಧಾರಣ ಮೈಕಟ್ಟು, ಕನ್ನಡವನ್ನು ಮಾತನಾಡುತ್ತಾರೆ. ಕೋಲುಮುಖ, ಎಣ್ಣೆಗೆಂಪು ಮೈಬಣ್ಣ ಹೊಂದಿರುತ್ತಾರೆ. ಕಾಣೆಯಾಗುವಾಗ ಕೆಂಪು ಬಣ್ಣದ ಪಂಚೆ, ನೀಲಿ ಟವೆಲ್, ಕೆಂಪು ಬಿಳಿ ಅಂಗಿ ಧರಿಸಿರುತ್ತಾರೆ. ಈಗ ಹೇಳಿದ ಎಲ್ಲ ವ್ಯಕ್ತಿಗಳ ಸುಳಿವು ನಿಮಗೇನಾದರೂ ಕಂಡುಬಂದಲ್ಲಿ ಚಿತ್ರದುರ್ಗದ ಪೊಲೀಸ್ ಠಾಣೆಗಾಗಲಿ ಅಥವಾ ನಿಮ್ಮ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಗಾಗಲಿ ತಿಳಿಸಲು ಕೋರಲಾಗಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳನ್ನು ಕೇಳಿದಿರಿ.

ಇಂದಿನ ಈ ಕಾರ್ಯಕ್ರಮದಲ್ಲಿ ಹರಿದಾಸ ಸಾಹಿತ್ಯದ ಪಿತಾಮಹರೆಂದೇ ಖ್ಯಾತಿಯಾದ ಶ್ರೀಪಾದರಾಜರ ಕಿರುಪರಿಚಯ, ಸರಳ ಕನ್ನಡ ಭಾಷೆಯಲ್ಲಿ ಧರ್ಮಗ್ರಂಥಗಳನ್ನು ಪರಿವರ್ತಿಸಬೇಕೆಂಬ ಅಭಿಲಾಷೆ ಇವರಲ್ಲಿ ಉಂಟಾದುದು ಅಂದಿನ ಪರಿಸ್ಥಿತಿಯಲ್ಲಿ ಕ್ರಾಂತಿಕಾರಕವೇ ಆಗಿತ್ತು. ಹಾಗೆಯೇ ದ್ವೈತ ತತ್ವವನ್ನು ಕನ್ನಡದ ಸರಳ ಕೀರ್ತನೆಗಳ ಮೂಲಕ ಜನಸಾಮಾನ್ಯರಿಗೆ ತಲುಪಿಸಿದ ಕೆ

ಕೀರ್ತಿ ಶ್ರೀಪಾದರಾಜರದು. ಇವರು ರಂಗವಿಠಲ ಅಂಕಿತನಾಮದಲ್ಲಿ ಅನೇಕ ಭಕ್ತಿಗೀತೆಗಳನ್ನು ಕೂಡ ರಚಿಸಿದ್ದಾರೆ. ಈಗ ಗಾನಯೋಗಿ ಪಂಚಾಕ್ಷರಿ ಗವಾಯಿ ಈ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು.

ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇರೋದು ಶ್ರೀಪಾದರಾಜರ ಬಗ್ಗೆ. ಶ್ರೀಪಾದರಾಯರನ್ನ ಶ್ರೀಪಾದರಾಜರು ಅಂತಲೂ ಕೂಡ ಕರೀತಾ ಇದ್ರು. ಇವರು ಪ್ರಸ್ತುತ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಅಬ್ಬೂರು ಎಂಬಲ್ಲಿ ಶೇಷಗಿರಿ ಮತ್ತು ಗಿರಿಯಮ್ಮ ಎಂಬ ಧಾರ್ಮಿಕ ದಂಪತಿಗಳಿಗೆ ಜನಿಸಿದ್ರು. ಇವರ ಬಾಲ್ಯದ ಹೆಸರು ಲಕ್ಷ್ಮೀನಾರಾಯಣ. ಚಿಕ್ಕಂದಿನಲ್ಲಿ ಒಮ್ಮೆ ದನ ಮೇಯಿಸುವ ಕೆಲಸದಲ್ಲಿದ್ದಾಗ ಅಬ್ಬೂರು ಶ್ರೀ ಮಠದ ಶ್ರೀ ಸ್ವರ್ಣವರ್ಣ ತೀರ್ಥರು ಶ್ರೀರಂಗಪಟ್ಟಣದ ಅಬ್ಬೂರಿಗೆ ಹೋಗ್ತಿದ್ರಂತೆ. ಆಗ ಅವರು ಯುವ ಲಕ್ಷ್ಮೀನಾರಾಯಣರನ್ನ ಕಂಡು ಅಬ್ಬೂರು ಎಷ್ಟು ದೂರದಲ್ಲಿದೆ ಅಂತ ಕೇಳ್ತಾರಂತೆ. ಇದಕ್ಕೆ ಯುವ ಲಕ್ಷ್ಮೀನಾರಾಯಣರು, ನನ್ನನ್ನು ನೋಡು, ನನ್ನ ಹಿಂದುಗಳನ್ನು ನೋಡು ಮತ್ತು ಆಕಾಶವನ್ನು ನೋಡು, ಹಾಗೆ ದೂರವನ್ನು ಅರಿತುಕೊಳ್ಳಿ ಅಂತ ಉತ್ತರ ಕೊಟ್ರಂತೆ. ಈ ಪದಗಳಲ್ಲಿ ತುಂಬ ಚತುರನಾಗಿರುವಂತಹ ಈ ಯುವಕನ ಬುದ್ಧಿಶಕ್ತಿಯಿಂದ ಪ್ರಭಾವಿತರಾದ ಶ್ರೀ ಸ್ವರ್ಣವರ ತೀರ್ಥರು ಅವರನ್ನು ತಮ್ಮ ಶಿಷ್ಯರನ್ನಾಗಿ ಮಾಡಿಕೊಳ್ಳುವ ಬಯಕೆಯನ್ನು ವ್ಯಕ್ತಪಡಿಸಿದರು. ಈಗ ಗುರು ಶಿಷ್ಯರು ಚಿತ್ರದ ಗೀತೆಯೊಂದನ್ನು ಕೇಳ್ಕೊಂಬರೋಣ. ವಿಜಯಪ್ರಕಾಶ್ ಹಾಗೂ ಸಂಗಡಿಕರ ಧ್ವನಿಯಲ್ಲಿ ಈ ಗೀತೆ

ಕೇಳಿದ್ರೆ ಈ ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವಂತಹ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮಕ್ಕಾಗಿ ನಾವು ಆಯ್ದುಕೊಂಡಿರುವಂತಹ ಹಾಡುಗಳು ಹೀಗಿವೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಚಿತ್ರದಿಂದ

0: ನೀನನ್ನ ಗೆಲ್ಲಲಾರೆ ಚಿತ್ರದಿಂದ
1: ಜೀವ ಹೂವಾಗಿದೆ ಭಾವ ಜೇನಾಗಿದೆ ಬಾಳು ಹಾಡಾಗಿದೆ ನಿನ್ನ ಸೇರಿ
0: ಕಾಮನಬಿಲ್ಲು ಚಿತ್ರದಿಂದ
2: ಇಂದು ಆನಂದನ ತಾಳರಾರೆ ಚಿನ್ನ ಮಾತಲ್ಲಿ ನಾ ಹೇಳಲಾರೆ.
0: ಈ ಗೀತೆಗಳಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ಸಂಜೆ 4 ಗಂಟೆಯಿಂದ 5 ಗಂಟೆಯ ಒಳಗೆ ನಮ್ಮ ವಾಟ್ಸಪ್ ಸಂಖ್ಯೆಗೆ ನೀವು ಸಂದೇಶಗಳ ಮೂಲಕ ಕಳಿಸಬಹುದು. ಇನ್ನು ಮಾಹಿತಿ ಕಣಜ ಕಾರ್ಯಕ್ರಮವನ್ನು ಮುಂದುವರೆಸ್ತಾ, 1411 ಲಕ್ಷ್ಮೀನಾರಾಯಣನನ್ನು ಸನ್ಯಾಸಿ ಜೀವನಕ್ಕೆ ತೆಗೆದುಕೊಳ್ಳಲಾಯಿತು ಮತ್ತು ಅವರಿಗೆ ಲಕ್ಷ್ಮೀನಾರಾಯಣ ತೀರ್ಥರು ಎಂಬ ಹೆಸರನ್ನು ಕೂಡ ನೀಡಲಾಯಿತು. ಅಲ್ಲದೆ ಅವರನ್ನು ಶ್ರೀ ರಾಘವೇಂದ್ರ ಮಠದ ಶ್ರೀ ವಿಭುದೇಂದ್ರ ತೀರ್ಥರ ಬಳಿ ಅಧ್ಯಯನ ಮಾಡಲು ಕಳುಹಿಸಲಾಯಿತು. ಶ್ರೀ ಸ್ವರ್ಣವರ ತೀರ್ಥರು ಕೊಪ್ಪರದಲ್ಲಿ ಚತುರ್ಮಾಸವನ್ನು ಆಚರಿಸ್ತಾ ಇದ್ರಂತೆ ಮತ್ತು ಯುವ ಈಗೇನಿದ್ರಲ್ಲ ಶ್ರೀ ಲಕ್ಷ್ಮೀನಾರಾಯಣ ತೀರ್ಥರು ಶ್ರೀ ಸುಧಾವನ್ನು ಕಲಿತಾ ಇದ್ರು. ಅಲ್ಲಿಯೇ ಇದ್ದಂತಹ ರಘುನಾಥ ತೀರ್ಥರು ಈ ಯುವ ಯತಿಯನ್ನು ಗಮನಿಸಿ ಶ್ರೀ ಸುಧಾ ಅವರ ಕಠಿಣ ಪದ್ಯವನ್ನು ವಿವರಿಸ್ತಾ ಇದ್ರಂತೆ. ಅವರಲ್ಲಿಯ ಕಲಿಯುವ ಆಸಕ್ತಿಯನ್ನು ಕಂಡ ಗುರುನಾಥ ತೀರ್ಥರು ಮೆಚ್ಚುಗೆಯಿಂದ, ನಾವು ಕೇವಲ ಶ್ರೀಪಾದರು ಅಂದರೆ ಮಠಾಧೀಶರು, ಆದರೆ ನೀವು ಶ್ರೀಪಾದ ರಾಜರು ಅಂದರೆ ಎಲ್ಲ ಮಠಾಧೀಶರ ರಾಜರು ಅಂತ ಅವರಿಗೆ ಹೇಳಿದ್ರಂತೆ. ಅಂದಿನಿಂದ ಶ್ರೀ ಲಕ್ಷ್ಮೀನಾರಾಯಣ ತೀರ್ಥರು ಶ್ರೀಪಾದರಾಜರು ಅಂತ ಪ್ರಸಿದ್ಧರಾದರು. ಶ್ರೀಪಾದರಾಜರು 64 ಬಗೆಯ ಖಾದ್ಯಗಳನ್ನು ಭಗವಂತನ ನೈವೇದ್ಯಕ್ಕೆ ಅರ್ಪಿಸ್ತಾ ಇದ್ರು ಎಂದು ನಂಬಲಾಗಿದೆ. ಹಾಗೆಯೇ ಇವರನ್ನು ದಾಸಕೂಟದ ಮೂಲ ಅಂತ ಕೂಡ ಪರಿಗಣಿಸಲಾಗಿದೆ. ಅದಕ್ಕಾಗಿಯೇ ಯಾವುದೇ ಸಾಂಪ್ರದಾಯಿಕ ಹರಿಕಥಾ ಪ್ರವಚನದಲ್ಲಿ ಈ ಪ್ರವಚನದ ಆರಂಭದಲ್ಲಿ ಹಾಡುವ ಸ್ತೋತ್ರದಲ್ಲಿ ಅವರ ಹೆಸರು ಮೊದಲ ಸ್ಥಾನದಲ್ಲಿರುತ್ತೆ ಅಂತ ಹೇಳಲಾಗತ್ತೆ. ಈಗ ಗಾನಯೋಗಿ ಪಂಚಾಕ್ಷರಿ ಗವಾಯಿ ಅವರ ಆ ಚಿತ್ರದಿಂದ ಮತ್ತೊಂದು ಹಾಡನ್ನು ಕೇಳ್ಕೊಂಬರೋಣ. ಚಿತ್ರ ಅವರ ಧ್ವನಿಯಲ್ಲಿ

ಕೇಳುಗರೆ ಗಮನಿಸಿ, ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ಬುಧವಾರ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ನಿಮ್ಮ ಚಿತ್ರದುರ್ಗ ಆಕಾಶವಾಣಿಯಲ್ಲಿ. ವಿಷಯ: ಅಸಂಘಟಿತ ಕಾರ್ಮಿಕರು ಮತ್ತು ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯಲ್ಲಿ ಲಭ್ಯವಿರುವಂತಹ ಸರ್ಕಾರದ ಯೋಜನೆಗಳು ಹಾಗೂ ಸೌಲಭ್ಯಗಳು. ಭಾಗವಹಿಸುತ್ತಾರೆ ಅನಿಲ್ ಬಗಟಿ, ಜಿಲ್ಲಾ ಕಾರ್ಮಿಕ ಕಲ್ಯಾಣಾಧಿಕಾರಿ, ಕಾರ್ಮಿಕ ಕಲ್ಯಾಣ ಇಲಾಖೆ, ಚಿತ್ರದುರ್ಗ. ಕಾರ್ಮಿಕರು ಎದುರಿಸುತ್ತಿರುವಂತಹ ಸಮಸ್ಯೆಗಳು, ಕಾರ್ಮಿಕರ ನೋಂದಣಿ ಮಾಡಿಸುವುದು, ವೈದ್ಯಕೀಯ ನೆರವು, ಅಪಘಾತ ವಿಮೆ ಹಾಗೂ ಸೌಲಭ್ಯಗಳು, ಕಾರ್ಮಿಕರ ಮಕ್ಕಳಿಗೆ ಇರುವಂತಹ ಶೈಕ್ಷಣಿಕ ಯೋಜನೆಗಳು, ಈ ಕುರಿತು ಕರೆ ಮಾಡುವ ಮೂಲಕ ಮಾಹಿತಿಯನ್ನು ನೀವು ಪಡೆದುಕೊಳ್ಳಬಹುದು. ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9448640773, ಮತ್ತೊಂದು 9141970272. ಇನ್ನು ಸ್ಥಿರ ದೂರವಾಣಿ ಸಂಖ್ಯೆ 0819

ಒಂಬತ್ತು ನಾಲ್ಕು ಎರಡು ಒಂಬತ್ತು ಐದು ಆರು ನಾಲ್ಕು ಒಂಬತ್ತು ಕೇಳಿ. ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ಬುಧವಾರ ಬೆಳಗ್ಗೆ ಒಂಬತ್ತು ನಾಳೆ ಬುಧವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆಗೆ ನಿಮ್ಮ ನೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ. ಇನ್ನು ಮಾಹಿತಿ ಕಣಜ ಕಾರ್ಯಕ್ರಮವನ್ನು ಮುಂದುವರೆಸ್ತಾ, ನಾನಾಗಲೇ ಹೇಳಿದ್ನಲ್ವಾ, ಯಾವುದೇ ಒಂದು ಸಾಂಪ್ರದಾಯಿಕ ಹರಿಕಥಾ ಪ್ರವಚನದಲ್ಲಿ ಆರಂಭದಲ್ಲಿ ಹಾಡುವ ಸ್ತೋತ್ರದಲ್ಲಿ ಶ್ರೀಪಾದರಾಜರ ಹೆಸರು ಮೊದಲ ಸ್ಥಾನದಲ್ಲಿರುತ್ತೆ ಅಂತ. ಆ ಸ್ತೋತ್ರ ಹೀಗಿದೆ: ನಮಃ ಶ್ರೀಪಾದಾರ ರಾಜಾಯ ನಮಸ್ತೆ, ವ್ಯಾಸಯೋಗಿನೇ ನಮಃ, ಪುರಂದರಾಯ ವಿಜಯಾಯೇಯತೆ ನಮಃ ಅಂತ ಹೇಳಿ ಅದು ಆ ಸ್ತೋತ್ರ ಶ್ರೀಪಾದರಾಜರನ್ನೇ ಕುರಿತು ಮೊದಲನೆಯದಾಗಿ ಹೇಳಿ ನಂತರ ಕಾರ್ಯಕ್ರಮಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ರಂತೆ. ಇನ್ನು ಶ್ರೀಪಾದರಾಜರ ಕೃತಿಗಳನ್ನು ನೋಡೋದಾದರೆ, ಸಂಸ್ಕೃತದಲ್ಲಿ ಅವರ ಏಕೈಕ ಕೃತಿ ಅಂದರೆ ವಾಗ್ವಜ್ರ ಎನ್ನುವಂಥದ್ದು. ಉಳಿದವುಗಳು ಭ್ರಮರ ಗೀತ, ಗೋಪಿಗೀತ ಮತ್ತು ವೇಣುಗೀತ. ಒಮ್ಮೆ ಶ್ರೀಪಾದರಾಜರು ಗಂಗಾ ನದಿಯಲ್ಲಿ ಪವಿತ್ರ ಸ್ನಾನ ಮಾಡಲು ಬಯಸಿದ್ರಂತೆ. ಆದರೆ ಅವರ ವೃದ್ಧಾಪ್ಯದ ಕಾರಣ ಪ್ರಯಾಣ ಮಾಡಲು ಸಾಧ್ಯವಾಗಲಿಲ್ಲ. ಗಂಗಾದೇವಿಯೇ ಅವರ ಕನಸಿನಲ್ಲಿ ಕಾಣಿಸಿಕೊಂಡು ಮುಳಬಾಗಿಲಿನಲ್ಲಿರುವಂತಹ ಪವಿತ್ರ ಕೊಳವಾದ ನರಸಿಂಹತೀರ್ಥದಲ್ಲಿ ನಾನು ಇರ್ತೇನೆ ಮತ್ತು ಅಲ್ಲಿಯೇ ಪವಿತ್ರ ಸ್ನಾನವನ್ನು ಮಾಡಬಹುದು ಅಂತ ಹೇಳಿದ್ದಳಂತೆ. ಈ ನಂಬಿಕೆಯು ಕೂಡ ಅಲ್ಲಿದೆ. ಹಾಗೆಯೇ ಮುಳಬಾಗಿಲು ಬಳಿಯ ಶ್ರೀ ನರಸಿಂಹತೀರ್ಥರ ಈ ಕೊಳದಲ್ಲಿ ಶ್ರೀಪಾದರಾಜರು ಜೀವಂತವಾಗಿ ಬೃಂದಾವನವನ್ನು ಪ್ರವೇಶಿಸಿದರು ಅಂತ ಹೇಳ್ತಾರೆ. ಅಂದರೆ ಜೀವಂತ ಸಮಾಧಿಯಾದರು. ಆ ದಿನ ಜ್ಯೇಷ್ಠ ಶುದ್ಧ ಚತುರ್ದಶಿಯಾಗಿತ್ತು ಅಂತ ಹೇಳಲಾಗುತ್ತೆ. ಹೀಗಿತ್ತು ಇಂದಿನ ಕವಿ ಪರಿಚಯದಲ್ಲಿ ಶ್ರೀಪಾದರಾಜರ ಕಿರು ಪರಿಚಯ. ಈಗೊಂದು ಗೀತೆಯನ್ನು ಕೇಳ್ಕೊಂಡು ಬರೋಣ. ಅದಕ್ಕೂ ಮುಂಚೆ ನಮ್ಮ ಶ್ರೋತೃಗಳು ಏನೇನೆಲ್ಲ ಸಂದೇಶವನ್ನು ಕಳಿಸಿದರೆ ನೋಡೋಣ. ಹಿರಿಯೂರು ತಾಲೂಕು ಪಾಲವನಹಳ್ಳಿಯಿಂದ ಮಹಂತೇಶ ಅವರು ಸಂದೇಶದ ಮೂಲಕ ಅವರ ಅನಿಸಿಕೆಯನ್ನು ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ನಿಮ್ಮ ನಿರೂಪಣೆಯಿಂದ ಹನ್ನೊಂದು ಗಂಟೆಯಲ್ಲಿ ಮೂಡಿಬಂದ ಜನಪದ ಗೀತೆಗಳು ಚೆನ್ನಾಗಿ ಇದ್ದವು. ಹನ್ನೊಂದು ಮೂವತ್ತರ ಮಾಹಿತಿ ಕಣಜದಲ್ಲಿ ಕನ್ನಡ ಹರಿದಾಸ ಸಾಹಿತ್ಯದ ಪಿತಾಮಹರು ಆದಂತಹ ಶ್ರೀಪಾದರಾಜರ ಬಗ್ಗೆ ಕೊಟ್ಟ ಅರ್ಥಪೂರ್ಣವಾದಂತಹ ಮಾಹಿತಿ ತುಂಬ ಚೆನ್ನಾಗಿತ್ತು. ಜೊತೆಗೆ ಚಿತ್ರಗೀತೆಗಳು ಕೇಳಿ ಖುಷಿಯಾಯಿತು. ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳು. ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿಯವರು ಏನು ಕಳಿಸ್ತಿದ್ದಾರೆ ನೋಡೋಣ. ನಮಸ್ತೆ ಮೇಡಮ್, ಇವತ್ತಿನ ಮಾಹಿತಿ ಕಣಜದಲ್ಲಿ ಹರಿದಾಸ ಪಿತಾಮಹ ಶ್ರೀಪಾದರಾಜರ ಪರಿಚಯ ಮತ್ತು ಇವರು 15ನೇ ಶತಮಾನದಲ್ಲಿ ದ್ವೈತ ತತ್ವಶಾಸ್ತ್ರ ಮತ್ತು ಕನ್ನಡ ಭಕ್ತಿಗೀತೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವ ಮೂಲಕ ಸಾಂಸ್ಕೃತಿಕ ಕ್ರಾಂತಿಯನ್ನೇ ಹಾಗೂ ಸಾಹಿತ್ಯದ ಕೊಡುಗೆ ಸರಳ ಕನ್ನಡ ಭಾಷೆಯಲ್ಲಿ ದೇವರ ನಾಮಗಳನ್ನು ರಚಿಸಿ ಪೂಜೆಯ ನಂತರ ಹಾಡುವ ಸಂಪ್ರದಾಯವನ್ನು ಆರಂಭಿಸಿದವರು ಇವರಾಗಿರ್ತಾರೆ ಅನ್ನುವಂತಹ ವಿಷಯವನ್ನು ಕೂಡ ಇವರು ಹೇಳ್ತಾರೆ. ಇವರ ಬಗ್ಗೆ ವಿಸ್ತಾರವಾಗಿ ತಿಳಿಸುತ್ತಾ ಗುರು ಶಿಷ್ಯರ ಮಾರ್ಗದರ್ಶನ ಇರುವಂತಹ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇರುವ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್, ಶುಭ ದಿನ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳು. ಮತ್ತು ಯಾರದು, ಪ್ರಭಾಕರಯ್ಯ ಚೈತ್ರ ಎನ್ ಮಠದ ಹಂಪನೂರು ಗ್ರಾಮ ಚಿತ್ರದುರ್ಗ ತಾಲೂಕು. ಮೇಡಮ್, ಇಂದಿನ ಜಾನಪದ ಗೀತೆಗಳು, ಅರ್ಥಪೂರ್ಣ ಗೀತೆಗಳು ಮತ್ತು ಮಾಹಿತಿ ಕಣಜದಲ್ಲಿ ಇಂದಿನ ಶ್ರೀಪಾದರಾಜ ಮಾಹಿತಿ ಚೆನ್ನಾಗಿದೆ ತಿಳಿಸಿಕೊಟ್ಟ ನಿಮಗೆ ನಮ್ಮ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳು ಅಂತ ಹೇಳೋಣ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕು ಅವರು ದೀರ್ಘವಾದಂತಹ ಮೆಸೇಜನ್ನು ಕಳಿಸ್ತಾರೆ. ಇವತ್ತು ಕೂಡ ಹಾಗೆಯೇ ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ಎಫ್ ಎಂ ಚಿತ್ರದುರ್ಗದಲ್ಲಿ ಪ್ರಸಾರವಾಗುವ ಜಾನಪದ ಗೀತೆಗಳನ್ನು ಕೇಳುವುದು ಎಂದಿಗೂ ಸಂತಸದ ಅನುಭವ. ಇಂದು ಪ್ರಸಾರವಾದ ಜಾನಪದ ಗೀತೆಗಳು ಬಹಳ ಮನಮೋಹಕವಾಗಿದ್ದು ನಮ್ಮ ನಾಡಿನ ಸಂಸ್ಕೃತಿ ಸಂಪ್ರದಾಯ ಹಾಗೂ ಗ್ರಾಮೀಣ ಸೊಗಡನ್ನು ಅದ್ಭುತವಾಗಿ ಪರಿಚಯಿಸಿದವು. ಅದೇ ರೀತಿ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಭಕ್ತಿ ಪರಂಪರೆಯಲ್ಲಿ ಹರಿದಾಸ ಸಾಹಿತ್ಯದ ಪಿತಾಮಹ ಅಂತ ಪ್ರಸಿದ್ಧ ಆಗಿರುವ ಶ್ರೀಪಾದರಾಜರ ಕುರಿತು ನೀಡಿದ ಮಾಹಿತಿಯು ಅತ್ಯಂತ ಉಪಯುಕ್ತ ಹಾಗೂ ತಿಳುವಳಿಕೆ ಮೂಡಿಸುವಂತಿತ್ತು. ಹರಿದಾಸ ಚಳುವಳಿಯ ಪ್ರಮುಖ ಪ್ರವರ್ತಕರಾದ ಅವರು ವೇದಾಂತ ಸಿದ್ಧಾಂತಗಳನ್ನು ಸರಳ ಕನ್ನಡದಲ್ಲಿ ಜನಸಾಮಾನ್ಯರಿಗೆ ತಲುಪಿಸಿದ ಮಹಾನ್ ಸಂತರು ಎಂಬ ವಿಷಯವನ್ನು ಅರ್ಥಪೂರ್ಣವಾಗಿ ತಿಳಿಸಿಕೊಟ್ಟಿರಿ. ಇಂತಹ

ಜ್ಞಾನವರ್ಧಕ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ಹಾಗೂ ಉತ್ತಮ ಕಾರ್ಯಕ್ರಮವನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾರೆ. ಇವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳೋಣ. ಮತ್ತೊಬ್ಬರು ಒಂದು ಮೆಸೇಜ್ ಮಿಸ್ ಆಗಿದೆ, ಓಕೆ ನಂತರ ನೋಡಿ ಹೇಳ್ತೇನೆ. ಈಗ ನಾವು ಒಂದು ಗೀತೆಯನ್ನು ಕೇಳ್ಕೊಂಬಂದ್ಬಿಡೋಣ. ಯಾವುದದು ಅಂದರೆ ಗುರು ಸಾರ್ವಭೌಮ ಶ್ರೀ ರಾಘವೇಂದ್ರ ಕರುಣೆ ಅನ್ನುವಂತಹ ಚಿತ್ರದಿಂದ ಪಿ ಬಿ ಶ್ರೀನಿವಾಸ್ ಹಾಗೂ ಸಂಗಡಿಗರು ಆಡಿರುವಂತಹ ಗೀತೆಯನ್ನು ಕೇಳ್ಕೊಂಬರೋಣ.

0: ಅಮೃತ ರಮೇಶ್ ಅವರ ಚಿತ್ರದುರ್ಗದಿಂದ ಅವರ ಸಂದೇಶವನ್ನ ನೋಡೋದಾದ್ರೆ, ಜಾನಪದ ಗೀತೆಗಳು, ಮಾಹಿತಿ ಕಣಜ, ಒಳ್ಳೆ ಮಾಹಿತಿ, ಹಾಡುಗಳು ಸೂಪರ್ ಸೂಪರ್ ಆಗಿದೆ ಅಂತ ಹೇಳ್ತಾರೆ. ಮತ್ತೆ ಬಾಗೇನಾಳ್ ರಮ್ಯಾ ಅವರು ಏನ್ ಹೇಳ್ತಾರೆ, ನಮಸ್ತೆ ಮೇಡಮ್, ಮಾಹಿತಿ ಕಣಜದಲ್ಲಿ ಶ್ರೀಪಾದರ ಬಗ್ಗೆ ನೀವು ನೀಡಿದ ವಿವರಣೆಯು ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನಿಮ್ಮ ಮೂಲಕ ತಿಳಿದಂತಾಯ್ತು. ಚಿತ್ರಗೀತೆಗಳು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಮೇಡಮ್, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಸಂದೇಶವನ್ನ ಕಳಿಸಿದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳೋಣ. ಇಲ್ಲಿಗೆ ಮಾಹಿತಿ ಕಣಜ ಕಾರ್ಯಕ್ರಮ ಮುಕ್ತಾಯವಾಯಿತು. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟದ್ದು ನಾನು ಡಿ ಆರ್ ಶೈಲಜಾ. ಹಾಗೆಯೇ 2:40 ಪ್ರಸಾರ ಆಗುವಂತಹ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾನು ಯಾವ ವಿಷಯ ಹೇಳ್ತೇನೆ ಅಂದರೆ, ಬಾವಿ ಬತ್ತಿದ ಮೇಲೇ ನೀರಿನ ಬೆಲೆ ತಿಳಿಯೋದು ಅನ್ನುವಂತಹ ಹಳೆ ಗಾದೆ ಮಾತನ್ನು ಸುಳ್ಳು ಮಾಡಿ ಕೇವಲ 15 ದಿನದಲ್ಲಿ 31 ಕೋಟಿ ಲೀಟರ್ ನೀರನ್ನು ಸಂಗ್ರಹಿಸಿದರೆ ಅಥವಾ ಉಳಿಸಿದರೆ ಇಲ್ಲಿಯ ಜನ ಎಲ್ಲಿ, ಅದು ಹೇಗೆ ಅಂತ ನಾನು ನಿಮಗೆ ಮಾಹಿತಿಯನ್ನು ಹೇಳ್ತೇನೆ 2:40 ಕಾರ್ಯಕ್ರಮದಲ್ಲಿ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಸಮಯ 12 ಆಗ್ತಾ ಇದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ. ನಂತರ 12:05 ವನಿತಾ ವಿಹಾರ ಮೂಡಿ ಬರಲಿದೆ ಬೆಂಗಳೂರು ಕೇಂದ್ರದಿಂದ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಇಂದು ಮಣ್ಣೆತ್ತಿನ ಅಮಾವಾಸ್ಯೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಮಣ್ಣೆತ್ತುಗಳನ್ನು ಪೂಜಿಸಿ ಕೃಷಿ ಉಪಕರಣಗಳಿಗೆ ಪೂಜೆ ಸಲ್ಲಿಸಿ ನೈವೇದ್ಯ ಸಮರ್ಪಿಸಿ ಮಣ್ಣು ಪೂಜೆಯ ಗ್ರಾಮೀಣ ಸೊಗಡಿನ ಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಗುತ್ತಿದೆ. ಆಗಸ್ಟ್ 6 ವಿಧಾನಮಂಡಲ ಮಳೆಗಾಲದ ಅಧಿವೇಶನ ಆರಂಭವಾಗಲಿದೆ. ಮೊದಲ ದಿನ ಹಂಗಾಮಿ ಸಭಾಧ್ಯಕ್ಷರಾಗಿರುವ ವಿಧಾನಸಭೆ ಉಪಸಭಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಸಭಾಧ್ಯಕ್ಷರ ಆಯ್ಕೆಗೆ ಚುನಾವಣೆ ನಡೆಯಲಿದೆ. ಸಂತಾಪ ಸೂಚಕ ಸಭೆ ನಡೆಯಲಿದ್ದು 10 ಸಭೆಯ ಕಾರ್ಯಕಲಾಪ ಆರಂಭವಾಗಲಿದೆ. 14 or 21 ಅಧಿವೇಶನ ನಡೆಸುವ ಬಗ್ಗೆ ವಿಧಾನಸಭೆ ಸಚಿವಾಲಯ ತೀರ್ಮಾನಿಸಿ ಶಾಸಕರಿಂದ ಪ್ರಶ್ನೆಗಳನ್ನು ಪಡೆಯಲು ಸೂಚನೆ ಹೊರಡಿಸಲಿದೆ ಎಂದು ಸುದ್ದಿಸಂಸ್ಥೆ ತಿಳಿಸಿದೆ. ಬೆಂಗಳೂರು ವಿಭಾಗ ಮಟ್ಟದ ಬರ

0: ಪರಿಶೀಲನಾ ಸಭೆಯನ್ನು ಈ ತಿಂಗಳ 25ನೇ ತಾರೀಕು ಚಿತ್ರದುರ್ಗದಲ್ಲಿ ನಡೆಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿರ್ಧರಿಸಿದ್ದಾರೆ. ಮುಖ್ಯಮಂತ್ರಿಯವರ ಅಪರ ಕಾರ್ಯದರ್ಶಿ ತುಷಾರ್ ಗಿರಿನಾಥ್ ಇಂದು ಚಿತ್ರದುರ್ಗಕ್ಕೆ ಭೇಟಿ ನೀಡಿ ಸಭಾಂಗಣ ಪರಿಶೀಲಿಸಲಿದ್ದಾರೆ. ಹಿರಿಯ ಬಿಜೆಪಿ ನಾಯಕ ಹಾಗೂ ಮಾಜಿ ಸಚಿವ ರಾಮಚಂದ್ರಗೌಡ ಬೆಂಗಳೂರಿನಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 88 ವರ್ಷ ವಯಸ್ಸಾಗಿತ್ತು. ಅಗಲಿದ ಹಿರಿಯ ನಾಯಕನಿಗೆ ಅವರ ನಿವಾಸದಲ್ಲಿ ಅನೇಕ ಗಣ್ಯರು ಗೌರವ ನಮನ ಸಲ್ಲಿಸುತ್ತಿದ್ದಾರೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಲಾ ಹಾಗೂ ಜಾನಪದ ಮಂಟಪ ಇಂದು ಸಂಜೆ 6 ಗಂಟೆಗೆ ರಾಹ ದೇಶಪಾಂಡೆ ಸಭಾಭವನದಲ್ಲಿ ಜೋಗಿ ಬುಡಕಟ್ಟು ಸಮುದಾಯದ ಅಸ್ಮಿತೆ ವಿಷಯದ ಕುರಿತು ವಿಶೇಷ ಉಪನ್ಯಾಸ ಆಯೋಜಿಸಿದೆ. ಹಾವೇರಿ ಜಿಲ್ಲೆ ಶಿಗ್ಗಾವಿಯ ಗೊಟಗೋಡಿ ಜಾನಪದ ವಿಶ್ವವಿದ್ಯಾಲಯದ ತಾತ್ಕಾಲಿಕ ಸಹಾಯಕ ಪ್ರಾಧ್ಯಾಪಕ ಡಾ ಬಿಎಚ್ ಆನಂದಪ್ಪ ಜೋಗಿ ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ಜೋಗಿ ಸಮುದಾಯದಿಂದ ಪ್ರಥಮ ಪಿಎಚ್ಡಿ ಸಂಪಾದಿಸಿದ ಹೆಗ್ಗಳಿಕೆಯ ವಿದ್ವಾಂಸ ಡಾ ಆನಂದಪ್ಪ ಜೋಗಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ನಾನು ಜೋಗಿ ಸಮುದಾಯದ ಬಗ್ಗೆ ಕರ್ನಾಟಕದ ಕಿನ್ನೂರು ಜೋಗಿಗಳು ಜಾನಪದ ಅಧ್ಯಯನ ಎಂಬ ವಿಷಯದ ಮೇಲೆ ಸಂಶೋಧನಾ ಮಹಾಪ್ರಬಂಧ ಬರೆದಾಗ ಕಂಡುಕೊಂಡ ಸಂಗತಿ ಏನೆಂದರೆ ಮಹಾರಾಷ್ಟ್ರದ ಮುಖ್ಯನ ಕರ್ನಾಟಕ ಪ್ರವೇಶ ಮಾಡಿದ್ದಾರೆ ಎನ್ನುವುದಕ್ಕೆ ಹೆಚ್ಚಿನ ನಮಗೆ ಆಧಾರಗಳು ಸಿಗುತ್ತವೆ. ಜನಪದ ಆಚರಣೆಗಳು ಅಂತ ಏನು ಇವೆಯಲ್ಲ, ಅದರಲ್ಲಿ ಇವರು ಮರಾಠಿ ಶೈಲಿಯಲ್ಲಿನೇ ವೇಷಭೂಷಣ ಹಾಡುವುದು ಕೆಲಸ ಕಾರ್ಯಗಳಲ್ಲಿ ತೊಡಗುತ್ತಾರೆ. ಶೈಕ್ಷಣಿಕವಾಗಿ ಇವರು ಅಲ್ಪ ಪ್ರಮಾಣದಲ್ಲಿ ಇರಬಹುದು, ಆದರೆ ಸಾಂಸ್ಕೃತಿಕವಾಗಿ ತುಂಬಾ ಶ್ರೀಮಂತ ಸಮಾಜವಾಗಿದೆ. ಇವರು ಜೋಗಿಗಳು ರಾಜ್ಯ ರಾಷ್ಟ್ರ ವಿದೇಶದಲ್ಲಿ ಇದ್ದಾರೆ, ಆದರೆ ಕೇವಲ ಕಲಾವಿದರನ್ನೇ ನಾವು ಗುರುತಿಸಬೇಕಾದ್ರೆ ರಾಜ್ಯದ 14 ಜಿಲ್ಲೆಗಳಲ್ಲಿ ಒಂದು ವಿಶಾಲ ವ್ಯಾಪ್ತಿಯಲ್ಲಿ ಅರ್ಜುನ ಜೋಗಿ ಕಲೆಯನ್ನು ಪ್ರದರ್ಶಿಸುವಂತಹ ಕಲಾವಿದರಿದ್ದಾರೆ. 18 ಹಗಲಿರುಳು ಪ್ರದರ್ಶಿಸುವಷ್ಟು ಸಾಹಿತ್ಯ ಇರುವುದರಿಂದ ಇವರಿಗೊಂದು ಪ್ರತ್ಯೇಕ ಕಿನ್ನೂರಿ ಅಕಾಡೆಮಿ ಕೂಡ ಬೇಕಾಗಿದೆ. ನಾಥ ಸಂಪ್ರದಾಯದ ಅನುಯಾಯಿಗಳಾಗಿದ್ದಾರೆ. ಜೋಗಿಗಳಲ್ಲಿ 27 ಪ್ರಭೇದಗಳು ಬರುತ್ತವೆ.
0: ಕಲಬುರಗಿ ಜಿಲ್ಲೆಯಾದ್ಯಂತ ಮಳೆ ಪ್ರಮಾಣ ಕುಂಠಿತಗೊಂಡಿದ್ದು ಅಲ್ಪಾವಧಿ ಬೆಳೆಗಳನ್ನು ಆಯ್ದುಕೊಳ್ಳುವಂತೆ ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕರು ರೈತರಲ್ಲಿ ಮನವಿ ಮಾಡಿದ್ದಾರೆ. ಈ ತಿಂಗಳ ಮಧ್ಯದಲ್ಲಿ ಅಥವಾ ಕೊನೆಯಲ್ಲಿ ಮಳೆಯಾದರೆ ಕೃಷ್ಣಪ್ರಭಾ ರುದ್ರ ಮೆಣಸಿನಕಾಯಿ ಸಸಿ ತಯಾರಿಸಿ ನಾಟಿ ಮಾಡಬಹುದು, ಈರುಳ್ಳಿಯ ಅಲ್ಪಾವಧಿ ತಳಿ ಭೀಮಾರೆಡ್ ಸಹ ಬಿತ್ತನೆ ಮಾಡಬಹುದು ಎಂದಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಮತದಾರರ ಅನುಕೂಲಕ್ಕಾಗಿ 452 ಮತದಾರರ ಸೌಲಭ್ಯ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಎಂದು ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ವಿಧಾನಸಭಾ ಕ್ಷೇತ್ರವಾರು 1665 ಮತಗಟ್ಟೆಗಳಿದ್ದು 452 ಕೇಂದ್ರಗಳನ್ನು ತೆರೆಯಲಾಗಿದೆ ಎಂದು ತಮ್ಮ ಕಚೇರಿಯಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾಹಿತಿ ನೀಡಿದರು. ಉತ್ತರ ಕನ್ನಡ ಜಿಲ್ಲೆ ಸ್ವೀಪ್ ಸಮಿತಿ ಮುಂಡಗೋಡದ ವಾರದ ಸಂತೆ ಮಾರುಕಟ್ಟೆ ಹಾಗೂ ಗ್ರಾಮೀಣ ಭಾಗದ ಮಾರುಕಟ್ಟೆಗಳಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಜನಜಾಗೃತಿ ಕಾರ್ಯಕ್ರಮಕ್ಕೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಟಿವೈ ದಾಸನಕೊಪ್ಪ ಚಾಲನೆ ನೀಡಿದರು. ಕುರಿಗಾಹಿಗಳು ಕುರಿ ಮತ್ತು ಮೇಕೆ ತಳಿ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ ಮೀಸಲಿರಿಸಿದ ಹಾವೇರಿ ತಾಲೂಕು ಗುತ್ತಲದ ಕುರಿ ಸಂವರ್ಧನಾ ಕೇಂದ್ರದ ಜಾಗೆಯನ್ನು ಸೌರಶಕ್ತಿ ಘಟಕಕ್ಕಾಗಿ ಖಾಸಗಿ ಕಂಪನಿಗೆ ನೀಡಬಾರದು ಎಂದು ರಾಜ್ಯಸಭೆ ಸಂಸದ ಪ್ರೊಫೆಸರ್ ಮಾ ನಾಗರಾಜ್ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯ ಮೇರಾ ಯುವ ಭಾರತ್ ಸಹಯೋಗದಲ್ಲಿ ವಿಕಸಿತ ಭಾರತಕ್ಕಾಗಿ ನಶಾಮುಕ್ತ ಯುವಜನತೆ ಅಭಿಯಾನದ ಸ್ಪರ್ಧೆಗಳಿಗೆ ಇಂದಿನಿಂದ ಮೈ ಭಾರತ್ ಪೋರ್ಟಲ್ನಲ್ಲಿ ನೋಂದಣಿ ಆರಂಭಿಸಿದೆ. ಭಾರತದ ಆರೋಗ್ಯ ಸಂಶೋಧನಾ ವ್ಯವಸ್ಥೆಯನ್ನು ಬಲಪಡಿಸಿ ಕಾರ್ಯತಂತ್ರದ ಚೌಕಟ್ಟನ್ನು ರೂಪಿಸಲು ಕೇಂದ್ರ ಆರೋಗ್ಯ ಸಚಿವಾಲಯ ರಾಷ್ಟೀಯ ಆರೋಗ್ಯ ಸಂಶೋಧನಾ ನೀತಿಯ ಕರಡನ್ನು ಪ್ರಕಟಿಸಿದೆ. ಸಾರ್ವಜನಿಕರು ಹಾಗೂ ತಜ್ಞರಿಂದ ಸಲಹೆಗಳನ್ನು ಆಹ್ವಾನಿಸಿದೆ. ಈ ತಿಂಗಳ 27ನೇ ತಾರೀಖಿನೊಳಗೆ ಸಲಹೆಗಳನ್ನು ಸಲ್ಲಿಸಬಹುದು. ಶಿವಮೊಗ್ಗದ ನವುಲೆಯ ಕೃಷಿ ಮಹಾವಿದ್ಯಾಲಯದ ಆವರಣದ ಬೇಕರಿ ಘಟಕದಲ್ಲಿ ವಿವಿಧ ರೀತಿಯ ಬೇಕರಿ ಉತ್ಪನ್ನಗಳ ತಯಾರಿಕೆ ಕುರಿತು ಈ ತಿಂಗಳ 20ರಿಂದ 1 ತಿಂಗಳ ಕೌಶಲ್ಯಾಭಿವೃದ್ಧಿ ತರಬೇತಿ ನಡೆಯಲಿದೆ. 4,500 ರೂಪಾಯಿ ಶುಲ್ಕ ನಿಗದಿಪಡಿಸಲಾಗಿದೆ ಎಂದು ಕೃಷಿ ಮಹಾವಿದ್ಯಾಲಯ ತಿಳಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ವನಿತಾ ವಿಹಾರ.

0: ಕೇಳುಗರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ಸಹನಾ.
1: ಕೇಳುವರೆಲ್ಲರಿಗೂ ನಮಸ್ಕಾರ. ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುವರೆ, ಈಗ ಈ ಮಹಿಳಾ ಜಾಗೃತಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಕಾನೂನುಗಳು ಇದೆ, ಆದ್ರೂ ಕೂಡ ಆ ಕಾನೂನುಗಳಿದ್ದೂ ಕೆಲವು ಪ್ರಕರಣಗಳಲ್ಲಿ ವಿಭಿನ್ನವಾಗಿ ನ್ಯಾಯಾಲಯಗಳಿಂದ ತೀರ್ಪು ಬಂದಿರುತ್ತೆ. ಅಂದ್ರೆ ಸಾಂವಿಧಾನಿಕವಾಗಿ ಪರಿಗಣನೆಗೆ ತಗೊಂಡು ತೀರ್ಪನ್ನ ಕೊಟ್ಟಿರ್ತಾರೆ. ಆ ರೀತಿ ಕೆಲವು ವಿಭಿನ್ನವಾದಂತಹ ಪ್ರಕರಣಗಳನ್ನ ನೀವು ಕೂಡ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿರ್ತೀರಾ. ಈ ಒಂದು ಕೇಸ್ನಲ್ಲಿ ಈ ರೀತಿಯ ಜಡ್ಜ್ಮೆಂಟ್ ಬಂದಿದೆ ಸುಪ್ರೀಂ ಕೋರ್ಟಿಂದ ಅಥವಾ ಹೈಕೋರ್ಟಿಂದ ಅಥವಾ ಬೇರೆ ಯಾವುದೋ ನ್ಯಾಯಾಲಯದಿಂದ ಅಂತ ಬಹಳಷ್ಟು ಇವತ್ತು ನಾವು ಈ ಕಾನೂನಿನ ಕುರಿತಾಗಿ ಪೋಸ್ಟ್ಗಳನ್ನ ರೀಲ್ಸ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದೀವಿ. ಹಾಗೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಇದೇ ರೀತಿ ಒಂದಷ್ಟು ವಿಭಿನ್ನವಾದಂತಹ ತೀರ್ಪುಗಳು ಕೊಟ್ಟಿರುವಂತಹ ಪ್ರಕರಣಗಳ ಕುರಿತಾಗಿ ತಿಳಿಸ್ಕೊಡೋದಿಕ್ಕೆ ಇವತ್ತು ನಮ್ಮ ಸ್ಟುಡಿಯೋನಲ್ಲಿದ್ದಾರೆ ಕಾಮಾಕ್ಷಿ ಬಿಕೆ ಅಂತ ಹೇಳಿ. ಇವರು ನಿವೃತ್ತ ಸರ್ಕಾರಿ ಅಭಿಯೋಜಕರು ಅಂತ ಹೇಳಿದ್ರೆ ರಿಟೈರ್ಡ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ಹಾಗೆ ಉಚ್ಚ ನ್ಯಾಯಾಲಯದ ವಕೀಲರು. ಕಾಮಾಕ್ಷಿ ಮೇಡಮ್, ನಮಸ್ತೆ. ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಯ ಸ್ವಾಗತ.
2: ನಮಸ್ತೆ ಮೇಡಮ್.
1: ಈಗ ಮಾತೃತ್ವ ಉದ್ಯೋಗಕ್ಕೆ ಅಡ್ಡಿ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಅಂತ ಹೇಳಿ ಈಗ ಮೆಟರ್ನಿಟಿ ಬೆನಿಫಿಟ್ ಆಕ್ಟ್ ಕೂಡ ಇದೆ ನಮ್ಮಲ್ಲಿ ಅಲ್ವಾ. ಆದ್ರೂ ಈ ಕೆಲವು ಐಟಿ ಸೆಕ್ಟರ್ಗಳಲ್ಲಿ ಅಥವಾ ಈಗ ಕೂಲಿ ಕಾರ್ಮಿಕರಾಗಿರ್ಬೋದು ಕೆಲವು ಕೆಲಸದಲ್ಲಿ ಇದು ಅಪ್ಲೈ ಆಗ್ತಾ ಇಲ್ಲ ಅಥವಾ ಅದನ್ನ ಪರಿಗಣಿಸ್ತಾ ಇಲ್ಲ. ಅದರಿಂದ ಹೆಣ್ಮಕ್ಳಿಗೆ ತೊಂದರೆ ಆಗ್ತಾ ಇದೆ, ಅಂದ್ರೆ ಮಾತೃತ್ವ ರಜೆಯನ್ನ ಪಡ್ಕೊಳ್ಳೋದಿಕ್ಕೆ ತೊಂದರೆ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಮ್ಯಾಮ್?
2: ಇಲ್ಲಿವರೆಗೆ ಇರುವ ಮಾತೃತ್ವ ರಜೆಗೆ ಸಂಬಂಧಿಸಿದ ಕಾನೂನುಗಳಲ್ಲಿ ಮೆಟರ್ನಿಟಿ ಬೆನಿಫಿಟ್ ಆಕ್ಟ್ 1961 ಹೆಚ್ಚಾಗಿ ಸರ್ಕಾರ ಹಾಗೂ ಸರ್ಕಾರೇತರ ಅನುದಾನಿತ ಸಂಸ್ಥೆಗಳಲ್ಲಿ ಕೆಲಸ ಮಾಡೋ ಮಹಿಳೆಯರಿಗೆ ಅನ್ವಯ ಆಗ್ತಿತ್ತು. ಆದ್ರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡೋ ಅಂತ ಮಹಿಳಾ ಉದ್ಯೋಗಿಗಳು, ಕೂಲಿ ಕಾರ್ಮಿಕರು ಹಾಗೂ ಐಟಿ ಸೆಕ್ಟರ್ಗಳಲ್ಲಿ ಕೆಲಸ ಮಾಡೋ ಅಂತವರು, ಇತರೆ ಸರ್ಕಾರದ ಅನುದಾನ ಪಡೆದುಕೊಳ್ಳದೇ ಕೆಲಸ ಮಾಡ್ತಾ ಇರುವಂತಹ ಸಂಸ್ಥೆಗಳಲ್ಲಿನ ಮಹಿಳಾ ಉದ್ಯೋಗಿಗಳಿಗೆ ವೇತನ ಸಹಿತ ರಜೆಯ ಬಗ್ಗೆ ಯಾವುದೇ ಪ್ರಾವಿಷನ್ ಇರಲಿಲ್ಲ. ಹಾಗಾಗಿ 2020 ದಿ ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ 2020 ಇದನ್ನು ಜಾರಿಗೆ ತರಲಾಯಿತು. ಇದರ ಪ್ರಕಾರ ಯಾವುದೆಲ್ಲ ಮಹಿಳಾ ಉದ್ಯೋಗಿಗಳಿಗೆ ಮಾತೃತ್ವ ರಜೆಯನ್ನು ಕೊಡಬಹುದು ಎಂಬ ಬಗ್ಗೆ ಅದರಲ್ಲಿ ಉಲ್ಲೇಖಿಸಲಾಗಿದೆ. ಅದರಂತೆ ಎರಡು ಮಕ್ಕಳುಗಳಿಗೆ ಸಂಬಂಧಿಸಿದಂತೆ ಮಾತೃತ್ವ ರಜೆಯನ್ನು 26 ವಾರಗಳ ಕಾಲ ಅದರ ಮಾಲೀಕರು ನೀಡಬೇಕಾಗುತ್ತದೆ, ಅಂದರೆ ವೇತನ ಸಹಿತ ರಜೆಯನ್ನು ನೀಡಬೇಕಾಗುತ್ತದೆ. ಮಾತೃತ್ವ ರಜೆಯನ್ನು ಪಡೆದುಕೊಳ್ಬೇಕಾದ್ರೆ ಆಕೆಯು ಅಂದ್ರೆ ಮಹಿಳಾ ಉದ್ಯೋಗಿ ತಾನು ಕೆಲಸ ಮಾಡುವ ಸಂಸ್ಥೆಯಲ್ಲಿ ಹಿಂದಿನ 12 ತಿಂಗಳುಗಳ ಅವಧಿಯಲ್ಲಿ 80 ದಿನಗಳ ಕಾಲ ಕೆಲಸ ಮಾಡಿರ್ಬೇಕಾಗತ್ತೆ, ಕಡ್ಡಾಯವಾಗಿ ಕೆಲಸ ಮಾಡಿರ್ಬೇಕಾಗತ್ತೆ. ಹಾಗಿದ್ರೆ ಮಾತ್ರ ಆಕೆ ಮಾತೃತ್ವ ರಜೆಯನ್ನ ವೇತನ ಸಹಿತವಾಗಿ ಪಡ್ಕೊಳ್ಳೋದಕ್ಕೆ ಅರ್ಹಳಾಗಿರ್ತಾಳೆ. ಇಲ್ಲದೇ ಇದ್ರೆ ಜೊತೆಗೆ ಆಕೆ ಮಸ್ಟರ್ ರೋಲ್ ಅಲ್ಲಿ ಎಂಟರ್ ಆಗಿರ್ಬೇಕು ಆಕೆ ನೇಮ್, ಅಂದ್ರೆ ಎವ್ರಿ ಡೇ ಆಕೆ ಹಾಜರಾತಿ ಅಲ್ಲಿ ನಮೂದಾಗ್ತಾ ಇರ್ಬೇಕು. ಅದ್ರ ಪ್ರಕಾರ 80 ದಿನ ಕೆಲಸ ಮಾಡಿರ್ಬೇಕಾಗತ್ತೆ.
1: ಸರಿ ಸರಿ.
2: ಎರಡು ಮಕ್ಕಳುಗಳಿಗೆ ಆ ವೇತನ ಸಹಿತ ರಜೆನ ಆ ಸಂಸ್ಥೆಯ ಮಾಲೀಕರು ಕಡ್ಡಾಯವಾಗಿ ನೀಡಬೇಕಾಗಿರುತ್ತದೆ. ನಂತರ ಎರಡು ಮಕ್ಕಳಿಗಿಂತ ಹೆಚ್ಚು ಮಕ್ಕಳುಗಳು ಏನಾದ್ರು ಮಾಡಿಕೊಂಡಿದ್ದ ಪಕ್ಷದಲ್ಲಿ 12 ವಾರಗಳ ಕಾಲ ರಜೆಯನ್ನ ನೀಡಬೇಕಾಗತ್ತೆ. ವೇತನ ಸಹಿತ ರಜೆಯನ್ನು ನೀಡುವುದು ಸಹ ಕಡ್ಡಾಯ ಆಗಿದೆ. ಅದಲ್ಲದೆ ದತ್ತು ತಗೊಂಡ ತಾಯಿಗೆ ಸಹ, ಮಗುನ ದತ್ತು ತಗೊಂಡ ತಾಯಿನೂ ಸಹ, ಆಕೆ ಅವ್ರ ಪಾಲಕರಿಂದ ಅವಳ ಮಗುನ ಪಡ್ಕೊಳ್ತಾಳಲ್ಲ, ಅಲ್ಲಿಂದ 12 ವಾರಗಳ ಕಾಲ ವೇತನ ಸಹಿತ ರಜೆನ ಮಾಲೀಕರು ಕಡ್ಡಾಯವಾಗಿ ಕೊಡ್ಬೇಕಾಗಿ ಬರುತ್ತೆ. ಅದು ಅಲ್ಲದೆ ಈಗ ಸರೋಗೇಸಿ ಬಗ್ಗೆ ನೀವೆಲ್ಲ ತಿಳ್ಕೊಂಡಿದ್ದೀರಿ, ಸರೋಗೇಟ್ ಮದರ್ಗೆ ಸಹ ಆಕೆ ತಾನ್ ಹೆತ್ತ ಮಗುನ ಅದರ ಪಾಲಕರು ಯಾರಿದ್ದಾರೆ ಅವ್ರಿಗೆ ಒಪ್ಪಿಸುವ ದಿನದಿಂದ ಪ್ರಾರಂಭಿಸಿ 12 ವಾರಗಳ ಕಾಲ ವೇತನ ಸಹಿತ ರಜೆನ ನೀಡೋದು ಸಹ ಮಾಲೀಕರಿಗೆ ಕಡ್ಡಾಯ ಆಗಿರುತ್ತೆ. ಅವರು ಅದನ್ನು ಸಹ ಪಾಲಿಸಲೇಬೇಕಾಗಿರುತ್ತದೆ.
1: ಓಕೆ. ಸೊ ಇದಿಷ್ಟು ಈ ಮಾತೃತ್ವಕ್ಕೆ ಸಂಬಂಧಪಟ್ಟ ಹಾಗೆ ದಿ ಕೋಡ್ ಆಫ್ ಸೋಷಿಯಲ್ ಸೆಕ್ಯೂರಿಟಿ 2020 ಇದರ ಅನ್ವಯ ಈಗ ನೀವು ಹೇಳಿದ ಅಷ್ಟು ರಜೆಯ ನಿಯಮಗಳನ್ನ, ಮಾತೃತ್ವ ರಜೆಯ ನಿಯಮಗಳನ್ನ,
2: ಹೌದು,
1: ಯಾವುದೇ ಕಂಪನಿಯ ಮಾಲೀಕರು ಸರ್ಕಾರಿ ಅಥವಾ ಖಾಸಗಿ ಯಾವುದೇ ಆಗಿರಬಹುದು, ಎಲ್ಲೇ ಆಗಿರಬಹುದು, ಅವರು ಅದನ್ನ ಪಾಲಿಸಲೇಬೇಕಾಗತ್ತೆ.
2: ನಿರಾಕರಿಸ ಹಾಗಿಲ್ಲ.
1: ಹೌದು. ಪ್ರೊವೈಡೆಡ್ ಅವರು 3 ತಿಂಗಳುಗಳ ಕಾಲ, ಅಂದ್ರೆ 80 ದಿನಗಳ ಕಾಲ ಆಕೆ
2: ರಜೆ ಪಡೆದುಕೊಳ್ಳುವ ಹಿಂದಿನ 12 ತಿಂಗಳುಗಳಲ್ಲಿ 80 ದಿನಗಳ ಕಾಲ ಕಡ್ಡಾಯವಾಗಿ ಕೆಲಸ ಮಾಡಿರ್ಬೇಕಾಗತ್ತೆ. ಆ ಸಂದರ್ಭಗಳಲ್ಲಿ ಮಾತ್ರ ಆಕೆ ರಜೆ ಪಡ್ಕೊಳ್ಳಕ್ಕೆ ಅರ್ಹ.

0: ಆಗಿರುತ್ತಾಳೆ.
1: ಹಾ ಹೌದು, ಖಂಡಿತವಾಗ್ಲೂ. ಓಕೆ, ಸೊ ಇವಾಗ ಈ ಮಾತೃತ್ವ ರಜೆಯ ಕುರಿತಾದ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ. ಈಗ ಮತ್ತೊಂದು ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಈಗ ತಂದೆಯ ಹೆಸರು ಬದಲಾವಣೆ ಆಯ್ತು ಅಂತ ಹೇಳಿದ್ರೆ ಆತನ ಮಗುವಿಗೆ ಸಿಗ್ಬೇಕಾಗಿರುವಂತಹ ಹಕ್ಕುಗಳಲ್ಲಿ ಏನಾದ್ರೂ ಬದಲಾವಣೆ ಆಗತ್ತಾ ಅಂತ ಹೇಳಿ.
0: ಇದು ಒಂದು ಒಳ್ಳೆ ಪ್ರಶ್ನೆ. ಯಾಕೆ ಅಂತಂದ್ರೆ, ಇತ್ತೀಚಿನ ದಿನಮಾನಗಳಲ್ಲಿ ವೈವಾಹಿಕ ಸಂಬಂಧಗಳು ಹದಗೆಡ್ತಾ ಇರೋದ್ರಿಂದ ಮದುವೆ ಅನ್ನೋ ಏನು ಸಾಂಸ್ಥಿಕ ಜವಾಬ್ದಾರಿಗಳಿತ್ತು ಅದನ್ನ ಗಂಡು ಹೆಣ್ಣು ಇಬ್ರು ಸಹ ಪಾಲನೆ ಮಾಡೋ ಇದು ಕಡಿಮೆ ಆಗ್ತಾ ಇರೋದ್ರಿಂದ, ಅದು ಬೇರೆ ಬೇರೆ ವಿವಿಧ ಕಾರಣಗಳಿಗಾಗಿ ಇರ್ಬೋದು, ಇಬ್ರು ಮಧ್ಯೆ ಹೊಂದಾಣಿಕೆ ಇಲ್ಲದೆ ಇರೋದು, ಅಥವಾ ಬಲವಂತದ ಮದುವೆಗಳು, ಅಥವಾ ಅತ್ಯಾಚಾರ ಬಲಾತ್ಕಾರಗಳಿಂದ ಹುಟ್ಟಿದ ಮಕ್ಕಳುಗಳು. ಹಂಗಿದ್ದಾಗ ಬದಲಾವಣೆಗೆ ಸಂಬಂಧಿಸಿದಂತೆ, ಅಂದ್ರೆ ಹೆಣ್ಮಕ್ಳು ಬಯೋಲಾಜಿಕಲ್ ಫಾದರ್ ಏನಿದ್ದಾರೆ ಅವ್ರ ಹೆಸರನ್ನ ಬದಲಾಯಿಸಿ ಆಕೆನವರು ಮತ್ತೆ ಮರು ವಿವಾಹ ಆದಲ್ಲಿ ಮಲತಂದೆಯ ಹೆಸರನ್ನ ಮಗುವಿನ ಹೆಸರು ಜೊತೆಗೆ ಸೇರ್ಸೋದಿಕ್ಕಾಗ್ಲಿ, ಸರ್ನೇಮ್ ಅಥವಾ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ತಂದೆ ಹೆಸರು ಸೇರ್ಸೋದಿಕ್ಕಾಗ್ಲಿ ಅವಕಾಶ ಇದೆಯಾ ಅಂತ ಬಹಳಷ್ಟು ಜನ ನನಗೆ, ಅಂದ್ರೆ ಮಹಿಳಾ ಕಕ್ಷಿದಾರರು ಕೇಳ್ತಾ ಇದ್ರು. ಜೈವಿಕ ತಂದೆ ಅಂದ್ರೆ ಬಯೋಲಾಜಿಕಲ್ ಫಾದರ್ ಹೆಸರು ಬರ್ತ್ ಸರ್ಟಿಫಿಕೇಟ್ ನಲ್ಲಿ ಮೊದಲು ಇರುತ್ತೆ.
1: ಹೌದು.
0: ಆದ್ರೆ ಆಕೆ ಮರು ಮದುವೆ ಆದ ನಂತರ ಎರಡನೇ ಗಂಡ ಅಂದರೆ ಮಗುವಿನ ಮಲತಂದೆ ಹೆಸರು, ಆ ಮಗುವಿನ ಹೆಸರಿನ ಜೊತೆಗೆ ಮಲತಂದೆಯ ಸರ್ನೇಮ್ ಆಗ್ಲಿ ಪೂರ್ತಿ ಹೆಸರು ಮಗುವಿನ ಹೆಸರು ಜೊತೆಗೆ ಸೇರ್ಬೇಕಾ? ಸೇರಿದ್ರೆ ಭವಿಷ್ಯದಲ್ಲಿ ಆಕೆ ಮುಜುಗರಗೊಳಗಾಗದ ತಪ್ಪುತ್ತೆ, ಅವಳಲ್ದೆ ಆಕೆಯ ಮಗು ಸಹ ಸಮಾಜದಲ್ಲಿ ಮುಜುಗರ ಅನುಭವಿಸೋದು ತಪ್ಪಿಸೋ ಕಾರಣಕ್ಕೋಸ್ಕರ ನ್ಯಾಯಾಲಯಗಳು ಇತ್ತೀಚೆಗೆ ಹಲವಾರು ಪ್ರಕರಣಗಳಲ್ಲಿ ಯಾವುದೇ ಮಹಿಳೆ ತಾನು ಒಬ್ಳೆ ಪಾಲನೆ ಪೋಷಣೆ ಮಾಡಿ ಗಂಡನ ಸಪೋರ್ಟ್ ಇಲ್ಲದೆ ಮಾಡಿದ ಪಕ್ಷದಲ್ಲಿ, ಅಥವಾ ಆಕೆ ಡಿವೋರ್ಸ್ ಮಾಡಿ ನಂತರ ಮರು ಮದುವೆ ಆದ ನಂತರ ತನ್ನ ಎರಡನೇ ಗಂಡ ಏನಿದ್ದಾರೆ ಮಗುವಿನ ಪಾಲನೆ ಪೋಷಣೆ ಮಾಡ್ತಿದ್ದಾಗ ಮಗು ಸಹ ಆತನ್ನ ತನ್ನ ತಂದೆ ಎಂದು ಭಾವಿಸಿ ಅದೇ ರೀತಿ ಆತನು ಜವಾಬ್ದಾರಿಯುತವಾಗಿ ಪ್ರೀತಿಯಿಂದ ಮಾಡ್ತಿದ್ದ ಪಕ್ಷದಲ್ಲಿ ಅಂತಹ ಸಂದರ್ಭಗಳಲ್ಲಿ ಆ ಮಲತಂದೆ ಹೆಸರನ್ನ ಸೇರಿಸೋದಿಕ್ಕೋಸ್ಕರ ಹಲವಾರು ಅಡೆತಡೆಗಳು ಇತ್ತು. ಇಲ್ಲಿವರೆಗೆ ಕಾನೂನಿನ ತೊಡಕುಗಳಿತ್ತು,
1: ಬಹಳ ಇತ್ತು.
0: ಹಾಗಾಗಿ ಈ ಸಂದರ್ಭಗಳಲ್ಲಿ ಯಾರು ಕೋರ್ಟ್ನ ಅಪ್ರೋಚ್ ಮಾಡ್ತಾರೆ ಅವರುಗಳಿಗೆ ಇತ್ತೀಚಿನ ನ್ಯಾಯಾಲಯಗಳು ಒಳ್ಳೆಯ ತೀರ್ಪುಗಳನ್ನ ನೀಡ್ತಾ ಬಂದಿದೆ. ಮೊದಲಿಗೆ ಅವರು ರಿಜಿಸ್ಟ್ರಾರ್ ಆಫ್ ಬರ್ತ್ಸ್ ಅಂಡ್ ಡೆತ್ಸ್ ಅವ್ರನ್ನ ಅಪ್ರೋಚ್ ಮಾಡಿ ಕೇಳ್ಕೋಬೇಕು, ಈ ತರ ಒಂದು ಅಪ್ಲಿಕೇಶನ್ ಸಲ್ಲಿಸಬೇಕು ಅಂದ್ರೆ ಲೋಕಲ್ ಮುನ್ಸಿಪಾಲಿಟಿಯಲ್ಲಿ, ಅಲ್ಲಿ ನನ್ನ ಮಗುವಿನ ತಂದೆ ಹೆಸರು ಚೇಂಜ್ ಆಗ್ಬೇಕು, ಯಾವ್ಯಾವ ಕಾರಣಗಳಿಗಾಗಿ ಡಿವೋರ್ಸ್ ಆಗಿದ್ಯಾ, ಅಥವಾ ಮಗು ಚಿಕ್ಕ ವಯಸ್ಸಿನಲ್ಲಿದ್ದಾಳೆ ಗಂಡ ಬಿಟ್ಟು ಹೋಗಿ ಈಕೆನೆ ಮಗುನ ನೋಡ್ಕೊಂಡಿದ್ದ ಪಕ್ಷದಲ್ಲಿ, ಆತಂದ್ ಏನೂ ಜವಾಬ್ದಾರಿ ಇಲ್ದಿದ್ದ ಪಕ್ಷದಲ್ಲಿ ಆ ಮಗುವಿನ ಹೆಸರನ್ನ ಚೇಂಜ್ ಮಾಡ್ಕೊಡಿ ಅಂತ ಕೇಳಿದಾಗ ಮುನ್ಸಿಪಾಲಿಟಿ ಅಂದ್ರೆ ಲೋಕಲ್ ಮುನ್ಸಿಪಾಲಿಟಿ ಏನಿದ್ದಾರೆ ರಿಜಿಸ್ಟ್ರಾರ್ ಅವರು ನಿರಾಕರಿಸಿರ್ತಾರೆ. ಯಾಕೆ ಅಂದ್ರೆ ರಿಜಿಸ್ಟ್ರೇಷನ್ ಆಫ್ ಬರ್ತ್ಸ್ ಅಂಡ್ ಡೆತ್ಸ್ ಆಕ್ಟ್ 1969 ಪ್ರಕಾರ ಸೆಕ್ಷನ್ 15 ಕೇವಲ ತಪ್ಪಾದ ನಮೂದುಗಳನ್ನ, ಅಂದ್ರೆ ಹೆಸರು ಮಿಸ್ಟೇಕ್ ಆಗಿದ್ದಾಗ ಅಥವಾ ಇನಿಷಿಯಲ್ಸ್ ಸರಿ ಇಲ್ದಿದ್ದಾಗ, ಹೆಸರು ಬದಲಾವಣೆ ಆಗಿದ್ದಾಗ ಆ ಹೆಸರುಗಳನ್ನ ಮಗುವಿನ ಹೆಸರನ್ನ ಅಥವಾ ತಂದೆ ಹೆಸರನ್ನ ಬದಲಾಯಿಸೋ ಪ್ರಾವಿಷನ್ ಮಾಡಿದ್ರು. ಆದ್ರೆ ಈ ಮಗುವಿನ ತಂದೆ ಹೆಸರೇನೆ ಬದಲಾಯಿಸಿ ಮತ್ತೊಬ್ಬ ವ್ಯಕ್ತಿಯ ಹೆಸರನ್ನ ಬದಲಾಯಿಸೋದಕ್ಕೆ ಅವಕಾಶ ಇಲ್ಲ ಅಂತ ನಿರಾಕರಿಸ್ತಾ ಇದ್ದರು. ಯಾಕೆಂದ್ರೆ ಇನ್ನೂ ಆ ಸೆಕ್ಷನ್ ಅಮೆಂಡ್ ಆಗಿಲ್ಲ, ಹಾಗಾಗಿ ಅದನ್ನ ನಿರಾಕರಿಸ್ತಾ ಇದ್ದಿದ್ರಿಂದ ಬಹಳಷ್ಟು ಮಹಿಳೆಯರು ಮತ್ತೆ ಮಕ್ಕಳು ತೊಂದರೆ ಅನುಭವಿಸ್ತಾ ಇದ್ರು. ಯಾಕೆಂದ್ರೆ ಈಗಾಗ್ಲೇ ಬಿಟ್ಟು ಹೋಗಿರೋ ಗಂಡನ ಹೆಸರನ್ನ ತನ್ನ ಮಗುಗೆ ಮುಂದೆ ಅದೇ ಹೆಸರಿನ ಮೂಲಕ ಗುರುತಿಸಲ್ಪಡೋದು ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ, ತಾಯಿಗೂ ಇಷ್ಟ ಆಗ್ತಿರ್ಲಿಲ್ಲ, ಮಗುಗೂ ಇಷ್ಟ ಆಗ್ತಿರ್ಲಿಲ್ಲ. ಹಾಗಾಗಿ ಆತ್ರೇಯ ಭಟ್ಟಾಚಾರ್ಯ ವಿರುದ್ಧ ರಿಜಿಸ್ಟ್ರಾರ್ ಆಫ್ ಬರ್ತ್ಸ್ ಅಂಡ್ ಡೆತ್ಸ್ ಕಲ್ಕಟ್ಟಾ ಹೈಕೋರ್ಟ್ ಒಂದು ಪ್ರಕರಣದಲ್ಲಿ ಮಗುವಿನ ಮೂಲ ತಂದೆಯ ಅಂದರೆ ಬಯೋಲಾಜಿಕಲ್ ಫಾದರ್ ತಂದೆಯ ಸರ್ನೇಮ್ ನ ಬದಲಾಯಿಸಿ ನಂತರ ಮಗುವಿನ ತಾಯಿಯ ತಂದೆಯ ಅಂದ್ರೆ ತಾತನ ಗ್ರ್ಯಾಂಡ್ ಫಾದರ್ ಅವ್ರದ್ದು ಸರ್ನೇಮ್ ನ ಬಳಸ್ಕೊಳ್ಳೋದಕ್ಕೆ ಕೋರ್ಟ್ ಅನುಮತಿ ಕೊಡ್ತು.
1: ಓಕೆ.
0: ಯಾಕೆ ಅಂತಂದ್ರೆ ಆ ಹಿಂದೆ ಬಯೋಲಾಜಿಕಲ್ ಫಾದರ್ ಡಿವೋರ್ಸ್ ಕೊಟ್ಟಿದ್ರಿಂದ ತನ್ನ ತಾಯಿಗೆ ಮಗುವಿನ ಹೆಸರು ಸರ್ನೇಮ್ ನ ತಾತನ ಸರ್ನೇಮ್ ಇಂದ ಉಪಯೋಗಿಸ್ಕೊಳ್ಳಕ್ ಶುರು ಮಾಡಿದ್ರು.
1: ಓಕೆ.
0: ಯಾಕೆ ಅಂತಂದ್ರೆ ಅವಕ್ಕೆ ಇನ್ನು ಮರು ಮದುವೆ ಆಗಿರ್ಲಿಲ್ಲ, ಏನಾದ್ರೂ ಮರು ಮದುವೆ ಆಗಿದ್ದ ಪಕ್ಷದಲ್ಲಿ ಆ ಪ್ರಕರಣದಲ್ಲಿ ಡೈರೆಕ್ಷನ್ ಕೊಡ್ತು ಕೋರ್ಟ್ ಈ ರೀತಿ ಆಕೆಯ ತಾತನ ಸರ್ನೇಮ್ ನ ಉಪಯೋಗಿಸ್ಕೊಳ್ಳಕ್ಕೆ ಅನುಮತಿ ಕೊಡಬೇಕು ಅಂತ. ಹಾಗಾಗಿ ಆ ಆರ್ಟಿಕಲ್ 226 ಕೆಳಗಡೆ ರಿಟ್ ಪಿಟಿಷನ್ ಏನ್ ಹಾಕೊಂಡಿದ್ರು ಅದನ್ನ ಕೋರ್ಟ್ ಮಾನ್ಯ ಮಾಡ್ತು ಮತ್ತೆ ಅವ್ರಿಗೆ ಡೈರೆಕ್ಷನ್ ಕೊಡ್ತು ಚೇಂಜ್ ಮಾಡಿ ಅಂತ. ಯಾಕೆಂದ್ರೆ ಸಿವಿಲ್ ಕೋರ್ಟ್ ಅಲ್ಲಿ ಅದನ್ನ ಮಾಡಕ್ಕಾಗಲ್ಲ, ಅದು ಪ್ರಾವಿಷನ್ ಇನ್ನು ಅಮೆಂಡ್ ಆಗಿಲ್ದಿರೋದ್ರಿಂದ. ಹಾಗಾಗಿ ಬರ್ತ್ಸ್ ಅಂಡ್ ಡೆತ್ಸ್ ಇದರಲ್ಲಿ ಸಿವಿಲ್ ಕೋರ್ಟ್ ಅಲ್ಲಿ ಮಾಡಕ್ಕಾಗದೇ ಇರೋದ್ರಿಂದ ರಿಟ್ ಪಿಟಿಷನ್ ಹೋದ್ರು ಅಲ್ಲಿ ಚೇಂಜ್ ಆಯ್ತು, ಆಕೆಗೆ ನ್ಯಾಯ ಸಿಕ್ತು.
1: ಸೊ ಇಲ್ಲಿ ಸರ್ನೇಮ್ ಅಂತ ನೀವು ಹೇಳಿದಾಗ ಒಂದು ವಿಷಯ ನೆನಪಾಯ್ತು. ಇಲ್ಲಿ ನಮ್ಮ ದಕ್ಷಿಣ ಭಾರತ

0: ಭಾರತದಲ್ಲಿ ಅಂತ ತಗೊಂಡಾಗ ಸರ್ನೇಮು ಬಳಕೆ ಸ್ವಲ್ಪ ಕಡಿಮೆ, ಆದ್ರೆ ಈ ಉತ್ತರ ಭಾರತದಲ್ಲಿ ಅದರಲ್ಲೂ ಈ ಬೆಂಗಾಲ್, ಉತ್ತರ ಪ್ರದೇಶ್ ಆ ಕಡೆ ಸೈಡ್ ಎಲ್ಲ, ರಾಜಸ್ಥಾನ್ ಈ ತರ ರಾಜ್ಯಗಳನ್ನ ನಾವು ತೆಗೆದುಕೊಂಡ್ರೆ ಅಲ್ಲಿ ಈ ಸರ್ನೇಮ್ ಬಳಕೆ ತುಂಬಾ ಇದೆ. ಅವರು ಗುರುತಿಸಲ್ಪಡೋದೇ ಆ ಸರ್ನೇಮ್ ಇಂದ. ಸೊ ಅಲ್ಲಿ ಈ ಸರ್ನೇಮ್ ಅನ್ನುವಂಥದ್ದು ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ. ಹಾಗಾಗಿ ಅವ್ರಿಗೆ ಅದು ಒಂದ್ ರೀತಿ ಗೌರವದ ಪ್ರಶ್ನೆ ಕೂಡ. ಆದ್ರೆ ನಮ್ಮ ದಕ್ಷಿಣ ಭಾರತಕ್ಕೆ ಬಂದಾಗ ಆ ಸರ್ನೇಮು ಕೆಲವರು ತುಂಬಾ ಅಂದ್ರೆ ಇಂಪಾರ್ಟೆಂಟ್ ಅಥವಾ ಮುಖ್ಯವಾಗಿ ಪರಿಗಣಿಸ್ತಾರೆ, ಕೆಲವರು ಅದು ಏನು ತೊಂದರೆ ಇಲ್ಲ ಅಂತ ಹೇಳಿ ಬಿಟ್ಟು ಹಾಕ್ಬಿಡ್ತಾರೆ. ನಮ್ಮಲ್ಲಿ ಏನಂತಂದ್ರೆ ಈಗ ತಂದೆ ಹೆಸರನ್ನ ಸೇರಿಸ್ತಾರೆ ಅಥವಾ ಊರಿನ ಹೆಸರನ್ನ ಸೇರಿಸಿಡ್ತಾರೆ, ಅಂದ್ರೆ ಒಂದೇ ಸರ್ನೇಮ್ ಅಂತ ಇರೋದಿಲ್ಲ. ಹೌದು,
1: ಉತ್ತರ ಕರ್ನಾಟಕದಲ್ಲಿ ಈಗಲೂ ಇದೆ.
0: ಅಂದ್ರೆ ಈ ಪ್ರಕರಣ ನಮ್ಮ ದಕ್ಷಿಣ ಭಾರತಕ್ಕೆ ಬಂದಾಗ್ಲೂ ಕೂಡ ಅನ್ವಯ ಆಗುತ್ತಾ ಈ ಒಂದು?
1: ಯಾಕೆ ಅಂತಂದ್ರೆ ಈವನ್ ಕೊಡಗಿನಲ್ಲಿ ಕುಟುಂಬಗಳ ಹೆಸರುಗಳಿದೆ.
0: ಹೌದು,
1: ನಾಪಂಡ ಆ ತರದ್ದೆಲ್ಲ ಹೆಸರುಗಳಿದೆ. ಅವ್ರ ಕುಟುಂಬದ ಹೆಸರಲ್ಲೇನೆ ಆ ವ್ಯಕ್ತಿಗಳನ್ನ ಗುರುತಿಸ್ತಾ ಇರ್ತಾರೆ. ಹಾಗಾಗಿ ಅಂತ ಸಂದರ್ಭಗಳಲ್ಲಿ ಈ ತೀರ್ಪು ಅನ್ವಯ ಆಗತ್ತೆ.
0: ಹೌದು, ಹಾಗೇನೆ ಈಗ

0: ಈಗಲೂ ಇದೆ,
1: ಈಗಲೂ ಇದೆ.
0: ಆದ್ರೆ ಈ ಪ್ರಕರಣ ನಮ್ಮ ದಕ್ಷಿಣ ಭಾರತಕ್ಕೆ ಬಂದಾಗ್ಲೂ ಕೂಡ ಅನ್ವಯ ಆಗುತ್ತಾ ಈ ಒಂದು
1: ಜಗತ್ತೆ? ಯಾಕೆ ಅಂತಂದ್ರೆ ಈವನ್ ಕೊಡಗಿನಲ್ಲಿ ಕುಟುಂಬಗಳ ಹೆಸರುಗಳಿದೆ.
0: ಹೌದು,
1: ನಾಪಂಡ ಆ ತರದ್ದೆಲ್ಲ ಹೆಸರುಗಳಿದೆ. ಅವ್ರ ಕುಟುಂಬದ ಹೆಸರಲ್ಲೇನೆ ಆ ವ್ಯಕ್ತಿಗಳನ್ನ ಗುರುತಿಸ್ತಾ ಇರ್ತಾರೆ. ಹಾಗಾಗಿ ಅಂತ ಸಂದರ್ಭಗಳಲ್ಲಿ ಈ ತೀರ್ಪು ಅನ್ವಯ ಆಗತ್ತೆ.
0: ಹೌದು, ಹಾಗೇನೆ ಈಗ ಈ ಒಂದು ಪ್ರಕರಣವನ್ನ ಉದಾಹರಣೆಯಾಗಿ ತೆಗೆದುಕೊಂಡು ಕೂಡ ನಾವು ಈ ರೀತಿ ಮಾಡಬೇಕು ಅಂತ ಅನ್ಕೊಂಡಿದೀವಿ ಅಂತ ಹೇಳಿದ್ರೆ ಅದಕ್ಕೆ ಒಪ್ಪಿಗೆ ಸೂಚಿಸಬಹುದು ಅಂತ. ಇದು ಒಂಥರ ಒಂದು ಸಕಾರಾತ್ಮಕವಾಗಿ ಒಂದು ಹೆಜ್ಜೆ ಮುಂದೆ ಬಂದಿದೆ ಅಂತ ಹೇಳ್ಬೋದು.
1: ನ್ಯಾಯಾಲಯಗಳು ಈ ಬಗ್ಗೆ ಏನು ಸಾಮಾಜಿಕ ನ್ಯಾಯನ ಮಹಿಳೆಯರಿಗೆ ದೊರಕಿಸ್ಕೊಟ್ಟಂಗಾಗಿದೆ ಇದು.
0: ಹೌದು,
1: ಈ ಮೂಲಕ ಈ ತೀರ್ಪಿನ ಮೂಲಕ ಸಾಮಾಜಿಕ ನ್ಯಾಯ ಸಿಕ್ಕಿದೆ.
0: ಹೌದು,
1: ಯಾಕೆಂದ್ರೆ ಇದು ನ್ಯಾಚುರಲ್ ಜಸ್ಟಿಸ್.
0: ಹೌದು ಹೌದು. ಓಕೆ, ಸೊ ಮ್ಯಾಮ್ ಇವಾಗ ಈ ಒಂದು ಪ್ರಕರಣದ ಕುರಿತಾಗಿ ಒಂದು ಕೊನೆಯ ಪ್ರಶ್ನೆ ಏನಂತ ಹೇಳಿದ್ರೆ ಅದೇ ನಾವು ಆಸ್ತಿ ಹಕ್ಕುಗಳ ಬಗ್ಗೆ ಮಾತಾಡ್ತಾ ಇದ್ವಲ್ಲ, ಸೊ ಈಗ ಬಯಾಲಜಿಕಲ್ ಫಾದರ್ ಅವರ ಆಸ್ತಿ ಹಕ್ಕು ಆ ಮಗುವಿಗೆ ಸಿಗುತ್ತಾ?
1: ಹಾ, ಇದ್ರ ಬಗ್ಗೆ ಹೇಳೋದಾದ್ರೆ ಮಗುವಿನ ತಾಯಿ ಡಿವೋರ್ಸ್ ನಂತರ ಮರು ಮದುವೆ ಆದ ಪಕ್ಷದಲ್ಲಿ ಸ್ಟೆಪ್ ಫಾದರ್ ಹೆಸರನ್ನ ಚೇಂಜ್ ಮಾಡ್ಕೊಳ್ಬಹುದು ಅಂತ ಹೇಳಿದೆ ನಾನು.
0: ಹೌದು,
1: ಸ್ಟೆಪ್ ಫಾದರ್ ಹೆಸರನ್ನ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಅಲ್ಲಿ ಅರ್ಜಿ ಸಲ್ಲಿಸಿ ಬದಲಾವಣೆಗೆ ಕೇಳ್ಕೋಬಹುದು. ಆಗದಿದ ಪಕ್ಷದಲ್ಲಿ ನ್ಯಾಯಾಲಯನ ಅಪ್ರೋಚ್ ಮಾಡಿ ಆ ರಿಜಿಸ್ಟ್ರಾರ್ ಆಫ್ ಬರ್ತ್ಸ್ ಅಂಡ್ ಡೆತ್ಸ್ ಏನಿದ್ದಾರೆ ಅವ್ರಿಗೆ ಡೈರೆಕ್ಷನ್ ಕೊಡಿಸಬಹುದು.
0: ಹೌದು,
1: ಅವಾಗ ಅದು ಬದಲಾವಣೆ ಆಗುತ್ತೆ. ಅದಕ್ಕೆ ಪ್ರೊಸೀಜರ್ಸ್ ಇದೆ. ಮಾಮೂಲಿ ಮಗುವಿನ ಹೆಸರು ಬದಲಾವಣೆ ಏನಾದ್ರು ಇದ್ದಾಗ ಏನ್ ಪ್ರೊಸೀಜರ್ಸ್ ಇರುತ್ತೆ ಅದ್ರ ಜೊತೆಗೆ ನ್ಯಾಯಾಲಯದಿಂದ ಸಹ ಡೈರೆಕ್ಷನ್ ರಿಜಿಸ್ಟ್ರಾರ್ ಅವರಿಗೆ ಕೊಡಿಸಿ ಹೆಸರು ಬದಲಾವಣೆ ಮಾಡಬಹುದು. ಅಂತಹ ಸಂದರ್ಭಗಳಲ್ಲಿ ಮಲತಂದೆಯ ಹೆಸರು ಅಲ್ಲಿ ಇನ್ಕ್ಲೂಡ್ ಆದ ನಂತರ, ಏನು ಮಗುವಿನ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಇನ್ಕ್ಲೂಡ್ ಆದ ನಂತರ ಆಕೆ ಆ ಬಯಾಲಜಿಕಲ್ ಫಾದರ್ದು ಏನ್ ಆಸ್ತಿ ಪಾಸ್ತಿಗಳಿರುತ್ತೆ ಅದ್ರ ಮೇಲಿನ ಹಕ್ಕನ ಕಳ್ಕೊಳ್ತಾರಾ ಮಕ್ಕಳು ಅನ್ನೋದ್ರ ಬಗ್ಗೆ. ಆದ್ರೆ ಸುಪ್ರೀಂ ಕೋರ್ಟ್ ಅದಕ್ಕೂ ಸಹ ಪರಿಹಾರ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಹೆಸರು ಬದಲಾವಣೆ ಆಗಿದ್ರೂ ಸಹ, ಮಲತಂದೆ ಹೆಸರು ಬಂದಿದ್ರೂ ಸಹ, ಈ ಮೂಲ ತಂದೆ ಯಾರು ಬಯಾಲಜಿಕಲ್ ಫಾದರ್ ಇದಾರೆ ಅವ್ರದ್ದೇನ್ ಆಸ್ತಿ ಪಾಸ್ತಿಗಳಿದೆ ಅದ್ರ ಹಕ್ಕನ ಮಕ್ಕಳು ಕಳ್ಕೊಳ್ಳೋದಿಲ್ಲ. ಆ ಹಕ್ಕು ಇದ್ದೇ ಇರುತ್ತೆ
0: ಖಂಡಿತವಾಗ್ಲೂ. ಸೊ ಕಾರಣಾಂತರಗಳಿಂದ ಮಲತಂದೆಯ ಹೆಸರು ಅಥವಾ ತಾಯಿಯ ಹೆಸರು ಅಥವಾ ಸರ್ನೇಮ್ ಬದಲಾವಣೆ ಆದ್ರೂ, ಮಗುವಿನ ಸರ್ನೇಮ್ ಬದಲಾವಣೆ ಆದ್ರೂ ಕೂಡ ಆಸ್ತಿ ಹಕ್ಕಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಬಯಾಲಜಿಕಲ್ ಫಾದರ್ ಏನು ಆಸ್ತಿ ಹಕ್ಕು ಮಗುವಿಗೆ ಸಲ್ಲಬೇಕು ಅದು ಸಲ್ಲೇ ಸಲ್ಲತ್ತೆ. ಹಾಗೆ ಹೆಸರು ಬದಲಾವಣೆನೂ ಕೂಡ ಮಾಡ್ಕೊಳ್ಳೋದಕ್ಕೂ ಕೂಡ ಅವಕಾಶ ಇದೆ ಅಂತ ಹೇಳಿ ಈ ಪ್ರಕರಣ ಹೇಳ್ತಾ ಇದೆ.
1: ಹೌದು,
0: ಸರಿ. ಇವಾಗ ಮುಂದಿನ ಪ್ರಕರಣಕ್ಕೆ ಅಥವಾ ಪ್ರಶ್ನೆಗೆ ಹೋಗೋಣ.
1: ಖಂಡಿತ ಖಂಡಿತ.
0: ಇದು ಒಂದು ಭಿನ್ನವಾದಂತಹ ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ ಇದು ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ. ಹೌದು, ಆದ್ರೆ ಜೊತೆಗೆ ಜವಾಬ್ದಾರಿನೂ ಕೂಡ ಇರಬೇಕು ಅಲ್ವಾ? ಮಹಿಳೆಯರಿಗೆ ಕಾನೂನುಗಳ ಬಗ್ಗೆ ಹೇಗೆ ಗೊತ್ತಿರಬೇಕು ಅಷ್ಟೇ ಅವ್ರಿಗೆ ಅವರ ಜವಾಬ್ದಾರಿನೂ ಕೂಡ ತಿಳಿದಿರಬೇಕು. ಕಾನೂನು ಅವರ ಪರ ಇದೆ ಅಥವಾ ಅವರ ಪರವಾಗಿ ಕಾಯ್ದೆಗಳು ಇದೆ ಅಂತ ಹೇಳಿ ಅದನ್ನ ಯಾವುದೇ ಕಾರಣಕ್ಕೂ ಮಿಸ್ಯೂಸ್ ಮಾಡ್ಕೊಳ್ಬಾರ್ದು ಅಲ್ವಾ? ಆದರೆ ಈ ರೀತಿ ಮಿಸ್ಯೂಸ್ ಮಾಡ್ಕೊಳ್ತಾ ಇರುವಂತಹ ಹೆಣ್ಮಕ್ಳ ಬಗ್ಗೆ ಕಾನೂನು ಏನ್ ಹೇಳುತ್ತೆ ಅಂದ್ರೆ, ಒಂದೇ ಪ್ರಶ್ನೆಯಲ್ಲಿ ಈಗ ಗಂಡು ಮಕ್ಕಳಿಂದ ದೌರ್ಜನ್ಯ ಆದ್ರೆ ಈ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಪರಿಗಣನೆಗೆ ಬರುತ್ತೆ. ಆದ್ರೆ ಅದೇ ಹೆಣ್ಣು ಮಕ್ಕಳಿಂದ ಗಂಡು ಮಕ್ಕಳಿಗೆ ಏನಾದ್ರೂ ಈ ರೀತಿಯ ದೌರ್ಜನ್ಯ ಆಗ್ತಾ ಇತ್ತು ಅಂತಂದ್ರೆ ಅವರಿಂದ ಅವರಿಗೆ ಮೋಸ ಆಗಿರ್ಬೋದು ಅಥವಾ ಅದೇ ನೀವು ಹೇಳಿದ ಹಾಗೆ ಸಾಮಾಜಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಈ ರೀತಿಯಲ್ಲೆಲ್ಲ ಗಂಡು ಮಕ್ಕಳಿಗೆ ಏನಾದ್ರೂ ತೊಂದರೆ ಆಗ್ತಾ ಇತ್ತು ಹೆಣ್ಮಕ್ಳಿಂದ ಅಂತ ಹೇಳಿದ್ರೆ, ಈ ಒಂದು ಪ್ರಕರಣ ಈಗ ನೀವು ಹೇಳಕ್ ಹೊರಟಿರುವಂತಹ ಪ್ರಕರಣ ಏನ್ ಹೇಳುತ್ತೆ, ಏನು ಆ ಪ್ರಕರಣ ಅಂತ?
1: ಈ ಪ್ರಕರಣದ ಮೂಲಕ ನ್ಯಾಯಾಲಯ ಅಂದ್ರೆ ಸುಪ್ರೀಂ ಕೋರ್ಟ್ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದ ಪುರುಷರಿಗೆ ಪರವಾದ ಒಂದು ತೀರ್ಪು ನೀಡಿದೆ ಅಂತ ಹೇಳ್ಬಹುದು. ಇತ್ತೀಚಿನ ಒಂದು ತೀರ್ಪು, ಅದರಲ್ಲಿ ಹೆಸರನ್ನ ಡಿಸ್ಕ್ಲೋಸ್ ಮಾಡಿಲ್ಲ. ಅವರು ಐಪಿಎಸ್ ಆಫೀಸರ್ ಒಬ್ರು ಲೇಡಿ, ಅವರು ಅವರ ಗಂಡನ ಕುಟುಂಬದವ್ರನ್ನ ಅಂದ್ರೆ ಗಂಡ ಮತ್ತೆ ಮಾವ ಅತ್ತೆ ಎಲ್ಲರ ಮೇಲೆ ಒಂದು ದೌರ್ಜನ್ಯ ಪ್ರಕರಣಗಳನ್ನ ಡೊಮೆಸ್ಟಿಕ್ ವೈಲೆನ್ಸ್, 498A, 307, ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಇವುಗಳೆಲ್ಲಾದು ಆರೋಪಣೆ ಮಾಡಿ ಕೇಸ್ ಹಾಕಿದ್ರು.
0: ಓಕೆ, ಅಂದ್ರೆ ಈ ಲೇಡಿ ತನ್ನ ಗಂಡನ ಮತ್ತೆ ಅವರ ಕುಟುಂಬ ಪರಿವಾರದಿಂದ ನನಗೆ ಈ ಎಲ್ಲಾ ಸಮಸ್ಯೆಗಳು
1: ಆಗ್ತಾ ಇದೆ ಅಂತ ದೂರು ಕೊಟ್ಟಿದ್ರು. ಪ್ರಕರಣ ನಡೀತಾ ಇತ್ತು, ಅದು ಸುಪ್ರೀಂ ಕೋರ್ಟ್ ವರ್ಗೂ ಹೋಯ್ತು.
0: ಓಕೆ,
1: ಆ ಪ್ರಕರಣದಲ್ಲಿ 102 ದಿನ ಮಾವ ಅಂದ್ರೆ ಗಂಡನ ತಂದೆ, 109 ದಿನ ಗಂಡ ಜುಡಿಷಿಯಲ್ ಕಸ್ಟಡಿ ನ್ಯಾಯಾಂಗ ಬಂಧನದಲ್ಲಿ ಇದ್ರು.
0: ಓಕೆ, ಅಂದ್ರೆ 3-4
1: ಇದ್ರು. ಈ ಪ್ರಕರಣ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಬಂದಾಗ ನ್ಯಾಯಾಲಯ ಅಲ್ಲಿದ್ದ ಸಾಕ್ಷ್ಯಗಳನ್ನ ಎಲ್ಲದನ್ನು ಕ್ರೋಡೀಕರಿಸಿ ನೋಡಿದಾಗ ಅದಕ್ಕೆ ಪ್ರೈಮಾ ಫೇಸಿ ಏನು ಆಧಾರಗಳಿಲ್ಲ, ಗ್ರೌಂಡ್ಸ್ ಇಲ್ಲ ಅನ್ನೋದನ್ನ ಕೋರ್ಟ್ ಗಮನಿಸ್ತು.
0: ಓಕೆ,
1: ನಿರಾಧಾರವಾಗಿ ಆರೋಪ ಮಾಡ್ತಾ ಅವರು ಅದನ್ನ ಪ್ರೂವ್ ಮಾಡಕ್ ಆಗದಿರೋ ಅಂತ ಆರೋಪಗಳಿದ್ದಾಗ, ಜೊತೆಗೆ ಆಕೆ ತನ್ನ ಅಧಿಕಾರನ ದುರುಪಯೋಗ ಮಾಡಿಕೊಂಡು ಅತ್ತೆ ಮಾವನ ಮೇಲೆ ಕೇಸ್ ಹಾಕಿ ಅವ್ರನ್ನ ವಿನಾಕಾರಣ ಶೋಷಣೆ ಮಾಡಿದ್ದ ನೋಡಿ ಕೋರ್ಟ್, ಇದು ಸರಿಯಲ್ಲ, ಇದು ಯಾವುದೇ ಗ್ರೌಂಡ್ಸ್ ಇಲ್ಲದೆ ಮಾಡಿರೋಂತ ಆರೋಪಗಳು ಅಂತ ಹೇಳಿ ಆಕೆಗೆ ಆಕೆ ಕೇಳಿರೋಂತೆ

0: ಡಿವೋರ್ಸ್ ಮಾತ್ರ ಕೊಟ್ಟು ಉಳಿದಂತೆ ಎಲ್ಲಾ ಆರೋಪಗಳನ್ನು ರದ್ದು ಮಾಡಿ ಡಿಸ್ಚಾರ್ಜ್ ಮಾಡಿತು. ಡಿಸ್ಚಾರ್ಜ್ ಅಂದ್ರೆ ನಿರ್ದೋಷಿಗಳು ಅಂತ ತೀರ್ಮಾನ ಮಾಡಿ ಅವ್ರನ್ನ ಹಾನರಬಲ್ ಅಕ್ವಿಟಲ್ ತರ ಡಿಸ್ಚಾರ್ಜ್ ಮಾಡಿ ಅವ್ರನ್ನ ಬಿಡುಗಡೆ ಮಾಡಿತು. ಇದನ್ನ ನೋಡಿದಾಗ ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳುಗಳು ಇರೋ ಕಾನೂನುಗಳನ್ನ, ಮಹಿಳೆಯರ ಪರ ಇರೋ ಕಾನೂನುಗಳನ್ನ ದುರುಪಯೋಗ ಮಾಡ್ಕೊಳ್ತಾ ಇರೋದ್ರಿಂದ ಗಂಡ್ಮಕ್ಳುಗಳು ಸಹ ತುಂಬಾ ದೌರ್ಜನ್ಯಕ್ಕೊಳಗಾಗ್ತಾ ಇದ್ದಾರೆ. ಅವ್ರಿಗೂ ಸಹ ನ್ಯಾಯ ಸಿಕ್ಕದಂಗಾಗಿದೆ ಈ ಕೇಸಿಂದ.
1: ಹೌದು,
0: ಹಾಗಾಗಿ ಆ ಮಹಿಳಾ ಅಧಿಕಾರಿಗೆ ವಾಗ್ದಂಡನೆ ಕೊಟ್ಟಿದೆ ಕೋರ್ಟು. ಅಂದ್ರೆ ಆಕೆ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು. ಆಕೆ ಕ್ಷಮೆ ಕೇಳಿರೋದು ನ್ಯಾಷನಲ್ ಲೆವೆಲ್ ಅಲ್ಲಿ ಪಬ್ಲಿಷ್ ಆಗಂತ ಒಂದು ಪತ್ರಿಕೆನಲ್ಲಿ ಪ್ರಕಟ ಆಗ್ಬೇಕು ಅಂತ ಸಹ ಡೈರೆಕ್ಷನ್ ಕೊಟ್ಟಿದೆ. ಇದೆಲ್ಲ ನೋಡಿದಾಗ ನ್ಯಾಯಾಲಯ ನಿಷ್ಪಕ್ಷಪಾತವಾಗಿ ನ್ಯಾಯದಾನ ಮಾಡ್ತಾ ಇದೆ ಅನ್ನೋದು
1: ಖಂಡಿತವಾಗ್ಲೂ. ಯಾರು ಶೋಷಣೆ ಒಳಗಾಗ್ತಾ ಇದಾರೋ ಅವರ ಪರವಾಗಿ ನ್ಯಾಯ ಇರುವಂತದ್ದು.
0: ಹೌದು,
1: ಅದು ಹೆಣ್ಣಾಗ್ಲಿ ಗಂಡ ಆಗ್ಲಿ ಯಾವುದೇ ಲಿಂಗ ಆಗಿದ್ರು
0: ಹೌದು,
1: ಶೋಷಣೆಗೆ ಒಳಗಾಗ್ತಾ ಇರೋರ್ಗೆ ನೊಂದಿರೋರ ಪರವಾಗಿ ಇರಬೇಕು ಅಂತ ಹೇಳಿನೇ ಈ ಕಾನೂನುಗಳು ಬಂದಿರೋ.
0: ಲಿಂಗ ತಾರತಮ್ಯ ಇಲ್ಲದೆ ನ್ಯಾಯದಾನ ಈಗ ಆಗ್ತಾ ಇದೆ ಅನ್ನೋದು ಖುಷಿ ಪಡ ವಿಚಾರ.
1: ಖಂಡಿತ ಖಂಡಿತ, ಎಲ್ಲಾ ತರದ ಜನಗಳೂ ಇರ್ತಾರೆ, ಏನು ಮಾಡಕ್ಕಾಗಲ್ಲ. ಯಾಕೆ ಅವರ ಮೈಂಡ್ಗೆ ಆ ರೀತಿಯ ಆಲೋಚನೆಗಳು ಬರುತ್ತೆ, ಏನಕ್ಕೆ ಹಾಗೆಲ್ಲ ಮಾಡ್ತಾರೆ, ಅದಕ್ಕೆ ಇವತ್ತು ತನಕ ಉತ್ತರ ಸಿಕ್ಕಿಲ್ಲ.
0: ಹೌದು
1: ಅಲ್ವಾ?
0: ಗಂಡಾಗ್ಲಿ ಹೆಣ್ಣಾಗ್ಲಿ ಎಲ್ಲಾ ತರದ ಮನಸ್ಥಿತಿ ಉಳ್ಳವರು ಇರ್ತಾರೆ.
1: ಆ ಮನಸ್ಥಿತಿ ಯಾತಕ್ಕೆ ಬರುತ್ತೆ ಅನ್ನೋದಕ್ಕೆ ಇವತ್ತು ತನಕ ಉತ್ತರ ಸಿಕ್ಕಿಲ್ಲ.
0: ಹೌದು ಹೌದು,
1: ಈಗ ಅವರು ಕೂಡ ಪೇಪರ್ ಓದ್ತಾರೆ, ಲಿಟ್ರೇಟ್ಸ್ ಆಗಿರ್ತಾರೆ ಅಲ್ವಾ, ಟಿವಿ ನೋಡ್ತಾ ಇರ್ತಾರೆ, ಮೊಬೈಲ್ ನೋಡ್ತಾ ಇರ್ತಾರೆ.
0: ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅನ್ಯಾಯ ಎಲ್ಲಾಗ್ತಿದೆ ಅನ್ನೋದನ್ನ ಕಂಡುಕೊಳ್ಳದೆ, ಅವರೇ ಅನ್ಯಾಯಕ್ಕೆ ಒಳಗಾಗಿದ್ರೆ ಪರವಾಗಿಲ್ಲ, ಅವ್ರ ಅನ್ಯಾಯಕ್ಕೆ ಒಳಗಾಗದೆ ಯಾವ್ದೋ ಒಂದು ರೀತಿ ಅವ್ರಿಗೆ ತೊಂದರೆ ಕೊಡಬೇಕು ಗಂಡನ್ಗೆ ಗಂಡನ್ ಕಡೆಯವ್ರಿಗೆ ಅಂತ ನಿರಾಧಾರವಾಗಿ ಆರೋಪಗಳನ್ನ ಮಾಡ್ತಾ ಕೇಸ್ಗಳು ಹಾಕಿ ಅವ್ರನ್ನ ಜೈಲು ಕಳಿಸೋ ಮಟ್ಟಕ್ಕೆವರೆಗೂ ಕೆಟ್ಟ ಮನಸ್ಥಿತಿ ಹೊಂದಿರೋ ಹೆಣ್ಮಕ್ಳಿಗೂ ಸಹ ಇದು ಪಾಠ ಕಲಿಸೋ ಅಂತ ತೀರ್ಪಾಗಿದೆ.
1: ಇದರ ಕುರಿತಾಗೆ ಒಂದು ವಿಷಯ ನಾನು ನಿಮ್ಮನ್ನ ಕೇಳಬೇಕು.
0: ಹೌದು,
1: ಸೊ ಈಗ ಹೆಣ್ಮಕ್ಕಳ ಪರವಾಗಿ ಇಷ್ಟೆಲ್ಲ ಕಾನೂನು ಇದೆ, ಹೌದು, ಆದ್ರೆ ಅವರಿಗೆ ಅವರ ಜವಾಬ್ದಾರಿಯನ್ನ ತಿಳಿಸೋದಕ್ಕೆ ಅಥವಾ ಜವಾಬ್ದಾರಿಯನ್ನ ಅವರು ಅರಿತುಕೊಳ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಅಂದ್ರೆ ಈಗ ಇನ್ಯಾವ ರೀತಿ ತಿಳಿಸಿ ಹೇಳ್ಬೋದು, ಅಥವಾ ಅವ್ರು ತಿಳ್ಕೊಳ್ಳೋದ್ರಲ್ಲೇ ಸಮಸ್ಯೆ ಆಗ್ತಾ ಇದೆಯಾ?
0: ಇದು ನೀವು ಹೇಳ್ತಿರೋದು ಒಂದು ಉತ್ತಮವಾದ ಪ್ರಶ್ನೆ ಆಗಿದ್ರು ಕೂಡ ಇದು ಪ್ರತಿಯೊಂದು ಮಹಿಳೆಯರ ಮನೋಸ್ಥಿತಿ ಮೇಲೆ ಅವಲಂಬಿತ ಆಗಿರುತ್ತೆ. ಯಾಕೆಂದ್ರೆ ಎಷ್ಟೋ ಹೆಣ್ಮಕ್ಳುಗಳು ತುಂಬಾ ಒಳ್ಳೆಯವರಾಗಿದ್ದು ಅವ್ರ ಕೌಟುಂಬಿಕ ದೌರ್ಜನ್ಯ ಅನುಭವಿಸ್ತಾ ಇದ್ದಾಗ ಈ ಕಾನೂನುಗಳನ್ನ ಉಪಯೋಗಿಸ್ಕೊಂಡು ಕೋರ್ಟ್ ಹೋಗಿ ನ್ಯಾಯ ಪಡೆದುಕೊಳ್ಳೋದು ನ್ಯಾಯವಾದ ವಿಧಾನ.
1: ಹೌದು,
0: ಕೆಲವು ಹೆಣ್ಮಕ್ಳುಗಳು ಸಣ್ಣ ಪುಟ್ಟ ಕಾರಣಕ್ಕೆ ಮನೆಯಲ್ಲಿ ಕುಟುಂಬದಲ್ಲಿ ಹೊಂದಾಣಿಕೆ ಮಾಡ್ಕೊಳ್ಳದೆ ಅತ್ತೆ ಮಾವನ್ಗೆ ತೊಂದರೆ ಕೊಟ್ಕೊಂಡು ಗಂಡಂಗೆ ತೊಂದರೆ ಕೊಟ್ಕೊಂಡು ಯಾವ್ದಾದ್ರು ಒಂದ್ ಕೇಸಲ್ಲಿ ಗಂಡನಿಂದ ತೊಂದರೆ ಆದ್ರೆ ಮನೆಯಿಂದ ಆ ಮನೆಯಲ್ಲಿ ವಾಸ ಇಲ್ದಿರೋ ಹೆಣ್ಮಕ್ಳುಗಳು ಬೇರೆ ಬೇರೆ ಊರಲ್ಲಿ ವಾಸ ಮಾಡ್ತೀರಾ, ನಾದ್ನಿಯರು ಅಂದ್ರೆ ಗಂಡನ ಅಕ್ಕ ತಂಗಿಯರ ಮೇಲೆ ಕುಟುಂಬದ ಇತರೆ ಸದಸ್ಯರ ಮೇಲೆಲ್ಲ ಕಂಪ್ಲೇಂಟ್ ಕೊಟ್ಟು ಅವ್ರನ್ನೆಲ್ಲ ಜೈಲಿಗೆ ಹಾಕಿಸ್ಬೇಕು ಅನ್ನೋ ಮನೋಭಾವನೆ ಹೊಂದಿರೋಂತ ಹೆಣ್ಮಕ್ಳು ಸಂಖ್ಯೆ ಸಹ ಜಾಸ್ತಿ ಆಗ್ತಾ ಇದೆ.
1: ಹೌದು,
0: ಹಾಗಾಗಿನೇ ಕೋರ್ಟ್ ಆ ರೀತಿ ಮಾಡೋ ಹೆಣ್ಮಕ್ಳುಗಳಿಗೆ ಒಂದು ಬುದ್ಧಿ ಹೇಳೋ ರೀತಿಯಲ್ಲಿ ಇದೊಂದು ತೀರ್ಪು ಹೊರಬಿದ್ದಿದೆ.
1: ಖಂಡಿತ. ನಾನ್ ಯಾಕೆ ಈ ಪ್ರಶ್ನೆ ನಿಮ್ಮನ್ನ ಕೇಳ್ದೆ ಅಂತ ಹೇಳಿದ್ರೆ, ನೀವು ನಿವೃತ್ತರಾಗಿದ್ದೀರಿ, 60 ವರ್ಷಗಳನ್ನ ಪೂರೈಸಿದಿರಾ, 35 ವರ್ಷಗಳಿಗೂ ಹೆಚ್ಚಿನ ಒಂದು ಅನುಭವ ಇದೆ ಈ ಒಂದು ವಕೀಲ ವೃತ್ತಿಯಲ್ಲಿ. ಈ 35 ವರ್ಷಗಳ ನಿಮ್ಮ ವೃತ್ತಿ ಜೀವನದಲ್ಲಿ ಲಕ್ಷಾಂತರ ಪ್ರಕರಣಗಳನ್ನ ನೋಡಿರ್ತೀರಾ, ಭಿನ್ನ ಭಿನ್ನವಾದಂತಹ ಮನಸ್ಥಿತಿ ಉಳ್ಳಂತಹ ಜನರನ್ನ ನೀವು ಭೇಟಿ ಮಾಡಿರ್ತೀರಾ, ಅವರ ಸಮಸ್ಯೆಗಳನ್ನ ಆಲಿಸಿರ್ತೀರಾ. ಸೊ ಎಲ್ಲಿ ನಮ್ಮ ಹೆಣ್ಣು ಮಕ್ಕಳು ತಪ್ಪು ದಾರಿ ಅಥವಾ ತಪ್ಪು ಹೆಜ್ಜೆ ಇಡ್ತಾ ಇದ್ದಾರೆ ಅಂತ ಅನ್ನೋದಕ್ಕೆ ನಾನು ನಿಮ್ಮ ಅನುಭವದಲ್ಲಿ ಏನ್ ಹೇಳ್ತೀರಾ ಅನ್ನೋದಕ್ಕೆ ಈ ಪ್ರಶ್ನೆ ಕೇಳಿದೆ ನಾನು.
0: ಹೌದು, ಹೆಣ್ಮಕ್ಳುಗಳು ಸಹ ಈಗ ಕೌಟುಂಬಿಕ ಕಾನೂನುಗಳನ್ನ ದುರುಪಯೋಗ ಮಾಡ್ಕೊಳ್ತಾ ಇರೋದಕ್ಕೋಸ್ಕರ ಕೋರ್ಟ್ ಈ ರೀತಿ ತೀರ್ಪು ಕೊಟ್ಟಿದೆ. ಆದ್ರೆ ಬಹುಸಂಖ್ಯೆಯಲ್ಲಿ ಪ್ರತಿಶತ ಒಂದು 80-85% ಹೆಣ್ಮಕ್ಳುಗಳಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ. ಈವನ್ ಅವರು ಮದುವೆ ಆದ ನಂತರ ಸಹಜವಾಗಿ ಮಾತೃತ್ವದ ಬಯಕೆ ಪ್ರತಿಯೊಂದು ಹೆಣ್ಮಕ್ಳಲ್ಲೂ ಇರುತ್ತೆ.
1: ಹೌದು,
0: ಆದ್ರೆ ಇತ್ತೀಚೆಗೆ ನನಗೆ ಬರ್ತಿರೋ ಕೆಲವು ಪ್ರಕರಣಗಳಲ್ಲಿ ನಮಗೆ ಅರ್ನಿಂಗ್ಸ್ ಕಡಿಮೆ ಇದೆ, ಸಂಪಾದನೆ ಕಡಿಮೆ ಇದೆ, ನಮಗೆ ಮಕ್ಕಳು ಬೇಡ, ಏನಾದ್ರೂ ಗರ್ಭ ಧರಿಸಿದ್ದ ಪಕ್ಷದಲ್ಲಿ ಅದನ್ನ ತೆಗ್ಸ್ ಹಾಕ್ಬಿಡೋಣ, ಮಕ್ಕಳೇ ಬೇಡ ನಮಗೆ, ನಾವು ಹಾಗೆ ಕಾಲ ಕಳಿಯೋಣ ಅನ್ನೋ ಅಂತ ಮನಸ್ಥಿತಿ ಇರೋ ಗಂಡಸರ ಸಂಖ್ಯೆನೂ ತುಂಬಾ ಜಾಸ್ತಿ ಆಗಿದೆ. ಇತ್ತೀಚೆಗೆ ನಾನು ನೋಡಿರೋ ಬಹಳಷ್ಟು ಪ್ರಕರಣಗಳಲ್ಲಿ ಮಗು ಪಡೆದುಕೊಳ್ಳಕ್ ಸಮರ್ಥಳಿರೋ ಹೆಣ್ಮಕ್ಳುಗಳಿಗೂ ಸಹ ಟರ್ಮಿನೇಷನ್ ಮಾಡಿಸ್ತಾ ಇರೋಂಥದ್ದು ಸಂದರ್ಭಗಳು ಸಹ ಬಂದಿದೆ. ಇದನ್ನ ನೋಡಿದಾಗ ಏನಾಗಿದೆ, ಕುಟುಂಬ ಮುಂದುವರಿಸೋದೇ ಬೇಡ ಅಂತ ಮನಸ್ಥಿತಿ ಇರೋ ಗಂಡಸರು ಜಾಸ್ತಿ ಆಗಿರೋದ್ರಿಂದ ಇದೊಂದು ಬೇರೆ ತರ ಪಿಡುಗಾಗಿ, ಸಾಮಾಜಿಕ ಪಿಡುಗಾಗಿ ಮುಂದುವರಿಯುತ್ತೇನೋ. ಯಾಕೆಂದ್ರೆ ಮುಂದಿನ ಭವಿಷ್ಯಕ್ಕೆ ಒಂದು ಆರೋಗ್ಯಕರ ಸಮಾಜನ ನೀಡೋದು ಸಹ ದಂಪತಿಗಳ ಕರ್ತವ್ಯ ಆಗಿರುತ್ತದೆ. ಬರೀ ನಮಗೆ ಮಕ್ಕಳು

0: ಅಂತಲ್ಲ, ಮುಂದಿನ ಪೀಳಿಗೆ ಬೆಳಿಬೇಕು.
1: ಹೌದು,
0: ಒಂದು ಬೌದ್ಧಿಕವಾಗಿ ಆರೋಗ್ಯಕರವಾಗಿ ಮಕ್ಕಳು ಬೆಳೆದಾಗ ಮುಂದಿನ ಸಮಾಜ ಬೆಳೆಯುತ್ತೆ.
1: ಮನುಷ್ಯರ ಮನಸ್ಥಿತಿ ಎಷ್ಟು ಮಟ್ಟಿಗೆ
0: ಹೋಗ್ತಾ ಇದೆ ಅಂತಂದ್ರೆ,
1: ಅದಕ್ಕೆ ಇದೊಂದು ಉದಾಹರಣೆ.
0: ಯಾಕೆಂದ್ರೆ ಅವ್ರಿಗೆ ಹೊಸ ವಿಷಯ. ಇತ್ತೀಚೆಗೆ ನನ್ಗೆ ಒಂದು 5-6 ಪ್ರಕರಣಗಳು ಈ ತರದ್ದು ಬಂದಿದೆ. ನಾನೇ ಈ ಪ್ರಕರಣಗಳನ್ನ ನೋಡಿ ಆಶ್ಚರ್ಯ ಪಟ್ಟಿದ್ದೀನಿ.
1: ಅಯ್ಯೋ,
0: ಹೀಗೂ ಇರ್ತಾರ?
1: ಈಗ ನೀವ್ ಹೇಳ್ತಾ ಇರುವಂತ ವಿಷಯ ಮನೆಯಲ್ಲಿ ತಾವು ತಾವು ಕೂತು ಮಾತನಾಡಿಕೊಂಡು ಬಗೆಹರಿಸಿಕೊಳ್ಳುವಂತ ವಿಚಾರ.
0: ಹೌದು
1: ಅಲ್ವಾ?
0: ಹೌದು.
1: ಆದ್ರೆ ಅದು ಕೋರ್ಟ್ ಮೆಟ್ಲು ತನಕ ಬರ್ತಿದೆ ಅಂತಂದ್ರೆ,
0: ಈ ಕಾರಣಕ್ಕೇನೆ ಡಿವೋರ್ಸ್ ಕೇಳ್ತಾ ಇರೋ ಪುರುಷರ ಸಂಖ್ಯೆ ಜಾಸ್ತಿ ಆಗಿದೆ.
1: ಓ,
0: ಇದನ್ನ ಕೇಳಿ ನೀವು ಆಶ್ಚರ್ಯ ಪಡ್ತೀರಿ. ಈದ್ ಬೆಳೀತಾ ಇದೆ ಇವಾಗ. ಯಾಕೆ ಅಂದ್ರೆ ನನಗೆ ಅರ್ನಿಂಗ್ಸ್ ಇಲ್ಲ, ನನಗೆ ಮಕ್ಕಳನ್ನ ನೋಡ್ಕೊಳಕ್ ಆಗಲ್ಲ, ನಮಗೆ ಮಕ್ಕಳು ಬೇಡ. ಮೊದಲು ಮದುವೆ ಆದ ಹೊಸರಲ್ಲಿ ಸದ್ಯದಲ್ಲಿ ಬೇಡ, ಆಮೇಲೆ ಬೇಡವೇ ಬೇಡ, ಅಷ್ಟರಲ್ಲಿ ಆಕೆಗೆ ಏಜ್ ಆಗಿರುತ್ತೆ. ಕೌಟುಂಬಿಕವಾಗಿ ಇದೊಂಥರ ವಿಚಿತ್ರವಾದ ದೌರ್ಜನ್ಯ ನಡೆಯೋಕೆ ಶುರುವಾಗಿದೆ. ಇದಕ್ಕೊಂದು ಕಾನೂನು ತರಬೇಕಾಗುತ್ತೋ ಏನೋ ಅನ್ನೋ ಮಟ್ಟಕ್ಕೆ. ಯಾಕೆಂದ್ರೆ ನಮ್ಮ ಮುಂದಿನ ಪೀಳಿಗೆಗಳನ್ನ ಬೆಳೆಸುವಂತ ಜವಾಬ್ದಾರಿ ನಮ್ಮಲ್ಲಿದೆ ಅನ್ನೋದು ದಂಪತಿಗಳಿಗೆ ಅರ್ಥ ಆಗುವವರೆಗೆ ಇದು ತುಂಬಾ ಕಷ್ಟ ಆಗುತ್ತೆ. ಇದನ್ನ ತಿಳಿಸಿ ಹೇಳುವಂತ ಪರಿಸ್ಥಿತಿ ಬರುತ್ತಾ ಅನ್ನೋದ್ರ ಬಗ್ಗೆ ನಿಜವಾಗ್ಲೂ ಭಯ ಆಗಿದೆ. ಎಷ್ಟೋ ಮಕ್ಕಳು, ಎಷ್ಟೋ ಹೆಣ್ಮಕ್ಳು ಈ ರೀತಿ ಕೇಸ್ಗಳನ್ನ ನನ್ನ ಹತ್ರ ತಂದಿದ್ದಾರೆ. ಇದೊಂಥರ ಹೊಸ ಸಮಸ್ಯೆ ಆಗಿ ಪರಿಗಣಿಸ್ತಾ ಇದೆ. ಇದು
1: ಹೊಸ ಸಮಸ್ಯೆ ಜೊತೆಗೆ ಇದನ್ನ ನಾವು ಒಂದು ಸಂಪೂರ್ಣ ಸಂಚಿಕೆಯನ್ನೇ ಮಾಡಬಹುದು
0: ಅಷ್ಟರ ಮಟ್ಟಿಗೆ
1: ವಿಚಾರ.
0: ಖಂಡಿತ ಖಂಡಿತ.
1: ಆಗ್ಲಿ ಮೇಡಮ್, ಏನಂತಂದ್ರೆ ನನಗೆ ಅನ್ಸೋದು ನಾವು ಅರ್ಥಕೊಳ್ಬೇಕು ಅದ್ ಯಾಕೆ ಮನಸ್ಥಿತಿ ಈ ರೀತಿ ಆಗ್ಬಿಟ್ಟಿದೆ ಗೊತ್ತಿಲ್ಲ, ಅದನ್ನ ಹೇಗ್ ಬದಲಾಯಿಸ್ಕೊಳ್ಳೋದು ಅದು ಗೊತ್ತಿಲ್ಲ. ಆದ್ರೆ ಬದಲಾಯಿಸ್ಕೊಂಡು ಅರ್ಥ ಮಾಡ್ಕೊಂಡು, ಅಂದ್ರೆ ಪಾಸಿಟಿವ್ ಆಗಿ ನಾನು ಹೇಳ್ತಾ
0: ಇರುವಂತದ್ದು,
1: ಸೊ ಒಂದು ಉತ್ತಮ ಸಮಾಜವನ್ನ ರೂಪಿಸ್ಕೊಡೋದ್ರ ಕುರಿತಾಗಿ ನಾನು ಬದಲಾವಣೆಯ ಬಗ್ಗೆ ಹೇಳ್ತಾ ಇರುವಂತದ್ದು.
0: ಆ ಜವಾಬ್ದಾರಿನ ಉತ್ತಮವಾದ ಸಂತತಿ ಬೆಳೆಸೋದ್ರ ಬಗ್ಗೆ, ಸಮಾಜ ನಿರ್ಮಾಣ ಮಾಡೋದ್ರ ಬಗ್ಗೆ, ಇತ್ತೀಚಿನ ಪೀಳಿಗೆಯ ಮಕ್ಕಳುಗಳು, ಹೆಣ್ಮಕ್ಳು ಗಂಡ್ಮಕ್ಳು, ಅವರ ಸಂಪಾದನೆ ಮುಖ್ಯ ಅಂತ ಕಾಣದೆ ಒಂದು ಒಳ್ಳೆ ಕೌಟುಂಬಿಕ ಜವಾಬ್ದಾರಿನ ತಗೊಂಡು ಕುಟುಂಬವನ್ನು ಬೆಳೆಸೋ ಕಡೆ ಸಹ ಗಮನ ಕೊಡಬೇಕಾಗಿದೆ. ಯಾಕೆಂದ್ರೆ ನೀವು ನೋಡಿರ್ಬೋದು ಇತ್ತೀಚೆಗೆ ಫ್ರಾನ್ಸ್, ಇಟಲಿ ಎಲ್ಲ ಮಕ್ಕಳುಗಳಿಲ್ದೆ 3-4 ಮಕ್ಕಳಾಗ್ಲಿ ಅನ್ನೋ ಸ್ಥಿತಿಗೆ ಈಗ ಬಂದಿದೆ.
1: ಹೌದು, ನಿಜ.
0: ಪಾಪ್ಯುಲೇಷನ್ ಇಂಡಿಯಾದಲ್ಲಿ ಜಾಸ್ತಿ ಆಗ್ತಾ ಇದೆ.
1: ಹೌದು.
0: ಆದ್ರೆ ಈ ತರದ ಮನೋಸ್ಥಿತಿ ಇರೋ ದಂಪತಿಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ.
1: ಅದು ಅವರ
0: ಅದ್ರ ಜೊತೆಗೆ ಇನ್ನೊಂದು ಈ ಲಿವಿಂಗ್ ಟುಗೆದರ್ ಇದೊಂದು ಬಂದಿರೋದ್ರಿಂದ ಅವ್ರು ಯಾರಿಗೂ ಸಾಮಾಜಿಕ ಜವಾಬ್ದಾರಿ ಇಲ್ಲ.
1: ಇಲ್ಲ, ಬೇಕಾಗಿಲ್ಲ.
0: ಬೇಕಾಗಿಲ್ಲ, ಅವರು ಜೊತೆಗಿರ್ತಾರೆ, ಮಕ್ಕಳು ಬೇಡ.
1: ಹೌದು.
0: ಅವ್ರಿಗೆ ಏನು ಮ್ಯಾರಿಟಲ್ ಸ್ಟೇಟಸ್ ಏನಿದೆ, ಕುಟುಂಬದ ಜವಾಬ್ದಾರಿ ತಗೊಳ್ಳಂತದ್ದು ಇಲ್ವೇ ಇಲ್ಲದೆ ಇರೋದ್ರಿಂದ ಅವ್ರು ಮಕ್ಕಳು ಬೆಳೆಸೋದು ಮತ್ತೆ ಮಕ್ಕಳನ್ನ ಪಡ್ಕೊಳ್ಳೋದ್ರ ಬಗ್ಗೆ ದಿಸೆಯಲ್ಲೂ ಸಹ ಯೋಚನೆ ಮಾಡ್ತಾ ಇಲ್ಲ. ಆ ಕಾರಣದಿಂದಲೂ ಸಹ ಮುಂದಿನ ಪೀಳಿಗೆ ಬೆಳೆಯೋದ್ರ ಬಗ್ಗೆ ಚಿಂತನೆ ನಡೆಸಬೇಕಾಗಿರೋ ಅಗತ್ಯ ಇದೆ ಈಗ.
1: ಖಂಡಿತ. ಆದ್ರೆ ಅದಕ್ಕೇನೆ ಇವಾಗ ಲಿವ್ ಇನ್ ರಿಲೇಶನ್ಶಿಪ್ ನು ಕೂಡ ಮದುವೆ ಅಂತಾನೆ ಕನ್ಸಿಡರ್ ಮಾಡುತ್ತೆ ಅಂತ ಹೇಳಿ ಹೇಳಿದ್ದಾರೆ.
0: ಹಲವಾರು ಪ್ರಕರಣಗಳು ಈಗ ಬಂದಿದೆ,
1: ತೀರ್ಪು ಕೂಡ
0: ಬಂದಿದೆ. ಬಂದಿದೆ. ಹೌದು.
1: ಆಗ್ಲಿ ಮೇಡಮ್, ಅದು ನಮ್ಮ ಚಿಂತನೆಯನ್ನ ಎಷ್ಟು ಬೇಗ ನಾವು ಏನು ಬದಲಾವಣೆ ಮಾಡಿಕೊಂಡು ಸಕಾರಾತ್ಮಕವಾಗಿ ಬಳಸ್ಕೊಳ್ಳಕ್ಕೆ ಶುರು ಮಾಡ್ತೀವೋ ಅಷ್ಟು ಉತ್ತಮವಾದಂತಹ ಸಮಾಜ
0: ಸೃಷ್ಟಿಯಾಗುತ್ತೆ,
1: ನಿರ್ಮಾಣ ಆಗುತ್ತೆ. ಇದೇ ಒಂದು ಸಂದೇಶದೊಂದಿಗೆ ಸದ್ಯಕ್ಕೆ ಈ ಸಂಚಿಕೆಯನ್ನ ಮುಗಿಸುವಂತಹ ಸಮಯ ಆಗಿದೆ. ಇವತ್ತು ಬಂದು ಮಾತನಾಡಿದ್ದಕ್ಕೆ, ಇಷ್ಟೆಲ್ಲ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ ಆಕಾಶವಾಣಿಯ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು.
0: ಧನ್ಯವಾದಗಳು ಮೇಡಮ್.
2: ಇದುವರೆಗೆ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಪ್ರಸ್ತುತಿ ಸಹನ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಕೇಳಿದ್ರಿ.
4: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಈಗ ಕೆಲವು ಪ್ರಕಟಣೆಗಳು.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ ನಾಳೆ ಬುಧವಾರ ಬೆಳಿಗ್ಗೆ 10-11 ಗಂಟೆಯವರೆಗೆ. ವಿಷಯ ಅಸಂಘಟಿತ ಕಾರ್ಮಿಕರು ಮತ್ತು ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯಲ್ಲಿ ಲಭ್ಯ ಇರುವಂತಹ ಸರ್ಕಾರದ ಯೋಜನೆಗಳು ಹಾಗೂ ಸೌಲಭ್ಯಗಳು. ಭಾಗವಹಿಸುತ್ತಾರೆ ಅನಿಲ್ ಬಗಟಿ, ಜಿಲ್ಲಾ ಕಾರ್ಮಿಕ ಕಲ್ಯಾಣ ಅಧಿಕಾರಿ, ಕಾರ್ಮಿಕ ಕಲ್ಯಾಣ ಇಲಾಖೆ, ಚಿತ್ರದುರ್ಗ. ಕಾರ್ಮಿಕರು ಎದುರಿಸುತ್ತಿರುವ ಸಮಸ್ಯೆಗಳು, ಕಾರ್ಮಿಕರ ನೋಂದಣಿ ಮಾಡಿಸುವುದು, ವೈದ್ಯಕೀಯ

0: ನೆರವು, ಅಪಘಾತ ವಿಮೆ ಹಾಗೂ ಸೌಲಭ್ಯಗಳು, ಕಾರ್ಮಿಕರ ಮಕ್ಕಳಿಗೆ ಇರುವಂತಹ ಶೈಕ್ಷಣಿಕ ಯೋಜನೆಗಳು ಕುರಿತು ಕರೆ ಮಾಡುವ ಮೂಲಕ ಮಾಹಿತಿಯನ್ನು ಪಡೆಯಬಹುದು. ಕರೆ ಮಾಡಬಹುದಾದಂತಹ ನಿಲಯದ ಮೊಬೈಲ್ ಸಂಖ್ಯೆಗಳು ಹೀಗಿವೆ: 9448640273, ಮತ್ತೊಂದು 9141970272. ಇನ್ನು ಸ್ಥಿರ ದೂರವಾಣಿ ಸಂಖ್ಯೆ 0819429569. ಕೇಳಿ, ನಾಳೆ ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮವನ್ನ
1: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
2: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟುಬಲ್ಲೆನು ನಾನು ಜಾಣೆ.
3: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
2: ಸೂರ್ಯ ಬಂದನೆ
4: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
2: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
5: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
6: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ್ಯ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
2: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
5: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.
0: ಇದುವರೆಗೂ ಪ್ರಕಟಣೆಗಳನ್ನ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಈಗ ಆರೋಗ್ಯ ಸಂಚಿಕೆ. 1 ಗಂಟೆಗೆ ಪ್ರಗತಿ ಪಥ ಹಾಗೂ 1:10 ಸರಿಯಾಗಿ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳನ್ನು ಕೇಳುವಿರಿ.

0: ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ನಮ್ಮೆಲ್ಲ ಕೇಳುಗರಿಗೆ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೇ, ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳುತ್ತೀರಿ ಸೀಳು ತುಟಿ ಅಂಗಳು. ಈ ವಿಷಯ ಕುರಿತಂತೆ ಡಾಕ್ಟರ್ ಗಿರೀಶ್ ಕೆ ಸಿದ್ದರಾಜು ಅವರೊಂದಿಗೆ ಸಂದರ್ಶನ. ನಂತರ ಹೃದಯಾಘಾತ ಅಂದರೇನು, ಲಕ್ಷಣ ಹಾಗೂ ಚಿಕಿತ್ಸೆ, ಈ ಕುರಿತಂತೆ ಡಾಕ್ಟರ್ ರಜನಿಕಾಂತ್ ಅವರಿಂದ ಮಾಹಿತಿ ಕೇಳಲಿದ್ದೀರಿ. ಮೊದಲಿಗೆ ಕೇಳೋಣ ಸೀಳು ತುಟಿ ಅಂಗಳು. ಈ ವಿಷಯ ಕುರಿತಂತೆ ಡಾಕ್ಟರ್ ಗಿರೀಶ್ ಕೆ ಸಿದ್ದರಾಜು ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ.
1: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ನಾವು ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತಲೂ ಅಥವಾ ನಮ್ಮ ಬಂಧು ಬಳಗದಲ್ಲಿನೋ ಚಿಕ್ಕ ಮಕ್ಕಳು ಸೀಳು ತುಟಿ ಅಂಗಳಗಳನ್ನ ಹೊಂದಿದಂತ ಹಲವಾರು ಜನ ಮಕ್ಕಳನ್ನ ನಾವು ನೋಡ್ತಾ ಇರ್ತೀವಿ. ನೋಡಿದಾಗ ಒಂದ್ಸತಿ ನಾವು ನಾಲಿಗೆಯಿಂದ ಲೊಚ್ಚುಗುಟ್ಟಿ, ಅಯ್ಯೋ ಪಾಪ ಹೆಂಗಾಗ್ಬಿಟ್ಟದಲ್ಲ, ಕೂಸು, ಮಾತಾಡ್ಲಿಕ್ಕೆ ಬರುವುದಿಲ್ಲ, ನಗ್ಲಿಕ್ಕೆ ಬರುವುದಿಲ್ಲ, ಅಯ್ಯೋ ಊಟ ಮಾಡ್ಲಿಕ್ಕೆ ಬರುವುದಿಲ್ಲ ಅಂತ ಅಯ್ಯೋ ಪಾಪ ಅಂತ ಹೇಳಿ ಸಹಾನುಭೂತಿ ತೋರಿಸಿ ಆ ನಿಮಿಷದಲ್ಲಿ ಮರ್ತು ಬಿಡ್ತೀವಿ. ಆದ್ರೆ ಕೇಳುಗ್ರೆ, ಸೀಳು ತುಟಿ ಅಂಗಳ ಇರುವಂತ ಮಕ್ಕಳ ಒಂದು ಒಳಿತಿಗಾಗಿ, ಆ ಮಕ್ಕಳ ಒಂದು ಅಭಿವೃದ್ಧಿಗಾಗಿ, ಅವರ ಒಂದು ಚಿಕಿತ್ಸೆಗಾಗಿ ಅಂತಾನೆ ಪ್ರತಿ ವರ್ಷ ಜುಲೈ ತಿಂಗಳು ಸೀಳು ತುಟಿ ಅಂಗಳ ತೊಂದರೆ ಇರುವಂತ ಮಕ್ಕಳ ಮಾಸಾಚರಣೆ ಅಂತ ಆಚರಿಸ್ತದೆ. ಈ ವಿಷಯದ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡ್ತಾ, ಸೀಳು ತುಟಿ ಅಂಗಳು ಮಕ್ಕಳಲ್ಲಿ ಯಾಕೆ ಬರ್ತದೆ, ಈ ಮಕ್ಕಳಿಗೆ ಇರುವಂತ ಚಿಕಿತ್ಸಾ ವಿಧಾನ ಏನು, ಚಿಕಿತ್ಸೆ ಪಡೆದ ನಂತರ ಈ ಮಕ್ಕಳ

0: ಜೀವನ ಹೇಗಿರ್ತದೆ ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿ ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ಧಾರವಾಡದ ಜೆಎಸ್ಎಸ್ ಸ್ಪೀಚ್ ಅಂಡ್ ಹಿಯರಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾರ್ಯ ಮಾಡ್ತಾ ಇರುವಂತ ಡಾಕ್ಟರ್ ಗಿರೀಶ್ ಕೆ ಸಿದ್ದರಾಜು ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಗಿರೀಶ್ ಕೆ ಸಿದ್ದರಾಜು ಅವರು.
1: ನಮಸ್ತೆ ಮೇಡಮ್.
0: ಗಿರೀಶ್ ಅವರ, ಪ್ರತಿ ವರ್ಷ ಜುಲೈ ತಿಂಗಳು ಅಂದ್ರೆ ಸೀಳು ತುಟಿ ಅಂಗಳು ಇರುವಂತ ಮಕ್ಕಳ ಒಂದು ಮಾಸಾಚರಣೆ ಅಂತ ನಾವು ಆಚರಿಸ್ತೀವಿ. ಏನು ಈ ಮಾಸಾಚರಣೆಯ ವಿಶೇಷ?
1: ಈ ಮಾಸಾಚರಣೆ ಮಾಡೋದು ಏನಪ್ಪಾ ಅಂದ್ರೆ, ನಮಗ್ ಗೊತ್ತಿರೋ ಹಾಗೆ ಕಮ್ಯುನಿಕೇಶನ್ ಪ್ರಾಬ್ಲಮ್ಸ್ ಮಾಡುವಂತಹ ತೊಂದರೆಗಳು ಹಲವಾರಿದಾವೆ. ಅದರಲ್ಲಿ ಈ ಸೀಳು ತುಟಿ ಅಂಗಳು ಒಂದು, ಅದರಲ್ಲಿ ಒಂದು ಪ್ರಾಬ್ಲಮ್. ಸೊ ಹೇಗೆ ಬೇರೆ ರೋಗಗಳಿಗೂ ಬೇರೆ ತೊಂದರೆಗಳಿಗೂ ಒಂದು ದಿನ ಅಥವಾ ಒಂದು ತಿಂಗಳು ಅಂತ ಒಂದು ಆಚರಣೆ ಮಾಡ್ತಾರೋ, ಇದರಲ್ಲೂ ಅದೇ ತರ ನಾವು ಜನರಿಗೆ ಜಾಗೃತಿ ಮೂಡಿಸುವ ಸಲುವಾಗಿ ಹಾಗೂ ಅದರಲ್ಲಿ ತಪ್ಪು ಗ್ರಹಿಕೆಗಳಿರುವಂತದನ್ನ ನಿವಾರಿಸೋದಕ್ಕಾಗಿ ಒಂದು ಮಾಸಾಚರಣೆ ಮಾಡ್ತೀವಿ. ಈ ತಿಂಗಳಲ್ಲಿ ನಾವು ಫ್ರೀ ಕ್ಯಾಂಪ್ಗಳಾಗಿರ್ಬೋದು ಸೀಳು ತುಟಿ ಅಂಗಳು ಮಕ್ಕಳಿಗೆ, ಅಥವಾ ಫ್ರೀ ಸರ್ಜಿಕಲ್ ಕರೆಕ್ಷನ್ಸ್ ಆಗಿರ್ಬೋದು ಹಾಸ್ಪಿಟಲ್ಗಳಲ್ಲಿ, ಅಥವಾ ಯಾವುದೇ ರೀತಿ ಅಸೆಸ್ಮೆಂಟ್ ಮತ್ತು ಟ್ರೀಟ್ಮೆಂಟ್ ಮಾಡೋದನ್ನ ಮಾಡ್ತೀವಿ.
0: ಗಿರೀಶ್ ಅವರೇ, ನಾವು ನಮ್ಮ ಸುತ್ತಮುತ್ತಲು ಎಷ್ಟೊಂದು ಮಕ್ಕಳು ಈ ಸೀಳು ತುಟಿಯನ್ನ ಹೊಂದಿರೋರು, ಅಂಗಳದ ತೊಂದರೆ ಇರೋರು, ಮಾತಾಡ್ಲಿಕ್ಕೆ ಕಷ್ಟ ಪಡೋರು, ಮುಖದಲ್ಲಿ ಒಂದು ರೀತಿ ವಿರೂಪತೆಯನ್ನ ಕಾಣ್ತಾ ಇರುವುದನ್ನ ನಾವು ನೋಡ್ತೀವಿ. ಯಾಕೆ ಮಕ್ಕಳಲ್ಲಿ ಈ ತರದ ತೊಂದರೆ ಕಂಡು ಬರ್ತದೆ?
1: ಸೀಳು ತುಟಿ ಅಂಗಳು ಅದೇನಂದ್ರೆ, ಅದು ಆಕ್ಚುಲಿ ಸೀಳು ಆಗುವಂತದಲ್ಲ, ಒಂದು 4-6 ವಾರ ಈ ಟೈಮಲ್ಲಿ ತುಟಿ ಕೂಡ್ಕೋ. ಸೊ ನಮ್ಮಲ್ಲಿ ಇಲ್ಲೆಲ್ಲ ಶೆಲ್ಫ್ಸ್ ಗಳಂತ ಹೇಳ್ತೀವಿ, ಮುಖದಲ್ಲಿ ಪ್ಯಾಲೆಟಲ್ ಶೆಲ್ಫ್ಸ್ ಅಂತ ಹೇಳ್ತೀವಿ, ಮ್ಯಾಗ್ಸಿಲರಿ ಶೆಲ್ಫ್ಸ್, ಮ್ಯಾಂಡಿಬ್ಯುಲರ್, ಇವೆಲ್ಲ ಪ್ರೊಸೆಸಸ್ ಅಂತ ಹೇಳ್ತೀವಿ. ಈ ಪ್ರೊಸೆಸಸ್ ಗಳೇನಾಗುತ್ತೆ, ಒಂದು 4-6 ವಾರದಲ್ಲಿ ಕೂಡ್ಕೊಳ್ಳುತ್ತೆ. ಸರಿಯಾದ ಟೈಮಲ್ಲಿ ಕೂಡ್ಕೊಳ್ಳದೆ ಇದ್ರೆ ಅದು ಸೀಳಾಗುತ್ತೆ. ಆಕ್ಚುಲಿ ಕೂಡ್ಕೊಂಡಿದ್ದು ಕಟ್ ಆಗಲ್ಲ ಸೀಳು. ಒಂದು 10 ವಾರಗಳಲ್ಲಿ ನಮ್ಮ ಅಂಗಳ ಕೂಡ್ಕೊಳ್ಳುತ್ತೆ, ಪ್ಯಾಲೆಟಲ್ ಶೆಲ್ಫ್ಸ್ ಅಂತ ಹೇಳ್ತೀವಿ, ಅದು ಕೂಡ್ಕೊಳ್ಳುತ್ತೆ. ಈ ಸರಿಯಾದ ಟೈಮಲ್ಲಿ ಕೂಡ್ಕೊಳ್ಳದೆ ಇದ್ರೆ ಸೀಳಾಗಿ ಉಳ್ಕೊಂಡ್ಬಿಡುತ್ತೆ. ಸೊ ಇದಕ್ಕೆ ಹಲವಾರು ಕಾರಣಗಳಿರ್ಬೋದು. ಮೆಜಾರಿಟಿ ಆಫ್ ದ ಟೈಮ್ಸ್ ಕಾರಣ ಬಂದು ಜೆನೆಟಿಕ್ ಪ್ರಾಬ್ಲಮ್ಸ್. ಈಗ ಫ್ಯಾಮಿಲಿ ಹಿಸ್ಟ್ರಿ ಇತ್ತು ಅಂತ ಹೇಳಿದ್ರೆ ಅವಾಗ ಸೀಳು ತುಟಿ ಅಂಗಳು ಮಕ್ಕಳು ಹುಟ್ಟೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಫ್ಯಾಮಿಲಿ ಹಿಸ್ಟ್ರಿ. ಒಂದು ಕೆಲವೊಂದು ರಿಸರ್ಚ್ ಗಳ ಪ್ರಕಾರ ಕೆಲವೊಂದು ಜೀನ್ಸ್ ಗಳು ರೆಸ್ಪಾನ್ಸಿಬಲ್ ಇದೆ. ಅದು ಬಿಟ್ಟು ನೀವು ಸುಮಾರು ಸರಿ ನೋಡಿರ್ತೀರ, ಪ್ರೆಗ್ನೆನ್ಸಿ ಟೈಮ್ ದೇ ಬಹಳ ತುಂಬಾ ಇಂಪಾರ್ಟೆಂಟ್. ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಮದರ್ ಎಷ್ಟು ಕೇರ್ಫುಲ್ ಆಗಿರ್ತಾರೋ, ಅದರಲ್ಲೂ ಫಸ್ಟ್ 10 ವಾರ ಅಂತ ಹೇಳಿದೆ ನಾನು, 10 ವಾರಕ್ಕೆ ಅಂಗಳ ಕುಡ್ಕೊಳ್ಳುತ್ತೆ. ಅಂದ್ರೆ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ತಾಯಿ ಎಷ್ಟು ಆರೋಗ್ಯವಾಗಿ ತಿನ್ಕೊಂಡು ಎಷ್ಟು ಹುಷಾರಾಗಿರ್ತಾರೋ ತುಂಬಾ ಒಳ್ಳೆಯದು. ಸಪೋಸ್ ಏನಾದ್ರೂ ಪ್ರೆಗ್ನೆನ್ಸಿ ಟೈಮಲ್ಲಿ ಏನೇನು ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿದ್ರೆ, ಸಪೋಸ್ ಮೆಟರ್ನಲ್ ಸ್ಮೋಕಿಂಗ್ ಅಂತ ಹೇಳ್ತೀವಿ, ಪ್ರೆಗ್ನೆಂಟ್ ಇದ್ದಾಗ ತಾಯಿ ಧೂಮಪಾನ ಮಾಡೋದು ಅಥವಾ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡೋದು, ಸರಿಯಾಗಿ ವಿಟಮಿನ್ ಬಿ ತಗೊಳ್ಳಿಲ್ಲ ಅಂತ ಹೇಳಿದ್ರೆ, ಫಾಲಿಕ್ ಆಸಿಡ್ ಡೆಫಿಷಿಯನ್ಸಿ ಆದ್ರೆ, ವಿಟಮಿನ್ ಎ ಜಾಸ್ತಿ ಆದ್ರೂ ಪ್ರಾಬ್ಲಮ್ ಆಗುತ್ತೆ ಕೆಲವು ಸಾರಿ ಈ ತರ. ಮತ್ತೆ ಏನಾದ್ರೂ ಮೆಡಿಸಿನ್ಸ್ ತುಂಬಾ ಹಾರ್ಮ್ಫುಲ್ ಕೆಮಿಕಲ್ಸ್ ಇನ್ಹೇಲೇಷನ್ ಇಂದ ಅಥವಾ ರೇಡಿಯೇಷನ್ಸ್ ಇಂದ ಅಥವಾ ಬೇರೆ ಏನಾದ್ರೂ ಮೆಡಿಕೇಶನ್ಸ್ ಇಂದನೂ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಮೆಜಾರಿಟಿ ಆಫ್ ದ ಟೈಮ್ಸ್ ಅದು ಜೆನೆಟಿಕ್ ಆಗಿರುತ್ತೆ.
0: ಇದು ಒಂದು ಮುಖ್ಯ ಕಾರಣ ಅಂತ ಹೇಳಿದ್ರೆ, ಅಂದ್ರೆ ಒಬ್ಬ ಮಹಿಳೆ ತಾನು ಗರ್ಭಿಣಿಯಾಗಿದ್ದಾಗ ಎಕ್ಸ್ಟ್ರಾ ಕಾಳಜಿಯನ್ನ ಮಾಡ್ಕೊಳ್ಬೇಕು. ಈಗ ಗಿರೀಶ್ ಅವರೇ, ಗರ್ಭಿಣಿ ಆದಾಗ ನಿಯಮಿತವಾಗಿ ವೈದ್ಯರ ಹತ್ರ ತಪಾಸಣೆಗೆ ಹೋಗ್ತಿರ್ತಾರೆ, ವೇಳೆಗೆ ಸರಿಯಾಗಿ ಸ್ಕ್ಯಾನಿಂಗ್ ಮಾಡ್ತಾ ಇರ್ತಾರೆ, ಅಲ್ಟ್ರಾಸೌಂಡ್ ಮಾಡ್ತಾರೆ, ಅದರಲ್ಲಿ ಈ ತರದ ಡಿಫೆಕ್ಟ್ ಇದೆ ಅನ್ನೋದು ಗೊತ್ತಾಗಲ್ವಾ?
1: ಡೆಫಿನೆಟ್ಲಿ ಗೊತ್ತಾಗುತ್ತೆ. ಇವಾಗ ಈಗಿನ ಟೆಕ್ನಾಲಜಿ ಪ್ರಕಾರ ಅಲ್ಟ್ರಾಸೌಂಡ್ ಅಲ್ಲಿ ಕ್ಲೆಫ್ಟ್ ಲಿಪ್ ಅಂಡ್ ಪ್ಯಾಲೆಟ್ ಇದೆಯಾ ಇಲ್ವಾ ಅಂತ ಗೊತ್ತಾಗ್ಬಿಡುತ್ತೆ. 10 ವಾರಕ್ಕೆ ಕೂಡ್ಕೋಬೇಕು, 10 ವಾರ ಕೂಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. 10 ವಾರ ಆದ್ಮೇಲೆ ಕೂಡ್ಕೊಳ್ಳೋದು ಸ್ವಲ್ಪ
0: ಕಷ್ಟ, ಅವಾಗ ಅಂತ ಮಗು ಜನಿಸೋ ಸಾಧ್ಯತೆ ಇದೆ.
1: ಹೌದು ಹೌದು ಹೌದು. ನಮ್ಮ ಇಂಡಿಯನ್ ಇನ್ಸಿಡೆನ್ಸ್ ಅಂಡ್ ಪ್ರಿವೆಲೆನ್ಸ್ ಪ್ರಕಾರ ಪ್ರತಿ 700 ಮಕ್ಕಳಿಗೆ ಒಂದು ಮಗು ಕ್ಲೆಫ್ಟ್ ಲಿಪ್ ಅಂಡ್ ಪ್ಯಾಲೆಟ್ ಆಗಿ ಹುಟ್ಟುತ್ತಾ ಇದೆ. ಅದು ಇಂಡಿಯಾದಲ್ಲೇ ಜಾಸ್ತಿ, ಏಷ್ಯಾದಲ್ಲಿ ಎಸ್ಪೆಷಲಿ ಇಂಡಿಯಾದಲ್ಲಿ ಜಾಸ್ತಿ, ಪಾಪ್ಯುಲೇಷನ್ ಜಾಸ್ತಿ ಇದೆ ಬಟ್ ಅಮೆರಿಕನ್ಗಿಂತ ಇಂಡಿಯಾದಲ್ಲೇ ಜಾಸ್ತಿ ಇದೆ. ದೋ ಅಮೆರಿಕಾದಲ್ಲಿ ಮೆಟರ್ನಲ್ ಸ್ಮೋಕಿಂಗ್ ಮತ್ತೆ ಆಲ್ಕೋಹಾಲ್ ಕನ್ಸಂಪ್ಷನ್ ಎಲ್ಲ ಜಾಸ್ತಿ ಇದ್ರೂ ಇಂಡಿಯಾದಲ್ಲಿ ಜಾಸ್ತಿ. ಇದಕ್ಕೆ ಕಾರಣ ಒಂದು ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಅಂತ ನಾನು ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ಈಗ ತುಂಬಾ ಕಡು ಬಡವರು, ಈಗ ನಮ್ಮ ಅಂಗನವಾಡಿ ವರ್ಕರ್ಸ್ ಎಲ್ಲ ಅವೇರ್ನೆಸ್ ಮೂಡಿಸಿ ಹೆಂಗಸರಿಗೆ ಸರಿಯಾದ ಟೈಮಲ್ಲಿ ಎಕ್ಸ್ಟ್ರಾ ಸಪ್ಲಿಮೆಂಟ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾ ಇದ್ರು. ಇತ್ತೀಚೆಗೆ ಆ ಚಟುವಟಿಕೆಗಳು ನನಗೆ ಅಂಗನವಾಡಿಗಳು ಕಾಣ್ತಾ ಇಲ್ಲ. ಪ್ರೆಗ್ನೆನ್ಸಿಯಲ್ಲಿ ಮದರ್ಸ್ ಎಷ್ಟು ಮಟ್ಟಿಗೆ ಪೋಷಣೆಯನ್ನ ತಗೋತಾ ಇದಾರೆ, ಎಷ್ಟು ಮಟ್ಟಿಗೆ ಕಾಳಜಿ ವಹಿಸ್ತಾ ಇದಾರೆ ಅನ್ನೋದು ಮ್ಯಾಟರ್ ಆಗುತ್ತೆ.
0: ಗರ್ಭಾವಸ್ಥೆಯಲ್ಲಿ ನಿಯಮಿತವಾಗಿ ಆವಾಗ ಬೇಕಾಗುವಂತ ಫೋಲಿಕ್ ಆಸಿಡ್ ಆಗ್ಬಹುದು, ಬೇರೆ ಯಾವುದೇ ರೀತಿಯ
1: ವಿಟಮಿನ್ ಬಿ ಆಗಿರ್ಬೋದು, ಫೋಲಿಕ್ ಆಸಿಡ್ ಆಗಿರ್ಬೋದು,
0: ಅಂತ ಟ್ಯಾಬ್ಲೆಟ್ ಗಳನ್ನ ನಿಯಮಿತವಾಗಿ ಸೇವಿಸೋದು ಅತ್ಯಗತ್ಯ ಅಂತ ತಾವು ಹೇಳ್ತೀರಿ.
1: ಗೈನೋನ ಕನ್ಸಲ್ಟ್ ಮಾಡಿ ಅವ್ರು ಏನೇನ್ ಸಪ್ಲಿಮೆಂಟ್ಸ್ ಕೊಡ್ತಾರೆ, ಅಥವಾ ದಿನನಿತ್ಯ ಆಹಾರದಲ್ಲೇನೆ ಹಣ್ಣು ತರಕಾರಿಗಳಲ್ಲೇನೆ ಎಲ್ಲ ಇರುತ್ತೆ, ಅದನ್ನೇ ಕರೆಕ್ಟ್ ಆಗಿ ನಾವು ತಿಂದ್ರೆ ಸಪ್ಲಿಮೆಂಟ್ಸ್ ಕೂಡ ಬೇಕಾಗಿಲ್ಲ. ಬಟ್ ಸಪ್ಲಿಮೆಂಟ್ಸ್ ತಗೊಂಡ್ರೆ ಸೇಫ್ಟಿ ಪರ್ಪಸ್ ಒಳ್ಳೇದು, ಮುನ್ನೆಚ್ಚರಿಕೆ.
0: ಈ ತರದ ಮಗು ಜನಿಸಿದ ನಂತರ ಆ ಮಗುವಿಗೆ ತಕ್ಷಣದಲ್ಲೇ ಸರ್ಜರಿ ಮಾಡಬಹುದಾ? ಹೇಗೆ ಚಿಕಿತ್ಸಾ ವಿಧಾನ?

0: ಈ ತರ ಮಗು ಜನಿಸಿದ್ರೆ ಏನಾಗುತ್ತೆ ಅಂದ್ರೆ ತುಟಿಯಲ್ಲಿ ತೊಂದರೆ ಆದ್ರೆ ಅಷ್ಟು ತೊಂದರೆ ಆಗಲ್ಲ. ತುಟಿಯಲ್ಲಿ ಬರೀ ಸೀಳು ತುಟಿ ಇದ್ರೆ ಅಂತ ಮಕ್ಳಿಗೆ ನಾರ್ಮಲ್ ಮಕ್ಳಿಗೂ ವ್ಯತ್ಯಾಸನೇ ಇರಲ್ಲ, ಎಕ್ಸೆಪ್ಟ್ ಕಾಸ್ಮೆಟಿಕ್ ಅಪಿಯರೆನ್ಸ್. ನೋಡ್ಲಿಕ್ಕೂ ಕೆಲವೊಂದು ಸರ್ಜರೀಸ್ ಗಳಿದೆ, ಅದು ಏನಾಗುತ್ತೆ ನಮ್ಮ ಫಿಲ್ಟರ್ ರಿಡ್ಜ್ಗೆನೆ ಸ್ಕಾರ್ ಬರುವಂತ, ಈಗ ಏನಾದ್ರೂ ಮಾರ್ಕ್ ಆದ್ರೆ ಸ್ಕಾರ್ ಬರುತ್ತಲ್ಲ, ಸೊ ನಮ್ಮ ಫಿಲ್ಟರ್ ರಿಡ್ಜ್ಗೆನೆ ಸ್ಕಾರ್ ಬರೋ ತರ ಗೊತ್ತಾಗದಿರೋ ತರ ಸರ್ಜರಿ ಮಾಡ್ತಾರೆ. ಸೊ ಲಿಪ್ ಇಂದ ತೊಂದರೆ ಆಗೋದಿಲ್ಲ ಜಾಸ್ತಿ, ಪ್ಯಾಲೆಟ್ ಅಲ್ಲಿ ತೊಂದರೆ ಆದ್ರೆ ಮೇಜರ್ ಪ್ರಾಬ್ಲಮ್. ಹುಟ್ಟಿದ ತಕ್ಷಣ ಸರ್ಜರಿ ಮಾಡೋಕ್ಕಾಗಲ್ಲ, ಇದಕ್ಕೆ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಬೇಕಾಗುತ್ತೆ. ಅಂದ್ರೆ ಒಬ್ಬರೇ ಬೇಕಾಗಲ್ಲ, ಈಗ ನಾವು ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ಒಬ್ಬರೇ ಸಾಲಲ್ಲ, ಪ್ಲಾಸ್ಟಿಕ್ ಸರ್ಜನ್ ಬೇಕು, ಆರ್ಥೋಡಾಂಟಿಸ್ಟ್ ಬೇಕು, ಮತ್ತೆ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್, ಮೂರು ಜನ ಬೇಕು. ಇಂಪಾರ್ಟೆಂಟ್ ಯಾಕೆ ಅಂತ ಹೇಳಿದ್ರೆ ಆರ್ಥೋಡಾಂಟಿಸ್ಟ್ ಬಂದು ಏನ್ ಮಾಡ್ತಾರೆ, ಲಿಪ್ ಟೇಪಿಂಗ್ ಅಂತ ಮಾಡ್ತಾರೆ. ಅಂದ್ರೆ ಸೀಳು ತುಟಿ ಇದ್ರೆ ಆಗ್ಲಾ, ಅದನ್ನ ಈಗ ತಕ್ಷಣ ಈಗ ಅಗಲವಾಗಿ ಸೀಳು ಇರೋದನ್ನ ಹೇಳೋದು ಹೊಲದ್ರೆ ಮೇಡಮ್ ಅಲ್ಲಿ ಟೆನ್ಷನ್ ಇರುತ್ತ. ಇವ್ರೇನ್ ಮಾಡ್ತಾರೆ, ಲಿಪ್ ಸರ್ಜರಿ ಯೂಶಲಿ ಬಂದು ಮೂರು ತಿಂಗಳಿಗೆ ಮಾಡ್ತಾರೆ, ಮೂರರಿಂದ ಆರು ತಿಂಗಳು ಒಳಗಡೆ ಆಗ್ಬೇಕು. ಪ್ಯಾಲೆಟ್ ಸರ್ಜರಿ ಬಂದು ಒಂದು ವರ್ಷದ ಒಳಗಡೆ ಆಗ್ಬೇಕು, 14 ತಿಂಗಳು ಒಳಗಡೆ ಆಗ್ಬೇಕು. ಅಕಾರ್ಡಿಂಗ್ ಟು ಹೆನಿಂಗ್ಸನ್ 2008 ಅವ್ರೇನ್ ಹೇಳ್ತಾರೆ ಅಂದ್ರೆ 1.6 ಇಯರ್ಸ್ ಒಳಗಡೆ ಪ್ರೈಮರಿ ಸರ್ಜರಿ ಪ್ಯಾಲೆಟ್ ಆದ್ರೆ ಅದು ಅರ್ಲಿ ಇಂಟರ್ವೆನ್ಷನ್ ಅಂತ ಅರ್ಥ. ಅಂದ್ರೆ ಅರ್ಲಿ ಆಗಿ ಮಗುಗೆ ಇಂಟರ್ವೆನ್ಷನ್ ಟ್ರೀಟ್ಮೆಂಟ್ ಆಗ್ತಾ ಇದೆ ಅಂತ. 1.6 ಇಯರ್ಸ್ ಒಳಗಡೆ, 1.6 ಇಯರ್ಸ್ ಗಿಂತ ಮೇಲ್ ಹೋಯ್ತು ಅಂತ ಹೇಳಿದ್ರೆ ಅರ್ಲಿ ಅಲ್ಲ ಅದು, ಅದು ಲೇಟ್ ಇಂಟರ್ವೆನ್ಷನ್ ಅಂತ ಅರ್ಥ. ಅಕಾರ್ಡಿಂಗ್ ಟು ಹೆನಿಂಗ್ಸನ್, ಅವರು ಫೇಮಸ್ ಈ ಫೀಲ್ಡ್ ಅಲ್ಲಿ ತುಂಬಾ ವರ್ಕ್ ಮಾಡಿ. ಇದೇನಾಗುತ್ತೆ, ಮೂರು ತಿಂಗಳಿಗೆ ತಕ್ಷಣಕ್ಕೆ ಸರ್ಜರಿ ಮಾಡಿಬಿಟ್ರೆ ಅಲ್ಲಿ ಸ್ಕಾರಿಂಗ್ ಉಳ್ಕೊಂಡು ಮತ್ತೆ ಕಿತ್ತೋಗೋ ಚಾನ್ಸ್ ಇರುತ್ತೆ ಅಂದ್ಬಿಟ್ಟು ಲಿಪ್ ಟೇಪಿಂಗ್ ಮಾಡ್ತಾರೆ. ಟೇಪಿಂಗ್ ಮಾಡಿದಾಗ ಎರಡೂ ತುಟಿಗಳು ಸೀಳ್ ಇರೋದು ಹತ್ರ ಬರ್ತವೆ, ಹತ್ರ ಬಂದ ಮೇಲೆ ಹೊಲಿಗೆ ಹಾಕಿದಾಗ ಇನ್ನ ಎಫೆಕ್ಟಿವ್ ಆಗಿರುತ್ತೆ. ಅದಾದ್ಮೇಲೆ ಮೂಗಿನ ಶೇಪ್ ಎಲ್ಲ ಚೇಂಜ್ ಇರುತ್ತೆ, ಸೊ ಇದಕ್ಕೆ ನೇಸೋ ಆಲ್ವಿಯೋಲಾರ್ ಮೋಲ್ಡಿಂಗ್ ಅಂತ ಮಾಡ್ತಾರೆ, ಅದು ಮೂಗು ಶೇಪ್ ಕೊಡುತ್ತೆ. ಇದಾದ್ಮೇಲೆ ಸರ್ಜಿಕಲ್ ಕರೆಕ್ಷನ್ ಆಗುತ್ತೆ. ಲಿಪ್ 10 ರಿಂದ 14 ತಿಂಗಳು ಅಂದ್ರೆ 1.6 ಇಯರ್ಸ್ ಒಳಗಡೆ ಆಗೋ ಪ್ಯಾಲೆಟಲ್ ಸರ್ಜರಿ ತುಂಬಾ ಇಂಪಾರ್ಟೆಂಟ್. ಪ್ಯಾಲೆಟಲ್ ತೊಂದರೆ ಇತ್ತು ಅಂತ ಹೇಳಿದ್ರೆ ಊಟ ತಿಂಡಿ ತಿನ್ನೋ ತೊಂದರೆ, ಮಾತುಗಳೆಲ್ಲ ಮುಗಲ್ ಬರುತ್ತೆ, ಕುಡಿದಿದ್ ನೀರು ಅನ್ನ ಎಲ್ಲ ಮುಗಲ್ ಬರುತ್ತೆ, ಪೋಷಣೆ ತೊಂದರೆ ಆಗ್ತದೆ, ಸೆಕೆಂಡ್ರಿ ಊಟ ತಿಂಡಿ ಸೇರ್ತಾ ಇರಲ್ಲ, ಹಲವಾರು ತೊಂದರೆಗಳಾಗ್ತದೆ. ಅಂಡ್ ಸರ್ಜಿಕಲ್ ಕರೆಕ್ಷನ್ ಕೆಲವು ಸರಿ ಬೇಗನೂ ಆಗಲ್ಲ, ಯಾಕೆಂದ್ರೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ರೂಲ್ ಆಫ್ ಟೆನ್ ಅಂತಿದೆ. ಅಂದ್ರೆ ಮಗುಗೆ 10 ವಾರಗಳಾಗಿರ್ಬೇಕು ಮಿನಿಮಮ್ ಕರೆಕ್ಷನ್ ಆಗ್ಲಿಕ್ಕೆ, ಸರ್ಜಿಕಲ್ ಕರೆಕ್ಷನ್ ಆಗ್ಲಿಕ್ಕೆ 10 ಪೌಂಡ್ ಅಟ್ಲೀಸ್ಟ್ ವೈಟ್ ಇರಬೇಕು, ಮತ್ತೆ ಹಿಮೋಗ್ಲೋಬಿನ್ ಕಂಟೆಂಟ್ ಅಟ್ಲೀಸ್ಟ್ 10 ಗ್ರಾಮ್/ಡೆಸಿಲೀಟರ್ ಇರಬೇಕು. ಇಷ್ಟಿತ್ತು ಅಂದ್ರೆ ಪಾಸು ಸರ್ಜಿಕಲ್ ಕರೆಕ್ಷನ್. ಇಷ್ಟಿಲ್ಲ ಅಂದ್ರೆ ಮಗುಗೆ ಲೇಟ್ ಆಗುತ್ತೆ ಸರ್ಜರಿ. ಲೇಟ್ ಯಾಕಾಗುತ್ತೆ, ಮೋಸ್ಟ್ ಆಫ್ ದ ಟೈಮ್ ಲೇಟ್ ಆಗುತ್ತೆ ಯಾಕಾಗುತ್ತೆ ಅಂದ್ರೆ ಸೀಳು ಅಂಗ್ಲಿದ್ರೆ ಏನಾಗುತ್ತೆ, ಮಗುಗೆ ಊಟ ತಿಂಡಿ ಸೇರ್ತಾರಲ್ಲ, ಪಾಲನೆ ಪೋಷಣೆ ಕಮ್ಮಿ ಆಗುತ್ತೆ, ಸರ್ಜಿಕಲ್ ಕರೆಕ್ಷನ್ ಲೇಟ್ ಆಗುತ್ತೆ.
1: ಒಂದಕ್ಕೊಂದು ಸಂಬಂಧಪಟ್ಟಿರುತ್ತದೆ ಅಂತ. ಈಗ ಸಾಮಾನ್ಯವಾಗಿ ನಾವು ಕೇಳ್ತಿರ್ತೀವಿ ಡಾಕ್ಟರ್ ಗಿರೀಶ್ ಅವರ, ಈ ಗ್ರಹಣಗಳು ಸಂಭವಿಸ್ತಾ ಇರ್ತವೆ, ಈ ಗ್ರಹಣಗಳಿಗೆ ಗರ್ಭಿಣಿ ಸ್ತ್ರೀ ಎಕ್ಸ್ಪೋಸ್ ಆದ್ರೆ ಈ ತರದ ಮಕ್ಕಳು ಹುಟ್ಟುತ್ತವೆ, ಹಂಗಾಗಿ ಗ್ರಹಣಗಳು ಸಂಭವಿಸುವ ಸಂದರ್ಭದಲ್ಲಿ ಗರ್ಭಿಣಿ ಸ್ತ್ರೀಯರನ್ನ ಯಾವಾಗ್ಲೂ ಮನೆ ಒಳಗಡೆಗೆ ಎಲ್ಲೂ ಗಾಳಿ ಬೆಳಕು ಬರದ ಜಗದೊಳಗ ಕೂಡ ಹಾಕ್ತಾರೆ, ಎಸ್ಪೆಷಲಿ ಆ ಒಂದು ದಿನ. ಇದು ಸತ್ಯವಾದ ಮಾತ.
0: ಗ್ರಹಣಗಳಿಂದ ಆಗೋದಾದ್ರೆ ಟೋ ಮಕ್ಕಳಿಗೆ ಆಗ್ಬೇಕು ಈ ತರ. ಸೊ ಇನ್ಸಿಡೆನ್ಸ್ ಅಂಡ್ ಪ್ರಿವೆಲೆನ್ಸ್ ಅಲ್ಲಿ 1000 ಮಕ್ಕಳಲ್ಲಿ 7 ಮಕ್ಕಳಿಗೆ ಆಗ್ಬೇಕು ಅಂತ ಹೇಳಿದ್ರೆ ಅದರಲ್ಲಿ ಹಲವಾರು ಕಾರಣ, ನನಗೆ ಹೇಳದೆಲ್ಲ ಕಾರಣಗಳು, ಒಂದು ಜೆನೆಟಿಕ್ ಪ್ರಾಬ್ಲಮ್ಸ್ ಇಂದ ಹಿಡಿದು ತಾಯಿಯ ಗರ್ಭಾವಸ್ಥೆಯಲ್ಲಿ ಏನೇನು ತೊಂದರೆಗಳಾಗ್ತವೆ ಅಷ್ಟೂ ತೊಂದರೆಗಳು, ನಾನು ಎಲ್ಲಾ ತೊಂದರೆಗಳನ್ನು ಲಿಸ್ಟ್ ಮಾಡಿದ್ದೀನಿ ಅಷ್ಟು ಆಲ್ಮೋಸ್ಟ್. ಇದೆಲ್ಲ ಆಕ್ಚುಲಿ ಜನರಲ್ಲಿ ಇರುವಂತಹ ಒಂದು ಮಿತ್,
1: ತಪ್ಪು ನಂಬಿಕೆಗಳು.
0: ಇದಲ್ಲದೆ ತುಂಬಾ ತಪ್ಪು ನಂಬಿಕೆಗಳು ಇದಾವೆ.
1: ಬೇರೆ ಯಾವ್ಯಾವ್ದಿದೆ ತಪ್ಪು ಗ್ರಹಿಕೆ?
0: ತಪ್ಪು ಗ್ರಹಿಕೆಗಳಲ್ಲಿ ಸೀಳು ತುಟಿ ಅಂಗಳು ನಾವೇನೋ ದೇವರ ಶಾಪ ಅನ್ಕೋಬಹುದು, ಅಥವಾ ಪೂರ್ವಜರು ಏನೋ ಒಂದು ಪೂಜೆ ಸಲ್ಲಿಸಿಲ್ಲ, ಅದೊಂದು ಬಾಕಿ ಇದೆ, ಹರಕೆ ಬಾಕಿ ಇದೆ, ಅದಕ್ಕೆ ಹಿಂಗಾಯ್ತು, ಅಥವಾ ಈ ತರ ಸುಮಾರು ಹಲವಾರು ತಪ್ಪು ಗ್ರಹಿಕೆಗಳಿದೆ. ಅದರಲ್ಲಿ ಈ ತರ ಸೀಳು ತುಟಿ ಮಕ್ಕಳು ಹುಟ್ಟುಬಿಡ್ತವೆ. ಸೀಳು ತುಟಿ ಮಕ್ಕಳು ಹುಟ್ಟಿದ ಮೇಲೆ ಅಯ್ಯೋ ಇವ್ರಿಗೆ ಬುದ್ಧಿಶಕ್ತಿ ಕಡಿಮೆ ಇರುತ್ತೆ ಅಂತ ಅನ್ಕೊಂತಾರೆ, ಅದು ಅಕ್ಷರಶಃ ತಪ್ಪು. ಅಂಟಿಲ್ ಅನ್ಲೆಸ್ ಈ ಸೀಳು ತುಟಿ ಅಂಗಳು ಅನ್ನೋದು ಸಿಂಡ್ರೋಮ್ ಜೊತೆ ಅಸೋಸಿಯೇಟ್ ಆಗಿಲ್ಲ ಅಂದ್ರೆ ಆ ಮಗುವಿಗೆ ಕಾಗ್ನಿಷನ್ ಪ್ರಾಬ್ಲಮ್ಸ್ ಬರುವುದಿಲ್ಲ. ಸೀಳು ತುಟಿ ಅಂಗಳು ಸಿಂಡ್ರೋಮ್ಸ್ ಜೊತೆ, ಸೊ ಸಿಂಡ್ರೋಮ್ಸ್ ಅಂದ್ರೆ ಅದು ಅಗೇನ್ ಒಂದು ಜೆನೆಟಿಕ್ ಪ್ರಾಬ್ಲಮ್. ಈ ಸಿಂಡ್ರೋಮ್ಸ್ ಜೊತೆ ಸೀಳು ತುಟಿ ಅಂಗಳು ಇದ್ದಾಗ ಬುದ್ಧಿಶಕ್ತಿ ತೊಂದರೆ ಬರಬಹುದು, ಅದು ಬಿಟ್ರೆ ಸಿಂಡ್ರೋಮ್ಸ್ ಇಲ್ಲ ಬರೀ ಸೀಳು ತುಟಿ ಅಂಗಳು ತೊಂದರೆ ಇದೆ ಅಂದ್ರೆ ಬುದ್ಧಿಶಕ್ತಿಯಲ್ಲಿ ಯಾವುದೇ ಕೊರತೆ ಇರಲ್ಲ ಮಗುವಿಗೆ.
1: ಈಗ ಗಿರೀಶ್ ಅವರೇ, ಈ ತರ ತೊಂದರೆ ಇರುವಂತಹ ಮಕ್ಕಳಿಗೆ ನೀವು ಹೇಳಿದ್ರಿ ಅವ್ರಿಗೆ ಮಾತಾಡೋದು ಕಷ್ಟ, ತಿನ್ನೋದು ಕಷ್ಟ ಅಂತೇಳಿ, ಅಂದ್ರೆ ಈ ಎಳೆ ಮಕ್ಕಳು ಹುಟ್ಟಿದಾಗ ತಾಯಿಯ ಹಾಲನ್ನು ಕುಡಿಲಿಕ್ಕೂ ಕೂಡ ಕಷ್ಟಪಡ್ತಾರೆ.
0: ಹೌದು, ತಾಯಿಯ ಹಾಲು ತುಂಬಾ ಇಂಪಾರ್ಟೆಂಟ್ ಅಲ್ವಾ, ತುಂಬಾ ನ್ಯೂಟ್ರಿಷಿಯಸ್, ಅದು ರೈಟ್ ಟೈಮ್ಗೆ ಬೀಳ್ಬೇಕು. ತಾಯಿ ಹಾಲು ಯಾವ ರೀತಿ ಮಗುಗೆ ಸೇರಿಸಬೇಕು ಅನ್ನೋದಕ್ಕೇನೆ ಸುಮಾರು ಇಂಟರ್ವೆನ್ಷನ್ ಇದೆ. ಅದಕ್ಕೋಸ್ಕರ ನಾವು ಪ್ರಾಸೆಸಸ್ ಗಳು ರೆಕಮೆಂಡ್ ಮಾಡ್ತೀವಿ. ಪ್ಯಾಲೆಟ್ ಗೆ ಆರ್ಟಿಫಿಷಿಯಲ್ ಮೇಲ್ಛಾವಣಿ ಅಂತ ಹೇಳ್ತೀವಲ್ಲ, ಅದನ್ನ ಆರ್ಟಿಫಿಷಿಯಲ್ ಕೊಟ್ಬಿಟ್ಟು ಅಲ್ಲಿ ಸೀಳಿರುತ್ತೆ. ಸೀಳಿದ್ರೆ ನಿಪ್ಪಲ್ ನಾಮಕಕ್ಕಾಗದೇ ಅಲ್ವೇ, ಹಾಲನ್ನು ಸಕ್ ಮಾಡಕ್ಕಾಗಲ್ವೇ. ಸೊ ಹಾಗಾಗಿ ಆರ್ಟಿಫಿಷಿಯಲ್ ಪ್ಯಾಲೆಟ್ ಕೊಡ್ತೀವಿ ನಿಪ್ಪಲ್ನ ಟೈಟ್ ಆಗಿ ಸಕ್ ಮಾಡಿ ಹಾಲನ್ನ ಎಳಿಲಿಕ್ಕೆ. ಆರ್ಟಿಫಿಷಿಯಲ್ ಪ್ಯಾಲೆಟ್ ಆಗ್ಲಿಲ್ಲ ಅಂತ ಹೇಳಿದ್ರೆ ತಾಯಿಗೆ ನಾವು ಡಿಫ್ರೆಂಟ್ ಪೊಸಿಷನ್ಸ್

0: ಹೇಳ್ಕೊಡ್ತೀವಿ ಯಾವ ರೀತಿ ಬ್ರೆಸ್ಟ್ ಫೀಡ್ ಮಾಡಬೇಕು ಅಂತ. ಸಪೋಸ್ ಅದು ಆಗ್ಲಿಲ್ಲ ಅಂತ ಹೇಳಿದ್ರೆ ಬ್ರೆಸ್ಟ್ ಫೀಡಿಂಗ್ ಡಿವೈಸಸ್ ಇದೆ, ಆ ಬ್ರೆಸ್ಟ್ ಮಿಲ್ಕ್ ನ ಸಕ್ ಮಾಡಿ ಮಗುಗೆ ಯಾವ ರೀತಿ ಉಣಿಸ್ಬೇಕು ಅಂತ. ಮಗುಗೆ ಬ್ರೆಸ್ಟ್ ಫೀಡಿಂಗ್ ಮಾಡಿ ಹಾಲೆಲ್ಲ ಇದ್ರೂ ಮಗುಗೆ ಯಾವ ರೀತಿ ತಿನ್ಸಕ್ ಕಷ್ಟ ಆಗ್ತಿದೆ ಅಂತ ಇದ್ರೆ ಅದಕ್ಕೂ ಕೂಡ ವೆರೈಟೀಸ್ ಆಫ್ ನಿಪ್ಪಲ್ಸ್ ಇದೆ. ಮಿಲ್ಕ್ ಫೀಡಿಂಗ್ ನಿಪ್ಪಲ್ಸ್ ಗಳು, ಸಪೋಸ್ ಹೇಬರ್ಮೆನ್ ನಿಪ್ಪಲ್ಸ್ ಅಂತ ಇರ್ಬೋದು, ಪಿಜನ್ ನಿಪ್ಪಲ್ಸ್, ಇದೆಲ್ಲ ಡಿಫ್ರೆಂಟ್ ನಿಪ್ಪಲ್ಸ್ ಗಳು. ಏನಾಗುತ್ತೆ, ಸೀಳು ಎಷ್ಟಾಗಲ ಇರುತ್ತೆ ಆ ಸೀಳಿಗೆ ಕರೆಕ್ಟ್ ಆಗಿ ಹೋಗಿ ಕೂತ್ಕೊಳ್ಳುತ್ತೆ, ಸೊ ದಾಟ್ ನೆಗೆಟಿವ್ ಪ್ರೆಷರ್ ಕ್ರಿಯೇಟ್ ಆಗಿ ಹಾಲ್ನ ಕರೆಕ್ಟ್ ಆಗಿ ಸಕ್ ಮಾಡಬಹುದು. ಸಪೋಸ್ ಅದು ವರ್ಕ್ ಆಗ್ಲಿಲ್ಲ, ಹೇಬರ್ಮೆನ್ಸ್ ನಿಪ್ಪಲ್ ವರ್ಕ್ ಆಗ್ಲಿಲ್ಲ ಅಂದ್ರೆ ಕಸ್ಟಮೈಸ್ಡ್ ನಿಪ್ಪಲ್ ಮಾಡ್ಕೊಡ್ತಾರೆ. ಆ ಮಗು ಸೀಳು ಯಾವ ರೀತಿ ಇದೆ ಆ ಸೀಳು ತಕ್ಕಂಗೆ ಕಸ್ಟಮೈಸ್ ನಿಪ್ಪಲ್ ಮಾಡ್ಕೊಡ್ತಾರೆ. ಸೀಳು ತುಂಬಾ ವೆರೈಟೀಸ್ ಇದೆ.
1: ಈಗ ಇಷ್ಟೆಲ್ಲ ನೀವು ಮಾಹಿತಿಯನ್ನು ಹೇಳಿದ್ರಿ, ಈ ಮಾಹಿತಿ ಇಂಥ ಮಗುವಿಗೆ ಇಂಥ ಮಗುವನ್ನ ಹೆತ್ತಂತ ಪಾಲಕ ಪೋಷಕರಿಗೆ ಮೊದಲು ಅರಿವಿರ್ಬೇಕು, ಅವರಿಗೆ ಮಾಹಿತಿ ಬೇಕು ಅಂದ್ರೆ ಈ ತರದ ಮಗು ಹುಟ್ಟಿದ್ರೆ ಈ ತರ ಮಾಡಬಹುದು ಅಂತ, ಬೇರೆ ಬೇರೆ ಪರಿಹಾರ ಉಪಾಯಗಳು ಏನಿದೆ ಅಂತ ತಿಳ್ಕೊಳಕ್ಕೆ ಅವಳಿಗೆ ಈ ಮಾಹಿತಿ ಬೇಕಾಗ್ತದೆ. ಈ ಮಾಹಿತಿಯನ್ನ ಮುಟ್ಟಿಸ್ಲಿಕ್ಕೆ ತಾವು ಸ್ಪೀಚ್ ಅಂಡ್ ಹಿಯರಿಂಗ್ ಸಂಸ್ಥೆಯ ವತಿಯಿಂದ ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರಿ?
0: ಎಸ್ಪೆಷಲಿ ಜುಲೈ ಬಂದ್ಬಿಟ್ಟು ನ್ಯಾಷನಲ್ ಕ್ಲೆಫ್ಟ್ ಅಂಡ್ ಕ್ರೇನಿಯೋಫೇಷಿಯಲ್ ಅವೇರ್ನೆಸ್ ಮಂತ್ ಇತ್ತು. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ, ಕ್ಲೆಫ್ಟ್ ಪ್ಯಾಲೆಟ್ ಪೇಷಂಟ್ಸ್ ಗೆ ಈ ಟೈಮ್ ಅಲ್ಲಿ ನಾವು ಜುಲೈ ಟೈಮ್ ಅಲ್ಲಿ ಉಚಿತವಾಗಿ ನಾವು ಅಸೆಸ್ಮೆಂಟ್ ಮಾಡ್ತೀವಿ, ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತೀವಿ, ಯಾವ ರೀತಿ ಏನಾಗುತ್ತೆ ಮುಂದೆ ಪಾಸಿಬಿಲಿಟೀಸ್, ಅವ್ರಿಗೆ ಏನ್ ತೊಂದರೆ ಇದೆ, ನೇಚರ್ ಆಫ್ ಪ್ರಾಬ್ಲಮ್, ಸಿವಿಯರಿಟಿ ಆಫ್ ದ ಪ್ರಾಬ್ಲಮ್, ಮತ್ತೆ ಅವ್ರಿಗೆ ನೆಕ್ಸ್ಟ್ ಆಪ್ಷನ್ಸ್ ಏನು, ನಿಮ್ಮ ಪ್ರಾಬ್ಲಮ್ಗೆ ಏನ್ ಆಪ್ಷನ್ಸ್. ಅಸೆಸ್ಮೆಂಟ್ ಎಲ್ಲ ಫ್ರೀಯಾಗೆ ಮಾಡ್ತೀವಿ ಜುಲೈ ತಿಂಗಳಲ್ಲಿ ನಾವು, ಕ್ಲೆಫ್ಟ್ ಕೇಸಸ್ ಮಾತ್ರ. ಅವ್ರಿಗೆ ಎಲ್ಲಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀವಿ, ಎಲ್ಲೆಲ್ಲಿ ಕಳಿಸ್ಬೇಕು ರೆಫರಲ್ಸ್, ಪ್ಲಾಸ್ಟಿಕ್ ಸರ್ಜನ್ ಕಳಿಸ್ಬೇಕು, ರೈಟ್ ಟೈಮ್ ಅಲ್ಲಿ ಸರ್ಜಿಕಲ್ ಕರೆಕ್ಷನ್ ಆಗ್ಬೇಕು, ಅದನ್ನ ಅರ್ಲಿ ಇಂಟರ್ವೆನ್ಷನ್ ಅಂತ ಹೇಳ್ತೀವಿ, ರೈಟ್ ಟೈಮ್ ಅಲ್ಲಿ ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಆಗ್ಬೇಕು. ಯಾಕೆ ಅಂತ ಹೇಳಿದ್ರೆ ಸೀಳು ಇರೋದ್ರಿಂದ ಹಲ್ಲುಗಳೆಲ್ಲ ವಕ್ರವಾಗಿರ್ತವೆ, ಸರಿಗಿರಲ್ಲ. ಸೊ ಪ್ಲಾಸ್ಟಿಕ್ ಸರ್ಜನ್ ಇಂದ ಟ್ರೀಟ್ಮೆಂಟ್ ಆಗ್ಬೇಕು, ಆರ್ಥೋಡಾಂಟಿಸ್ಟ್ ಇಂದ ಟ್ರೀಟ್ಮೆಂಟ್ ಆಗ್ಬೇಕು, ಮತ್ತೆ ನಮ್ಮಲ್ಲೂ ಕೆಲವು ಸಾರಿ ಏನಾಗುತ್ತೆ ಬರೀ ಮಾತು ಮಾತ್ರ ಅಲ್ಲ, ಭಾಷೆ ತೊಂದ್ರೆನೂ ಆಗುತ್ತೆ ಕ್ಲೆಫ್ಟ್ ಅಲ್ಲಿ. ಯಾಕೆ ಅಂತ ಹೇಳಿದ್ರೆ ಆ ಮಗು ಸೊಸೈಟಿಯಲ್ಲಿ ಮಿಂಗಲ್ ಆಗದೆ ಕಮ್ಮಿ ಆಗ್ಬಿಡುತ್ತೆ, ಅಥವಾ ಸೀಳು ತುಟಿ ಅಂಗಳಿಂದ ಎಕ್ಸ್ಪ್ರೆಸಿವ್ ಲ್ಯಾಂಗ್ವೇಜ್ ಡಿಲೇ ಅಂತ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಕೂಡ ಆಗ್ತಾ ಇದೆ ಸುಮಾರು ಮಕ್ಕಳಲ್ಲಿ ಕಂಡು ಬಂದಿದೆ. ಭಾಷೆ ತೊಂದ್ರೆನೂ ಆಗ್ತಾ ಇದೆ. ಕೆಲವೊಂದ್ಸರಿ ಪೇರೆಂಟ್ಸ್ ನೆಗ್ಲೆಕ್ಟ್ ಮಾಡಬಹುದು, ನನ್ನ ಮಗು ಹಿಂಗ್ ಹುಟ್ಟಿದೆ ಅಂದ್ಬಿಟ್ಟು ಕೇರ್ ಕೊಡದೇನೆ ಇರ್ಬೋದು, ಪ್ರೀತಿ ಕೊಡದೇನೆ ಇರ್ಬೋದು, ನೋಡಕ್ ಚೆನ್ನಾಗಿಲ್ಲ ಅಂತ, ಎಲ್ಲಾ ಪೇರೆಂಟ್ ಒಂದೇ ತರ ಇರಲ್ಲ. ಸೊ ಹೀಗಾಗಿ ಹಲವಾರು ತೊಂದರೆಗಳಿದೆ. ಇದಕ್ಕೋಸ್ಕರ ನಾವು ಜುಲೈ ತಿಂಗಳಲ್ಲಿ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ. ಈಗ ನಿಮ್ಮಲ್ಲಿ ಕೂತು ಮಾತಾಡ್ತಾ ಇದೀವಿ, ಇದು ಎಷ್ಟು ಜನಕ್ಕೆ ಮುಟ್ಟುತ್ತೋ ಮುಟ್ಲಿ ಒಳ್ಳೇದು. ನಮ್ಮಲ್ಲಿ ಜುಲೈ ಮಂತ್ ಅಲ್ಲಿ ಬಂದ್ರೆ ನಾವು ಫ್ರೀಯಾಗಿ ಅಸೆಸ್ಮೆಂಟ್ ಮಾಡ್ತೀವಿ, ಕ್ಯಾಂಪ್ ಟೈಮ್ ಅಲ್ಲಿ ಬಂದ್ರೂ ಫ್ರೀಯಾಗಿ ಅಸೆಸ್ಮೆಂಟ್ ಮಾಡ್ತೀವಿ, ಬರೋರ್ಗೆಲ್ಲ ಪ್ಯಾಂಪ್ಲೆಟ್ಸ್ ಹಂಚ್ತೀವಿ, ಇದ್ರ ಬಗ್ಗೆ ಹೇಳ್ಕೊಡ್ತೀವಿ, ಸ್ಟೂಡೆಂಟ್ಸ್ಗೂ ಹೇಳ್ತೀವಿ, ಎಲ್ಲಾ ಪೇರೆಂಟ್ಸ್ಗೂ ಕೂಡ ಇದ್ರ ಬಗ್ಗೆ ತಿಳಿಸಿ ಅಂತ. ಮತ್ತೆ ಸ್ಕೂಲ್ ಸ್ಕ್ರೀನಿಂಗ್ ಹೋದಾಗ ಕ್ಲೆಫ್ಟ್ ಲಿಪ್ ಅಂಡ್ ಪ್ಯಾಲೆಟ್ ಮಕ್ಕಳು ಕಂಡು ಬಂದ್ರೆ ಡೆಫಿನೆಟ್ಲಿ ರೆಕಮೆಂಡ್ ಮಾಡಿ ಎವಾಲ್ಯೂಷನ್ ಕರೆಸ್ತೀವಿ.
1: ಈಗ ಈ ತರದ ಮಕ್ಕಳಿಗೆ ತೊಂದರೆಯನ್ನ ಸ್ವಲ್ಪ ಸರಿಪಡಿಸಿ ಸಾಮಾನ್ಯ ಮಕ್ಕಳು ಹೋಗುವ ಶಾಲೆಗೆ ಸೇರಿಸಿದಾಗ ಮಕ್ಕಳು ಒಂದು ರೀತಿಯಲ್ಲಿ ಮಾನಸಿಕವಾಗಿ ಒಂದು ಕೀಳರಿಮೆಯನ್ನ ಬೆಳೆಸ್ಕೊಂಡಿರ್ತಾರೆ. ಅಂದ್ರೆ ನಾನು ಬೇರೆಯವ್ರ ತರ ಇಲ್ಲ, ನನ್ನ ಮಾತು ಸ್ಪಷ್ಟ ಇಲ್ಲ, ಕಾಣಿಸಕ್ಕೆ ನಾನು ಸರಿಯಾಗಿಲ್ಲ, ಈ ತರದ ಕೀಳರಿಮೆಯನ್ನ ಯಾವ ರೀತಿಯಲ್ಲಿ ಹೋಗಲಾಡಿಸ್ಬೇಕಂತ.
0: ನೀವು ಕರೆಕ್ಟ್ ಪ್ರಶ್ನೆ ಕೇಳಿದ್ರಿ, ಅಸೋಸಿಯೇಟೆಡ್ ಪ್ರಾಬ್ಲಮ್ಸ್ ಗಳು. ಕ್ಲೆಫ್ಟ್ ಶುರು ಆಯ್ತು ಅಂತ ಹೇಳಿದ್ರೆ ಕ್ಲೆಫ್ಟ್ ಲಿಪ್ ಅಂಡ್ ಪ್ಯಾಲೆಟ್ ಇಟ್ ಸೆಲ್ಫ್ ಇಸ್ ಅ ಪ್ರಾಬ್ಲಮ್, ಅದೇ ಒಂದು ತೊಂದರೆ, ಕಾಸ್ಮೆಟಿಕ್ ಅಪಿಯರೆನ್ಸ್. ಅದರಿಂದ ಆಗೋ ತೊಂದರೆಗಳು ಅದು ತಿನ್ನೋದಾಗಿರ್ಬೋದು, ಮಾತಾಗಿರ್ಬೋದು, ಈ ಸೈಕಾಲಜಿಕಲ್ ಇಶ್ಯೂಸ್ ಗಳನ್ನ ಎಲ್ಲರೂ ಟ್ಯಾಕಲ್ ಮಾಡಲ್ಲ. ಈಗ ನೀವು ಹೇಳಿದ್ರೆ ಅಲ್ಲ, ಸ್ಕೂಲ್ ಗೋಯಿಂಗ್ ಚೈಲ್ಡ್ ಚೆನ್ನಾಗಿರೋ ಮಕ್ಕಳನ್ನೇ ಬುಲಿ ಮಾಡ್ತಾರೆ ಮಕ್ಕಳು ಬಿಡಲ್ಲ ಅಂತ, ಅದರಲ್ಲಿ ಅಪಿಯರೆನ್ಸ್ ಚೆನ್ನಾಗಿಲ್ಲ ನೋಡ್ಲಿಕ್ಕೆ ಅಥವಾ ಮಾತೆಲ್ಲ ಮೂಗಲ್ಲಿ ಮಾತಾಡ, ಈಗ ಮಕ್ಕಳು ಯಾವ ರೀತಿ ಮಾತಾಡ್ತವೆ ಸೀಳು ಅಂಗಳಿದ್ರೆ ಅಂತ ಹೇಳಿದ್ರೆ, ಈಗ ಸಪೋಸ್ ಕಾಗೆ ಕಾಲು ಕಪ್ಪು ಅಂತ ಹೇಳಿದ್ರೆ ಆ ಮಕ್ಕಳು ಕಾಗೆ ಕಾಹು ಹಾಹು ಅಂತ ಹೇಳ್ತಾರೆ. ಸೊ ಈ ತರ ಮಾತಾಡಿದಾಗ ಫ್ರೆಂಡ್ಸ್ ಗಳ ಮಧ್ಯ ಅಥವಾ ಬೇರೆ ಮಕ್ಕಳ ಮಧ್ಯ ಆ ಮಗು ಬುಲಿಯಿಂಗ್ ಗೆ ಒಳಗಾಗುತ್ತೆ, ಆ ಮಗು ಸ್ವಲ್ಪ ಕೀಳರಿಮೆ ಅನ್ಸ್ಬೋದು, ಲೋ ಸೆಲ್ಫ್ ಎಸ್ಟೀಮು, ಸ್ಕೂಲ್ಗೆ ಹೋಗಕ್ ಇಷ್ಟಪಡಲ್ಲ, ಸ್ಕೂಲಲ್ಲಿ ಎಲ್ಲರ ಜೊತೆ ಮಿಂಗಲ್ ಆಗಕ್ ಇಷ್ಟಪಡಲ್ಲ, ಓದ್ಲಿಕ್ಕೆ ಇಷ್ಟಪಡಲ್ಲ, ಅಕಾಡೆಮಿಕಲಿ ಹಿಂದೆ ಉಳಿದ್ಬಿಡುತ್ತೆ. ಸೊ ಒಂದಕ್ಕೊಂದು ಲಿಂಕ್ಡ್ ಪ್ರಾಬ್ಲಮ್ ಇದೆ. ಅದಕ್ಕೋಸ್ಕರ ನಾವೇನ್ ಹೇಳ್ತೀವಿ, 1.6 ಇಯರ್ಸ್ ಒಳಗಡೆ ಕರ್ಕೊಂಡು ಬನ್ನಿ. ಮ್ಯಾನೇಜ್ಮೆಂಟ್ ಮೂರು ಟೈಪ್ ಇರುತ್ತೆ, ಒಂದು ಪ್ರಾಪರ್ ಸರ್ಜಿಕಲ್ ಕರೆಕ್ಷನ್ ಬೈ ಪ್ಲಾಸ್ಟಿಕ್ ಸರ್ಜನ್, ಇನ್ನೊಂದು ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಬೈ ಆರ್ಥೋಡಾಂಟಿಸ್ಟ್ ಅಥವಾ ಡೆಂಟಿಸ್ಟ್, ಇನ್ನೊಂದು ನಮ್ಮಲ್ಲಿ ಫೀಡಿಂಗ್ ಮ್ಯಾನೇಜ್ಮೆಂಟ್ ಆಸ್ ವೆಲ್ ಆಸ್ ಸ್ಪೀಚ್ ಅಂಡ್ ಲ್ಯಾಂಗ್ವೇಜ್ ಥೆರಪಿ. ಇದು ಕಂಟಿನ್ಯೂಸ್ ಆಗಿ ಆಗ್ತಾ ಬಂದ್ರೆ ಸರ್ಜಿಕಲ್ ಕರೆಕ್ಷನ್ಸ್ ಮೇಡಮ್, ಇದು ಸರ್ಜರಿ ಒಂದು ಸರ್ಜರಿಗೆ ನಿಲ್ಲಲ್ಲ ಇದು. ಯಾಕೆ ಅಂತ ಹೇಳಿದ್ರೆ, ಈಗ ನೋಡಿ, ನನ್ನ ಕೈ ಮೇಲೆ ಒಂದು ಗಾಯ ಮಾಡ್ಕೋತೀನಿ, ಒಂದು ಕಟ್ ಮಾಡ್ತೀನಿ, ಆ ಕಟ್ಟು ಒಣಗದ ಮೇಲೆ ಗಟ್ಟಿಯಾಗುತ್ತೆ, ಸುತ್ತಮುತ್ತಲಿನ ಚರ್ಮ ಎಲ್ಲ ಸ್ವಲ್ಪ ಫ್ಲೆಕ್ಸಿಬಲ್ ಅನ್ಸುತ್ತೆ, ಆ ಕಟ್ಟಾಗಿರೋ ಕಡೆ ಮಾತ್ರ ಹಾರ್ಡ್ ಇರುತ್ತೆ, ದಟ್ ಲೀವ್ಸ್ ಅ ಸ್ಕಾರ್. ಸೊ ಏನಾಗಿರುತ್ತೆ, ಸರ್ಜಿಕಲ್ ಕರೆಕ್ಷನ್ ಅಂದ್ರೆ ಅವರು ಅಲ್ಲಿ ಚುಚ್ಚಿ ಹೊಲ್ದಿರ್ತಾರಲ್ಲ, ಅಲ್ಲಿ ಸ್ಕಾರ್ ಇರುತ್ತೆ. ಸ್ಕಾರ್ ಇರೋ ಡೆವಲಪ್ಮೆಂಟ್ಗೂ ಸುತ್ತಮುತ್ತ ಇರೋ ಡೆವಲಪ್ಮೆಂಟ್ಗೂ ವ್ಯತ್ಯಾಸ ಇರುತ್ತೆ. ಸೊ ಬೇರೆ ತಲೆ ದೊಡ್ಡದಾಗುತ್ತೆ, ಅಂಗಳ ದೊಡ್ಡದಾಗುತ್ತೆ, ಎಲ್ಲ ದೊಡ್ಡದಾಗುತ್ತೆ, ಬೆಳವಣಿಗೆ ಆಗ್ತಿರುತ್ತೆ. ಕಿರುನಾಲಿಗೆ ಮಾತ್ರ ಅದೇ ರೇಟ್ ಅಲ್ಲಿ ಬೆಳವಣಿಗೆ ಆಗದೇನೆ ಇರಬಹುದು. ಹಾಗಾಗಿ ಏನಾಗುತ್ತೆ, ಗ್ಯಾಪ್ ಉಳ್ಕೊಳ್ಳುತ್ತೆ. ಈಗ ನಾವು ಪ ಅಂತ ಹೇಳಬೇಕಾದ್ರೆ ನಮ್ಮ ಕಿರುನಾಲಿಗೆ ಹೋಗಿ ಹಿಂದ್ಗಡೆ ಫ್ಯಾರಿಂಗ್ಸ್ ಅಂತ ಹೇಳ್ತೀವಿ, ಪೋಸ್ಟೀರಿಯರ್ ಫರಿಂಜಲ್ ವಾಲ್ ಮುಟ್ಬೇಕಿಂಗೆ, ಕ್ಲೋಸ್ ಆಗ್ಬೇಕು, ಆಗ ಬಾಯಲ್ಲಿ ಬರುತ್ತೆ ಪ ಅಂತ. ಅದೇ ಮಾ ಹೇಳಬೇಕಾದ್ರೆ ಕಿರುನಾಲಿಗೆ

0: ಕೆಳಗ್ ಬೀಳ್ಬೇಕು, ಮುಚ್ಕೋಬಾರ್ದು, ಮಾ ಬಿಡ ಈ ತರ. ಸೊ ಬಾಯಲ್ಲಿ ಬರುವಂತ ಶಬ್ದಗಳು ಹೇಳಬೇಕಾದ್ರೆ ಕಿರ್ನಾಲ್ಗೆ ಮೇಲೆ ಹೋಗ್ಬೇಕು, ಮೂಗಲ್ಲಿ ಬರುವಂತ ಶಬ್ದಗಳು ಹೇಳಬೇಕಾದ್ರೆ ಕಿರ್ನಾಲ್ಗೆ ಕೆಳಗಿರ್ಬೇಕು. ಸೊ ಇದು ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ ನಮ್ಮ. ಸೊ ಏನಾಗ್ಬಿಡುತ್ತೆ, ಅವ್ರಿಗೆ ಸೀಳಿರೋದ್ರಿಂದ ಎಲ್ಲ ಮೂಗಲ್ ಬರ್ತಾ ಇರುತ್ತೆ. ಸೊ ಈ ಕರೆಕ್ಷನ್ ಆದಷ್ಟು ಬೇಗ ಆಗ್ಬೇಕು. ಇದಾದ್ಮೇಲೆ ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಆಗ್ಬೇಕು, ನಮ್ಮಲ್ಲಿ ಸ್ಪೀಚ್ ಅಂಡ್ ಲ್ಯಾಂಗ್ವೇಜ್ ಥೆರಪಿ ಆಗ್ಬೇಕು, ಫೀಡಿಂಗ್ ಮ್ಯಾನೇಜ್ಮೆಂಟ್ ಆಗ್ಬೇಕು. ಕಂಟಿನ್ಯೂಸ್ ಆಗಿ ಆಗ್ತಾ ಇದ್ರೆ ಅವ್ರಿಗೆ ಸರ್ಜರೀಸ್ಗಳನ್ನ ಕಮ್ಮಿ ಮಾಡ್ಬೋದು. ಒಂದೇ ಸರ್ಜರಿಗೆ ನಿಲ್ಲಲ್ಲ ಇದು. ದೊಡ್ಡವರಾದ್ಮೇಲೆ ಇನ್ನ ಸರ್ಜರೀಸ್ ಬೇಕಾಗ್ತದೆ, ಸೆಕೆಂಡ್ರಿ ತರ್ಷರಿ ಸರ್ಜರೀಸ್ ಬೇಕಾಗ್ತದೆ. ಸ್ಪೀಚ್ ಅಂಡ್ ಲ್ಯಾಂಗ್ವೇಜ್ ಥೆರಪಿ ರೆಗ್ಯುಲರ್ ಆಗಿ ತಗೊಂಡ್ರೆ ಸರ್ಜರೀಸ್ ಅವಾಯ್ಡ್ ಮಾಡಬಹುದು, ಅವನ್ನ ನಾರ್ಮಲ್ ಮಗುವಾಗಿ ಮಾಡಬಹುದು.
1: ಈಗ ಗಿರೀಶವರೇ ತಾವು ಮಾತಾಡ್ತಾ ಹೇಳಿದ್ರೆ ಒಂದೇ ಸರ್ಜರಿಗೆ ನಿಲ್ಲಲ್ಲ, ಹೆಚ್ಚು ಹೆಚ್ಚು ಸರ್ಜರಿ ಬೇರೆ ಬೇರೆ ರೀತಿಯ ಟ್ರೀಟ್ಮೆಂಟ್ಗಳು ಬೇಕಾಗ್ತದೆ ಅಂತೆ. ಆವಾಗ ನಮ್ಮ ಜನಸಾಮಾನ್ಯರು ಯೋಚನೆ ಮಾಡ್ತಾರೆ, ಇದು ಬಹಳ ಎಕ್ಸ್ಪೆನ್ಸಿವ್ ಟ್ರೀಟ್ಮೆಂಟ್ ಅಂತ. ಅಂದ್ರೆ ಬಡ ಬಗ್ಗರು ಏನ್ ಮಾಡ್ಬೇಕು?
0: ಆಕ್ಚುಲಿ ಸ್ಮೈಲ್ ಟ್ರೈನ್ ಅಂತ ಒಂದು ಪ್ರೋಗ್ರಾಮ್ ಇದೆ. ಈ ಪ್ರೋಗ್ರಾಮ್ ಅವರು ಮೊದಲನೇ ಸರ್ಜರಿನ ಫ್ರೀ ಆಗಿ ಮಾಡ್ತಾ ಇದ್ದಾರೆ, ಎಲ್ಲಾ ಕಡೆ ರೀಚ್ ಆಗ್ಲಿ ಅಂದ್ಬಿಟ್ಟು ಸ್ಮೈಲ್ ಟ್ರೈನ್ ಅನ್ನೋರು ಫ್ರೀ ಸರ್ಜರೀಸ್ ಮಾಡ್ತಾ ಇದಾರೆ, ಮೊದಲನೇ ಸರ್ಜರಿ. ಸೊ ಮಕ್ಕಳಿಗೆ ಇದು ತುಂಬಾ ಉಪಯೋಗ ಆಗುತ್ತೆ. ಈಗ ಸೆಕೆಂಡ್ರಿ ಸರ್ಜರೀಸ್ ಎಲ್ಲ ಮಾಡಿಸ್ಬೇಕಂದ್ರೆ ದುಡ್ಡು ಖರ್ಚಾಗ್ತದೆ, ಬಟ್ ಅದನ್ನು ಅವ್ರೇನಾದ್ರೂ ರಿಕ್ವೆಸ್ಟ್ ಮಾಡಿಕೊಂಡು ಲೆಟರ್ ಬರೀತು ಅಂತ ಹೇಳಿದ್ರೆ, ಯಾರಾದರೂ ದಾನಿಗಳು ಲೈಕ್ ರೋಟರಿ ಕ್ಲಬ್ ಇರ್ಬೋದು ಅಥವಾ ಬೇರೆ ಬೇರೆ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ಸ್ಗಳು ಫಂಡ್ ಮಾಡ್ಬೋದು ಅಥವಾ ಎಂ ಪಿ ಫಂಡ್ಸ್ ಇಂದನೋ ಅವ್ರಿಗೆ ನಮ್ಮಲ್ಲಿ ನಮ್ಗೆ ಎಲ್ಲಿ ಗೊತ್ತು ನಾವಲ್ಲಿ ಸಹಾಯ ಮಾಡ್ತೀವಿ, ಅಥವಾ ಅವ್ರಿಗೆ ಸೋಷಿಯಲ್ ವರ್ಕರ್ ಕಡೆ ಕಳಿಸ್ತೀವಿ, ಅವ್ರು ಎಲ್ಲಿ ಅವ್ರಿಗೆ ಸಹಾಯ ಆಗುತ್ತೆ ಅಲ್ಲಿ ಅವ್ರು ಹೆಲ್ಪ್ ಮಾಡ್ತಾರೆ.
1: ಒಟ್ಟು ಈ ಮಕ್ಕಳಿಗೆ ಸರ್ಜರಿ ಅನ್ನೋದು ಅನಿವಾರ್ಯ ಅಂತ ಹೇಳ್ತೀವಿ.
0: ಸರ್ಜರಿ ಅನಿವಾರ್ಯ.
1: ಈಗ ಒಂದು ಕೊನೆಯದಾಗಿ ಗಿರೀಶ್ ಅವರೇ, ತಾವು ಮಾತಾಡ್ತಾ ಹೇಳಿದ್ರಿ ಜುಲೈ ತಿಂಗಳವನ್ನ ಈ ತರದ ಮಕ್ಕಳ ಒಂದು ಅನುಕೂಲತೆಗಾಗಿ ಫ್ರೀ ಚೆಕಪ್, ಅವರಿಗೆ ಒಂದು ಫ್ರೀ ಅನಾಲಿಸಿಸ್ ಮಾಡುವ ಸಲುವಾಗಿ ಕೆಲಸ ಮಾಡ್ತಾ ಇದ್ದೀರಿ ಅಂತ. ಅಕಸ್ಮಾತ್ ಆಗಿ ಬೇರೆ ಸಮಯದಲ್ಲಿ ಜನ ಬಂದು ತಮ್ಮನ್ನು ಸಂಪರ್ಕ ಮಾಡಿದ್ರೆ ಈ ಒಂದು ಟ್ರೀಟ್ಮೆಂಟ್ ಸಾಧ್ಯ ಇದೆಯಾ?
0: ಬೇರೆ ಸಮಯದಲ್ಲಿ ಬಂದ್ರೆ ಮಿನಿಮಮ್ ಚಾರ್ಜಸ್ ತಗೋತೀವಿ. ನಮ್ದು JSS ವಾಕ್ಶ್ರವಣ ಸಂಸ್ಥೆ, ಸುತ್ತೂರು ಮಠದ್ದು. ಇದು ಮಠದಾಗಿರೋದ್ರಿಂದ ತುಂಬಾ ಚಾರ್ಜ್ ಮಾಡೋದೇ ಇಲ್ಲ ನಾವು, ತುಂಬಾ ಮಿನಿಮಲ್ ಚಾರ್ಜಸ್. ಒಂದು ಅಸೆಸ್ಮೆಂಟ್ಗೆ ಒಂದು 100 ರೂಪಾಯಿ ತಗೋಬಹುದು ಅಷ್ಟೇ. ಥೆರಪಿ ಸೆಷನ್ಗೆ ನೀವು ಬೆಂಗಳೂರಲ್ಲೆಲ್ಲ 1800 ರೂಪಾಯಿ, 2000, 1500 2000 ಒಂದು ಸೆಷನ್ಗೆ, 3/4 ಗಂಟೆ ಸೆಷನ್. ವೆರಸ್ ನಾವು ಚಾರ್ಜ್ ಮಾಡೋದು ಬರೀ 75 ರೂಪಾಯಿ. ಅದನ್ನು ಮಠದ್ದು ಸಂಸ್ಥೆ ಯಾಕೆ ಚಾರ್ಜ್ ಮಾಡುತ್ತೆ ಅಂತ ಹೇಳಿದ್ರೆ, ಈಗ ಫ್ರೀಯಾಗಿ ಕೊಡ್ತಾ ಇದೀವಿ ಅಂದ್ರೆ ನಮ್ ಜನಕ್ಕೆ ಯಾವ್ದು ವ್ಯಾಲ್ಯೂ ಇರಲ್ಲ,
1: ನಂಬಿಕೆನೇ ಬರಲ್ಲ.
0: ಇವ್ರು ಫ್ರೀಯಾಗಿ ಕೊಡ್ತಾ ಇದಾರೆ, ಒಂದು ಮಿನಿಮಮ್ ವ್ಯಾಲ್ಯೂ ಆದ್ರೂ ಇಡಬೇಕು ಅಂತ ಹೇಳಿ ಸಂಸ್ಥೆ ಅದಿಟ್ಟಿದೆ. ಅಂಡ್ ಇದರಿಂದ ತುಂಬಾ ಜನ ಈಗ ಆಲ್ರೆಡಿ ಪ್ರೆಸೆಂಟ್ಲಿ ನಮ್ಮಲ್ಲಿ JSS ವಾಕ್ಶ್ರವಣ ಸಂಸ್ಥೆಯಲ್ಲಿ 50-60 ಕೇಸ್ ರೆಗ್ಯುಲರ್ ಆಗಿ ಥೆರಪಿ ತಗೋತಾ ಇದಾರೆ. ಕಂಟಿನ್ಯೂಸ್ಲಿ ತಿಂಗಳಿಗೆ 500 ಸೆಷನ್ಸ್ ಗಳು ನಡೀತಾ ಇದೆ ಥೆರಪಿ, 500 ಸೆಷನ್ಸ್. ಸೊ ಬಹಳ ಜನ ಉಪಯೋಗ ಪಡಿತಾ ಇದಾರೆ. ಇದರಲ್ಲಿ ಸೀಳು ತುಟಿ ಅಂಗಳು ಮಕ್ಕಳು ಸುಮಾರು ಜನ ಇದಾರೆ. ಸೊ ನೀವು ಅವರು ಜುಲೈ ತಿಂಗಳಲ್ಲಿ ಬಂದಾಗ ಫ್ರೀಯಾಗಿ ಅಸೆಸ್ಮೆಂಟ್ ಮಾಡ್ತೀವಿ, ಬೇರೆ ತಿಂಗಳಲ್ಲಿ ಬಂದಾಗ ಮಿನಿಮಮ್ ಚಾರ್ಜಸ್ ತಗೋತೀವಿ.
1: ಈಗ ಒಟ್ಟಿನಲ್ಲಿ ಈ ತರದ ಮಗು ಇರುವಂತಹ ಪಾಲಕರಿಗೆ ತಾವು ಏನ್ ಹೇಳಿಕೆ ಬಯಸ್ತೀರಿ?
0: ನಾನು ಏನ್ ಹೇಳ್ತೀನಿ ಅಂದ್ರೆ, ಈ ತರ ಮಗು ಕಂಡು ಬಂದಲ್ಲಿ ಹುಟ್ಟಿದ ತಕ್ಷಣ ನೀವು ತೋರಿಸಿ, ಹಾಸ್ಪಿಟಲ್ಗೆ ಹೋಗಿ ತೋರಿಸಿ, ಪ್ಲಾಸ್ಟಿಕ್ ಸರ್ಜನ್ ನ ಮೀಟ್ ಮಾಡಿ, ಆರ್ಥೋಡಾಂಟಿಸ್ಟ್ ಗೆ ತೋರಿಸಿ, ಅಥವಾ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ನಮ್ಮ ಹತ್ರ ಬನ್ನಿ, ನಾವು ಎಲ್ಲರ ಹತ್ರನು ಕಳಿಸ್ತೀವಿ ಅಥವಾ ಅವರು ಎಲ್ಲರ ಹತ್ರನು ಕಳಿಸ್ತಾರೆ. ಪ್ರೊಫೆಷನಲ್ಸ್ ಗೆ ಮಾತ್ರ ಗೊತ್ತಿರುತ್ತೆ ಎಲ್ಲರ ಹತ್ರನು ಕಳಿಸ್ಬೇಕು, ಯಾರ್ಯಾರಿಂದ ಟ್ರೀಟ್ಮೆಂಟ್ ಬೇಕು ಮಗುಗೆ ಅಂತ. ಸೊ ಎಲ್ಲರ ಹತ್ರನು ಕಳಿಸ್ತೀವಿ. ಅಟ್ಲೀಸ್ಟ್ ನೀವು ಹಾಸ್ಪಿಟಲ್ಗೆ ಹೋಗಿ ಅದನ್ನ, ಓ ದೇವ್ರು ಮಾಡಿದ್ದು ಹೀಗೆ, ಅಥವಾ ನನ್ ಮಗು ಮುಂದೆ ಮಾತಾಡ್ತಾನೆ, ಅಥವಾ ಇವನಿಂಗೆ ಹುಟ್ಟಿದಾನೆ, ಏನ್ ಮಾಡಕ್ ಆಗಲ್ಲ ಇದು ಅಂತ ಅವ್ರಿಗವರೇ ಅನ್ಕೊಂಡು ಸುಮ್ನೆ ಇರೋದ್ಕಿಂತ ಅವರು ಹಾಸ್ಪಿಟಲ್ಗೆ ತೋರಿಸಿ ಕನ್ಸರ್ನ್ ತೋರಿಸಿದ್ರೆ ನಾವು ಸಹಾಯ ಮಾಡ್ತೀವಿ. ಮಗು ನಾರ್ಮಲ್ ಮೈನ್ ಸ್ಟ್ರೀಮ್ ಮಗು ಜೊತೆ ಬೆಳೆದು ನಾರ್ಮಲ್ ಆಗಲಿಕ್ಕೆ ನಾವು ಹೆಲ್ಪ್ ಮಾಡ್ತೀವಿ.
1: ಧನ್ಯವಾದಗಳು ಡಾಕ್ಟರ್ ಗಿರೀಶ್ ಅವರೇ. ಎಷ್ಟೊಂದು ಜನ ಪಾಲಕರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲದೆ ಇರಬಹುದು, ಹಾಗಾಗಿ ಅವರು ಧಾರವಾಡದಲ್ಲಿ ಇರುವಂತಹ JSS ವಾಕ್ಶ್ರವಣ ಸಂಸ್ಥೆಗೆ ಭೇಟಿ ಕೊಟ್ರೆ ಅವರಿಗೆ ಇದ್ರ ಬಗ್ಗೆ ಹೆಚ್ಚಿನ ವಿವರವಾದ ಮಾಹಿತಿ ಲಭ್ಯ ಆಗ್ತದೆ. ಜೊತೆಗೆ ಮಗುವಿಗೆ ಉತ್ತಮ ಚಿಕಿತ್ಸೆ ಸಿಕ್ಕು ಮಗು ಕೂಡ ಸಾಮಾನ್ಯ ಮಗುವಿನಂತೆ ಒಂದು ಶಾಲೆಯಲ್ಲಿ ಓದಿ ಉತ್ತಮ ಪ್ರಜೆ ಆಗೋದ್ರಲ್ಲಿ ಸಹಕಾರಿಯಾಗ್ತದೆ. ಈ ತರದ ಮಗುವನ್ನ ಮೂಲೆ ಗುಂಪು ಮಾಡದೇನೆ ಅದಕ್ಕೂ ಒಂದು ಬದುಕನ್ನ ಕಲ್ಪಿಸಿ ಕೊಡೋದು ತಂದೆ ತಾಯಿಗಳ ಮುಖ್ಯ ಕರ್ತವ್ಯ ಅಂತ ಹೇಳ್ತಾ ಈ ಸಂದರ್ಶನವನ್ನ ಮುಗಿಸೋಣ. ನಮಸ್ಕಾರ.
0: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
2: ಸೀಳು ತುಟಿ ಅಂಗಳು ಈ ವಿಷಯ ಕುರಿತಂತೆ ಇದುವರೆಗೂ ಡಾಕ್ಟರ್ ಗಿರೀಶ್ ಕೆ ಸಿದ್ದರಾಜು ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣೇಕ. ಈಗ ಹೃದಯಾಘಾತ ಅಂದರೇನು, ಲಕ್ಷಣ ಹಾಗೂ ಚಿಕಿತ್ಸೆ, ಡಾಕ್ಟರ್ ರಜನಿಕಾಂತ್ ಅವರಿಂದ ಮಾಹಿತಿ.
3: ಹೃದಯಾಘಾತ ಎಂದರೆ ಹೃದಯದ ಒಂದು ಭಾಗಕ್ಕೆ ರಕ್ತ ಪೂರೈಕೆಯಲ್ಲಿ ಅಡ್ಡಿ ಉಂಟಾಗಿ ಅಲ್ಲಿನ ಹೃದಯದ ಜೀವಕೋಶಗಳು ಸಾಯುವುದು ಎಂದರ್ಥ. ಇದಕ್ಕೆ ಮುಖ್ಯ ಕಾರಣ ರಕ್ತನಾಳದಲ್ಲಿ ಆಗುವ ಪ್ಲಾಕ್. ಇನ್ನು ಕೆಲವೊಮ್ಮೆ ಇನ್ನೊಂದು ಕಡೆ ಆದ ಪ್ಲಾಕ್ ಛಿದ್ರವಾಗಿ ಮುಂದೆ ಹೋಗಿ ಸಣ್ಣ ರಕ್ತನಾಳವನ್ನು ಮುಚ್ಚಿಕೊಳ್ಳುವುದು. ಆಗ ರಕ್ತ ಕೊರತೆ ಮತ್ತು ಆಮ್ಲಜನಕದ ಕ್ಷೀಣತೆಯಿಂದ ಹೃದಯದ ಜೀವಕೋಶಗಳಿಗೆ ತೊಂದರೆಯಾಗುತ್ತದೆ. ರಕ್ತನಾಳಗಳ ಅಡ್ಡುಗಟ್ಟುವಿಕೆ ಶೇಕಡ 80-90 ಮಟ್ಟಕ್ಕೆ ತಲುಪುವವರೆಗೂ ಈ ಸಮಸ್ಯೆ ಅರಿವಿಗೆ ಬರುವುದಿಲ್ಲ. ಹೃದಯಾಘಾತವು ಪ್ರಪಂಚದಾದ್ಯಂತ ಪುರುಷರು ಮತ್ತು ಮಹಿಳೆಯರಿಬ್ಬರಿಗೂ ಸಾವನ್ನು ತರುವ

0: ಪ್ರಮುಖ ಕಾರಣವಾಗಿದೆ. ಹೃದಯಘಾತ ಕಾಯಿಲೆ ಸಂಭವಿಸುವ 5 ಸಾವುಗಳಲ್ಲಿ 1ಕ್ಕೆ ಕಾರಣವಾಗಿದೆ. ಮುಂಚೆ ಹೃದಯಘಾತ ಶ್ರೀಮಂತ ದೇಶಕ್ಕೆ ಮಾತ್ರ ಇತ್ತು. ಈಗ ಭಾರತದಂತ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲೂ ಸಹಿತ ಹೃದಯದ ರಕ್ತನಾಳದ ಕಾಯಿಲೆ ಸಾವನ್ನು ಉಂಟು ಮಾಡುವ ಪ್ರಮುಖ ಕಾರಣವಾಗುತ್ತಿದೆ. ಮುಂಚೆ 1985 2015 ಹೃದಯಘಾತದಿಂದ ಸಾವು ದ್ವಿಗುಣಗೊಂಡಿದೆ. ಹೃದಯಘಾತವು ಸಾಮಾನ್ಯವಾಗಿ ಮುಂಚೆ 50-60 ವರ್ಷ ಆದವರಿಗೆ ಮಾತ್ರ ಆಗುತ್ತಿತ್ತು, ಆದರೆ ಈಗ ಸಣ್ಣ ವಯಸ್ಸಿನವರಿಗೂ ಸಹಿತ ಆಗಬಹುದು. ಇದಕ್ಕೆ ಪ್ರಮುಖವಾಗಿರುವ ಕಾರಣಗಳು ಅಂದರೆ ಮೊದಲಿಗೆ ಧೂಮಪಾನ, ನಿಯಂತ್ರಣವಿಲ್ಲದ ಮಧುಮೇಹ, ಕೊಲೆಸ್ಟ್ರಾಲ್ ಮತ್ತು ಕುಟುಂಬದ ಇತಿಹಾಸ, ಡಯಟಿನ ಕೊರತೆ, ವ್ಯಾಯಾಮದ ಕೊರತೆ ಅಥವಾ ಸಿಕ್ಕಾಪಟ್ಟೆ ವ್ಯಾಯಾಮ ಮಾಡುವುದರಿಂದಲೂ ಸಹಿತ ಆಗಬಹುದು. ರಕ್ತದ ಒತ್ತಡ ಕಂಟ್ರೋಲಲ್ಲಿ ಇರಲದೇ ಇದ್ದಾಗ ಜೀವನ ಶೈಲಿ, ಮದ್ಯಪಾನ, ಇನ್ನು ಕೆಲವೊಮ್ಮೆ ಡ್ರಗ್ಸ್ ಮುಂತಾದಗಳಿಂದಲೂ ಸಹಿತ ಹೃದಯಘಾತವಾಗಬಹುದು. ಹೃದಯಘಾತದ ರೋಗ ಲಕ್ಷಣಗಳೆಂದರೆ ಏನು? ಹೃದಯಘಾತ ಆದಾಗ ನಿಮ್ಗೆ ಹೇಗೆ ಗೊತ್ತಾಗುತ್ತದೆ? ಮೊದಲಿಗೆ ಎದೆ ನೋವು ಶುರುವಾಗುತ್ತೆ. ಈ ಎದೆ ನೋವು ಒಮ್ಮೆಲೆ ಶುರುವಾಗುತ್ತದೆ. ವಿಶಿಷ್ಟವಾಗಿ ಈ ಎದೆ ನೋವು ಎಡೆಭಾಗದ ಎದೆಯಿಂದ ಎಡಗಡೆ ಕೈಗೆ ಮುಷ್ಟಿಯನ್ನು ಬಿಗಿದಾಗಿ ಹಿಡಿದುಕೊಂಡು ಎದೆ ನೋವನ್ನು ನಿಯಂತ್ರಿಸಲು ಕೊಳ್ಳುತ್ತಾರೆ. ಈ ಚಿಹ್ನೆಯನ್ನು ಹೃದಯಘಾತದ ಎದೆ ನೋವಿನ ಮುನ್ಸೂಚನೆ ಎಂದು ಸಹಿತ ತಿಳಿಯಬಹುದು. ಆದರೆ ಕೆಲವೊಮ್ಮೆ ಸರಿಸುಮಾರು 25% ಜನರಿಗೆ ಎದೆ ನೋವು ಅಥವಾ ಯಾವುದೇ ಇತರ ರೋಗ ಲಕ್ಷಣಗಳು ಇಲ್ಲದೆ ಸದ್ದಿಲ್ಲದೆ ಹೃದಯಘಾತ ಆಗುತ್ತದೆ. ಇದಕ್ಕೆ ಸೈಲೆಂಟ್ MI ಎನ್ನುತ್ತಾರೆ. ಮೇಲೆ ಹೇಳಿದಂತೆ ಇತರದ ಯಾವುದೇ ತೊಂದರೆ ಇದ್ದಾಗ ನೀವು ನಿಮ್ಮ ಹತ್ತಿರದಲ್ಲಿ ಇರುವ ದವಾಖಾನೆಗೆ ಬೇಗ ಹೋಗಬೇಕು. ಹೃದಯಘಾತ ಕಂಡುಹಿಡಿಯಲು ನಮ್ಮಲ್ಲಿ 3 ತರದ ಪರೀಕ್ಷೆಗಳಿವೆ. ಅವು ಯಾವುವು ಎಂದರೆ, ಮೊದಲನೆಯದು ECG ಅಥವಾ ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಅಂದರೆ ವಿದ್ಯುತ್ ಲೇಖ, ಎರಡನೆಯದು ಎಕೋಕಾರ್ಡಿಯೋಗ್ರಾಫಿ, ಇದರಲ್ಲಿ ಹಾರ್ಟ್ ಅನ್ನು ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಿಷಿನ್ ಇಂದ ನೋಡುತ್ತಾರೆ, ಅದರಲ್ಲಿ ಏನಾದರೂ ಏರುಪೇರು ಇದ್ದರೆ ಕಂಡುಹಿಡಿಯುತ್ತಾರೆ. ಮೂರನೆಯದು ರಕ್ತದ ಪರೀಕ್ಷೆ, ಇದರಲ್ಲಿ ಕ್ರಿಯಾಟಿನಿನ್ ಕೈನೇಸ್ ಮತ್ತು ಟ್ರೋಪೋನಿನ ಮಟ್ಟವನ್ನು ಅಳತೆ ಮಾಡಬಹುದು, ಅದರಿಂದಲೂ ಸಹಿತ ನಿಮಗೆ ಹೃದಯಘಾತ ಆಗಿದೆ ಎಂದು ಪತ್ತೆ ಹಚ್ಚಬಹುದು. ಹೃದಯಘಾತರ ECG ಮೇಲೆ 2 ತರ ವಿಭಾಗಿಸಬಹುದು, ಒಂದು ಸ್ಟೆಮಿ ಅಂತ, ಇನ್ನೊಂದು ನಾನ್ ಸ್ಟೆಮಿ ಅಂತ. ಸ್ಟೆಮಿಯು ಸ್ವಲ್ಪ ತೀವ್ರವಾಗಿರುತ್ತದೆ, ನಾನ್ ಸ್ಟೆಮಿ ಸ್ವಲ್ಪ ಕಡಿಮೆ ಪ್ರಮಾಣದ್ದು. ಒಮ್ಮೆ ನಿಮಗೆ ಹೃದಯಘಾತವಾಗಿದೆ ಎಂದು ಗುರುತಿಸಿದ ಮೇಲೆ ವೈದ್ಯರು ನಿಮಗೆ ತಕ್ಷಣವೇ ಆಮ್ಲಜನಕ, ಆಸ್ಪ್ರಿನ್, ಕ್ಲೋಪಿಡೋರಲ್ ಮತ್ತು ಸ್ಟಾಟಿನ್ ಅನ್ನ ಮಾತ್ರೆಗಳನ್ನು ಕೊಡುತ್ತಾರೆ.
1: ಹೃದಯಾಘಾತ ಅಂದರೇನು, ಲಕ್ಷಣ ಹಾಗೂ ಚಿಕಿತ್ಸೆ, ಈ ವಿಷಯ ಕುರಿತಂತೆ ಇದುವರೆಗೂ ಮಾಹಿತಿ ಕೇಳಿದಿರಿ. ಮಾಹಿತಿ ನೀಡಿದವರು ಡಾಕ್ಟರ್ ರಜನಿಕಾಂತ್ ಅವರು. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಪ್ರಗತಿಪಥ ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ ಈ ಕುರಿತು ಎಸ್ಆರ್ ಭಟ್ ಮತ್ತು ಎಂಕೆ ಶಿವಕುಮಾರ್ ಅವರ ಸಂವಾದ.
1: ಶಿವಣ್ಣ ಹೇಗಿದ್ದೀರಿ? ಓಹೋಹೋ, ಏನ್ ಸುಬಣ್ಣ, ನಾನು ಇಲ್ಲೇ ಹೋಗ್ತಾ ಇದ್ದೆ ಟೌನಿಗೆ, ನೋಡ್ಕೊಂಡು ಹೋಗೋಣ ಮನೆಗೆ ಅಂತ ಬಂದ್ರೆ ಏನಿದು ಪೇಪರ್ ಇಷ್ಟೊಂದೆಲ್ಲ ಹಾಸ್ಕೊಂಡು ಟೇಬಲ್ ಮೇಲೆ, ಏನ್ ಕತೆ, ಏನ್ ಅಭ್ಯಾಸ ಇದು?
2: ಅಲ್ಲ, ಇದೊಂದು ವಿಶೇಷವಾದಂತ ಒಂದು ಕಾರ್ಯಕ್ರಮ ಅಂತ ಅನ್ನಿಸ್ತು. ಇತ್ತೀಚೆಗೆ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಎಲ್ಲ ನಮ್ಮ ಯುವಕರು ತಮ್ಗೆ ಉದ್ಯೋಗ ಇಲ್ಲ ಉದ್ಯೋಗ ಇಲ್ಲ ಅಂತ ಹೇಳ್ತಿದಾರಲ್ವಾ?
1: ಹೌದು. ಏನ್ ಗೊತ್ತಾ ಸುಬ್ಬಣ್ಣ, ಈಗ ಮನಸ್ಸಿದ್ರೆ ಮಾರ್ಗ ಅಂತ ಇದಕ್ಕೆ ಸಂಬಂಧಪಟ್ಟಂಗೆ ಕೇಂದ್ರ ಸರ್ಕಾರದವ್ರು ಬೇಕಾದಷ್ಟು ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. ನೀನ್ ಯಾವ್ದ್ರ ಬಗ್ಗೆ ಹೇಳಕೊಟ್ಟೆ?
2: ಇದು ನನಗೆ ಬಹಳ ಆಶ್ಚರ್ಯ ಆಗೋಯ್ತು ಶಿವಣ್ಣ. ಇದು
1: ಏನು,
2: 2 ವರ್ಷದಲ್ಲಿ 2.5 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ.
1: ಓಹೋ, ಯಾವ್ದಪ್ಪ ಇದು ಹೊಸ ಉದ್ಯೋಗ?
2: ಇದು ಒಂದು ಹೊಸ ಯೋಜನೆಯನ್ನ ಈ ಸಾರಿ ಪ್ರಾರಂಭ ಮಾಡಿದ್ದಾರೆ. ಅಂದ್ರೆ ಇದು ಹೆಸರೇನೆ ಪ್ರಧಾನ ಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನಾ.
1: ಓಹೋ, ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನಾ. ರೋಜ್ಗಾರ್ ಯೋಜನೆ ಅಂದ್ರೆ,
2: ಆದ್ರೆ ನಾವ್ ಇಷ್ಟು ದಿವಸಗಳ ಕಾಲ ನಾವ್ ಈ ಹಳ್ಳಿಲೆಲ್ಲ ಏನಂದ್ಕೋತಿದ್ವಿ, ರೋಜ್ಗಾರ ಯೋಜನೆ ಅಂತ ಅಂದ್ಕೊಂಡೇನೆ ಬೇರೆ ತರದಲ್ಲೇ ಯೋಚನೆ ಮಾಡ್ತಾ ಇದ್ವಿ.
1: ನಾನು ಕೂಡ ಹಂಗೆ ಅನ್ಕೊಂಡಿದ್ದೆ ಬಿಡು.
2: ಈಗ ಏನಾಗೋಯ್ತು ಅಂತಂದ್ರೆ, ಇದು ನೋಡಿದ್ರೆ ನಮ್ಮ ತೋಟದಲ್ಲಿ ಮಾಡೋ ರೋಜ್ಗಾರ ಯೋಜನೆ ಅಲ್ವೇ ಅಲ್ಲ ಇದು. ಎಲ್ಲ ಕಂಪನಿ ಇದೆಯಲ್ಲ, ಕಂಪನಿಗಳಲ್ಲಿ ಉದ್ಯೋಗವನ್ನ ಸೃಷ್ಟಿ ಮಾಡ್ಬೇಕಂತೆ, ಹೊಸದಾಗಿ ಸೇರ್ಕೊಳ್ಳೋ ಅಂತ ಯುವಕರಿಗೆ ದುಡ್ಡು ಕೊಡ್ತಾರಂತೆ.
1: ಓಹೋ, ನೋಡಪ್ಪ, ನಾನು ಈ ನರೇಗಾ ಯೋಜನೆ ಇದೆಯಲ್ಲ,
2: ಅಲ್ಲ ಅದಕ್ಕೆ ಹೇಳಿದ್ದು, ಆ ರೋಜ್ಗಾರ ಯೋಜನೆ ಅಲ್ಲ ಇದು.
1: ಅದು ನಮ್ಮ ರೈತರು ಮಕ್ಕಳಿಗೆ ಸಂಬಂಧಪಟ್ಟದ್ದು, ಗ್ರಾಮೀಣ ಭಾಗದಲ್ಲಿ.
2: ಹೌದು,
1: ಇದು ಬೇರೆ ಯುವಕರಿಗೆ.
2: ಅಂದ್ರೆ ಯುವಕರಿಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಬಹಳ ಒಂದು ವಿಶೇಷತೆ.

0: ಇದೆಯಪ್ಪ.
1: ಏನಂತದ್ದು ವಿಶೇಷತೆ ಇದರಲ್ಲಿ?
0: ನಮ್ಮಲ್ಲಿ ಉದ್ಯೋಗದಾತರು ಉದ್ಯೋಗಿಗಳು ಎರಡು ಹೇಳ್ತೀವಿ, ಹೌದಾ?
1: ಹೌದು ಹೌದು.
0: ಈ ಒಂದು ಯೋಜನೆಯಲ್ಲಿ ಉದ್ಯೋಗದಾತರಿಗೂ ಹಣ ಕೊಡ್ತಿದ್ದಾರೆ, ಉದ್ಯೋಗ ಸೇರ್ಕೊಳ್ಳೋರಿಗೂ ಹಣ ಕೊಡ್ತಿದ್ದಾರೆ.
1: ಉದ್ಯೋಗದಾತರು ಅಂದ್ರೆ ಯಾರು ಉದ್ಯೋಗ ಕೊಡ್ತಾರೆ ಅವರಿಗೂ ದುಡ್ಡು?
0: ಇದಕ್ಕೆ ಆಮೇಲೆ ನೋಡ್ತಾ ಇದ್ದೆ, ನನಗೆ ಬಹಳ ಆಶ್ಚರ್ಯ ಆಗೋಯ್ತು. ಎರಡು ವರ್ಷದಲ್ಲಿ 3.5 ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಒಂದು ಯೋಜನೆಯನ್ನ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕ್ಯಾಬಿನೆಟ್ ಡಿಸಿಷನ್ ಅಲ್ಲಿ 2025 ಜುಲೈ 1 ಕ್ಯಾಬಿನೆಟ್ ನಲ್ಲಿ ಇದನ್ನ ಜಾರಿಗೆ ತರೋದಕ್ಕೆ ಆರ್ಡರ್ ಮಾಡ್ಬಿಟ್ಟಿದ್ದಾರೆ.
1: ನೋಡಪ್ಪ, ಇವು ನಮ್ಗಳಿಗೆ ಗೊತ್ತೇ ಆಗೋದಿಲ್ಲ, ಇಲ್ಲಿ ತನಕ ಬರೋದೇ ಇಲ್ಲ ನಮ್ಗೆ. ಯಾವಾಗಿಂದ ಇನ್ನೊಂದ್ಸರಿ ಹೇಳು.
0: ಕ್ಯಾಬಿನೆಟ್ ನಲ್ಲಿ ಡಿಸಿಷನ್ ಆಗಿದ್ದು ಜುಲೈ 1, 2025. ಅದೇನೋ ಅವ್ರ ಇಂಗ್ಲಿಷ್ ನಲ್ಲಿ ಬರ್ದಿದಾರಪ್ಪ, ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಇನಿಶಿಯೇಟಿವ್ ಸ್ಕೀಮ್. ಇದರ ಹೆಸರು ಪ್ರಧಾನ ಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನಾ ಅಂತ ಹೇಳಿದ್ದಾರೆ. ಆಮೇಲೆ ಇದಕ್ಕೆ ಇಟ್ಟಿರೋ ದುಡ್ಡು ನೋಡ್ಬಿಟ್ರೆ ಲೆಕ್ಕ ಮಾಡೋದೇ ಕಷ್ಟಪ್ಪ.
1: ಹೌದಾ?
0: 99,446 ಕೋಟಿ.
1: ಇದು ಎಷ್ಟು? 2 ವರ್ಷದಲ್ಲಿ ಖರ್ಚು?
0: 2 ವರ್ಷದಲ್ಲಿ ಖರ್ಚು ಮಾಡೋದಕ್ಕೆ. ಅದ್ರಲ್ಲೂ ಅದು ಡೇಟು ಅಲ್ಲಿ ಡೆಡ್ ಲೈನ್ ಅಂದ್ರೆ ಅಂತಿಮ ಒಂದು ದಿನಾಂಕವನ್ನು ಹೇಳ್ಬಿಟ್ಟಿದ್ದಾರೆ.
1: ಹೌದಾ?
0: ಯಾವಾಗ ಇದು ಶುರುವಾಗತ್ತೆ, ಯಾವಾಗ ಮುಕ್ತಾಯ ಆಗತ್ತೆ ಅಂತ ಈಗ ನೋಡಲ್ಲಿ.
1: ಅಂದ್ರೆ ಏನ್ ಗೊತ್ತಾ ಸುಬ್ಬಣ್ಣ, ನಾನು ಹೇಳೋದು, ನಮ್ ದೇಶದಲ್ಲಿ ಎಷ್ಟೋ ಯೋಜನೆಗಳಿದೆ, ಟೈಮ್ ಲಿಮಿಟ್ ಇರೋದಿಲ್ಲ. ಈ ರೀತಿ ಟೈಮ್ ಲಿಮಿಟ್ ಹಾಕೋದ್ರಿಂದ ಏನಾಗುತ್ತೆ, ಅಧಿಕಾರಿಗಳ ಮೇಲೆ ಒತ್ತಡ ಬೀಳುತ್ತೆ. ಆಮೇಲೆ ಅಷ್ಟೊಳಗಡೆ ಈ ಒಂದು ಯೋಜನೆ ಸಾಕಾರ ಆಗ್ಬೇಕು ಅಂತ ಹೇಳಿ ಜನಗಳಿಗೂ ಕೂಡ ಅಧಿಕಾರಿಗಳು ಬೆನ್ನತ್ತಾರೆ. ಬಹಳ ಒಳ್ಳೆ ಯೋಜನೆ ಸುಪರ್ಣ ಇದು. ಇದು ಎಫೆಕ್ಟಿವ್ ಡೇಟ್ ಅಂತ ಅದೇನೋ ಆಗಸ್ಟ್ 2025 ರಿಂದ 31 ಜುಲೈ 2027.
0: 2 ವರ್ಷ
1: ಆಯ್ತಲ್ಲ,
0: 2 ವರ್ಷದೊಳಗಡೆ ಇಷ್ಟು ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಯೋಜನೆ ಈ ಯೋಜನೆ. ಆದ್ರೆ ಇದರಲ್ಲಿ ಇನ್ನೊಂದಿದೆ, ಉದ್ಯೋಗ ಹೊಸದಾಗಿ ಉದ್ಯೋಗಕ್ಕೆ ಸೇರ್ಕೋತಾರಲ್ಲ,
1: ಹೌದು,
0: ಅವರಿಗೆ 15,000 ರೂಪಾಯಿ ಕೊಡ್ತಾರೆ.
1: ನೋಡಪ್ಪ,
0: ಅದು 2 ಇನ್ಸ್ಟಾಲ್ಮೆಂಟ್. ಆ 2 ಇನ್ಸ್ಟಾಲ್ಮೆಂಟ್ ನಲ್ಲಿ ಕೊಡೋದಕ್ಕೂ 7,500, 7,500 ಕೊಡ್ತಾರೆ.
1: ಬಹಳ ಖುಷಿ ಆಗುತ್ತೆ, ಯಾಕೆಂದ್ರೆ ಕಲಿಯೋ ಟೈಮಲ್ಲೂ ಕೂಡ ಇಷ್ಟು ದುಡ್ಡು ಕೊಡ್ತಾರೆ ಅವರು.
0: ಹೌದು, ಈಗ ಉದ್ಯೋಗಕ್ಕೆ ತಗೋತಾರಲ್ಲ, ತಗೊಂಡವನಿಗೆ ತಿಂಗಳ 3,000 ರೂಪಾಯಿ ಕೊಡ್ತಾರೆ. ಇವರಿಗೆ ಕೊಡೋದಕ್ಕೋಸ್ಕರ.
1: ಸರಿ ಸರಿ.
0: ಆಮೇಲೆ ವೇಜಸ್ ಅನ್ನ ಇಟ್ಟಿದ್ದಾರೆ, ಅವರಿಗೆ ಬೇರೆ ಬೇರೆ ತರದ ಸ್ಕೀಮ್ಗಳನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಅಂತ ಇಟ್ಟಿದ್ದಾರೆ. ಇದನ್ನ ಅಮೌಂಟ್ ಅನ್ನ ಬಿಟ್ಟು ಇನ್ನೊಂದು ವಿಶೇಷ ಅಂತಂದ್ರೆ ಈ ಎಕ್ಸ್ಪೆಂಡಿಚರ್ಗಳು ಅಂತ ಕರೀತಾರಲ್ಲ,
1: ಖರ್ಚು ವೆಚ್ಚ
0: ಅಂದ್ರೆ ಸರ್ಕಾರದ ಖರ್ಚು ವೆಚ್ಚಕ್ಕೆ,
1: ಹೌದು,
0: ಅದಕ್ಕೆ ಸುಮಾರು 200 ಚಿಲ್ಲರೆ ಕೋಟಿ ರೂಪಾಯಿನ ಇಟ್ಬಿಟ್ಟಿದ್ದಾರೆ.
1: ನೋಡಪ್ಪ,
0: ಈಗ ನಮ್ಮ ಇದಕ್ಕೆ ಮುಖ್ಯವಾಗಿ ಯೋಜನೆ ಅನುಷ್ಠಾನಕ್ಕೆ ಬರಬೇಕು ಅಂತಂದ್ರೆ ಯುವಕರಿಗಿಂತ ಹೆಚ್ಚಾಗಿ ಉದ್ಯೋಗದಾತರು ಇರ್ತಾರೆ.
1: ಉದ್ಯೋಗದಾತರು
0: ಇದಕ್ಕೆ ಮನಸ್ಸು ಮಾಡ್ಬೇಕೀಗ.
1: ಹೌದು ಹೌದು ಹೌದು.
0: ಅಂದ್ರೆ ಈ ಯೋಜನೆಯನ್ನ ನಾವು ಹೇಗೆ ಅನುಷ್ಠಾನ ಮಾಡ್ಕೋಬಹುದು ಅಂತ.
1: ಹೌದು, ಈಗ ಏನಾಗತ್ತೆ ಅಂದ್ರೆ ನಮ್ದೊಂದು ಕಂಪನಿ ಇದೆ ಅಂದ್ರೆ ಬರೀ ನಾವಷ್ಟೇ ಬೆಳೀತಾ ಹೋಗ್ಬಾರ್ದು ಸುಬ್ಬಣ್ಣ, ಏನಂತೀಯ?
0: ಈಗ ಇನ್ನೊಂದು ಹೇಳ್ತಾನೆ ಇಲ್ಲಿ, ಆಲ್ ಪೇಮೆಂಟ್ಸ್ ಟು ದಿ ಫಸ್ಟ್ ಟೈಮ್ ಎಂಪ್ಲಾಯಿ ಅಂದ್ರೆ ಈಗ ಡಿಗ್ರಿ ಮುಗಿಸ್ತಾರೆ ಅಂತ ಇಟ್ಕೋ.
1: ಹೌದು,
0: ಡಿಗ್ರಿ ಮುಗಿಸಿದ ನಂತರ ಒಂದ್ ಕಡೆಯಲ್ಲಿ ಎಂಪ್ಲಾಯಿ ಆಗಿ ಸೇರ್ಕೊಳ್ಳುವಾಗ ಮಾತ್ರ ಈ ಯೋಜನೆ. ಈಗ ನಮ್ಮ ಯುವಕರು ಇದಾರಲ್ಲ, ಅದೇನೋ ನಮ್ಮ ಬೆಂಗಳೂರಿಗೆ ಹೋಗ್ತಾರೆ, ಸಾಫ್ಟ್ವೇರ್ ಸೇರ್ತಾರೆ, ಇವತ್ತೊಂದು ಕಂಪನಿ ನಾಳೆ ಒಂದ್ ಕಂಪನಿ ಅಂತ ಹೇಳ್ತಾರಲ್ವಾ, ಅಂತವ್ರಿಗಲ್ಲ ಇದು.
1: ಮತ್ತೆ
0: ಫಸ್ಟ್ ಟೈಮ್ ಅವನು ಜಾಬ್ ಸೇರಿದಾಗ ಅವನಿಗೆ ಒಂದು ಕೊಡೋ ಅಂತ ಒಂದು ಬೆನಿಫಿಟ್ ಇದು. ಹಾಗೇನೆ ಇಲ್ಲಿ ಇದ್ರಲ್ಲಿ ಎರಡು ಭಾಗ ಮಾಡ್ಬಿಟ್ಟಿದ್ದಾರೆ.
1: ಯಾವ ತರ?
0: ಎಂಪ್ಲಾಯಿಗೆ ಒಂದ್ ಹೇಳ್ತಾರೆ, ಅಂದ್ರೆ ಯಾರು ಈ ಉದ್ಯೋಗ ಮಾಡೋದಕ್ಕೆ ಸೇರ್ಕೋತಾರಲ್ಲ, ಆಮೇಲೆ ಉದ್ಯೋಗ ಕೊಡೋರಿಗೆ, ಅವರಿಗೇನೆ ಇನ್ನೊಂದು ಸಪರೇಟ್ ಭಾಗ ಮಾಡಿದ್ದಾರೆ. ಅವರಿಗೆ ಒಂದಿಷ್ಟು ಯೋಜನೆ, ಇವರಿಗೆ ಇನ್ನೊಂದಿಷ್ಟು ಯೋಜನೆ, ಈ ತರ ಮಾಡ್ಬಿಟ್ಟು ಅವ್ರು ಇದನ್ನ ಮಾಡ್ಕೊಂಡಿದ್ದಾರೆ. ಆಮೇಲೆ ಇವೆಲ್ಲವೂ ಕೂಡ DBT ಅಂತ ಕರೀತಾರಲ್ಲ, ಈಗ ನಮ್ಮ ಎಲ್ಲರಿಗೂ ಗೊತ್ತಿರುವಂತದ್ದು, ಡೈರೆಕ್ಟ್ ಆಗಿ ಅಕೌಂಟ್ಗೆ ಬಂದು ಬೀಳೋದು.
1: ಇದು ನೋಡು ಸುಬ್ಬಣ್ಣ, ಬಹಳ ಒಳ್ಳೆ ಸ್ಕೀಮ್ ಇದು.
0: ಇಲ್ಲಿ ಮಧ್ಯವರ್ತಿಗಳ ಹಾವಳಿ ಇಲ್ವೇ ಇಲ್ಲ.
1: ಹೌದು, ಅದು ಹೆಂಗಾಗ್ತಿತ್ತು ಅಂದ್ರೆ ಇದ್ರಲ್ಲಿ ಒಂದ್ ಸ್ವಲ್ಪ ಇಲಿ ಕಚ್ಕೊಂಡೋಯ್ತು ಅಂದಂಗೆ, ಬರೋ ದುಡ್ಡಲ್ಲಿ ಮಧ್ಯವರ್ತಿಗಳಾದ ನುಂಗಿ ನೀರ್ ಕುಡಿತಾ ಇದ್ರು. ಬಟ್ ಇದು ಒಳ್ಳೆ ಸ್ಕೀಮ್ ಆಯ್ತು, ಡೈರೆಕ್ಟ್ ಆಗಿ ಅಕೌಂಟ್
0: ಅಕೌಂಟ್ ಆಗುತ್ತೆ. ನನಗೆ ಅದು ಎಲ್ಲಕ್ಕಿಂತ ಆಶ್ಚರ್ಯ ಆಗಿದ್ದು, 3.5 ಕೋಟಿ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ನಮ್ಮ ಉದ್ಯೋಗದಾತರು ಮುಂದೆ ಬರಬೇಕು ಅಂತ.
1: ಹೌದು ಹೌದು. ಈಗ ಉದ್ಯೋಗದ ಈ ಕಂಪನಿಗಳೇನಿರುತ್ತೆ ಅವುಗಳಿಗೆ ಒಂದಷ್ಟು ಸಾಮಾಜಿಕ ಜವಾಬ್ದಾರಿ ಅಂತ ಕೂಡ ಇರುತ್ತಲ್ಲ.
0: ಹೌದು.
1: ಹಂಗಾಗಿ ಅವರು ಕೂಡ ನಿರುದ್ಯೋಗಿಗಳನ್ನ ಆದಷ್ಟು ಹೆಚ್ಚೆಚ್ಚು ಅವ್ರ ಗಮನ ಸೆಳಿಬೇಕು, ಸೇರಿಸ್ಕೊಳ್ಬೇಕು. ಇದರಿಂದ ಅವ್ರಿಗೂ ಕೂಡ ಒಳ್ಳೆ ಇದೆಯಲ್ಲ, ಬೆನಿಫಿಟ್ ಇದೆಯಲ್ಲ.
0: ಹೌದು, ಅಂದ್ರೆ ಸಾಮಾಜಿಕ ಭದ್ರತೆಗೋಸ್ಕರವಾಗಿ ನಮ್ಮ ಈ ಉದ್ಯೋಗದಾತರು ಹೊಸ ಹೊಸ ಉದ್ಯೋಗವನ್ನ ಸೃಷ್ಟಿ ಮಾಡಬೇಕು ಅನ್ನೋದಕ್ಕೇನೆ ಈ ಯೋಜನೆಯನ್ನ ಜಾರಿಗೆ ತಂದಿರೋದು.
1: ಹೌದು ಹೌದು ಹೌದು.
0: ಅದಕ್ಕಿಂತ ಹೆಚ್ಚಾಗಿ ಇನ್ನೂ ಒಂದ್ ಹೇಳ್ತಾರೆ ಅದರಲ್ಲಿ,
1: ಏನಂತೆ,
0: ಈಗ ನಾವೆಲ್ಲ ಟ್ರೈನಿಂಗ್ ತಗೊಂಡು ಜಾಬ್ ಸೇರ್ತೀವಿ. ಹೌದಾ?
1: ಹೌದು ಹೌದು.

0: ಆನ್ ಜಾಬ್ ಟ್ರೈನಿಂಗ್ ಅಂತ ಹೇಳ್ತಾನೆ. ಈಗ ಒಬ್ಬ ಫಸ್ಟ್ ಟೈಮ್ ನೌಕರಿ ಸೇರ್ತಾನಪ್ಪ,
1: ಸರಿ,
0: ಸೇರಿದ ನಂತರ ಅವನಿಗೆ ಟ್ರೈನಿಂಗ್ ಕೊಡೋದಕ್ಕೂ ಕೂಡ ಅಲ್ಲಿ ಅವಕಾಶ ಇದೆ.
1: ಓಹೋ, ಸ್ಟೈಪೆಂಡ್ ಅಂತಾರಲ್ಲ ಹೆಂಗೆ ಸುಬಣ ಇದು?
0: ಹೌದು
1: ಅಲ್ವಾ?
0: ಆಮೇಲೆ ನೌಕರದಾರರು ಸೇರ್ಕೊಂಡ ನಂತರದಲ್ಲಿ ಇತ್ತೀಚಿನ ದಿನದಲ್ಲಿ ಒಂದ್ ಮಾತು ಎಲ್ಲ ಕಡೆ ಕೇಳ್ತೀವಲ್ಲ, ಕೌಶಲ್ಯ ಕೌಶಲ್ಯ ಅಂತ.
1: ಹೌದೌದು,
0: ಕೌಶಲ್ಯ ಗೊತ್ತಿಲ್ದಿದ್ರೆ ಕೌಶಲ್ಯ ಕಲಿಸ್ಕೊಡೋದು ಕೇಳ್ತಾರೆ ಶಿವಣ್ಣ. ಇದ್ರಲ್ಲೇ
1: ಒಳ್ಳೆ ಸ್ಕೀಮ್ ಆಯ್ತಲ್ಲ ಸರ್. ಅಂದ್ರೆ ಯಾರು ಬೇಕಾದ್ರೂ ಸೇರ್ಕೋಬಹುದು. ಈಗ ನನಗೊಂದು ಕೆಲಸ ಅಂತೂ ಗೊತ್ತಿರೋದಿಲ್ಲ ಅದ್ರ ಬಗ್ಗೆ, ಅದಕ್ಕೆ ಟ್ರೈನಿಂಗು ಕೊಡ್ಬೇಕು ಅವರು, ಅದಕ್ಕೂ ದುಡ್ಡು ಕೊಡ್ಬೇಕು.
0: ಹೌದು,
1: ಒಳ್ಳೆ ಕೆಲಸ.
0: ಅಂದ್ರೆ ಈಗ ಟ್ರೈನಿಂಗ್ ತಗೊಳೋದಕ್ಕೂ ಅವರು ಎಂಪ್ಲಾಯರ್ಸ್ ಇರ್ತಾರಲ್ಲ, ಅಂದ್ರೆ ಯಾರು ನೌಕರಿ ಕೊಡೋರು ಇರ್ತಾರಲ್ವ, ಅವ್ರೇನು ಮಾಡ್ಬೋದು. ಇಲ್ಲ ಅಂತ ನಾನು ಒಂದು ಟ್ರೈನಿಂಗ್ ಸ್ಕಿಲ್ ಅನ್ನ ತಗೋತೀನಿ ಅಂತಂದ್ರೆ ಅದಕ್ಕೂ ಇರಬಹುದು. ಈ ತರದ ಬೇರೆ ಬೇರೆ ವಿಭಾಗಗಳನ್ನ ಇಟ್ಬಿಟ್ಟಿದ್ದಾರೆ.
1: ಸರಿ,
0: ಈ ರೀತಿ ವಿಭಾಗ ಇಟ್ಟಿದ್ದನ್ನ ಎಲ್ಲ ತಿಳ್ಕೊಬೇಕು ಅಂತ ಹೇಳಿದ್ರೆ ಅದನ್ನು ಹೇಳ್ಬಿಟ್ಟಿದಾರಪ್ಪ. ಅದನ್ನೇ ನೋಡ್ತಾ ಇದ್ದಿದ್ ನಾನು.
1: ಹೌದಾ?
0: ನಾನು ಸರ್ಚ್ ಮಾಡ್ತಾ ಇದ್ದೆ ಇಲ್ಲಿ ಹೋದ್ರೆ ನನಗೆ ಎಲ್ಲಿ ಸಿಗತ್ತೆ ಅಂತ. ಯಾಕಂದ್ರೆ ಅದ್ರಲ್ಲಿ ಪೂರ್ತಿ ವಿವರ ಕೊಟ್ಟಿದ್ದಾರೆ.
1: ಏನದು?
0: https://pmvbry.epfinda.gov.in ಇದಕ್ಕೆ ಹೋಗಬಹುದು. ಇಲ್ಲ ಇನ್ನೂ ಒಂದಿದೆ, ಇಲ್ಲ ಅಂತಂದ್ರೆ pmvbry.labor.gov.in. ಇವೆಲ್ಲವೂ ಕೂಡ ಕಾರ್ಮಿಕ ಇಲಾಖೆಯ ಅಡಿಯಲ್ಲಿ ಬರುವಂತದ್ದು ಅಂತಾನೆ ಹೇಳ್ತಾನೆ. ಕಾರ್ಮಿಕ ಇಲಾಖೆಗೆ ಹೋಗಿ ಸಂಪರ್ಕ ಮಾಡಿದ್ರೆ ತಿಳಿಯುತ್ತೆ. ಇಲ್ಲ ಅಂತಂದ್ರೆ ನಾವು ವೆಬ್ಸೈಟ್ ಹೇಳಿದೀವಲ್ವಾ, ಅಲ್ಲಿ ಹೋಗಾದ್ರೂ ತಿಳ್ಕೊಳ್ಳಿ.
1: ನಾನು ಬರ್ಕೊಂಡಿದ್ದೀನಪ್ಪ,
0: ನಾನು ಅದನ್ನೇ, ನನಗೆ ಮೊದಲು ಓದೋದಕ್ಕೆ ಕಷ್ಟ ಆಗೋಯ್ತು, ಅದಕ್ಕೆ ನೀನ್ ಬರೋವಾಗ ಅದರಲ್ಲೇ ಮುಳುಗೋಗ್ಬಿಟ್ಟಿದೆ, ನಿನ್ ಕಡೆ ನೋಡೋದಕ್ಕೆ ಆಗಿಲ್ಲ. ಕಾಫಿ ಆದ್ರೂ ಕುಡಿಯೋಣವಾ?
1: ಸರಿ ಸರಿ.
2: ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ ಈ ಕುರಿತು ಎಸ್ಆರ್ ಭಟ್ ಮತ್ತು ಎಂಕೆ ಶಿವಕುಮಾರ್ ಅವರೊಂದಿಗೆ ಸಂವಾದ ಕೇಳಿದಿರಿ. ಪ್ರಸ್ತುತಿ ಮತ್ತು ನಿರ್ಮಾಣ ಡಾಕ್ಟರ್ ಎಸ್ಎಂ ಸುಧಾಕರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ,
3: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ,
2: ಜಡ ದಿನವ ಮುದಗೊಳಿಸೋ ಸಹಪಾಠಿ,
3: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ,
2: ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ, ನಾವು ಎಂದೆಂದೂ ಜೊತೆಯಾಗಿರುವೆವು ನಿಮ್ಮೊಂದಿಗೆ.

ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಭಾರತ ಮತ್ತು ಬ್ರಿಟನ್ ನಡುವಿನ ಮಹತ್ವದ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ನಾಳೆಯಿಂದ ಜಾರಿ. ನವದೆಹಲಿಯಲ್ಲಿ ಭಾರತ್ ಟೆಕ್ಸ್ 2026 ಕಾರ್ಯಕ್ರಮಕ್ಕೆ ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಚಾಲನೆ. 2028-29 ಅವಧಿಗೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಶಾಶ್ವತವಲ್ಲದ ಸ್ಥಾನಕ್ಕಾಗಿ ಚುನಾವಣಾ ಪ್ರಚಾರ ಆರಂಭಿಸಿದ ಭಾರತ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿ ಇಂದಿನಿಂದ ಆರಂಭ. ವಾರ್ತೆಗಳ ವಿವರ. ಭಾರತ ಮತ್ತು ಬ್ರಿಟನ್ ನಡುವಿನ ಸಮಗ್ರ ಆರ್ಥಿಕ ವ್ಯಾಪಾರ ಒಪ್ಪಂದ ನಾಳೆಯಿಂದ ಜಾರಿಗೆ ಬರಲಿದ್ದು, ಈ ಮಹತ್ವದ ಒಪ್ಪಂದವು ಭಾರತೀಯ ರಫ್ತಿಗೆ ಬ್ರಿಟನ್ ಮಾರುಕಟ್ಟೆಯಲ್ಲಿ ಶೇಕಡ 99% ಸುಂಕ ರೇಖೆಗಳಿಗೆ ಶೂನ್ಯ ಸುಂಕದ ಪ್ರವೇಶವನ್ನು ನೀಡುತ್ತದೆ. ಆ ಮೂಲಕ ಬ್ರಿಟನ್ ಸರಕುಗಳು ಅಗ್ಗವಾಗಲಿದ್ದು, ಇದೇ ವೇಳೆ ಭಾರತ ರಫ್ತಿನ ಪ್ರಮಾಣ ಏರಿಕೆಯಾಗಲಿದೆ. ಇದು ಭಾರತ ಮತ್ತು ಬ್ರಿಟನ್ ಹಂಚಿಕೆಯ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಉಭಯ ದೇಶಗಳ ನಡುವೆ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಗಾಢವಾಗಿಸಲು ಈ ಐತಿಹಾಸಿಕ ಒಪ್ಪಂದಕ್ಕೆ 2021 ಮೇನಲ್ಲಿ ಅಡಿಪಾಯ ಹಾಕಲಾಯಿತು. ಅದರಂತೆ ಈ ವ್ಯಾಪಾರ ಪಾಲುದಾರಿಕೆ ಮತ್ತು ಭಾರತ ಯುಕೆ ಮಾರ್ಗಸೂಚಿ 2030 ಅಳವಡಿಕೆಯ ಮೂಲಕ ನಡೆಯಲಿದ್ದು, ಮುಂದಿನ 4 ವರ್ಷಗಳಲ್ಲಿ ವ್ಯಾಪಾರವನ್ನು $100 billion ಯುಎಸ್ ಡಾಲರ್ಗೆ ದ್ವಿಗುಣಗೊಳಿಸುವ ಗುರಿಯನ್ನು ಹೊಂದಿದೆ. ಭಾರತದ ಅತಿದೊಡ್ಡ ಜಾಗತಿಕ ಜವಳಿ ಕಾರ್ಯಕ್ರಮವಾದ ಭಾರತ್ ಟೆಕ್ಸ್ 2026 ಇಂದು ನವದೆಹಲಿಯ ಭಾರತ್ ಮಂಟಪದಲ್ಲಿ ಪ್ರಾರಂಭವಾಗಿದ್ದು, ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ 4 ದಿನಗಳ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು.

0: ಜವಳಿ ಫ್ಯಾಷನ್ ಸುಸ್ಥಿರತೆ ತಂತ್ರಜ್ಞಾನ ನಾವೀನ್ಯತೆ ಹೂಡಿಕೆ ಮತ್ತು ಅಂತಾರಾಷ್ಟೀಯ ವ್ಯಾಪಾರದಲ್ಲಿ ಭಾರತದ ಬೆಳೆಯುತ್ತಿರುವ ಜಾಗತಿಕ ನಾಯಕತ್ವವನ್ನು ಪ್ರದರ್ಶಿಸುತ್ತದೆ. ಇದು ತಯಾರಕರು, ರಫ್ತುದಾರರು, ಜಾಗತಿಕ ಖರೀದಿದಾರರು, ಹೂಡಿಕೆದಾರರು, ನೀತಿ ನಿರೂಪಕರು, ಅಂತಾರಾಷ್ಟೀಯ ನಿಯೋಗಗಳು, ಕುಶಲಕರ್ಮಿಗಳು, ಸ್ಮಾರ್ಟ್ ಆಪ್ಗಳು ಮತ್ತು ತಂತ್ರಜ್ಞಾನ ಪೂರೈಕೆದಾರರನ್ನು ಒಟ್ಟುಗೂಡಿಸಿವೆ. ಪ್ರಧಾನಿ ನರೇಂದ್ರ ಮೋದಿ ಅವರ 5F ಮಿಷನ್ ಫಾರ್ಮ್ನಿಂದ ಫೈಬರ್ನಿಂದ ಫ್ಯಾಕ್ಟರಿಯಿಂದ ಫ್ಯಾಷನ್ನಿಂದ ವಿದೇಶಿಗೆ ಸ್ಫೂರ್ತಿ ಪಡೆದ ಭಾರತ್ ಟೆಕ್ಸ್ 2026 ಜವಳಿ ಮೌಲ್ಯ ಸರಪಳಿಯಾದ್ಯಂತ ವ್ಯವಹಾರ ಹೂಡಿಕೆ ನಾವೀನ್ಯತೆ ನೀತಿ ಸಂವಾದ ಮತ್ತು ಕಾರ್ಯತಂತ್ರದ ಪಾಲುದಾರಿಕೆಗಳಿಗೆ ಪ್ರಮುಖ ಜಾಗತಿಕ ವೇದಿಕೆಯಾಗಿ ವಿಕಸನಗೊಂಡಿದೆ. ಭಾರತ್ ಟೆಕ್ಸ್ 2026 ಮೂರನೇ ಆವೃತ್ತಿಯು ಸುಮಾರು 7,000 ಖರೀದಿದಾರರು ಮತ್ತು 20,000 ಹೆಚ್ಚು ಜವಳಿ ಉತ್ಪನ್ನಗಳ ಭಾಗವಹಿಸುವಿಕೆ ಸಾಕ್ಷಿಯಾಗಿದೆ. 14 ದೇಶಗಳ ಅಂತಾರಾಷ್ಟೀಯ ಪ್ರದರ್ಶಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಪ್ರಸಿದ್ಧ ಪುರಿ ಜಗನ್ನಾಥ ದೇವಸ್ಥಾನದಲ್ಲಿ ಇಂದು ಭಗವಾನ್ ಜಗನ್ನಾಥ, ಭಗವಾನ್ ಬಲಭದ್ರ ಹಾಗೂ ದೇವಿ ಸುಭದ್ರೆಯವರ ನವಯೌವನ ದರ್ಶನ ನಡೆಯಲಿದೆ. ಸ್ನಾನ ಪೌರ್ಣಿಮೆಯ ಬಳಿಕ ದೇವರುಗಳು ಆಚರಣಾತ್ಮಕ ಅಸ್ವಸ್ಥತೆಯಿಂದ ಚೇತರಿಸಿಕೊಳ್ಳುವ ಸಲುವಾಗಿ ಪಾಲಿಸಲಾಗುವ 15 ದಿನಗಳ ಅವಧಿ ಪೂರ್ಣಗೊಂಡ ನಂತರ ದೇವತೆಗಳು ಮೊದಲ ಬಾರಿಗೆ ಸಾರ್ವಜನಿಕರಿಗೆ ದರ್ಶನ ನೀಡಲಿದ್ದಾರೆ. ನವಯೌವನದ ರೂಪದಲ್ಲಿ ದೇವರ ದರ್ಶನ ಪಡೆಯಲು ದೇಶದ ವಿವಿಧ ಭಾಗಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಭಕ್ತರಿಗೆ ಸುಗಮ ಮತ್ತು ಶಿಸ್ತುಬದ್ದ ದರ್ಶನ ಕಲ್ಪಿಸುವ ಉದ್ದೇಶದಿಂದ ದೇವಸ್ಥಾನ ಆಡಳಿತ ಮಂಡಳಿ, ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ವ್ಯಾಪಕ ಭದ್ರತೆ, ಜನಸಂದಣಿ ನಿಯಂತ್ರಣ ಹಾಗೂ ಸಂಚಾರ ವ್ಯವಸ್ಥೆಗಳನ್ನು ಕಲ್ಪಿಸಿವೆ. ಇದೇ ಗುರುವಾರ ನಡೆಯಲಿರುವ ರಥಯಾತ್ರೆಯಲ್ಲಿ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರೆಯವರು ಸಂಪ್ರದಾಯಬದ್ದವಾಗಿ ಶ್ರೀ ಗುಂಡೀಚ ದೇವಸ್ಥಾನದತ್ತ ಪಯಣ ಬೆಳೆಸಲಿದ್ದಾರೆ. ಭಾರತವು 2028-29 ಅವಧಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಶಾಶ್ವತವಲ್ಲದ ಸದಸ್ಯತ್ವಕ್ಕಾಗಿ ಅಧಿಕೃತವಾಗಿ ಚುನಾವಣಾ ಪ್ರಚಾರವನ್ನು ಪ್ರಾರಂಭಿಸಿವೆ. ನ್ಯೂಯಾರ್ಕ್ನಲ್ಲಿರುವ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ಭಾರತದ ಉಮೇದುವಾರಿಕೆಯನ್ನು ಉದ್ಘಾಟಿಸಿದ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ಜಗತ್ತು ಬೆಳೆಯುತ್ತಿರುವ ಸಂಘರ್ಷ ಮತ್ತು ಅಸ್ಥಿರತೆಯನ್ನು ಎದುರಿಸುತ್ತಿದೆ. ಇದು ವಿಶ್ವಸಂಸ್ಥೆಯ ಪಾತ್ರವನ್ನು ಹಿಂದೆಂದಿಗಿಂತಲೂ ಹೆಚ್ಚು ನಿರ್ಣಾಯಕವಾಗಿಸಿದೆ ಎಂದು ತಿಳಿಸಿದರು. ಜಾಗತಿಕ ಶಾಂತಿ, ಭದ್ರತೆ ಮತ್ತು ಸಮಾನ ಅಭಿವೃದ್ಧಿಗಳನ್ನು ಉತ್ತೇಜಿಸುವಲ್ಲಿ ದೇಶದ ಮಾರ್ಗದರ್ಶಿ ವಿಧಾನವಾಗಿ ಭಾರತದ ಶಾಂತಿ ದೃಷ್ಟಿಕೋನ, ಮಾನದಂಡಗಳು, ನಂಬಿಕೆ ಮತ್ತು ಸಮಗ್ರತೆಯ ಮೂಲಕ ಸಮಗ್ರ ಪ್ರಗತಿಯನ್ನು ಭದ್ರಪಡಿಸುವ ಬಗ್ಗೆ ಸಚಿವರು ಒತ್ತಿ ಹೇಳಿದರು. ಸಂಸ್ಥೆಯು ಸ್ಥಾಪನೆಯಾದಾಗಿನಿಂದ ಸುಮಾರು 50 ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಕಾರ್ಯಾಚರಣೆಗಳಿಗೆ ಭಾರತ ಸುಮಾರು 300,000 ಸಿಬ್ಬಂದಿಯನ್ನು ಕೊಡುಗೆ ನೀಡಿದೆ. ಪ್ರಸ್ತುತ 4,300 ಹೆಚ್ಚು ಸಿಬ್ಬಂದಿ 10 ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಕಾರ್ಯಾಚರಣೆಗಳಲ್ಲಿ ಸೇವೆ ಸಲ್ಲಿಸುತ್ತಿದೆ ಎಂದು ಹೇಳಿದರು. ಕತಾರ್ನ ಪಿತಾಮಹ ಅಮೀರ್ ಶೇಖ್ ಅಹಮದ್ ಬಿನ್ ಖಲೀಫಾ ಅಲ್ ಥಾನಿ ಅವರ ನಿಧನಕ್ಕೆ ಭಾರತ ಪರವಾಗಿ ಸಂತಾಪ ಸೂಚಿಸಲು ಸಂಸದೀಯ ವ್ಯವಹಾರಗಳು ಮತ್ತು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜುಜು ಇಂದು ದೋಹಾಗೆ ಪ್ರಯಾಣ ಬೆಳೆಸಿದರು. ಆಧುನಿಕ ಕತಾರ್ ನಿರ್ಮಿಸುವಲ್ಲಿ ಅಮೀರ್ ಶೇಖ್ ಖಾನ್ ಅಹಮದ್ ಅವರ ಪಾತ್ರ ಪ್ರಮುಖವಾಗಿದ್ದು ಅವರು ಭಾರತದ ಉತ್ತಮ ಸ್ನೇಹಿತರಾಗಿದ್ದರು ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬರ್ಮಿಂಗ್ಹ್ಯಾಮ್ನಲ್ಲಿ ಇಂದು ನಡೆಯಲಿರುವ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿ ಇಂದಿನಿಂದ ಆರಂಭವಾಗಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯಾಹ್ನ 3:30 ಆರಂಭವಾಗಲಿದೆ. ಇಂದಿನಿಂದ ಪಂದ್ಯದಲ್ಲಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಜಸ್ಪ್ರೀತ್ ಬುಮ್ರಾ ಒಟ್ಟಾಗಿ ಕಣಕ್ಕಿಳಿಯಲಿದ್ದಾರೆ. ಭಾರತದ ಜೂನಿಯರ್ ಮಹಿಳಾ ಅಂಡರ್ 21 ಹಾಕಿ ತಂಡವು ಇಂದು ಇಂಗ್ಲೆಂಡ್ನ ಲಿಲ್ಲೆ ಶಾಲ್ ರಾಷ್ಟೀಯ ಕ್ರೀಡಾ ಕೇಂದ್ರದಲ್ಲಿ ಯುನೈಟೆಡ್ ಕಿಂಗ್ಡಮ್ ಎಕ್ಸ್ಪೋಸರ್ನ ಪ್ರವಾಸದ ಅಂತಿಮ ಪಂದ್ಯದಲ್ಲಿ ಬೆಲ್ಜಿಯಂ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯಾಹ್ನ 2:30 ಪ್ರಾರಂಭವಾಗಲಿದೆ. ಇಂಗ್ಲೆಂಡ್ ವಿರುದ್ದ 2-0 ಅಂತರದ ಅದ್ಭುತ ಜಯದೊಂದಿಗೆ ಭಾರತ ತಂಡವು ಪ್ರವಾಸವನ್ನು ಗೆಲುವಿನೊಂದಿಗೆ ಕೊನೆಗೊಳಿಸುವ ಗುರಿಯನ್ನು ಹೊಂದಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು

ನಿನ್ನೆ ನ್ಯೂಯಾರ್ಕ್ನಲ್ಲಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯಾ ಗುಟೆರಸ್ ಅವರನ್ನು ಭೇಟಿಯಾದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಡಾ ಎಸ್ ಜೈಶಂಕರ್ ಅವರು ಪಶ್ಚಿಮ ಏಷ್ಯಾ, ಉಕ್ರೇನ್ ಮತ್ತು ಸುಡಾನ್ ಸೇರಿದಂತೆ ಜಾಗತಿಕ ಬೆಳವಣಿಗೆಗಳ ಕುರಿತು ಚರ್ಚಿಸಿದ್ದಾರೆ ಎಂದು ಹೇಳಿದರು. ಅವರು 2028-29 ಅವಧಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಶಾಶ್ವತವಲ್ಲದ ಸ್ಥಾನಕ್ಕಾಗಿ ಭಾರತದ ಅಭಿಯಾನವನ್ನು ಮುನ್ನಡೆಸಲು ಡಾ ಎಸ್ ಜೈಶಂಕರ್ ನ್ಯೂಯಾರ್ಕ್ನಲ್ಲಿದ್ದಾರೆ. ಸೌದಿ ಅರೇಬಿಯಾದ ಅಬ್ಹಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಮೇಲೆ ನಿನ್ನೆ ಕ್ಷಿಪಣಿಗಳು ಹಾಗೂ ಡ್ರೋನ್ಗಳ ಮೂಲಕ ದಾಳಿ ನಡೆಸಿರುವುದಾಗಿ ಯೆಮೆನ್ನ ಇರಾನ್ನ ಬೆಂಬಲಿತ ಹೌತಿ ಬಂಡುಕೋರರು ಹೇಳಿದ್ದಾರೆ. ಯೆಮೆನ್ನ ಸನಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಮೇಲೆ ಸೌದಿ ಅರೇಬಿಯಾ ನೇತೃತ್ವದ ವೈಮಾನಿಕ ದಾಳಿ ನಡೆದಿದ್ದಕ್ಕೆ ಪ್ರತೀಕಾರವಾಗಿ ಈ ದಾಳಿ ನಡೆಸಲಾಗಿದೆ ಎಂದು ಹೌತಿ ಬಂಡುಕೋರರು ತಿಳಿಸಿದ್ದಾರೆ. ದಾಳಿಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಆದರೆ ಹಲವು ವರ್ಷಗಳ ಹಿಂದೆ ಸೌದಿ ನೇತೃತ್ವದ ಮೈತ್ರಿಕೂಟವು ಹೌತಿ ನಿಯಂತ್ರಿತ ಪ್ರದೇಶಗಳ ಮೇಲೆ ನಡೆಸಿದ್ದ ದಾಳಿಯ ಬಳಿಕ ಇದೇ ಮೊದಲ ಬಾರಿಗೆ ಉದ್ವಿಗ್ನತೆ ತೀವ್ರಗೊಂಡಿದೆ. ಯೆಮೆನ್ನಲ್ಲಿ ನಡೆದಿರುವ ವೈಮಾನಿಕ ದಾಳಿಗಳ ಕುರಿತು ಸೌದಿ ಅರೇಬಿಯಾ ಅಧಿಕಾರಿಗಳು ತಕ್ಷಣವೇ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಹಾರ್ಮೋಟ್ ಜಲಸಂಧಿ ಮೂಲಕ ಸಾಗುತ್ತಿದ್ದ ಸಂಯುಕ್ತ ಅರಬ್ ಎಮಿರೇಟ್ಸ್

ಮಾತ್ರ. ದಾಳಿಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಆದರೆ ಹಲವು ವರ್ಷಗಳ ಹಿಂದೆ ಸೌದಿ ನೇತೃತ್ವದ ಮೈತ್ರಿಕೂಟವು ಹೌತಿ ನಿಯಂತ್ರಿತ ಪ್ರದೇಶಗಳ ಮೇಲೆ ನಡೆಸಿದ್ದ ದಾಳಿಯ ಬಳಿಕ ಇದೇ ಮೊದಲ ಬಾರಿಗೆ ಉದ್ವಿಗ್ನತೆ ತೀವ್ರಗೊಂಡಿದೆ. ಯೆಮೆನ್ನಲ್ಲಿ ನಡೆದಿರುವ ವೈಮಾನಿಕ ದಾಳಿಗಳ ಕುರಿತು ಸೌದಿ ಅರೇಬಿಯಾ ಅಧಿಕಾರಿಗಳು ತಕ್ಷಣವೇ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಹಾರ್ಮೋನ್ ಜಲಸಂಧಿ ಮೂಲಕ ಸಾಗುತ್ತಿದ್ದ ಸಂಯುಕ್ತ ಅರಬ್ ಎಮಿರೇಟ್ಸ್ಗೆ ಸೇರಿದ ಎರಡು ತೈಲ ಟ್ಯಾಂಕರ್ಗಳ ಮೇಲೆ ಇರಾನ್ ಕ್ರೂಸ್ ಕ್ಷಿಪಣಿಗಳ ದಾಳಿ ನಡೆಸಿದ ಪರಿಣಾಮ ಭಾರತೀಯ ಸಿಬ್ಬಂದಿಯೊಬ್ಬರು ಮೃತಪಟ್ಟಿದ್ದು ಇತರ ಆರು ಭಾರತೀಯರು ಸೇರಿದಂತೆ ಎಂಟು ಮಂದಿ ಗಾಯಗೊಂಡಿದ್ದಾರೆ. ಸಂಯುಕ್ತ ಅರಬ್ ಎಮಿರೇಟ್ಸ್ನ ರಕ್ಷಣಾ ಸಚಿವಾಲಯದ ಪ್ರಕಾರ ಒಮನ್ ಪ್ರಾದೇಶಿಕ ಸಮುದ್ರ ವ್ಯಾಪ್ತಿಯ ಹಾರ್ಮೋನ್ ಜಲಸಂಧಿಯ ದಕ್ಷಿಣ ಮಾರ್ಗದಲ್ಲಿ ಸಂಚರಿಸುತ್ತಿದ್ದ ಮೊಂಬಾಸ ಮತ್ತು ಅಲ್ ಬಹ್ಯಾಜ್ ತೈಲ ಟ್ಯಾಂಕರ್ಗಳನ್ನು ಗುರಿಯಾಗಿಸಿ ದಾಳಿ ನಡೆಸಲಾಗಿದೆ. ಅಮೆರಿಕದ ಟೆಕ್ಸಾಸ್ನಲ್ಲಿ ರಾಜ್ಯದ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಮೊದಲ ಸೆಮಿಫೈನಲ್ಸ್ನಲ್ಲಿ ಫ್ರಾನ್ಸ್ ಮತ್ತು ಸ್ಪೇನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ತಡರಾತ್ರಿ 12:30 ಆರಂಭವಾಗಲಿದೆ. ಸತತ ಮೂರನೇ ಬಾರಿಗೆ ಫಿಫಾ ವಿಶ್ವಕಪ್ ಫೈನಲ್ ಪ್ರವೇಶಿಸುವ ಗುರಿಯೊಂದಿಗೆ ಫ್ರಾನ್ಸ್ ಕಣಕ್ಕೆ ಇಳಿಯುತ್ತಿದೆ. ಇತ 2010 ವಿಶ್ವಕಪ್ ಪ್ರಶಸ್ತಿ ಗೆದ್ದ ಬಳಿಕ ಮೊದಲ ಬಾರಿಗೆ ಫೈನಲ್ ಪ್ರವೇಶಿಸುವ ಉದ್ದೇಶದಿಂದ ಸ್ಪೇನ್ ತಂಡ ಸೆಮಿಫೈನಲ್ಸ್ನಲ್ಲಿ ಸೆಣಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಮತ್ತು ಬ್ರಿಟನ್ ನಡುವಿನ ಮಹತ್ವದ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ನಾಳೆಯಿಂದ ಜಾರಿ. ನವದೆಹಲಿಯಲ್ಲಿ ಭಾರತ ಟೆಕ್ಸ್ 2026 ಕಾರ್ಯಕ್ರಮಕ್ಕೆ ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಚಾಲನೆ. 2028-29 ಅವಧಿಗೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಶಾಶ್ವತವಲ್ಲದ ಸ್ಥಾನಕ್ಕಾಗಿ ಚುನಾವಣಾ ಪ್ರಚಾರ ಆರಂಭಿಸಿದ ಭಾರತ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮೂರು ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿ ಇಂದಿನಿಂದ ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.

0: ಇದು ಆಕಾಶವಾಣಿ ಚಿತ್ರದುರ್ಗ. ಕಾರ್ಯಕ್ರಮ ಉಲ್ಲಾಸ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ಕರುಣಾಳು ಬಾಬೆಳಕೆ, ಆರೋಗ್ಯ ಬಿಂದು ಹಾಗೂ ಭಾವಗೀತೆಗಳನ್ನು ಕೇಳ್ತೇವೆ. ಹಾಗೆ ಕಾರ್ಯಕ್ರಮವನ್ನು ನಿಮಗೊಂದು ಪ್ರಶ್ನೆ ಕೇಳುವುದರ ಮೂಲಕ ಪ್ರಾರಂಭ ಮಾಡ್ತೇವೆ ಅಲ್ವಾ? ಎಲ್ಲರೂ ಕೂಡ ನಿಮ್ಮ ಕಾಯ್ದಿರಿಸಲಾಗಿದೆ ಅಲ್ವಾ ನಿಮ್ಮ ಸಂದೇಶವನ್ನು? ಅದು ನೋಡ್ತಾನೆ ಗೊತ್ತಾಗುತ್ತೆ ಎಷ್ಟು ಜನ ಕೇಳ್ತಾ ಇದ್ದೀರಾ, ಎಷ್ಟು ಜನ ಉತ್ತರ ಕೊಡಲಿಕ್ಕೆ ತಯಾರಿದ್ದೀರಾ ಅನ್ನೋದನ್ನು. ಪ್ರಶ್ನೆಯನ್ನು ತಡ ಮಾಡೋದಿಲ್ಲ, ಹೇಳಿಬಿಡ್ತೇನೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ಭಾರತದ ಪ್ರಸಿದ್ಧ ಐಟಿ ಕಂಪನಿಯಾದ HCLನ ಸ್ಥಾಪಕ ಯಾರು? ಭಾರತದ ಪ್ರಸಿದ್ಧ ಐಟಿ ಕಂಪನಿಯಾದ HCL ಅಂದರೆ ಹಿಂದೂಸ್ತಾನ್ ಕಂಪ್ಯೂಟರ್ಸ್ ಲಿಮಿಟೆಡ್, ಇದರ ಸಂಸ್ಥಾಪಕ ಯಾರು? ಎರಡು ಭಾವಗೀತೆಗಳ ಕಾಲಾವಧಿ ಇರುತ್ತೆ. ಸರಿ, ಈಗೊಂದು ಪ್ರಕಟಣೆಯನ್ನು ಕೇಳ್ಕೊಂಬರೋಣ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
0: ಕೆಳಗರೆ ಪ್ರಶ್ನೆಯನ್ನ ಕೇಳಿಸ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಭಾರತದ ಪ್ರಸಿದ್ಧ ಐಟಿ ಕಂಪನಿಯಾದ HCLನ ಸಂಸ್ಥಾಪಕ ಯಾರು? ಇದಕ್ಕೆ ಉತ್ತರಕ್ಕೆ ಕಾಲಾವಧಿ ಎರಡು ಭಾವಗೀತೆಗಳಾಗಿರುತ್ತೆ. ಈಗ ಮೊದಲನೇ ಭಾವಗೀತೆ ಉಪಾಸನಾ ಮೋಹನ್ ಅವರ ಧ್ವನಿಯಲ್ಲಿ ಕೇಳ್ಕೊಂಡು ಬರೋಣ.

ಭಾವಗೀತೆಯನ್ನು ಕೇಳಿದ್ರಲ್ವಾ? ಈಗ ನಿಮಗೆ ಕೊಟ್ಟಿರುವಂತಹ ಸಮಯ ಕೂಡ ಮುಗಿತಾ ಬಂತು. ಈಗ ಉತ್ತರವನ್ನು ಹೇಳುವಂಥ ಸಮಯ, ನಿಮ್ಮ ಸಂದೇಶಗಳನ್ನು ಓದುವಂಥ ಸಮಯ. ಓಕೆ, ರೂಪ ಪಾಂಡುರಂಗರವರು ಚಿತ್ರದುರ್ಗದಿಂದ, ನೇತ್ರ ನಟರಾಜ್ ಅವರು ಚಿತ್ರದುರ್ಗದಿಂದ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ನಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡೊಳ್ಳಾರ್ತಿಯಿಂದ, ಗೌರಮ್ಮ ಹಿರೇಕೇರೂರು ಹಾವೇರಿ ಜಿಲ್ಲೆಯಿಂದ, ಸಿ ಎಲ್ ಉಮಾ ಮಹೇಶ್ವರಿ ಇಲ್ಲಿಂದ, ಇವರು ಶ್ರೀ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗ ಇಲ್ಲಿಂದ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸಿದ್ಧಲಿಂಗ ಮೂರ್ತಿ ಸಿರಿಗೆರೆ ಇಲ್ಲಿಂದ ಕೂಡ, ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿಯವರು, ಹೊನ್ನೂರಹಳ್ಳಿಯವರು ಹನುಮಂತಾಪುರದಿಂದ, ನಾಗರಾಜ್ ರೆಡ್ಡಿ ರಾಮತೀರ್ಥದಿಂದ ಹರಿಹರ ತಾಲೂಕು ಅಂತ ಹೇಳಿದ್ದಾರೆ. ಸುಭಾನ್ ಕೋರಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಎಂ ಈಶಣ್ಣ ಮುತ್ತಿಗಾರನಹಳ್ಳಿ ಇಲ್ಲಿಂದ, ಇವರು ಯಾರು ಇನ್ನೂ ಟೈಪ್ ಮಾಡ್ತಾ ಇದ್ದಾರೆ. ಓಕೆ, ಎನ್ ಮಾರಣ್ಣ ಶಿಕ್ಷಕರು ತಳಕು ಚಳ್ಳಕೆರೆ ತಾಲೂಕಿನಿಂದ, ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ, ಓಕೆ ಅವರು ಇನ್ನೂ ಟೈಪ್ ಮಾಡ್ತಾ ಇದ್ದಾರೆ, ರಜನಿ ಶ್ರೀಕಂಠ ಸಚಿನ್ ಭಾಸ್ಕರ್ ಜಿ ಎಚ್ ಆರ್ ಲೇಔಟ್ ಚಿತ್ರದುರ್ಗದಿಂದ. ಓಕೆ, ಎನ್ ಮಾರಣ್ಣ ಶಿಕ್ಷಕರು ತಳಕು ಚಳ್ಳಕೆರೆಯಿಂದ, ಓಕೆ ಅವ್ರ ಹೆಸರು ಹೇಳಿದ್ದಾಯಿತು. ಹನುಮಂತಪ್ಪ ಮಡಿವಾಳ ಜಗಳೂರಿನಿಂದ, ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರಿನಿಂದ, ಅಥರ್ವ ಬೋರಣ್ಣ ಚನ್ನಕೇಶವ, ಓಕೆ ಚನ್ನಕೇಶವ ಪವಿತ್ರ ಹೊಸಮಾಳಿಗೆಯಿಂದ, ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಅಂತ ಹೇಳಿದ್ದಾರೆ. ಬಿಂದು ಪ್ರಕಾಶ್ ಚಳ್ಳಕೆರೆ ಬೆಂಗಳೂರಿನಿಂದ, ಕೆ ಬಿ ಪಾಲಯ್ಯ ಚಿರತುಗುಂಡುವಿನಿಂದ, ಎಂ ಆರ್ ಶ್ರೀಕಂಠ ನಗ್ರಹಾರ ಮೈಸೂರಿನಿಂದ, ಲತಾ ಸುಹಾಸ್ ಹೊಸಕೋಟೆಯಿಂದ, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಐ ಯು ಡಿ ಪಿ ಲೇಔಟ್ ಎಂಟನೇ ಕ್ರಾಸ್ ಚಿತ್ರದುರ್ಗದಿಂದ ಅಂತ ಹೇಳ್ತಾ ಇದ್ದಾರೆ. ಮಹೇಶ್ ಹೊಸೂರು ಶಿಕಾರಿಪುರದಿಂದ, ಓಕೆ ಉತ್ತರ ಸರಿಯಾಗಿ ಕಳಿಸಿದರೆ ಯಾರಿದು, ಎರಡು ಮೂರು ಮೆಸೇಜ್ಗಳನ್ನು ಹಾಕ್ಬಿಡ್ತಾರೆ. ಋಷಭೇಂದ್ರಪ್ಪ ಅವರಿಗೆ ಸುಮಾರು ಸರಿ ಹೇಳಿದ್ದೇವೆ, ಒಂದೇ ಸಂದೇಶದಲ್ಲಿ ನೀವು ಉತ್ತರವನ್ನು, ನಿಮ್ಮ ಹೆಸರನ್ನು, ಊರನ್ನು ಕಳಿಸಿ ಅಂತ. ಆದರೆ ಅವರು ಎರಡೆರಡು ಮೆಸೇಜ್ ಕಳಿಸ್ತಾರೆ. ಋಷಭೇಂದ್ರಪ್ಪ ಹೆಚ್ ವಾಲ್ಮೀಕಿ ನಗರ ಚಳ್ಳಕೆರೆಯಿಂದ, ನಾಗವೇಣಿ ಸತೀಶ್ ರೋಹಿತ್ ಎಲ್ಲಿಂದ, ಇವರು ಕನಿಕಾ ರೋಡ್ ಚಿತ್ರದುರ್ಗದಿಂದ. ಓಕೆ, ಉತ್ತರ ಸ್ವಲ್ಪ ಯಾಕೋ ಕನ್ಫ್ಯೂಸ್ ಮಾಡ್ಕೊಂಡಂಗಿದ್ದಾರೆ ಅವರು. ಬೂಕನಕೆರೆ ವಿಜಯೇಂದ್ರ ಅವರು ಮೈಸೂರಿನಿಂದ, ನಾಗೇಂದ್ರಪ್ಪ ಉಡೇವು ಮೊಳಕಾಲ್ಮೂರು ತಾಲೂಕಿನಿಂದ, ಓಕೆ ಒನಕೆ ಒಬ್ಬವ್ವ ತವರೂರು ಗುಡೇಕೋಟೆಯಿಂದ, ಯಾರದ್ದು, ಅಂಗಡಿ ತಿಪ್ಪೇಶ್ ಚೈತ್ರ ಸೋನು ಹಾಗೂ ಪ್ರಜ್ವಲ್ ಅವರು ಸೇರಿ ಸಂದೇಶವನ್ನು ಕಳಿಸಿದ್ದಾರೆ. ತಿಪ್ಪೇಸ್ವಾಮಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಜಗದೀಶ್ ಲಕ್ಷ್ಮೀ ಬಜಾರ್ ಚಿತ್ರದುರ್ಗದಿಂದ, ಶಾಂತಾಚಾರ್ ಬಡಿಗೇರ ಕೊಕ್ಕನೂರಿನಿಂದ, ವಿಶ್ವನಾಥ ಎಸ್ ಎಂ ಜಗಳೂರಿನಿಂದ, ವಿಶಾಲ ಕಾಂತರಾಜ್ ಮಾಳಪ್ಪನಹಟ್ಟಿಯಿಂದ, ಮಲ್ಲಿಕಾರ್ಜುನ ಎನ್ ಅಬ್ಬೇನಹಳ್ಳಿ. ಓಕೆ, ಮಲ್ಲಿಕಾರ್ಜುನ ಅವರು ಹೊಸದಾಗಿ ಟೈಪ್ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಉತ್ತರವನ್ನು ಲಾಸ್ಟಿಗೆ ಹಾಕಿ, ನಿಮ್ಮ ಹೆಸರು ಊರನ್ನು ಮೊದಲಿಗೆ ಹಾಕಿ ಮಲ್ಲಿಕಾರ್ಜುನ್ ಅವರೇ. ಓಕೆ, ಬೀನಾ ವಸಂತರಾವ್ ಬೆಂಗಳೂರಿನಿಂದ, ಸುಮಾ ಕೃಷ್ಣಪ್ಪ ಜಯಲಕ್ಷ್ಮಿ ಬಡಾವಣೆ ಇಲ್ಲಿಂದ, ಹಿರಿಯೂರು ತಾಲೂಕು ಪಾಲವನಹಳ್ಳಿಯಿಂದ ಮಹಾಂತೇಶ್ ಅವರು, ಓಕೆ ಪಿ ಓಬನಹಳ್ಳಿ ಚಳ್ಳಕೆರೆ ತಾಲೂಕು ಯಾರು, ಶಿವಣ್ಣ ಅವರು, ಶಿಲ್ಪಾ ವಿದ್ಯಾನಗರ ಚಿತ್ರದುರ್ಗದಿಂದ, ವಿಜಯಪುರ ಸಂಗಮೇಶ್ವರ ಕಾಲೋನಿಯ ಗುರುರಾಜ ಕಾವೇರಿ ಪ್ರವೀಣ ಹಾಗೂ ಸಮರ್ಥ ಕುಲಕರ್ಣಿ ಇವರೆಲ್ಲ ಸೇರಿ ಸಂದೇಶವನ್ನು ಕಳಿಸಿದರೆ. ಉತ್ತರದ ಮೂಲಕ ಸರಿಯಾದ ಉತ್ತರವನ್ನೇ ಕಳಿಸಿದರೆ ಪ್ರಭಾಕರಯ್ಯ ಚೈತ್ರ ಎನ್ ಮಠದ್ ಹಂಪನೂರು ಗ್ರಾಮ ಚಿತ್ರದುರ್ಗ ತಾಲೂಕು. ಮೇಡಮ್, ಇಂದಿನ ಪ್ರಶ್ನೆಗೆ ನಮ್ಮ ಉತ್ತರ ಅಂತ ಕಳಿಸಿದರೆ ಸರಿಯಾದ ಉತ್ತರ ನಿಮ್ಮದು. ಪ್ರೇಮ ನಟರಾಜ್ ನಾಯಕನಹಟ್ಟಿಯಿಂದ, ಶ್ರೀಕಂಠಮೂರ್ತಿ ಸ್ಕಂದನ್ ಭಾಸ್ಕರ್ ಮೆದೆಹಳ್ಳಿ ರಸ್ತೆ ಚಿತ್ರದುರ್ಗದಿಂದ, ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗೊಂದಿಯಿಂದ, ಮಂಜುನಾಥ್ ಶೆಟ್ಟಿ ಗುಮಾಸ್ತರ ಕಾಲೋನಿಯಿಂದ, ಬೆಳಗಾವಿ ಜಿಲ್ಲೆ ರಾಯಭಾಗ್ ತಾಲೂಕು ಮುಗಳಖೋಡ ಶಿವಲಿಂಗಯ್ಯ ಕಲಾವತಿ ಹಿರೇಮಠ ಅಭಿಷೇಕಯ್ಯ ಹಿರೇಮಠ ಅವರೆಲ್ಲ ಸೇರಿ ಸಂದೇಶವನ್ನು ಕಳಿಸಿದ್ದಾರೆ. ಶುಭ ಮಧ್ಯಾಹ್ನ ಅಂತ ಹೇಳ್ತಾ ಇರೋರು ಪ್ರತಿಭಾ ರಾಘವೇಂದ್ರ ಚೋರನೂರಿನಿಂದ, ಅವರ ಉತ್ತರ ಕೂಡ ಸರಿಯಾಗಿದೆ. ಹರಪನಹಳ್ಳಿ ತಾಲೂಕು

0: ಚಿಗಟೇರಿ ಇಂದ ಯಾರಿದು ಕೆಂಚನಗೌಡ ರಮೇಶ್ ಅವರು, ಅವರು ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಸಿಟಿ ಚಂದ್ರಶೇಖರ್, ವಸಂತ ಕುಮಾರಿ, ಅತ್ತಿ ಚೌಡೇನಹಳ್ಳಿ, ಹೊಳೆ ನರಸೀಪುರ ತಾಲೂಕು, ಹಾಸನ ಜಿಲ್ಲೆಯಿಂದ ಕಳಿಸಿದ್ದಾರೆ. ಓ ರಾಜಪ್ಪ, ದೈವಿಕ ಪಿ ರಾಜ್ ಅಂತ ಕಳಿಸಿದ್ದಾರೆ. ಎಲ್ಲಿಂದ? ನಗರಂಗೆರೆ ಚಳ್ಳಕೆರೆ ತಾಲೂಕಿನಿಂದ. ಶಕುಂತಲಮ್ಮ ಶ್ರೀನಿವಾಸಮೂರ್ತಿ, ಓಕೆ, ಶ್ರೀನಿವಾಸಮೂರ್ತಿ, ರೂಪ, ರಾಘವೇಂದ್ರ, ಶಬರೀಶ್ ಇವರೆಲ್ಲ ಚಿಕ್ಕನಾಯಕನಹಳ್ಳಿಯಿಂದ ಕಳಿಸಿದ್ದಾರೆ. ಓಕೆ, ಜಗದೀಶ್ ಲಕ್ಷ್ಮಿ, ಹಾಂ, ಇವ್ರದ್ದು ಓದಿದ್ದೀನಲ್ಲ, ಅವರು ಮತ್ತೆ ಕಳಿಸಿದ್ದಾರೆ. ಓಕೆ, ಎಲ್ಲರ ಹೆಸರನ್ನು ಕೂಡ ನಾನು ಓದಿದ್ದಾಯಿತು. ಪ್ರಶ್ನೆ ಇದಾಗಿತ್ತು, ಏನದು, ಭಾರತದ ಪ್ರಸಿದ್ಧ ಐಟಿ ಕಂಪನಿ HCLನ ಸಂಸ್ಥಾಪಕ ಯಾರು ಅಂತ ನಾನು ಪ್ರಶ್ನೆಯನ್ನು ಕೇಳಿದ್ದೆ. ಹೌದು, ನೀವೆಲ್ಲರೂ ಕಳಿಸಿರುವಂತೆ ಸರಿಯಾದ ಉತ್ತರವನ್ನೇ ಕಳಿಸಿದ್ರೆ ನೀವು. ಶಿವನಾಡರ್, ಯಾರು ಈ ಶಿವನಾಡರ್ ಅಂದರೆ 1945 ಜುಲೈ 14 ಅಂದರೆ ಇವತ್ತು ಅವರ ಜನ್ಮದಿನ ಆಗಿರುತ್ತೆ. ಇವರು ತಮಿಳ್ನಾಡಿನಲ್ಲಿ ಜನಿಸಿದರು. ಈ ಕಂಪನಿಯನ್ನು HCL ಕಂಪನಿ ಅಂದರೆ ಹಿಂದೂಸ್ತಾನ್ ಕಂಪ್ಯೂಟರ್ಸ್ ಲಿಮಿಟೆಡ್, ಈ ಕಂಪನಿಯನ್ನು 1976 ಶಿವನಾಡರ್ ಅವರು 5 ಇಂಜಿನಿಯರ್ಗಳ ಜೊತೆ ಸೇರಿ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು. ಪ್ರಸ್ತುತ ಶಿವನಾಡರ್ ಅವರು ಭಾರತದ ಅಗ್ರಗಣ್ಯ ಉದ್ಯಮಿ ಮತ್ತು ಲೋಕೋಪಕಾರಿಯಾಗಿದ್ದಾರೆ ಅಂತ ಹೇಳಬಹುದು. ಓಕೆ, ಪ್ರಶ್ನೆಗೆ ಉತ್ತರ ಸಿಕ್ಕಾಯಿತು. ನಿಮಗೆಲ್ಲರಿಗೂ ಕೂಡ ಸಂದೇಶದ ಮೂಲಕ ಉತ್ತರವನ್ನು ಎಲ್ಲರೂ ಸರಿಯಾಗಿ ಕಳಿಸಿದರೆ, ಏನೋ ಒಬ್ಬರೋ ಇಬ್ಬರು ಮಾತ್ರ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಅನಿಸುತ್ತೆ. ಆಯಿತು, ನಿಮ್ಮ ಉತ್ತರಕ್ಕೆಲ್ಲ ಧನ್ಯವಾದಗಳು. ಈಗೊಂದು ಪ್ರಕಟಣೆಯನ್ನು ಕೇಳ್ಕೊಂಬರೋಣ.
1: ಪ್ರಕಾರ ಸೇ PM ಜಯ್, ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: आयुष्मान भारत प्रधानमंत्री जन आरोग्य योजना के तहत लगभग 60 करोड़ लोग बने हैं 5 लाख रुपए के मुफ्त उपचार के हकदार। अब तक 12 करोड़ से भी ज्यादा मुफ्त उपचार किए जा चुके हैं, जिससे गरीब परिवारों के चिकित्सा खर्च में लगभग 2 लाख करोड़ रुपए की बचत हुई। आज ही आयुष्मान ऐप डाउनलोड कर आयुष्मान कार्ड बनाएं। ज्यादा जानकारी के लिए 14555 पर कॉल करें।
1: ಕೆಳಗ್ರೆ ಗಮನಿಸಿ, ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ ನಾಳೆ ಬುಧವಾರ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ. ವಿಷಯ ಅಸಂಘಟಿತ ಕಾರ್ಮಿಕರು ಮತ್ತು ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯಲ್ಲಿ ಲಭ್ಯವಿರುವ ಸರ್ಕಾರದ ಯೋಜನೆಗಳು ಹಾಗೂ ಸೌಲಭ್ಯಗಳು. ಭಾಗವಹಿಸುತ್ತಾರೆ ಅನಿಲ್ ಬಗಟಿ, ಜಿಲ್ಲಾ ಕಾರ್ಮಿಕ ಕಲ್ಯಾಣ ಅಧಿಕಾರಿ, ಕಾರ್ಮಿಕ ಕಲ್ಯಾಣ ಇಲಾಖೆ, ಚಿತ್ರದುರ್ಗ. ಕಾರ್ಮಿಕರು ಎದುರಿಸುತ್ತಿರುವಂತಹ ಸಮಸ್ಯೆಗಳು, ಕಾರ್ಮಿಕರ ನೋಂದಣಿ ಮಾಡಿಸುವುದು, ವೈದ್ಯಕೀಯ ನೆರವು, ಅಪಘಾತ ವಿಮೆ ಹಾಗೂ ಸೌಲಭ್ಯಗಳು, ಕಾರ್ಮಿಕರ ಮಕ್ಕಳಿಗೆ ಇರುವಂತಹ ಶೈಕ್ಷಣಿಕ ಯೋಜನೆಗಳು, ಈ ಕುರಿತು ಕರೆ ಮಾಡುವ ಮೂಲಕ ಮಾಹಿತಿಯನ್ನು ಪಡೆಯಬಹುದು. ಕರೆ ಮಾಡಬೇಕಾದಂತಹ ನಿಲಯದ ಮೊಬೈಲ್ ಸಂಖ್ಯೆಗಳು 944864 ಮತ್ತೊಂದು 914170772. ಇನ್ನು ಸ್ಥಿರ ದೂರವಾಣಿ ಸಂಖ್ಯೆ ಹೀಗಿದೆ: 0819924569. ಕೇಳಿ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ ನಾಳೆ ಬುಧವಾರ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ನಿಮ್ಮ ಪ್ರೀತಿಯ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಲ್ಲಿ. ಇನ್ನು ಮುಂದೆ ಕೇಳೋಣ
2: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
3: ರೈಲು ವೇಗವಾಗಿ ಓಡ್ತಾ ಇತ್ತು. ಒಂದು ಬೋಗಿಯಲ್ಲಿ ಒಂದಷ್ಟು ಜನ ತುಂಬಾ ಸಂತೋಷವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ. ಅದರೊಳಗೆ ಇಬ್ರು ವೃದ್ಧರಿದ್ದಾರೆ, ಅಜ್ಜ ಅಜ್ಜಿ, ಅವ್ರ ಮಗ, ಸೊಸೆ, ಒಂದು ಮೊಮ್ಮಗ, ಇಷ್ಟು ಜನ ಇದ್ದಾರೆ. ಆ ಹುಡುಗನಿಗೆ ಸುಮಾರು 1-8 ವರ್ಷ ವಯಸ್ಸಿರ್ಬೇಕೇನಪ್ಪ. ಅವರೊಂದಿಗೆ ಒಬ್ಬ ಹೊಸದಾಗಿ ಮದುವೆಯಾದ ದಂಪತಿಗಳಿದ್ದಾರೆ, ಎದುರಿಗಿನ ಬೆಂಚಲ್ಲಿ ಕೂತಿದ್ದಾರೆ. ಕಲ್ಪನೆ ಮಾಡ್ಕೋಬೇಕು, ಚಿತ್ರ ಬರ್ತದೆ. ರೈಲ್ವೆ ಬೋಗಿ ಒಳಗಾಗಿ ಹೋದಾಗ ಆ ಕಡೆ ಎದುರುಗಡೆಗೆ ಹೊಸದಾಗಿ ಮದುವೆಯಾದ ಗಂಡ ಹೆಂಡತಿ ಕೂತಿದ್ದಾರೆ, ಈ ಕಡೆ ಅಜ್ಜ ಅಜ್ಜಿ, ಮಗ, ಸೊಸೆ, ಅವ್ರ ತೊಡೆ ಮೇಲೆ ಹುಡುಗ, 8 ವರ್ಷ ಹುಡುಗ.

0: ಕೂತಿದ್ದಾನೆ. ಹೊಸದಾಗಿ ಮದುವೆ ಆದವರು ಜಗತ್ತೇ ಬೇರೆ ಅಲ್ವಾ, ಅಥವಾ ಅವ್ರಿಗೆ ಬೇರೆ ಜಗತ್ತೇ ಇಲ್ವೋ? ಒಬ್ಬರು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋದೇನು, ನಗೋದೇನು, ರಂಗರಂಗನ ಪ್ರಪಂಚದಲ್ಲಿದ್ದಾರೆ ಅವರಿಬ್ರು. ಆ ಹುಡುಗಿ ಕಿಟಕಿ ಪಕ್ಕ ಕೂತಿದ್ದಾಳೆ, ಅವನ ಪಕ್ಕ ಹೊಚ್ಚ ಹೊಸ ಗಂಡ ಕೂತಿದ್ದಾನೆ. ಅವ್ರ ಎದುರಿಗೆ ಪುಟ್ಟ ಹುಡುಗ ಕಿಟಕಿ ಪಕ್ಕ ಕೂತಿದ್ದಾನೆ, ಅವನ ಪಕ್ಕದಲ್ಲಿ ಅಪ್ಪ ಅಮ್ಮ, ಆ ಕಡೆ ಅಜ್ಜಾಜಿ. ಈ ಪರಿವಾರದವರು ಎಲ್ಲರ ಗಮನ, ಅಜ್ಜಾಜಿ ಮಗ ಸೊಸೆ ಗಮನ ಆ ಮಗು ಮೇಲೆ ಇದೆ. ಅವರೆಲ್ಲರೂ ಅವನ ಆಟಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಆತೋ ತುಂಟು ಹುಡುಗ, ಒಂದು ಕಡೆ ಕೂಡಲ್ಲ, ಪ್ರತಿಯೊಂದನ್ನು ಹಿಡಿತಾನೆ, ಪ್ರತಿಯೊಂದು ಬೇಕು ಅಂತಾನೆ. ಕಿಟಕಿ ಪಕ್ಕ ಕೂತಿದ್ದಾನಲ್ಲ ಆತ, ಹೊರಗೆ ಕಾಣೋ ಪ್ರತಿಯೊಂದು ವಸ್ತುವಿನ ಬಗ್ಗೆ ಪ್ರಶ್ನೆ ಕೇಳ್ತಾನೆ, 100 ಪ್ರಶ್ನೆ ಕೇಳ್ತಾನೆ. ಈ ಗಂಡ ಹೆಂಡತಿ ನವ ದಂಪತಿಗಳು ಇರುಸುಮುರುಸಾಯ್ತು. ಏನ್ರಿ ಹುಡುಗ, 8 ವರ್ಷ ಹುಡುಗ, ಏನು ಗೊತ್ತಿಲ್ವೇ ಅವನಿಗೆ? ರೈಲಿನ ಕಂಬ ಗೊತ್ತಿಲ್ವೇ? ರೈಲ್ವೆ ಸ್ಟೇಷನ್ ಗೊತ್ತಿಲ್ವೇ? ಇದೇನು ಇದೇನು ಅಂತಾನೆ. ಈ ಮರ ಇದೇನಿದು ಅಂತಾನೆ, ಮರ ಅಂತಬೇಕು. ಎಮ್ಮೆ ಅಂತ ಇದೇನು ಅಂತ ಕೇಳ್ತಾನೆ, ಎಮ್ಮೆ ಅಂತ ಹೇಳಬೇಕು. ಎಮ್ಮೆ ಗೊತ್ತಿಲ್ಲ, ಮರ ಗೊತ್ತಿಲ್ಲ, ಪ್ರತಿ ಬಾರಿಯೂ ಅದೇನು ಅದ್ಯಾವುದು ಅಂತಾನೆ. ಮನೆ ಮಂದಿ ಆಶ್ಚರ್ಯ ಅಂದರೆ, ಒಬ್ಬರು ಒಂದು ಚೂರು ತಾಳ್ಮೆ ಕಳ್ಕೊಳ್ಳ್ದೇನೆ, ಬೇಸರ ಇಲ್ದೇನೆ ಪ್ರತಿ ಪ್ರಶ್ನೆಗೂ ನಗುನಗ್ತಾ ಉತ್ತರ ಕೊಡ್ತಾರೆ. ಅವನ ಪ್ರಶ್ನೆಗಳ ಸುರಿಮಳೆ ಕೇಳಿ ಈ ಗಂಡ ಹೆಂಡರು ತಲೆ ಕೆಟ್ಟು ಚಿಟ್ಟು ಹಿಡಿದಾಯ್ತು. ಏನ್ರಿ 2 ವರ್ಷದ ಮಗು ಕೇಳದಂತ ಪ್ರಶ್ನೆ ಕೇಳ್ತಾನೆ? ಸ್ವಲ್ಪ ಹೊತ್ತಿನ ನಂತರ ಸಣ್ಣ ಮಳೆ ಬರೋಕ್ ಶುರು ಆಯ್ತು. ಆ ಹುಡುಗನ ಸಂಭ್ರಮವೇ ಸಂಭ್ರಮ, ಇದೇನಿದು ಅಂತ ಕೇಳಿದ. ಅಜ್ಜ ಮಳೆಯಪ್ಪ ಇದು, ಮಳೆ ಅಂದ್ರೆ ಎಲ್ಲಿಂದ ಬರ್ತದೆ ಅಂತ ಕೇಳಿದ. ಆ ಗಂಡ ಹೆಂಡತಿ ಅಂದ್ರು, ಬುದ್ಧಿಮಾಂದ್ಯ ಹುಡುಗ ಇರ್ಬೇಕು ಇವನು, ಮಳೆ ಜೋರಾಯ್ತು, ನೀರಿನ ಎರಚಿರು ಒಳಗೆ ಬರೋಕ್ ಶುರು ಆಯ್ತು. ಕಿಟಕಿ ಪಕ್ಕ ಕೂತಂತ ಯುವತಿಗೆ ಇರುಸುಮುರುಸಾಯ್ತು. ಅದನ್ನು ಕಂಡು ಗಂಡ ತಕ್ಷಣ ಎದ್ದು ಕಿಟಕಿ ಮುಚ್ಚಲು ಮುಂದೆ ಹೋದ. ಆದ್ರೆ ಹುಡುಗ ಕಿಟಕಿ ಹೊರಗೆ ಕೈ ಚಾಚೆ ಕೂತಿದ್ದಾನೆ, ಕೈ ಮೇಲೆ ನೀರು ಬೀಳೋದನ್ನ ನೋಡಿ ಸಂತೋಷ ಪಡ್ತಿದ್ದಾನೆ. ಬೆಳಗ್ಗೆಯಿಂದ ಇವನು ವಟವಟವಟವಟ ಕೇಳಿದಂಥ ಯುವಕನಿಗೆ ಕೋಪ ಬಂತು. ಈ ಪರಿವಾರದವರು ಆ ಹುಡುಗನ ತುಂಬ ಮುದ್ದು ಮಾಡಿದ್ದಾರೆ, ಹಾಳು ಮಾಡ್ತಾರೆ, ಸರಿಯಲ್ಲ, ಬುದ್ಧಿ ಹೇಳಬೇಕು ಅನ್ಕೊಂಡು, ಏನು ಸ್ವಾಮಿ ಹುಡುಗನ ಹೆಂಗೆ ಬೆಳೆಸಿದ್ದೀರಿ, ನೋಡ್ತಾ ಇದ್ದೀನಿ ಅವತ್ತಿಂದ ಅವನು ಏನು ಮಾಡಿದ್ರು ಸುಮ್ಮನಿದ್ದೀರಪ್ಪ, ಅವನ ಪ್ರಶ್ನೆಗಳನ್ನು ಕೇಳಿ ಕೇಳಿ ತಲೆ ಕೆಟ್ಟು ಹೋಗಿದೆ. ಪುಟ್ಟ ಮಗುನೇ, 2 ವರ್ಷದ ಮಗು ಕೇಳ್ದಂಗೆ ಪ್ರಶ್ನೆ ಕೇಳ್ತಾನೆ. ನೀವು ಸಾರ್ವಜನಿಕ ವಿಹಾರದಲ್ಲಿ ಹೋಗ್ತಾ ಇದ್ದೆ, ನೆನಪಿರ್ಬೇಕು ನಿಮಗೆ ಅಂತ ಜೋರಾಗಿ ಹೇಳಿದ ನಂತರ ಹುಡುಗನ ಕೈಯನ್ನು ಒಳಗೆ ಎಳ್ಕೊಂಡು ಟಪ್ ಅಂತ ಕಿಟಕಿ ಬಾಗಿಲು ಹಾಕ್ಬಿಟ್ಟ. ಆಗ ಅಜ್ಜ ಆ ತರುಣನ ಹೆಗಲ ಮೇಲೆ ಕೈ ಇಟ್ಟು ಹೇಳಿದರು, ದಯವಿಟ್ಟು ಕ್ಷಮಿಸಿಯಪ್ಪ, ನಿಮ್ಗೆ ತೊಂದರೆ ಆಯಿತು, ಈ ಹುಡುಗ ನಿಜವಾಗ್ಲೂ ಪುಟ್ಟ ಬಾಲಕನೇ. ಒಂದು ವಿಷಯ ಹೇಳಬೇಕು ನಿಮಗೆ, ಹುಟ್ಟಿನಿಂದ ಹುಡುಗನಿಗೆ ದೃಷ್ಟಿನೇ ಇರಲಿಲ್ಲ, ಹುಟ್ಟು ಕುರುಡ ಹುಡುಗ, 2 ಕಣ್ಣೂ ಕಾಣಿಸ್ತಿರ್ಲಿಲ್ಲ. ಭಗವಂತನ ಕೃಪೆಯಿಂದ ಇತ್ತೀಚೆಗೆ ಒಂದು 15-20 ದಿವಸಗಳಿಗೆ ರೆಟಿನಾ ಶಸ್ತ್ರಚಿಕಿತ್ಸೆ ಆಗಿದೆ ಅವನಿಗೆ, ಅದನ್ನೇ ಮುಗಿಸ್ಕೊಂಡು ಮದ್ರಾಸಿಂದ ಬರ್ತಾ ಇದ್ದೀವಿ. ಈ ಹುಡುಗ ಪ್ರಪಂಚವನ್ನು ತನ್ನ ಕಣ್ಣುಗಳಿಂದ ನೋಡೋದು ಇದೇ 3ನೇ ದಿವಸ, ಇದೇ ಅವನ ಮೊದಲನೇ ರೈಲು ಪ್ರವಾಸ, ಎಲ್ಲವೂ ಹೊಸದಲ್ವೇ ಅವನಿಗೆ, ಯಾವುದನ್ನು ನೋಡಿಲ್ಲ ಅವನು, ಈ ಕಣ್ಣು ಕಂಡಿದೆ ಅವನಿಗೆ ಅಂತ. ಯುವಕನ ಕಣ್ಣು ಹಸಿಯಾಯ್ತು, ಛೇ ಗೊತ್ತಿಲ್ಲದೆ ಮಾತಾಡ್ಬಿಟ್ನಲ್ಲ ಈಗ ನಾನು, ಆ ಹುಡುಗನ ಈ ಕಣ್ಣು ತೆಗೆದಿದೆ, ಎಲ್ಲೂ ಹೊಸದೇ, ಹೊಸ ಜಗತ್ತನ್ನು ಹುಡುಕ್ಬೇಕಾತ, ಗೊತ್ತಾಗಬೇಕು. ತಕ್ಷಣ ಹುಡುಗ ಏನು ಮಾಡಿದೆ ಗೊತ್ತಾ ತರುಣ, ಮಾತಾಡದೇನೆ ಹುಡುಗನ ಎತ್ಕೊಂಡು ತನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ಕಿಟಕಿ ಬಾಗಿಲು ತೆಗೆದ. ಮಳೆ ನೀರು ಎರಚಲು ಬರ್ತಾ ಇತ್ತಲ್ಲ, ತಾನೂ ಕೈ ಚಾಚಿ ಹಿಡ್ಕೊ ಮಗು, ನೀರಿದು ಹಿಡ್ಕೊ ಅಂತ ಹೇಳಿ, ಇದುವರೆಗೂ ಪರಿವಾರದವರು ಏನು ಉತ್ತರ ಕೊಡ್ತಿದ್ರಲ್ಲ, ಆ ಉತ್ತರಗಳನ್ನು ತಾನು ಕೊಡೋಕೆ ಶುರು ಮಾಡಿದ. ದಯವಿಟ್ಟು ಕೇಳಿ ಕೇಳುಗ್ರೆ, ನಾವು ಪ್ರಪಂಚವನ್ನು ಬರೀ ನಮ್ಮ ಕಣ್ಣಿಂದ ಕಣ್ಣುಗಳಿಂದಲೇ ನೋಡ್ತಾ ಇರ್ತೀವಿ, ನಮ್ಮ ಕಣ್ಣುಗಳಿಗೆ ಕಂಡದ್ದೇ ಪ್ರಪಂಚ ಅಂತ ಅನ್ಕೋತೀವಿ. ಒಂದೆರಡು ಗಡಿಗೆ ಬೇರೊಬ್ಬರ ಕಣ್ಣುಗಳಿಂದಲೂ ನೋಡಿದರೆ ಪ್ರಪಂಚ ಎಷ್ಟು ವಿಶೇಷವಾಗಿ ಕಾಣಿಸ್ತದಲ್ಲ. ಬರೀ ನಮ್ಮ ದೃಷ್ಟಿಯಿಂದ ನೋಡೋದು ಬೇಡ ಪ್ರಪಂಚ, ಮತ್ತೊಬ್ರು ಯಾಕೆ ಹಿಂಗೆ ಮಾಡ್ತಾರೆ, ಯಾಕೆ ಹಿಂಗೆ ಮಾಡ್ತಾರೆ, ಅವ್ರು ಯಾಕೆ ಹಿಂಗೆ ಮಾಡಿದರು ಅಂತ ಬರೀ ಟೀಕೆ ಟಿಪ್ಪಣಿ ಮಾಡ್ತೀವಲ್ಲ, ಅವ್ರ ದೃಷ್ಟಿಯಿಂದನೂ ಪ್ರಪಂಚ ನೋಡೋದಾದರೆ ಅವ್ರು ಮಾಡಿದ್ದು ಸರಿನೇ ಅಂತ ಅನಿಸ್ಬಿಡುತ್ತಲ್ಲ. ಜಗತ್ತನ್ನು ಕಾಣುವಂಥ ರೀತಿ ಮತ್ತೊಬ್ಬರ ಕಣ್ಣಿಂದ ನೋಡುವಂಥದ್ದು, ಆ ಗುಣವನ್ನು ನಾವು ಬೆಳೆಸ್ಕೊಳ್ಳೋಣ ಅಂತ ಅನಿಸುತ್ತೆ.
1: ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಕೆ, ನಿರ್ವಹಣೆ SR ಭಟ್, ಪ್ರಸಾರ ಸಂಯೋಜನೆ MG ರವಿ.
2: ನೋಡು ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಕೆಳಗ್ರೆ ಈ ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮಕ್ಕಾಗಿ ನಾವು ಆಯ್ದುಕೊಂಡಿರುವಂತಹ ಹಾಡುಗಳು ಹೀಗಿವೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಚಿತ್ರದಿಂದ

0: ನೀನನ್ನ ಗೆಲ್ಲಲಾರೆ ಚಿತ್ರದಿಂದ
1: ಜೀವ ಹೂವಾಗಿದೆ ಭಾವಜೇನಾಗಿದೆ ಬಾಳು ಹಾಡಾಗಿದೆ ನಿನ್ನ ಸೇರಿ
0: ಕಾಮನಬಿಲ್ಲು ಚಿತ್ರದಿಂದ
2: ಇಂದು ಆನಂದನ ತಾಳಲಾರೆ ಚಿನ್ನ ಮಾತಲ್ಲಿ ನಾ ಹೇಳಲ.
0: ಈ ಮೂರು ಗೀತೆಗಳಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ಸಂಜೆ 4 ಗಂಟೆಯಿಂದ 5 ಗಂಟೆಯ ಒಳಗೆ ವಾಟ್ಸಪ್ ಸಂಖ್ಯೆಗೆ ಸಂದೇಶಗಳ ಮೂಲಕ ಕಳುಹಿಸಬಹುದು.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
0: ಇದೀಗ ಕೇಳೋಣ ಆರೋಗ್ಯ ಬಿಂದು. ವಿಷಯ, ಮೂಗಿನಿಂದಾಗುವ ರಕ್ತಸ್ರಾವಕ್ಕೆ ಹೋಮಿಯೋಪತಿ ಚಿಕಿತ್ಸೆ. ಮಾತನಾಡುತ್ತಾರೆ ಡಾಕ್ಟರ್ ವಿಜಯಲಕ್ಷ್ಮೀಶ, ಎಂ ಅಂಗಡಿ.
5: ಮೂಗಿನಿಂದ ರಕ್ತಸ್ರಾವ ಯಾವುದೋ ಒಂದು ಕಾಯಿಲೆಯ ಲಕ್ಷಣವಾಗಿರಬಹುದು, ಅಥವಾ ಕಾಯಿಲೆ ಇಲ್ಲದೆಯೇ ಕೆಲವು ವ್ಯಕ್ತಿಗಳಲ್ಲಿ ಇದ್ದಕ್ಕಿದ್ದಂತೆ ಕಂಡುಬರಬಹುದು. ಈ ತರಹ ಮೂಗಿನಿಂದ ರಕ್ತಸ್ರಾವ ಆಗಲಿಕ್ಕೆ ಬೇರೆ ಬೇರೆ ಕಾರಣಗಳಿವೆ. ವ್ಯಕ್ತಿಯ ಮುಖಕ್ಕೆ ಪೆಟ್ಟು ಬಿದ್ದಾಗ ಮುಖದಲ್ಲಿ ಮೂಗು ಮುಂದಕ್ಕೆ ಚಾಚಿರುವುದರಿಂದ ಮೊದಲು ಮೂಗಿಗೆ ಗಾಯ ಆಗುವ ಸಾಧ್ಯತೆ ಹೆಚ್ಚು. ಅದಲ್ಲದೆ ಮೂಗಿನ ಮಧ್ಯದ ಮೃದುಸ್ಥಿ ಪರೆಗೆ ಜಾಸ್ತಿ ರಕ್ತ ಸಂಚಾರ ಇರುವುದರಿಂದ ಚಿಕ್ಕ ಮಕ್ಕಳು ಮೂಗಿನ ಒಳಗೆ ಪರಚಿಕೊಂಡಾಗ ಹಾಗೂ ಪೆಟ್ಟು ಬಿದ್ದಾಗ ಮೂಗಿನಿಂದ ರಕ್ತಸ್ರಾವ ಆಗುವುದು ಸಾಮಾನ್ಯ. ಮೂಗಿನಲ್ಲಿ ಅನ್ಯವಸ್ತು ಸಿಕ್ಕಿಕೊಂಡಾಗ, ಉದಾಹರಣೆಗೆ ಚಿಕ್ಕ ಮಕ್ಕಳು ಆಟ ಆಡುವಾಗ ಪೆನ್ಸಿಲ್, ಬಳಪ, ನಾಣ್ಯ ಇತ್ಯಾದಿ ವಸ್ತುಗಳನ್ನು ಅಕಸ್ಮಾತಾಗಿ ಮೂಗಿನಲ್ಲಿ ತೂರಿಸಿಕೊಳ್ಳುವುದರಿಂದ ರಕ್ತಸ್ರಾವವಾಗಬಹುದು. ಅಂಕುಡಂಕಾದ ಮೂಗಿನ ಮಧ್ಯದ ಮೃದುಸ್ಥಿ ಪರೆಯಿಂದಲೂ ಆಗಬಹುದು. ಮೂಗಿನ ಒಳಭಾಗದ ಸೋಂಕು ಅಥವಾ ಉರಿಯೂತದಿಂದ, ಮೂಗಿನಲ್ಲಾಗುವ ಗಡ್ಡೆಗಳಿಂದಲೂ ಆಗಬಹುದು. ಏರು ರಕ್ತದೊತ್ತಡ ಅಥವಾ ಹೈಪರ್ಟೆನ್ಷನ್ದಿಂದ ಕೆಲವೊಮ್ಮೆ ಮೂಗಿನಿಂದ ರಕ್ತಸ್ರಾವ ಆಗಬಹುದು. ರಕ್ತಹೀನತೆಯಿಂದ ಬಳಲುವವರಲ್ಲಿ ಹಾಗೂ ಹಿಮೋಫಿಲಿಯಾ ಎಂಬ ಕಾಯಿಲೆಯಿಂದ ಬಳಲುವವರಲ್ಲಿ ರಕ್ತಸ್ರಾವ ಕಂಡುಬರಬಹುದು. ಜೀವಸತ್ವಗಳಾದ ಕೆ ಹಾಗೂ ಸಿಗಳ ಕೊರತೆಯಿಂದಲೂ ಮೂಗಿನಿಂದ ರಕ್ತಸ್ರಾವವಾಗಬಹುದು. ವಿಪರೀತ ಉಷ್ಣ ಅಥವಾ ಶೆಕೆಯಿಂದ, ಶರೀರದಲ್ಲಿ ಉಷ್ಣತೆ ಹೆಚ್ಚಾದಾಗ ಮೂಗಿನಿಂದ ರಕ್ತಸ್ರಾವವಾಗಬಹುದು. ಕೆಲವು ಕಾಯಿಲೆಗಳಾದ ಫ್ಲೂ ಜ್ವರ, ನಾಯಿ ಕೆಮ್ಮು, ವಿಷಮಶೀತ ಜ್ವರ, ಮಲೇರಿಯಾ ಹಾಗೂ ಡೆಂಗ್ಯೂ ಮುಂತಾದವುಗಳಲ್ಲಿ ಮೂಗಿನಿಂದ ರಕ್ತಸ್ರಾವವಾಗಬಹುದು. ಕೆಲವು ಮಹಿಳೆಯರಲ್ಲಿ ಮುಟ್ಟಿನ ಸಮಯದಲ್ಲಿ ಮುಟ್ಟಿನ ಸ್ರಾವ ಕಾಣಿಸದೆ ಮೂಗಿನಿಂದ ರಕ್ತಸ್ರಾವವಾಗಬಹುದು. ಇದನ್ನು ವಿಕೇರಿಯಸ್ ಮೆನ್ಸ್ಟ್ರುಯೇಷನ್ ಅನ್ನುತ್ತಾರೆ. ಮೂಗಿನಿಂದ ರಕ್ತಸ್ರಾವ ಆಗುತ್ತಿರುವ ವ್ಯಕ್ತಿಗೆ ಮನೆಯಲ್ಲೇ ಪ್ರಥಮ ಚಿಕಿತ್ಸೆ ಕೊಡಬಹುದು. ಹೀಗೆ ಮಾಡುವುದರಿಂದ ರಕ್ತಸ್ರಾವವನ್ನು ತಡೆಗಟ್ಟಬಹುದು. ರಕ್ತಸ್ರಾವ ಆಗುತ್ತಿರುವ ವ್ಯಕ್ತಿಯನ್ನು ಮಲಗಿಸದೆ ಕುಳ್ಳಿರಿಸಿ ತಲೆಯನ್ನು ಸ್ವಲ್ಪ ಮುಂದಕ್ಕೆ ಬಾಗಿಸುವುದು ಮತ್ತು ಬಾಯಿಯಿಂದ ಉಸಿರು ತೆಗೆದುಕೊಳ್ಳಲು ಹೇಳುವುದು. ಇದರಿಂದ ರಕ್ತ ಶ್ವಾಸನಾಳದಲ್ಲಿ ಹೋಗುವುದನ್ನು ತಡೆಗಟ್ಟಬಹುದು. ರಕ್ತಸ್ರಾವ ನಿಲ್ಲುವವರೆಗೂ ಮೂಗಿನ ಮೃದುಭಾಗವನ್ನು ತೋರು ಬೆರಳು ಹಾಗೂ ಹೆಬ್ಬೆರಳಿನಿಂದ ಒತ್ತಿ ಹಿಡಿಯುತ್ತಿರಬೇಕು. ಮೂಗಿನ ಮೇಲೆ ಮಂಜುಗಡ್ಡೆಯನ್ನು ನೀಡಬೇಕು. ಇಷ್ಟೆಲ್ಲಾ ಪ್ರಥಮ ಚಿಕಿತ್ಸೆ ಮಾಡಿದ ಮೇಲೂ ರಕ್ತಸ್ರಾವ ನಿಲ್ಲದಿದ್ದರೆ ಹಾಗೂ ಪದೇ ಪದೇ ರಕ್ತಸ್ರಾವವಾದರೆ ತಜ್ಞ ವೈದ್ಯರ ಬಳಿ ಚಿಕಿತ್ಸೆ ಪಡೆಯಬೇಕು. ಇವೆಲ್ಲ ಕಾರಣಗಳಿಂದ ಬರುವ ಮೂಗಿನ ರಕ್ತಸ್ರಾವಕ್ಕೆ ಹೋಮಿಯೋಪತಿಯಲ್ಲಿ ಉತ್ತಮ ಹಾಗೂ ಸೂಕ್ತ ಔಷಧಿಗಳು ಇರುತ್ತವೆ. ಜ್ವರದಿಂದ ಇಲ್ಲವೇ ಪೆಟ್ಟಿನಿಂದಾಗುವ ಮೂಗಿನ ರಕ್ತಸ್ರಾವಕ್ಕೆ ಅರ್ನಿಕಾ ಎಂಬ ಔಷಧಿಯನ್ನು ಕೊಡಲಾಗುವುದು. ಮುಟ್ಟಿನ ಸ್ರಾವದ ಬದಲಾಗಿ ಮೂಗಿನಿಂದ ರಕ್ತಸ್ರಾವ ಆಗುವ ಮಹಿಳೆಯರಿಗೆ ಬ್ರಯೋನಿಯಾ ಹಾಗೂ ಫಾಸ್ಫರಸ್ ಎಂಬ ಔಷಧಿಗಳನ್ನು ಕೊಡಲಾಗುವುದು. ಹಿಮೋಫಿಲಿಯಾ ಎಂಬ ಕಾಯಿಲೆಯಿಂದ ಬಳಲುತ್ತಿರುವ ವ್ಯಕ್ತಿಯಲ್ಲಿ ಕಾಣುವ ಮೂಗಿನ ರಕ್ತಸ್ರಾವಕ್ಕೂ ಕೂಡ ಫಾಸ್ಫರಸ್ ಕೊಡಲಾಗುವುದು. ಏರು ರಕ್ತದೊತ್ತಡ ಹಾಗೂ ರಕ್ತ ಸಂಬಂಧಿ ಕಾಯಿಲೆಯಿಂದಾಗುವ ರಕ್ತಸ್ರಾವಕ್ಕೆ ಲ್ಯಾಕೆಸಿಸ್ ಸೂಕ್ತ ಔಷಧಿಯಾಗಿರುತ್ತದೆ. ಮೂಗಿನ ಸೋಂಕಿನಿಂದ ಬರುವ ರಕ್ತಸ್ರಾವಕ್ಕೆ ರಸ್ಟ್ರಾಕ್ಸ್ ಎಂಬ ಔಷಧಿ ಕೊಡಲಾಗುವುದು. ಇದಲ್ಲದೆ ಅಕೋನೈಟ್, ಅಮೋನಿಯಂ ಕಾರ್ಬ್, ಹಮಮ್ಯಾಲಿಸ್, ಚೈನಾ, ಮಿಲಿಫೋಲಿಯಂ ಮುಂತಾದ ಔಷಧಿಗಳನ್ನು ವ್ಯಕ್ತಿಯ ರಕ್ತಸ್ರಾವದ ಕಾರಣ ಹಾಗೂ ಲಕ್ಷಣಗಳ ಆಧಾರದ ಮೇಲೆ ಕೊಡಲಾಗುವುದು. ಹೋಮಿಯೋಪತಿ ಔಷಧಿ ತೆಗೆದುಕೊಳ್ಳುವ ಮುನ್ನ ಹೋಮಿಯೋ ತಜ್ಞ ವೈದ್ಯರ ಸಲಹೆಯನ್ನು ಪಡೆಯಬೇಕು.
0: ಇದುವರೆಗೂ ಆರೋಗ್ಯ ಬಿಂದುವಿನಲ್ಲಿ ಮೂಗಿನಿಂದಾಗುವ ರಕ್ತಸ್ರಾವಕ್ಕೆ ಹೋಮಿಯೋಪತಿ ಚಿಕಿತ್ಸೆ ಈ ಕುರಿತು ಮಾತನಾಡಿ

ಸಮರ್ಪಿತವರು ಡಾಕ್ಟರ್ ವಿಜಯಲಕ್ಷ್ಮೀಶ ಎಂ ಅಂಗಡಿ. ಕೆಳುಗ್ರೆ ಗಮನಿಸಿ, ದಿನಾಂಕ 16/7/2026 ಗುರುವಾರ ಬೆಳಿಗ್ಗೆ 8:30-9:30 ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬರಲಿದೆ. ವಿಷಯ: ಮಕ್ಕಳಲ್ಲಿ ಆಕಸ್ಮಿಕ ಗಾಯಗಳು, ತಡೆಗಟ್ಟುವಿಕೆ ಮತ್ತು ಪ್ರಥಮ ಚಿಕಿತ್ಸೆ. ಭಾಗವಹಿಸುತ್ತಾರೆ ಸರ್ಜಿ ವೇದಾಂತ ಆಸ್ಪತ್ರೆಯ ಮಕ್ಕಳ ತೀವ್ರ ನಿಗಾ ತಜ್ಞರಾದ ಡಾಕ್ಟರ್ ಪಂಕಜಾ ಎಟಿ. ಇವರು ಭಾಗವಹಿಸಿ ಮಕ್ಕಳಲ್ಲಿ ಸಾಮಾನ್ಯವಾಗಿ ಸಂಭವಿಸುವ ಆಕಸ್ಮಿಕ ಗಾಯಗಳು, ಬಿದ್ದು ಉಂಟಾಗುವಂತಹ ಗಾಯಗಳು, ಸುಟ್ಟ ಗಾಯಗಳು, ವಿಷಕಾರಿ ಪದಾರ್ಥಗಳ ಸೇವನೆ, ಉಸಿರುಗಟ್ಟುವಿಕೆ, ನೀರಿನಲ್ಲಿ ಮುಳುಗುವಿಕೆ ಹಾಗೂ ರಸ್ತೆ ಅಪಘಾತಗಳಿಂದ ಮಕ್ಕಳನ್ನು ಸುರಕ್ಷಿತವಾಗಿಡುವ ವಿಧಾನಗಳು, ತುರ್ತು ಸಂದರ್ಭಗಳಲ್ಲಿ ನೀಡಬೇಕಾದ ಪ್ರಥಮ ಚಿಕಿತ್ಸೆ, ಆಸ್ಪತ್ರೆಗೆ ಯಾವಾಗ ಕರೆತರಬೇಕು ಹಾಗೂ ಪೋಷಕರು ಪಾಲಿಸಬೇಕಾದ ಮುನ್ನೆಚ್ಚರಿಕೆಗಳ ಕುರಿತು ಶ್ರೋತೃಗಳ ಪ್ರಶ್ನೆಗಳಿಗೆ ಇವರು ಉತ್ತರಿಸಲಿದ್ದಾರೆ. ಕೇಳುಗರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರೆ ಮಾಡಲು ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು 9141970272, ಸ್ಥಿರ ದೂರವಾಣಿ ಸಂಖ್ಯೆ 0819924295649, ವಾಟ್ಸ್ಆಪ್ ಮೂಲಕ ಪ್ರಶ್ನೆ ಕೇಳಲು ಸಂದೇಶ ಕಳಿಸಿ 9448640273. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ, ಚಿತ್ರದುರ್ಗ. ಕೇಳಿ, ಗುರುವಾರ ಬೆಳಿಗ್ಗೆ 8:30-9:30 ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮವನ್ನು. ಇನ್ನು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಕೊನೆಯದಾಗಿ ಒಂದು ಮಂಜುಳಾ ಪಿ ಎ ಇವರು ಹಾಡಿರುವಂತಹ ಭಾವಗೀತೆಯನ್ನು ಕೇಳ್ಕೊಂಬರೋಣ.

ಕೇಳುಗರೆ 2:40 ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮವಿರುತ್ತೆ. ಅದರಲ್ಲಿ ವಿಷಯ ಬಾವಿ ಬತ್ತಿದ ಮೇಲೆಯೇ ನೀರಿನ ಬೆಲೆ ತಿಳಿಯೋದು ಅನ್ನುವಂತಹ ಹಳೆಗಾದೆಯನ್ನ ಸುಳ್ಳು ಮಾಡಿ ಕೇವಲ 15 ದಿನಗಳಲ್ಲಿ 31 ಕೋಟಿ ಲೀಟರ್ ನೀರನ್ನ ಸಂಗ್ರಹಿಸಿದ ಅಥವಾ ಉಳಿಸಿದ ಜನರ ಸಾಹಸಗಾಥೆ ಇರುತ್ತೆ, ತಪ್ಪದೇ ಕೇಳಿ.

ಇದಾಗಿತ್ತು ಕೇಳಿದ್ರೆ ಇಂದಿನ ಉಲ್ಲಾಸ ಕಾರ್ಯಕ್ರಮ. ಇದು ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರ. ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ, ನಂತರ 2:15 ಹಿಂದಿಯಲ್ಲಿ ವಾರ್ತೆಗಳನ್ನು ಕೇಳ್ತೀರಾ ದೆಹಲಿ ಕೇಂದ್ರದಿಂದ. ಇದಾದ ನಂತರ 2:30 ಸರಿಯಾಗಿ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಭಾರತದ ಮೊದಲ ಸರ್ಕಾರಿ ಪ್ರಾಯೋಜಿತ ಕೃತಕ ಬುದ್ದಿಮತ್ತೆ ವಿಶ್ವವಿದ್ಯಾಲಯ ಸ್ಥಾಪನೆ, ಮುಖ್ಯಮಂತ್ರಿ ಘೋಷಣೆ. ಪಿಡಿಒ ಕಾರ್ಯದರ್ಶಿ ಲೆಕ್ಕ ಸಹಾಯಕರ ವರ್ಗಾವಣೆ ಕೌನ್ಸಿಲಿಂಗ್ಗೆ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಬಿ ಖಂಡ್ರೆ ಚಾಲನೆ. ಬಿಡತಿ ಟೌನ್ಶಿಪ್ ಯೋಜನೆ ಕೈಬಿಡುವಂತೆ ಸರ್ಕಾರಕ್ಕೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಪತ್ರ. ಕೆಆರ್ಎಸ್ನಿಂದ ನಾಲೆಗಳಿಗೆ ಸರ್ಕಾರ ಕೂಡಲೇ ನೀರು ಹರಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಬಿಜೆಪಿ ಹಿರಿಯ ನಾಯಕ ಮಾಜಿ ಸಚಿವ ರಾಮಚಂದ್ರ ಗೌಡ ನಿಧನ, ಗಣ್ಯರಿಂದ ಸಂತಾಪ. ಬೆಂಗಳೂರಿನಲ್ಲಿ ಭಾರತದ ಮೊದಲ ಸರ್ಕಾರಿ ಪ್ರಾಯೋಜಿತ ಕೃತಕ ಬುದ್ದಿಮತ್ತೆ ವಿಶ್ವವಿದ್ಯಾಲಯ ಆರಂಭಿಸುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಿಸಿದ್ದಾರೆ. ಬೆಂಗಳೂರು ಅಂತಾರಾಷ್ಟೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ಇಂದು ನಡೆದ ಗೂಗಲ್ ಐಒ ಕನೆಕ್ಟ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಎಐ ಪ್ರತಿಭೆಗಳನ್ನು ಅಭಿವೃದ್ಧಿಪಡಿಸಲು, ಸುಧಾರಿತ ಸಂಶೋಧನೆಯನ್ನು ಉತ್ತೇಜಿಸಲು ಮತ್ತು ಶಿಕ್ಷಣ ಸಂಸ್ಥೆಗಳು, ಉದ್ಯಮ ಹಾಗೂ ಸರ್ಕಾರದ ನಡುವೆ ಸಹಯೋಗ ಬೆಳೆಸಲು ಎಐ ವಿಶ್ವವಿದ್ಯಾಲಯ ಆರಂಭಿಸಲಾಗುವುದು ಎಂದು ತಿಳಿಸಿದ್ದಾರೆ.
1: Today, along as we build as an AI innovation hub that will bring together startup researchers, academies and industries to the development of AI learning solution in Karnataka. We are taking AI beyond research labs in everyday life, AI learning from the school level also. We are just looking as Karnataka's position, India's technology and capital. We are laying the foundation for AI, first and the largest university, as I said, an ecosystem that will nurture the world-class riches and the next generation of the AI talent.
0: ತಂತ್ರಜ್ಞಾನ ಬೆಂಗಳೂರಿನ ದೈನಂದಿನ ಭಾಗವಾಗಿದ್ದು ಕರ್ನಾಟಕವು ಭಾರತದ ಸಾಫ್ಟ್ವೇರ್ ರಫ್ತುವಿನ ಶೇಕಡಾ 40% ಕೊಡುಗೆ ನೀಡುತ್ತಿದೆ. ಬೆಂಗಳೂರು 17,000 ಹೆಚ್ಚು ನವೋದ್ಯಮಗಳಿಗೆ ನೆಲೆಯಾಗಿದೆ ಎಂದು ಹೇಳಿದ್ದಾರೆ. ಸರ್ಕಾರದ ಈ ಪ್ರಯಾಣದಲ್ಲಿ ಗೂಗಲ್ ಅದ್ಭುತ ಪಾಲುದಾರನಾಗಿದ್ದು, ಕಳೆದ 2 ದಶಕಗಳಿಂದ ಗೂಗಲ್ ಬೆಂಗಳೂರನ್ನು ಕೇವಲ ಕಚೇರಿ ಸ್ಥಳವಾಗಿ ಮಾತ್ರವಲ್ಲದೆ ಇಂಜಿನಿಯರಿಂಗ್, ಸಂಶೋಧನೆ ಮತ್ತು ನಾವೀನ್ಯತೆಗಾಗಿ ಅತ್ಯಂತ ಪ್ರಮುಖ ಜಾಗತಿಕ ಕೇಂದ್ರಗಳಲ್ಲಿ ಒಂದಾಗಿ ಆಯ್ಕೆ ಮಾಡಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿರುವ 5,927 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಹಳ್ಳಿಗಳನ್ನು ಆದರ್ಶ ಗ್ರಾಮಗಳನ್ನಾಗಿ ಪರಿವರ್ತಿಸಿ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಪಂಚಾಯಿತಿ ಸಿಬ್ಬಂದಿಗೆ ಕರೆ ನೀಡಿದ್ದಾರೆ. ಬೆಂಗಳೂರಿನ ಗ್ರಾಮೀಣಾಭಿವೃದ್ಧಿ ಇಲಾಖೆ ಆಯುಕ್ತಾಲಯದಲ್ಲಿ ಇಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ಪಂಚಾಯಿತಿ ಕಾರ್ಯದರ್ಶಿ ಮತ್ತು ಲೆಕ್ಕ ಸಹಾಯಕರ ಪಾರದರ್ಶಕ ವರ್ಗಾವಣೆ ಪ್ರಕ್ರಿಯೆ ಕೌನ್ಸಿಲಿಂಗ್ಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಹಳ್ಳಿಗಳೇ ಭಾರತದ ಜೀವನಾಡಿ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ತಮ್ಮ ಗ್ರಾಮದಲ್ಲೇ ಯುವ ಜನರಿಗೆ ಉದ್ಯೋಗ ಮತ್ತು ಮೂಲಭೂತ ಸೌಕರ್ಯ ಕಲ್ಪಿಸಿದರೆ ಗ್ರಾಮೀಣಾಭಿವೃದ್ಧಿಯ ಜೊತೆಗೆ ವಲಸೆಯೂ ನಿಲ್ಲಲಿದೆ ಎಂದು ಹೇಳಿದ್ದಾರೆ. ವರ್ಗಾವಣೆಯಲ್ಲಿ ಪಾರದರ್ಶಕತೆ ತರಲು ಕೌನ್ಸಿಲಿಂಗ್ ವ್ಯವಸ್ಥೆ ಜಾರಿಗೆ ತರಲಾಗಿದೆ. ಪಿಡಿಒಗಳ ಆನ್ಲೈನ್ ವರ್ಗಾವಣೆ ವಿಶೇಷ ಪ್ರಕರಣಗಳ ಅಡಿಯಲ್ಲಿ 213, ಕಡ್ಡಾಯ ವರ್ಗಾವಣೆಯಡಿ 238 ಹಾಗೂ ಸಾಮಾನ್ಯ ಕೋರಿಕೆ ವರ್ಗಾವಣೆಯಡಿ 388 ಸೇರಿ ಒಟ್ಟು 839 ಅರ್ಜಿಗಳನ್ನು ಸ್ವೀಕರಿಸಿದ್ದು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಕೌನ್ಸಿಲಿಂಗ್ಗೆ ಪರಿಗಣಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬಿಡದಿ ಟೌನ್ಶಿಪ್ ಕೈಬಿಡುವಂತೆ

0: ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಸರ್ಕಾರ ತಮ್ಮ ಮನವಿ ತಿರಸ್ಕರಿಸಿದರೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಸತ್ಯಾಗ್ರಹ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಈ ಹಿಂದೆ ಎಚ್ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದಾಗ ಬಿಡದಿ ಟೌನ್ಶಿಪ್ ಅನ್ನು ಹೈಲೈಟ್ ಪ್ರಾಜೆಕ್ಟ್ ಆಗಿ ಕೈಗೆತ್ತಿಕೊಂಡು ನವದೆಹಲಿಯ ಡಿಎಲ್ಎಫ್ ಸಂಸ್ಥೆಯಿಂದ 9684 ಎಕರೆ ಜಮೀನಿನಲ್ಲಿ ಉಪನಗರ ನಿರ್ಮಿಸಲು ನಿರ್ಧರಿಸಲಾಗಿತ್ತು. ಆದರೆ ರೈತರ ವಿರೋಧ ಮತ್ತು ಈ ಯೋಜನೆಯಿಂದ ಸ್ಥಳೀಯವಾಗಿ ಉಂಟಾಗುವ ಪರಿಣಾಮಗಳನ್ನು ಪರಿಗಣಿಸಿ ಯೋಜನೆಯನ್ನು ಕೈಬಿಡಲಾಯಿತು ಎಂದು ಪತ್ರದಲ್ಲಿ ವಿವರಿಸಿದ್ದಾರೆ. ಒಂದು ವೇಳೆ ತಮ್ಮ ಮನವಿಯನ್ನು ತಿರಸ್ಕರಿಸಿದರೆ ಸರ್ಕಾರದ ವಿರುದ್ದ ಈಗಾಗಲೇ ಹೋರಾಟ ನಡೆಸುತ್ತಿರುವ ರೈತರನ್ನು ಬೆಂಬಲಿಸಿ ಜೆಡಿಎಸ್ ಪಕ್ಷದ ವತಿಯಿಂದ ಹೋರಾಟ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಹಾಗೂ ವಿಮಾನ ನಿಲ್ದಾಣ ಯೋಜನೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ರಿಯಲ್ ಎಸ್ಟೇಟ್ ಹಿತಾಸಕ್ತಿಗೆ ಸಂಬಂಧಿಸಿದ್ದು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ರೈತರ ಸಂಕಷ್ಟಕ್ಕೆ ಸ್ಪಂದಿಸಬೇಕು. ಟೌನ್ಶಿಪ್ಗಿಂತ ಉತ್ತಮ ಕರ್ನಾಟಕದ ಅಭಿವೃದ್ದಿಯ ಬಗ್ಗೆ ಹೆಚ್ಚು ಒತ್ತು ನೀಡುವಂತೆ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ರೈತರ ಜಮೀನು ಕಸಿದು ಟೌನ್ಶಿಪ್ ಮಾಡಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಶೇಕಡಾ 70% ರೈತರು ಜಮೀನು ನೀಡುವ ಪ್ರದೇಶದಲ್ಲಿ ಮಾತ್ರ ಭೂಸ್ವಾಧೀನ ಮಾಡಬೇಕೆಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಡದಿ ಟೌನ್ಶಿಪ್ ವಿರೋಧಿಸಿ ರೈತರು ಸಮೀಕ್ಷೆ ನಡೆಸಲು ಬಂದ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ 20,000 ಜನರ ವಿರುದ್ದ ಎಫ್ಐಆರ್ ದಾಖಲಾಗಿದೆ. ಅಧಿಕಾರಿಗಳು ರೈತರೊಂದಿಗೆ ಮಾತುಕತೆ ನಡೆಸಲು ನಿರ್ಧರಿಸಿದ್ದು ಪೊಲೀಸ್ ರಕ್ಷಣೆಯಲ್ಲಿ ಸಮೀಕ್ಷೆ ನಡೆಸಲು ತೀರ್ಮಾನಿಸಿದ್ದಾರೆ. ರೈತರ ಅನುಮತಿ ಪಡೆಯದೆ ಸಮೀಕ್ಷೆ ನಡೆಸಲು ಆಗಮಿಸಿದ ಅಧಿಕಾರಿಗಳ ವಿರುದ್ದ ರೈತರು ನಿನ್ನೆ ಹಲ್ಲೆ ನಡೆಸಿದರು. ರೈತರ ಹೋರಾಟಕ್ಕೆ ಈಗಾಗಲೇ ಬಿಜೆಪಿ ಜೆಡಿಎಸ್ ಬೆಂಬಲ ಸೂಚಿಸಿದೆ. ಮಂಡ್ಯ ಜಿಲ್ಲೆ ಸೇರಿದಂತೆ ಕಾವೇರಿ ನದಿ ಪ್ರದೇಶದ ಹಲವಾರು ಭಾಗಗಳಲ್ಲಿ ನೀರಿಲ್ಲದೆ ಬೆಳೆಗಳು ಒಣಗಿ ಹೋಗಿವೆ. ಕೂಡಲೇ ಸರ್ಕಾರ ಕೆಆರ್ಎಸ್ನಿಂದ ನೀರು ಹರಿಸಬೇಕೆಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಗಳಲ್ಲಿನ ಕಬ್ಬು ಹೊಲಗಳಿಗೆ ಭೇಟಿ ನೀಡಿದ ಅವರು ರೈತರ ಸಮಸ್ಯೆಗಳನ್ನು ಆಲಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾವೇರಿ ನದಿ ನೀರಿನ ಹಂಚಿಕೆ ಕುರಿತು ಚರ್ಚಿಸಲು ಸರ್ವಪಕ್ಷ ಸಭೆ ನಡೆಸಬೇಕು. 3 ದಿನಗಳಲ್ಲಿ ನೀರು ಹರಿಸದೇ ಇದ್ದಲೇ ಕೆಆರ್ಎಸ್ಗೆ ಮುತ್ತಿಗೆ ಹಾಕಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಸರ್ಕಾರ ಮೊದಲ ರಾಜ್ಯದಲ್ಲಿ ತಲೆದೋರಿರುವ ಬರದ ಕುರಿತು ಚರ್ಚೆ ನಡೆಸಬೇಕು, ಇಲ್ಲವೇ ವಿಶೇಷ ಅಧಿವೇಶನ ಕರೆಯಬೇಕೆಂದು ತಿಳಿಸಿದ್ದಾರೆ. ಬಿಜೆಪಿ ಹಿರಿಯ ನಾಯಕ ಮಾಜಿ ಸಚಿವ ರಾಮಚಂದ್ರಗೌಡ ಇಂದು ಬೆಳಗ್ಗೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ವಯೋಸಹಜ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಸಚಿವ ಸಂಪುಟದಲ್ಲಿ ಸಚಿವರಾಗಿಯೂ ಅವರು ಕಾರ್ಯನಿರ್ವಹಿಸಿದ್ದರು. ರಾಮಚಂದ್ರಗೌಡ ಅವರ ಪಾರ್ಥಿವ ಶರೀರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತಿಮ ನಮನ ಸಲ್ಲಿಸಿದರು. ರಾಮಚಂದ್ರಗೌಡ ಅವರ ನಿಧನಕ್ಕೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಬೆಂಗಳೂರು ಚಾಮರಾಜಪೇಟೆ ಹಿಂದೂ ರುದ್ರಭೂಮಿಯ ನವೀಕರಣ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಉತ್ತಮ ಸೌಲಭ್ಯಗಳನ್ನು ಕಲ್ಪಿಸಬೇಕೆಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೇಂದ್ರ ಹಾಗೂ ಪಶ್ಚಿಮ ನಗರ ಪಾಲಿಕೆಗಳ ವ್ಯಾಪ್ತಿಯ ಚಾಮರಾಜನಗರ ಪೇಟೆ ಮತ್ತು ಬಸವನಗುಡಿ ವಿಧಾನಸಭಾ ಕ್ಷೇತ್ರಗಳ ವಿವಿಧ ಸ್ಥಳಗಳಿಗೆ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅವರು, ಸಾರ್ವಜನಿಕರಿಂದ ಬಂದಿರುವ ದೂರುಗಳನ್ನು ಆದ್ಯತೆಯ ಮೇರೆಗೆ ಪರಿಗಣಿಸಿ ಸಂಬಂಧಿತ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹರಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ರಸ್ತೆಯ ಎರಡೂ ಬದಿಗಳಲ್ಲಿ ಅನಧಿಕೃತವಾಗಿ ನಿಲುಗಡೆ ಮಾಡಿರುವ ವಾಹನಗಳಿಂದ ರುದ್ರಭೂಮಿಗೆ ಆಗಮಿಸುವ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಸಂಚಾರ ಪೊಲೀಸ್ ಹಾಗೂ ಬೆಂಗಳೂರು ಕೇಂದ್ರ ಮತ್ತು ಪಶ್ಚಿಮ ನಗರ ಪಾಲಿಕೆಯ ಅಧಿಕಾರಿಗಳು ಜಂಟಿಯಾಗಿ ಸ್ಥಳ ಪರಿಶೀಲನೆ ನಡೆಸಿ ನಿಯಮಾನುಸಾರ ವಾಹನಗಳನ್ನು ತೆರವುಗೊಳಿಸುವಂತೆ ಸೂಚಿಸಿದ್ದಾರೆ. ರಾಜ್ಯದೆಲ್ಲೆಡೆ ಎಸ್ಐಆರ್ ಪ್ರಕ್ರಿಯೆ ಚುರುಕಿನಿಂದ ಸಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ

ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ನಡೆಯುತ್ತಿದ್ದು ಇದುವರೆಗೂ ಜಿಲ್ಲೆಯಾದ್ಯಂತ 497,840 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ಬಳ್ಳಾರಿ ಜಿಲ್ಲೆಯಲ್ಲಿ 512,620 ಮತದಾರರ ಮಾಹಿತಿಯನ್ನು ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ಮಾಹಿತಿ ನೀಡಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣಾ ಕಾರ್ಯವು ಕೋಲಾರ ಜಿಲ್ಲೆಯಲ್ಲಿ ಭರದಿಂದ ಸಾಗಿದ್ದು ಈವರೆಗೆ ಶೇಕಡಾ 35% ಡಿಜಿಟಲೀಕರಣ ಪ್ರಕ್ರಿಯೆ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂ ಆರ್ ರವಿ ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು 727,933 ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಡಾ ಆನಂದ್ ಕೆ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಭಾರತದ ಮೊದಲ ಸರ್ಕಾರಿ ಪ್ರಾಯೋಜಿತ ಕೃತಕ ಬುದ್ದಿಮತ್ತೆ ವಿಶ್ವವಿದ್ಯಾಲಯ ಸ್ಥಾಪನೆ, ಮುಖ್ಯಮಂತ್ರಿ ಘೋಷಣೆ. ಪಿಡಿಒ ಕಾರ್ಯದರ್ಶಿ ಲೆಕ್ಕ ಸಹಾಯಕರ ವರ್ಗಾವಣೆ, ಕೌನ್ಸೆಲಿಂಗ್ಗೆ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ ಚಾಲನೆ. ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡುವಂತೆ ಸರ್ಕಾರಕ್ಕೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಪತ್ರ. ಕೆಆರ್ಎಸ್ನಿಂದ ನಾಲೆಗಳಿಗೆ ಸರ್ಕಾರ ಕೂಡಲೇ ನೀರು ಹರಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಬಿಜೆಪಿ ಹಿರಿಯ ನಾಯಕ ಮಾಜಿ ಸಚಿವ ರಾಮಚಂದ್ರ ಗೌಡ ನಿಧನ, ಗಣ್ಯರಿಂದ ಸಂತಾಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಇದೀಗ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ವಿಷಯ ನಿಮಗಾಗಲೇ ಹೇಳಿದಂತೆ, ಬಾವಿ ಬತ್ತಿದ ಮೇಲೆ ನೀರಿನ ಬೆಲೆ ತಿಳಿಯೋದು ಅನ್ನುವಂತಹ ನಮ್ಮ ಹಳೆಯ ಗಾದೆ ಮಾತನ್ನ ಸುಳ್ಳು ಮಾಡಿ ಕೇವಲ 15 ದಿನದಲ್ಲಿ 31 ಕೋಟಿ ಲೀಟರ್ ನೀರನ್ನ ಸಂಗ್ರಹಿಸಿದ್ದಾರೆ ಅಥವಾ ಉಳಿಸಿದ್ದಾರೆ ಅಂತಾನೆ ಹೇಳ್ಬೋದು ಇಲ್ಲಿನ ಜನ. ಅದು ಹೇಗೆ ಅಂತ ಹೇಳ್ತೀನಿ. ಒಂದು ಹಾಡನ್ನ ಕೇಳ್ಕೊಂಡ್ಬರೋಣ. ಸಿಪಾಯಿ ಚಿತ್ರದ ಗೀತೆ, ಹಾಡಿದ್ದಾರೆ ಎಸ್ ಜಾನಕಿ ಅವರು.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ಕೇಳುಗರೆ, ಈ ಸಂಜೆ 5 ಪ್ರಸಾರವಾಗಲಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮಕ್ಕಾಗಿ ನಾವು ಆಯ್ದುಕೊಂಡಿರುವಂತಹ ಹಾಡುಗಳು ಹೀಗಿವೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಚಿತ್ರದಿಂದ
2: ಯಾವ ಕವಿಯೂ ಬರೆಯಲಾರ,
1: ನೀ ನನ್ನ ಗೆಲ್ಲಲಾರೆ ಚಿತ್ರದಿಂದ
3: ಜೀವ ಹೂವಾಗಿದೆ ಭಾವಜನಾಗಿದೆ,
1: ಕಾಮನಬಿಲ್ಲು ಚಿತ್ರದಿಂದ
4: ಇಂದು ಆನಂದನ ತಾಳರ.
1: ಈ ಗೀತೆಗಳಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆಗೆ ಈ ಸಂಜೆ 4 5 ಒಳಗೆ ಕಳುಹಿಸಬಹುದು. ಕೆಳಗರೆ, ನಾನು ವಿಷಯವನ್ನು ಹೇಳ ಹೊರಟಿದ್ದೆ, ಯಾವುದಪ್ಪ ಅದು ಅನ್ನೋದಾದರೆ 15 31 ಲೀಟರ್ ನೀರನ್ನು ಸಂಗ್ರಹಿಸಿದ್ದಾರೆ ಇಲ್ಲಿನ ಜನ ಅಂತ ಹೇಳ್ತಾ ಇದ್ದೆ. ಎಲ್ಲಿ ವಿಷಯಕ್ಕೆ ಬರೋಣ. ಛತ್ತೀಸ್ಗಢದಲ್ಲಿ ಪ್ರಧಾನಮಂತ್ರಿಗಳ ನನ್ನ ಗ್ರಾಮ ನನ್ನ ನೀರು 2.0 ಅಭಿಯಾನದ ಅಡಿಯಲ್ಲಿ ಲಕ್ಷಾಂತರ ಕೇವಲ 15 3.41 ಲಕ್ಷಕ್ಕೂ ಹೆಚ್ಚು ಜನ ಸಂರಕ್ಷಣಾ ಘಟಕಗಳನ್ನು ನಿರ್ಮಿಸಿದಾರಂತೆ ಅಲ್ಲಿ. ಸರಿ, ಹಾಗಾದರೆ ಅವರೆಲ್ಲ ಹೇಗೆ ಆ ನೀರನ್ನು ಉಳಿಸಿದ್ರು ಅನ್ನೋ ಡೀಟೇಲ್ಸ್ ಹೇಳ್ತೀನಿ ಕೇಳಿ. ಸ್ನೇಹಿತರೆ, ನಮ್ಮ ಕಡೆ ನಮ್ಮ ಕಣ್ಮುಂದೆ ನೀರಿಗಾಗಿ ಹೊಡೆದಾಟ ಬಡಿದಾಟ ಎಷ್ಟೆಲ್ಲ ಜಗಳಗಳು, ಬಿಂದಿಗೆಗಳನ್ನೆಲ್ಲ ಹೊಡೆದು ಹೋಗೋ ಥರ ಜಗಳಗಳನ್ನು ಆಡ್ತೇವೆ ಅಲ್ವಾ? ರೈತರ ಈ ನೀರಿಗೋಸ್ಕರ ಕೈ ಕೈ ಮಿಲಾಸಿ ಹೊಡೆದಾಟಗಳನ್ನಾಡೋದು ನಾವೆಲ್ಲ ನೋಡಿದ್ದೀವಿ, ಕೇಳಿದ್ದೀವಿ. ಹಾಗೆ ನೀರು ಜಾಸ್ತಿ ಬಿಟ್ಟಾಗ ಅದನ್ನು ಎಷ್ಟೆಲ್ಲ ವೇಸ್ಟ್ ಮಾಡಬೇಕು, ವೇಸ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನಾವು ಕಣ್ಮುಂದೆ ನೋಡ್ತಾ ಇರ್ತೀವಿ. ಒಬ್ಬರಿಗೂ ಕೂಡ ಜವಾಬ್ದಾರಿ ಇಲ್ಲದೆ ಯಾಕೆ ಅಂತ ಕೇಳಿದರೆ ನಮಗೆ ಯಾಕೆ ಇದೆಲ್ಲ ಅನ್ನೋ ರೀತಿಯಲ್ಲಿ ನಾವೆಲ್ಲ ವರ್ತಿಸ್ತಾ ಇರ್ತೀವಿ. ಅಂದರೆ ಈಗೆಲ್ಲ ಕಡಿಮೆ ಆಗ್ತಾ ಇದೆ, ಯಾಕೆಂದರೆ ನಮಗೂ ಕೂಡ ತಿಳುವಳಿಕೆ ಇದೆ ಅನ್ನೋದನ್ನು ನಮ್ಮ ಸಾಮಾಜಿಕ

0: ಜನರೆಲ್ಲ ನಾವೆಲ್ಲ ರೂಪಿಸ್ತಾ ಇದ್ದೀವಿ ಅಲ್ವಾ. ಆದರೆ ಇಲ್ಲಿ ಎಲ್ಲಿ ಇದುವು ಅಂತಂದರೆ ಛತ್ತೀಸ್ಗಢದ ಒಂದು ಮಹಾಸಮುಂದ್ ಜಿಲ್ಲೆಯ 551 ಗ್ರಾಮ ಪಂಚಾಯತ್ಗಳು ಹಾಗೂ 1140 ಹೆಚ್ಚು ಗ್ರಾಮಗಳ ಲಕ್ಷಾಂತರ ಜನ ಸ್ವಯಂ ಪ್ರೇರಿತರಾಗಿ ಶ್ರಮದಾನ ಮಾಡಿದಾರಂತೆ. ಇಲ್ಲಿ ಹೇಗೆ ಅನ್ನೋದಾದರೆ, ಕೇವಲ 15 ದಿನಗಳ ಅವಧಿಯಲ್ಲಿ ಜಿಲ್ಲೆಯಾದ್ಯಂತ 3.41 ಲಕ್ಷಕ್ಕೂ ಹೆಚ್ಚು ಜಲ ಸಂರಕ್ಷಣಾ ಘಟಕಗಳನ್ನು ನಿರ್ಮಿಸಿದ್ದಾರೆ. ಇದರ ಫಲಿತಾಂಶ ಮೊದಲ ಮಳೆಗೆ ಸಿಕ್ಕಿದೆಯಂತೆ. May 14 to May 30 ನಡುವೆ ಗ್ರಾಮಸ್ಥರೆಲ್ಲರೂ ಕೂಡ ಸೇರಿಕೊಂಡು ನಿರ್ಮಿಸಿದಂತಹ ಇಂಗುಗುಂಡಿಗಳು, ಚೆಕ್ ಡ್ಯಾಮ್ಗಳು ಮತ್ತು ಹಳ್ಳಿಗಳ ಮೂಲಕ ಬರೋಬ್ಬರಿ 31 ಕೋಟಿ ಲೀಟರ್ ಅಂದರೆ 310 ಮಿಲಿಯನ್ ಲೀಟರ್ ಮಳೆ ನೀರನ್ನು ಶೇಖರಿಸಿದರಂತೆ ಇವರು. ಈ ನೀರು ವ್ಯರ್ಥವಾಗಿ ಚರಂಡಿ ಅಥವಾ ನದಿ ಸೇರುವ ಬದಲು ಈಗ ಭೂಮಿಯ ಒಡಲು ಸೇರಿ ಅಂತರ್ಜಲದ ಮಟ್ಟವನ್ನು ಹೆಚ್ಚಿಸುತ್ತಿದೆ ಅಂತಲೇ ಹೇಳಲಾಗುತ್ತೆ.
1: ಹಾಡು ಹಳೆಯದಾದರೇನು, ಭಾವ ನವನವೀನ ಕವ್ಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು.

0: ಪ್ರತಿ ಮಂಗಳವಾರ ರಾತ್ರಿ 9:30 ಸವಿನೆನಪು ಸವಿನೆನಪು ಸವಿನೆನಪು
1: ನೆನಪುಗಳ ಮಾತು ಮಧುರ.
2: ಇನ್ನ ಮುಂದುವರಿದು ಹೇಳಬೇಕಂದ್ರೆ ಈ ಮಹಾಸಮುಂದ್ ಜಿಲ್ಲೆಯಲ್ಲಿ ಭತ್ತದ ಕೃಷಿ ಅಧಿಕವಾಗಿರುವುದರಿಂದ ಅಂತರ್ಜಲದ ಮೇಲೆ ಕೂಡ ಭಾರೀ ಒತ್ತಡ ಇತ್ತು. ಆಗ ವರ್ಷದಿಂದ ವರ್ಷಕ್ಕೆ ಅಂತರ್ಜಲದ ಮಟ್ಟ ಕುಸಿತ ಇತ್ತಂತೆ. ನಮ್ಮ ಕಡೆಯೂ ಕೂಡ ಹೀಗೆ ಆಗ್ತಿರೋದನ್ನು ನಾವು ಕೇಳಿರ್ತೀವಲ್ವ. ಬೇಸಿಗೆಯಲ್ಲಿ ಕುಡಿಯುವ ನೀರಿಗೂ ಕೂಡ ಆಹಾಕಾರ ಉಂಟಾಗ್ತಾ ಇತ್ತು. ಈ ಪರಿಸ್ಥಿತಿಯನ್ನು ಮನಗಂಡ ಜಿಲ್ಲಾಡಳಿತ ಮತ್ತು ಅಲ್ಲಿನ ಸಾರ್ವಜನಿಕರು ಕೈಜೋಡಿಸಿ ಜಲ ಸಂರಕ್ಷಣೆಯನ್ನು ಒಂದು ಜನ ಚಳುವಳಿಯಾಗಿ ರೂಪಿಸಿದರು. ಅರಂಡ್ ಗ್ರಾಮ ಪಂಚಾಯತ್ನ ಸಭೆಯಲ್ಲಿ ಅಲ್ಲಿನ ಗ್ರಾಮ ಮುಖಂಡರು ಚರ್ಚೆ ನಡೆಸಿ ಪ್ರತಿ ಮನೆ ಮನೆಯಲ್ಲೂ ಕೂಡ ಒಂದು ಇಂಗು ಗುಂಡಿಯನ್ನು ನಿರ್ಮಿಸುವುದಕ್ಕೆ ನಿರ್ಧರಿಸಲಾಗಿತ್ತು. ಅದರಂತೆಯೇ ಇಂದು ಬಹುತೇಕ ಪ್ರತಿ ಮನೆಯಲ್ಲೂ ಕೂಡ ಮಳೆ ನೀರನ್ನು ಇಂಗಿಸುವ ವ್ಯವಸ್ಥೆ ಇದ್ದು ವ್ಯರ್ಥವಾಗ್ತಾ ಇದ್ದ ನೀರು ಭೂಮಿಗೆ ಮರುಪೂರ್ಣವಾಗ್ತಾ ಇದೆಯಂತೆ. ಈಗ ಒಂದು ಗೀತೆಯನ್ನು ಕೇಳ್ಕೊಂಡ್ಬರೋಣ. ಕನಸಲಿ ಜೊತೆಯಲ್ಲಿ ಚಿತ್ರದ ಗೀತೆ.

ಹಾ ಕೇಳಿದ್ರೆ ಈ ಕೆಲಸ ಒಂದು ಮಹತ್ತರವಾದ ಕಾರ್ಯ ಅಂತಾನೆ ಹೇಳ್ಬೋದು ಅಲ್ವಾ? ಈ ಮಹತ್ತರವಾದ ಕಾರ್ಯದ ಹಿಂದೆ ಮಹಾಸಮುಂದ್ರ ಜಿಲ್ಲಾಧಿಕಾರಿ ಅವರ ನೇತೃತ್ವದಲ್ಲಿ ಕೃಷಿ ಅರಣ್ಯ ಮತ್ತು ಪಂಚಾಯತ್ ಇಲಾಖೆಗಳ ಸಮನ್ವಯದೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಗಿದೆ. ಪ್ರಧಾನಮಂತ್ರಿಯವರ ಜಲ ಸಂರಕ್ಷಣೆ ಜನಭಾಗಿದಾರಿ ಈ ದರ್ಶನದಿಂದ ಪ್ರೇರಿತವಾದ ಈ ಅಭಿಯಾನವು ಆಡಳಿತ ಮತ್ತು ಸಾರ್ವಜನಿಕರು ಒಂದಾದರೆ ಎಂತಹ ದೊಡ್ಡ ಗುರಿಯನ್ನು ಕೂಡ ಸಾಧಿಸಬಹುದು ಎಂಬುದನ್ನು ಸಾಬೀತುಪಡಿಸಿದಂತೆ. ಮಹಾಸಮುಂದ್ರ ಜನರ ಈ ಸಾಹಸಗಾಥೆ ಇಂದು ನೀರಿಗಾಗಿ ಪರದಾಡ್ತಾ ಇರುವಂತಹ ನಮ್ಮ ದೇಶದ ಇತರ ಭಾಗಗಳಿಗೆ ದೊಡ್ಡ ಸ್ಫೂರ್ತಿಯಾಗಿದೆ. ಇದೊಂದು ನಿಜ ಸಂಗತಿಯಾಗಿದೆ ಕೇಳುಗ್ರೆ. ಇದೇ ರೀತಿ ನಾವೆಲ್ಲ ಎಚ್ಚೆತ್ತುಕೊಂಡರೆ ಯಾವ ಸಮಸ್ಯೆಯನ್ನಾದರೂ ಕೂಡ ಒಟ್ಟಾಗಿ ಎದುರಿಸುವ ತಾಕತ್ತು ನಮ್ಮಲ್ಲಿ ಬರುತ್ತೆ. ಈ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರು ಹೇಳಿರುವಂತಹ ಒಂದು ಮಾತು ನೆನಪಿಗೆ ಬರುತ್ತೆ. ಏಳಿ ಎದ್ದೇಳಿ, ಎಚ್ಚರಗೊಳ್ಳಿ ಮತ್ತು ಗುರಿ ತಲುಪುವವರೆಗೂ ನಿಲ್ಲದಿರಿ ಅಲ್ವಾ? ಎಷ್ಟು ಸೂಕ್ತವಾಗಿದೆ ಈ ಸಾಲುಗಳು. ಕೊನೆಯದಾಗಿ ಒಂದು ಗೀತೆಯನ್ನ ಕೇಳ್ಕೊಂಬರೋಣ. ನಗೆ ಹಬ್ಬ ಚಿತ್ರದಿಂದ ರಾಜೇಶ್ ಹಾಗೂ ಶಮಿತಾ ಅವರ ಧ್ವನಿಯಲ್ಲಿ.

ಹೇಗನ್ನಿಸ್ತು ನಮ್ಮ ದೇಶದಲ್ಲಿನ ಒಂದು ಜಿಲ್ಲೆಯ ಅಂದ್ರೆ ಯಾವ ಜಿಲ್ಲೆ ಅಂದ್ರೆ ಮಹಾಸಮುಂದ್ನ ಈ ಜಿಲ್ಲೆಯ ಸಾಧನೆಯ ಒಂದು ಸತ್ಯಕಥೆಯನ್ನ ಕೇಳಿದ್ರಿ ಅಲ್ವಾ? ಇದಾಗಿತ್ತು ಇಂದಿನ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಇನ್ನು ಮುಂದೆ 3 ಗಂಟೆಯಿಂದ 5 ಗಂಟೆಯವರೆಗೂ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುವಿರಿ.

ಇದು ನಿಮ್ಮ ಮೆಚ್ಚಿನ 102.6 ಮೆಗಾಹರ್ಟ್ಸ್ಗಳ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಈ ಸುಂದರ ಸಂಜೆಯ ಚಂದ್ರವಳ್ಳಿ ಪ್ರಸಾರಕ್ಕೆ ಆತ್ಮೀಯ ಕೇಳುಗರಿಗೆಲ್ಲ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದಲ್ಲಿ ನಿಮ್ ಜೊತೆ ಇದ್ದೀನಿ ನಾನು ಸುಮಾ ಆರ್. ಸಮಯ ಸರಿಯಾಗಿ 5:40. ಇದೀಗ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮ. ಇಂದಿನ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ನಾವು ನೀಡಿರುವಂತಹ ಗೀತೆಗಳು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಚಿತ್ರದಿಂದ ಯಾವ ಕವಿಯೂ ಬರೆಯಲಾರ, ನೀನನ್ನ ಗೆಲ್ಲಲಾರೆ ಚಿತ್ರದಿಂದ ಜೀವ ಹೂವಾಗಿದೆ, ಹಾಗೆ ಕಾಮನ ಬಿಲ್ಲು ಚಿತ್ರದಿಂದ ಇಂದು ಆನಂದನ ತಾಳಲಾರೆ ಅನ್ನುವಂತಹ ಗೀತೆಗಳು. ಹಾಗೆ ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಕೇಳುಗರು ಕೂಡ ಸಂದೇಶಗಳನ್ನು ಕಳಿಸಿದಿರಿ. ಸಂದೇಶಗಳನ್ನು ತಿಳಿಸ್ತಾ ಗೀತೆಗಳನ್ನು ಕೂಡ ಇದೀಗ ಕೇಳ್ತಾ ಹೋಗೋಣ.

ಆರಂಭದಲ್ಲಿ ನಮಗೆ ಸಂದೇಶವನ್ನ ಕಳಿಸಿದ್ದಾರೆ. ಚಿತ್ರದುರ್ಗದಿಂದ ಪಂಡ್ರಳ್ಳಿ ರವಿ ಅವರು ಹೆಡ್ ಪೋಸ್ಟ್ ಆಫೀಸ್ ಹತ್ರ ಹೊಳಲ್ಕೆರೆ ರೋಡ್. ನಿರೂಪಕರಿಗೆ ಸಂಜೆಯ ಶುಭಾಶಯಗಳು. ಇವತ್ತಿನ ಸಿನಿಮಾ ಕಾಮನಬಿಲ್ಲು, ಇದರಲ್ಲಿ ಇಂದು ಆನಂದನ ತಾಳಲಾರೆ ಹಾಡು ಪ್ರಕೃತಿಯ ಅತ್ಯಂತ ಸುಂದರವಾದ ವಿದ್ಯಮಾನಗಳಲ್ಲಿ ಕಾಮನಬಿಲ್ಲು ಒಂದಾಗಿದೆ. ಇದು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಮಳೆ ನಂತರ ಸೂರ್ಯನ ಬೆಳಕು ಮತ್ತು ನೀರಿನ ಹನಿಗಳು ಒಟ್ಟಾಗಿ ಸೇರಿದಾಗ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ಆಕಾಶದಲ್ಲಿ ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ ಈ ಸುಂದರವಾದಂತಹ ಕಾಮನಬಿಲ್ಲು ಮೂಡುತ್ತೆ. ಸೂರ್ಯನ ಬೆಳಕು ನೀರಿನ ಹನಿಗಳ ಮೂಲಕ ಹಾದು ಹೋಗುವಾಗ ಬೆಳಕಿನ ಪ್ರತಿಫಲನದಿಂದಾಗಿ ಏಳು ಬಣ್ಣಗಳು ಪ್ರತ್ಯೇಕಗೊಳ್ಳುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ಓಕೆ, ಹಾಡಿನ ಪ್ರಸಾರಕ್ಕಾಗಿ ಧನ್ಯವಾದಗಳು, ಶುಭ ದಿನ ಅಂತ ತಿಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೂ ಕೂಡ. ಮುಂದಿನ ಸಂದೇಶ ಕೆ ಶಿವಾನಂದಪ್ಪ, ಎನ್ ಚಂದ್ರಮ್ಮ, ಸವಳಂಗ, ನ್ಯೂ ಇಂದಿರಾ ಕಾಲೋನಿ, ನ್ಯಾಮತಿ ತಾಲೂಕು, ದಾವಣಗೆರೆ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇಂದು ನೀವು ಆಯ್ಕೆ ಮಾಡಿಕೊಂಡಿರುವಂತಹ ನಮ್ಮ ಹಾಡು ನಿಮ್ಮ ಅನಿಸಿಕೆ ಮೂರು ಹಾಡುಗಳು. ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ನಟಿಸಿ ಹಾಡಿರುವ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಈ ಮೂರು ಚಿತ್ರಗಳು ಕೂಡ ಸೂಪರ್. ಎಲ್ಲ ಚಲನಚಿತ್ರಗಳ ಚಿತ್ರಕಥೆ, ನಿರ್ದೇಶನ, ಚಿತ್ರೀಕರಣ ಎಲ್ಲವೂ ಕೂಡ ಚೆನ್ನಾಗಿದೆ. ಮೂರು ಹಾಡುಗಳ ಸಾಹಿತ್ಯ ಸಂಗೀತ ಚೆನ್ನಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯ ಹಾಡುಗಳನ್ನು ಕೇಳಬೇಕಂದ್ರೆ ತುಂಬ ಇಷ್ಟ ಅಂತ ಹೇಳಿ ತಿಳಿಸಿದ್ದಾರೆ. ಹಾಗೆ ಕಲ್ಲಿನಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರಕ್ಕೂ ಕೂಡ ನಿರೂಪಣ ಧನ್ಯವಾದಗಳು ಅಂತ ಹೇಳಿ ತಿಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ನೀವು ಕೊಟ್ಟಿರುವ ಎಲ್ಲ ಹಾಡುಗಳು ತುಂಬ ಚೆನ್ನಾಗಿದೆ. ರಾಗ ತಾಳ ಪಲ್ಲವಿ ಸೊಗಸಾಗಿದೆ. ಸಾಹಿತ್ಯ ಸಂಗೀತ ಚಿತ್ರಕಥೆ ಸುಮಧುರವಾಗಿದೆ. ಎಲ್ಲ ಹಾಡುಗಳನ್ನು ಕೂಡ ಇಷ್ಟಪಟ್ಟು ಕೇಳ್ತೇನೆ ಅಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಮಾದಪ್ಪ ಹಾಗೂ ಕೆ ಎಂ ಕೃಷ್ಣ ಕಮಂಡಲಗೊಂದಿ ಜಗಳೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಮುಂದಿನ ಸಂದೇಶ ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಇಲ್ಲಿಂದ ಸಂದೇಶವನ್ನು ಕಳಿಸಿರ್ತಾರೆ. ಕೊಟ್ಟಿರುವಂಥ ಎಲ್ಲ ಹಾಡುಗಳು ಕೂಡ ಚೆನ್ನಾಗಿದೆ, ಎಲ್ಲ ಹಾಡುಗಳು ಕೂಡ ಇಷ್ಟ ಆಗಿದೆ ಅಂತ ಹೇಳಿ, ಹಾಗೆ ಮರೆಯಲಾಗದ ಹಾಡುಗಳು, ಧನ್ಯವಾದ, ಶುಭ ಸಂಜೆ ಅಂತ ಹೇಳಿ ತಿಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೂ ಕೂಡ. ಇನ್ನು ಮುಂದಿನ ಸಂದೇಶ ಹಿರಿಯೂರು ತಾಲೂಕು ಪಾಲಮನಹಳ್ಳಿಯಿಂದ ಮಹಾಂತೇಶ್. ಓಕೆ, ಸಂದೇಶ ಎರಡು ಸಂದೇಶ ಕಳಿಸಿದ್ದಾರೆ. ಮೊದಲನೇ ಸಂದೇಶದಲ್ಲಿ ಸ್ಪಷ್ಟ ಮಾಹಿತಿ ಇರಲಿಲ್ಲ ಅಂತೆ. ಓಕೆ, ಪ್ರಸಾರ ಮಾಡ್ತಿರುವಂಥ ಮೂರು ಗೀತೆಗಳು ಚೆನ್ನಾಗಿದೆ. ಅದರಲ್ಲಿ ಕಾಮನಬಿಲ್ಲು ಚಿತ್ರದ ಗೀತೆ ತುಂಬ ಸೊಗಸಾಗಿದೆ. ಕನ್ನಡ ಚಿತ್ರರಂಗದ ಸದಾ ಹಚ್ಚ ಹಸಿರಾಗಿರುವ ಅದ್ಭುತ ಪ್ರೇಮ ಗೀತೆಗಳಲ್ಲಿ ಇದು ಕೂಡ ಒಂದಾಗಿದೆ. ಈ ಗೀತೆ ಪ್ರೇಮಿಗಳ ಆನಂದದ ಪರಮಾವಧಿಯನ್ನು ತೋರಿಸುತ್ತೆ. ಪದಗಳು ಸಾಲದೆ ಮೌನವೇ ಪ್ರೀತಿಯನ್ನು ವ್ಯಕ್ತಪಡಿಸುವ ಭಾವವನ್ನು ಸೃಷ್ಟಿಸುವ ಗೀತೆಯಾಗಿದ್ದು ಹಳ್ಳಿಯ ನಿಸರ್ಗದ ಸೌಂದರ್ಯದ ನಡುವೆ ಚಿತ್ರೀಕರಿಸಲ್ಪಟ್ಟಿರುವುದರಿಂದ ಕಣ್ಣಿಗೂ ಹಬ್ಬ, ಕಿವಿಗೂ ಇಂಪು ಅಂತ ಹೇಳಿ ಅನಿಸುತ್ತೆ ಅಂತ. ಓಕೆ, ತುಂಬ ಚೆನ್ನಾಗಿ ನಿಮ್ಮ ಅಭಿಪ್ರಾಯ ತಿಳಿಸಿದ್ದೀರಿ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ ಶಾಂತಾಚಾರ ಬಡಿಗೇರ, ಕೊಕ್ಕನೂರು, ಹರಿಹರ ತಾಲೂಕಿನಿಂದ. ನಮಸ್ತೆ, ಚಿತ್ರದುರ್ಗ ಆಕಾಶವಾಣಿ ಕೇಂದ್ರಕ್ಕೆ ಸಂಜೆಯ ಚಂದ್ರವಳ್ಳಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳಿ. ನಮ್ಮ ಮೆಚ್ಚಿನ ಚಿತ್ರ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಹಾಡು ಯಾವ ಕವಿಯೂ ಬರೆಯಲಾರ. ಈ ಹಾಡು ತುಂಬಾ ಜನಪ್ರಿಯವಾದ ಪ್ರೇಮಗೀತೆ. ಈ ಹಾಡು ಪ್ರೀತಿಯ ಆಳವಾದ ಮತ್ತು ಶುದ್ಧ ಭಾವನೆಯೊಂದಿಗೆ ವರ್ಣಿಸುತ್ತೆ. ಒಬ್ಬ ಪ್ರೇಮಿಯು ತನ್ನ ಸಂಗಾತಿಯ ಕಣ್ಣೋಟದಲ್ಲಿ ಮುದ್ದಾದ ನಗು ಹಾಗೂ ನುಡಿಗಳಲ್ಲಿ ಅನುಭವಿಸುವ ರೋಮಾಂಚನವನ್ನ ಈ ಹಾಡು ಸುಂದರವಾಗಿ ವಿವರಿಸುತ್ತೆ. ಪ್ರೀತಿ ಎಂಬುದು ಕೇವಲ ಬಣ್ಣನೆಗೆ ಸಿಗುವಂಥದ್ದಲ್ಲ, ಹೃದಯದ ಆಳದಲ್ಲಿ ಸಂಗಾತಿಯೊಬ್ಬರು ಬರೆದಿಟ್ಟ ಈ ಪ್ರೇಮಗೀತೆಯ

ಪ್ರೇಮಗೀತೆಯನ್ನು ಪ್ರಪಂಚದ ಯಾವ ಕವಿಯೂ ತನ್ನ ಕಾವ್ಯದಲ್ಲಿ ಬರೆಯಲು ಸಾಧ್ಯವಿಲ್ಲ. ಸಂಗಾತಿಯ ಮಾತುಗಳು ಮತ್ತು ಕಣ್ಣೋಟವೇ ಒಂದು ಸುಂದರ ಕವಿತೆಯಂತೆ, ಆ ಪ್ರೇಮದ ಮುಂದೆ ಬೇರೆ ಯಾವುದೇ ಕವಿತೆಯೂ ಸಾಲದು ಎಂದು ನಾಯಕನು ತನ್ನ ಸಂಗಾತಿಯ ಸೌಂದರ್ಯವನ್ನು ಕೊಂಡಾಡ್ತಾನೆ. ಹಾಗೆ ಈ ಗೀತೆ ರಚನೆಕಾರರು ಚಿ ಉದಯ್ ಶಂಕರ್ ಅವರು, ಸಂಗೀತ ನೀಡಿದ್ದಾರೆ ಸಿಂಗೀತಂ ಶ್ರೀನಿವಾಸ ರಾವ್, ಹಾಗೆ ಮಧುರ ಸಂಗೀತ ಸಂಯೋಜನೆ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠಸಿರಿಯಲ್ಲಿ ಈ ಹಾಡು ಬಂದಿದೆ ಅಂಥೇಳಿ ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ ಮೀರಾ ನಾಡಿಗ್, ಉಪನ್ಯಾಸಕಿ ಚಿತ್ರದುರ್ಗದಿಂದ. ಪ್ರೀತಿಯ ನಿರೂಪಕರಿಗೆ ಹಾಗೂ ಕೇಳುಗರಿಗೆ ಶುಭ ಸಂಜೆ. ಈ ಸಂಜೆ ಪ್ರಸಾರವಾಗ್ತಿರುವ ಮೂರು ಹಾಡುಗಳು ಕೂಡ ಸುಮಧುರವಾಗಿದೆ, ಸಾಹಿತ್ಯ ಸಂಗೀತ ರಾಗ ಇಂಪಾಗಿದೆ. ಅದರಲ್ಲೂ ನನಗೆ ತುಂಬ ಇಷ್ಟವಾದ ಹಾಡು ನೀನನ್ನ ಗೆಲ್ಲಲಾರೆ ಚಿತ್ರದ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಮ್ಮ ಹಾಡಿರುವ ಜೀವ ಹೂವಾಗಿದೆ ಹಾಡು. ಈ ಹಾಡು ಪ್ರೀತಿ ಸಾಂಗತ್ಯ ಪರಸ್ಪರ ಮಿಲನ ಹಾಲು ಜೇನಿನಂತೆ ಸಂತೋಷ ಸೌಭಾಗ್ಯವನ್ನ ತಂದಿದೆ ಮನಕ್ಕೆ ಎಂದು ಸಾರುತ್ತೆ. ಸುಂದರ ಗೀತೆಯ ಆಯ್ಕೆಗಾಗಿ ಧನ್ಯವಾದಗಳು ಅಂತೇಳಿ, ನಿಮ್ಮ ಸುಂದರವಾದ ಸಂದೇಶಕ್ಕೂ ಕೂಡ ಧನ್ಯವಾದಗಳು. ಮುಂದಿನ ಸಂದೇಶವನ್ನ ಕಳಿಸಿದ್ದಾರೆ. ಅದ್ಭುತ ಶುಭ ಸಂಜೆಯಲ್ಲಿ ಚಿತ್ರದುರ್ಗ ಆಕಾಶವಾಣಿಯ ಈ ಸಂಜೆಯಲ್ಲಿ ಅದ್ಭುತವಾಗಿ ಮೂಡಿ ಬರ್ತಾ ಇರುವಂತಹ ನಮ್ಮ ಹಾಡು, ನಿಮ್ಮ ಅನಿಸಿಕೆ. ಈ ದಿನದ ನಮ್ಮ ಹಾಡು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಚಿತ್ರದ ಯಾವ ಕವಿಯೂ ಬರೆಯಲಾರ. ಈ ಹಾಡು ಜೀವನದಲ್ಲಿ ಸಿಗುವಂತಹ ಪ್ರೀತಿ ಪ್ರೇಮ ಅನುರಾಗ ಸಂಬಂಧಗಳ ಮಧುರ ಬಾಂಧವ್ಯಗಳ ಭಾವಗೀತೆ. ಕವಿಯು ತನ್ನ ಭಾಷೆಯ ಸೊಗಡಿನಲ್ಲಿ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಹಾಗೂ ಜೀವನದಲ್ಲಿ ಸಿಗುವಂತಹ ಪ್ರೀತಿಯ ಉಯ್ಯಾಲೆಯಲ್ಲಿ ತೇಲಾಡುವ ಪ್ರತಿ ಕ್ಷಣವೂ ಕೂಡ ಪ್ರೀತಿಯ ಅನುಗ್ರಹ ಮತ್ತು ನಮ್ಮ ನಿತ್ಯ ಜೀವನದ ಮೌಲ್ಯಗಳನ್ನು ಪ್ರತಿನಿಧಿಸುವ ಅರ್ಥಗರ್ಭಿತವಾದ ಪದಗಳಿಂದ ರಚಿಸಿರುವಂತಹ ಹಾಡಾಗಿದೆ. ಅಂದಿಗೂ ಇಂದಿಗೂ ಎಂದೆಂದಿಗೂ ಅಂಥೇಳಿ ಓಕೆ, ಎಲ್ಲ ಹಾಡುಗಳು ಕೂಡ ಬಹಳಷ್ಟು ಜನಪ್ರಿಯವಾದ ಹಾಡುಗಳು. ನಿರ್ದೇಶನ, ಸಂಗೀತ, ಗೀತ ರಚನೆ ಎಲ್ಲವೂ ಕೂಡ ಚೆನ್ನಾಗಿದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಚಳ್ಳಕೆರೆಯಿಂದ ಬಿ ಕೆ ನಾಗರಾಜ್, ಬಿ ಕೆ ಪದ್ಮಲತಾ, ಗಾಯತ್ರಿ ಹಾಗೂ ಕೆ ವಿ ರಘುನಂದನ್ ಮತ್ತು ದಳಪತಿ ಕೂಡ ಇದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಇನ್ನು ಕಾರ್ಯಕ್ರಮದ ಆರಂಭದಲ್ಲಿ ನಾನು ಕೇಳಿಸ್ತಾ ಇದ್ದೀನಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಚಿತ್ರದ ಈ ಗೀತೆಯನ್ನು.

ಕೇಳುಗರೆ, ಈ ಸಂಜೆ 5:30 ನಮ್ಮ ನಿಲಯದಿಂದ ಒಗಟಿಗೊಂದು ಪದ ವಾಟ್ಸ್ಆಪ್ ಆಧಾರಿತ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಕಾರ್ಯಕ್ರಮದಲ್ಲಿ ಸಂದೇಶವನ್ನು ಕಳಿಸಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆ 9448640273. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ. ಬೋಗನಹಳ್ಳಿಯಿಂದ ಬಿಸಿ ಜಗದೀಶ್, ರೇಖಾ, ಕಾಂಚನ, ದೀಪ, ಯೋಗೇಶ್, ಗಾನವ ಹಾಗೂ ಮಾಂಡ್ಯ. ಕಾಮನಬಿಲ್ಲು ಚಿತ್ರದ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವಂತಹ ಹಾಡು ಇಂದು ಆನಂದನ ತಾಳಳ ರೇ ಅನ್ನುವಂತಹ ಗೀತೆ ತುಂಬ ಇಷ್ಟವಾಗಿದೆ. ಓಕೆ, ನಲ್ಮೆಯ ನಿರೂಪಕರಿಗೆ ಶುಭಾಶಯಗಳು ಅಂತ ತಿಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಮುಂದಿನ ಸಂದೇಶ ಹರಪನಹಳ್ಳಿ ತಾಲೂಕು ಚಿಕಟೇರಿಯಿಂದ ಕೆಂಚನಗೌಡರ ರಮೇಶ್ ಸಂದೇಶವನ್ನು ಕಳಿಸಿದ್ದಾರೆ. ಸಂಜೆ ನಿರೂಪಕರಿಗೆ ವಂದನೆಗಳು. ಆಯ್ಕೆ ಮಾಡಿರುವಂತಹ ಎಲ್ಲ ಗೀತೆಗಳು ಕೂಡ ಸುಮಧುರವಾದ ಗೀತೆಗಳು, ಎಲ್ಲ ಗೀತೆಗಳು ಕೂಡ ತುಂಬ ಸುಮಧುರವಾಗಿದೆ ಅಂತ ಹೇಳಿ ತಿಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಮುಂದಿನ ಸಂದೇಶ, ಹಾಯ್ ಹಲೋ ಗುಡ್ ಈವ್ನಿಂಗ್ ಅಂತ ತಿಳಿಸ್ತಾ ಇದ್ದಾರೆ. ಇವತ್ತು ನೀವು ಕೊಟ್ಟಿರೋ ಎಲ್ಲ ಹಾಡುಗಳು ಕೂಡ ಒಂದಕ್ಕಿಂತ ಒಂದು ಸುಮಧುರವಾದ ಹಾಡುಗಳು. ಎಲ್ಲ ಹಾಡುಗಳು ಸಾಹಿತ್ಯ, ಸಂಗೀತ ಹಾಗೂ ಪಾತ್ರಗಳು, ಹಾಡುಗಳನ್ನು ಕೇಳ್ತೀನಿ ಅಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ ಅಮೃತ ರಮೇಶ್ ಚಿತ್ರದುರ್ಗದಿಂದ. ಧನ್ಯವಾದಗಳು ಸಂದೇಶಕ್ಕಾಗಿ. ನಮಸ್ಕಾರ ಮೇಡಮ್ ಅಂತ ತಿಳಿಸ್ತಾ ಇದ್ದಾರೆ. ಎಲ್ಲ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ ಅಂಥೇಳಿ. ಮಂಜುನಾಥ್, ಮೃತ್ಯುಂಜಯ, ಪ್ರೀತಮ್, ಓಕೆ ಅಲ್ಲ, ಕೊಂಡಿಕೋಪ ಮಣಕವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಇನ್ನು ಹಾರಕಬಾವಿಯಿಂದ ಮಹಾದೇವಿಯವರು ಸಂದೇಶವನ್ನು ಕಳಿಸಿದ್ದಾರೆ. ಎಲ್ಲ ಹಳೆಯ ಹಾಡುಗಳು ನಮಗೆ ತುಂಬ ಕೇಳಲಿಕ್ಕೆ ಇಷ್ಟ ಆಗುತ್ತೆ, ಸಂತೋಷ ಆಗುತ್ತೆ ಅಂಥೇಳಿ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಇನ್ನು ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಚಿತ್ರದುರ್ಗ ಆಕಾಶವಾಣಿಯ ಆತ್ಮೀಯ ನಿರೂಪಕರಿಗೆ ಮಂಗಳವಾರದ ಶುಭ ಸಂಜೆ. ಸಂಜೆಯ ಚಂದ್ರಪಲ್ಲವಿ ಪ್ರಸಾರದಲ್ಲಿ ಪ್ರಸಾರವಾಗ್ತಿರುವಂತಹ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಚಿತ್ರಗಳಿಂದ ಆಯ್ಕೆ ಮಾಡಿಕೊಂಡು ನೀವು ನೀಡಿರುವಂಥ 3 ಗೀತೆಗಳು ಕೂಡ ಒಂದಕ್ಕಿಂತ ಒಂದು ಸೊಗಸಾಗಿದೆ. ಎಲ್ಲ ಹಾಡುಗಳ ಸಾಹಿತ್ಯ, ಸಂಗೀತ ಸಂಯೋಜನೆ ಚೆನ್ನಾಗಿದೆ, ಹಾಗೆ ಬಹಳ ಸುಮಧುರವಾಗಿ, ಸುಶ್ರಾವ್ಯವಾಗಿ ಹಾಗೂ ಅರ್ಥಗರ್ಭಿತವಾಗಿ ಮೂಡಿಬಂದಿದೆ. ಹಾಗಾಗಿ ಎಲ್ಲ ಹಾಡುಗಳನ್ನು ಕೂಡ ಕೇಳ್ತೇವೆ, ದಯವಿಟ್ಟು ಪ್ರಸಾರ ಮಾಡಿ ಅಂಥೇಳಿ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ, ಎಲ್ಲ ಹಾಡುಗಳು ಕೂಡ ಇಷ್ಟ ಅಂತ ತಿಳಿಸಿದ್ದಾರೆ. ಜೆ ಜೆ ಹಟ್ಟಿಯಿಂದ, ಚಿತ್ರದುರ್ಗದ ಜೆ ಜೆ ಹಟ್ಟಿಯಿಂದ ಗೌರಮ್ಮ ಅವರು. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಮುಂದಿನ ಸಂದೇಶ, ಶುಭ ಸಂಜೆ ನಿರೂಪಕರಿಗೆ ಅಂತ ತಿಳಿಸ್ತಾ ಇದ್ದಾರೆ ಕಾಶಮ್ಮ ಕಾಮನ್ಬಾವಿ ಬಡಾವಣೆಯಿಂದ. ಈ ದಿನ ಎಲ್ಲ ಹಾಡುಗಳು ಕೂಡ ಸೊಗಸಾಗಿದೆ. ನನಗೆ ರಾಜ್ಕುಮಾರ್ ಅವರ ಕಂಠಸಿರಿಯಲ್ಲಿ ಮೂಡಿ ಬಂದಿರುವ ಯಾವ ಕವಿಯೂ ಬರೆಯಲಾರ ಗೀತೆ ಇಷ್ಟ, ಪ್ರಸಾರ ಮಾಡಿ ಅಂಥೇಳಿ. ಗೀತೆ ಈಗಷ್ಟೇ ಪ್ರಸಾರವಾಯಿತು, ನೀವು ಕೂಡ ಕೇಳಿರ್ತೀರಿ ಅಂತ ಭಾವಿಸ್ತಾ ಮುಂದಿನ ಸಂದೇಶಕ್ಕೆ ನಾನು ಹೋಗ್ತೇನೆ. ಇನ್ನು ಮುಂದಿನ ಸಂದೇಶವನ್ನು ಯಾರು ಕಳಿಸಿದ್ದಾರೆ ಅಂತ ನೋಡೋದಾದರೆ, ಶ್ರೀ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶುಭ ಸಂಜೆ ಅಂತ ತಿಳಿಸಿದ್ದಾರೆ. ಎಲ್ಲ ಹಾಡುಗಳು ಕೂಡ ಇಂಪಾಗಿದೆ, ತುಂಬ ಇಷ್ಟ ಆಗಿದೆ ಅಂಥೇಳಿ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಇನ್ನು ಮುಂದಿನ ಸಂದೇಶ, ರಾಧಿಕಾ ಚಿತ್ರದುರ್ಗದಿಂದ.

ಓಕೆ, ಇವರು ಅಭಿಪ್ರಾಯ ತಿಳಿಸಿಲ್ಲ, ಬೇರೆ ಯಾವ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸಿದ್ರು. ಮುಂದಿನ ಸಂದೇಶ, ಶುಭ ಸಂಜೆ ನಿರೂಪಕರಿಗೆ. ಚಿತ್ರ ಭಾಗ್ಯದ ಲಕ್ಷ್ಮಿ ಬಾರಮ್ಮ, ಹಾಡು ಯಾವ ಕವಿಯೂ ಬರೆಯಲಾರ, ರವಿಯು ಕಾಣದನ್ನ ಕವಿಯು ಕಂಡ ಎಂಬ ನಾಣ್ಣುಡಿಯಂತೆ ಕವಿಯ ಕಲ್ಪನೆ ಅದ್ಭುತ ಅಮೋಘ. ಸೂರ್ಯನಿಗೂ ಗೋಚರಲಾಗದ ಸೂಕ್ಷ್ಮ ಮತ್ತು ಆಳವಾದ ವಿಚಾರಗಳನ್ನು ಕವಿಯು ಕಲ್ಪನಾಶಕ್ತಿ, ಸೂಕ್ಷ್ಮ ಮತ್ತು ಸಂವೇದನಾ ಶಕ್ತಿ, ಕವಿಯು ಕೇವಲ ಕಣ್ಣಿಗೆ ಕಾಣದ ಭೌತಿಕ ಶಕ್ತಿಯನ್ನು ಕವಿಯು ಗ್ರಹಿಸಲು ಬಲ್ಲನು ಅಂಥೇಳಿ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಜಗಳೂರಿನಿಂದ ಹನುಮಂತಪ್ಪ ಮಡಿವಾಳರವರು, ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ ಅನು, ಅಂಜು, ಅಭಿ, ರೇಖಾ, ಶಾಂತಾ, ಶೇಖರ್. ನಮಸ್ತೆ ಮೇಡಮ್, ಶುಭ ಸಂಜೆ ಅಂತ ತಿಳಿಸಿದ್ದಾರೆ. ಹಾಗೆ ಆಯ್ಕೆ ಮಾಡಿರುವ ಎಲ್ಲ ಹಾಡುಗಳು ಕೂಡ ಚೆನ್ನಾಗಿದೆ, ಎವರ್ ಗ್ರೀನ್ ಗೋಲ್ಡನ್ ಹಾಡುಗಳು ಅಂಥೇಳಿ ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಇದೀಗ ಕೇಳೋಣ ನೀನನ್ನ ಗೆಲ್ಲಲಾರೆ ಚಿತ್ರದ ಈ ಗೀತೆಯನ್ನು.

ಕೇಳುಗರೆ, ಈ ಸಂಜೆ 6:15 ನಮ್ಮ ನಿಲಯದಿಂದ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹೊಳಲ್ಕೆರೆ ತಾಲೂಕು ಚಿತ್ರಹಳ್ಳಿ ಗ್ರಾಮದ ಕೆಂಚಮ್ಮ ಹಾಗೂ ಸಂಗಡಿಗರಿಂದ ಸಂಪ್ರದಾಯ ಪದವನ್ನ ಕೇಳುವಿರಿ. ಈ ಸಂಜೆ 6:51 ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ರೇಷ್ಮೆ ಕೃಷಿಯಲ್ಲಿನ ಅನುಭವಗಳ ಕುರಿತು ಹೊಸದುರ್ಗ ತಾಲೂಕು ಮಲ್ಲಿಹಳ್ಳಿಯ ಕೃಷಿಕ ಎಂ ಮಹೇಶ್ ಅವರೊಂದಿಗೆ ಸಂದರ್ಶನ, ರೈತರಿಗೆ ಸಲಹೆ, ನಂತರ ಜನಪದ ಗೀತೆಯನ್ನ ಕೇಳುವಿರಿ.

ಈ ಸಂಜೆ 6:51ಕ್ಕೆ ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ರೇಷ್ಮೆ ಕೃಷಿಯಲ್ಲಿನ ಅನುಭವಗಳ ಕುರಿತು ಹೊಸದುರ್ಗ ತಾಲೂಕು ಮಲ್ಲಿಹಳ್ಳಿಯ ಕೃಷಿಕ ಎಂ ಮಹೇಶ್ ಅವರೊಂದಿಗೆ ಸಂದರ್ಶನ, ರೈತರಿಗೆ ಸಲಹೆ, ನಂತರ ಜನಪದ ಗೀತೆಯನ್ನ ಕೇಳುವಿರಿ. ಇನ್ನು ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಮತ್ತೊಂದು ಸಂದೇಶವಿದೆ. ಲತಾ ಶಿವಶಂಕರ ಚಟ್ಟೇರ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಬಸವನ ಬಾಗೇವಾಡಿ ವಿಜಯಪುರದಿಂದ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗಿಷ್ಟವಾದ ಹಾಡು ಕಾಮನಬಿಲ್ಲು ಚಿತ್ರದ್ದು. ಮೇಡಮ್ ಹಾಗೆ ಶುಭ ಸಂಜೆಯ ನಮಸ್ಕಾರಗಳು, ನಿಮ್ಮ ನಿರೂಪಣೆ ತುಂಬ ಇಷ್ಟ ಆಯಿತು ಅಂಥೇಳಿ ಧನ್ಯವಾದಗಳು ನಿಮ್ಮ ಸಂದೇಶಕ್ಕೂ ಕೂಡ. ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಕಾಮನಬಿಲ್ಲು ಚಿತ್ರದ ಈ ಗೀತೆಯನ್ನು.

ಕಾರ್ಯಕ್ರಮದಲ್ಲಿ ಇನ್ನೆರಡು ಸಂದೇಶಗಳು ನಮ್ಮನ್ನ ತಲುಪಿದೆ. ಯಾರು ಅಂದ್ರೆ ಶಶಿಕಲಾ ಸಾಯಿನಾಥ್ ಎಂ ಕೆ ಹಟ್ಟಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ರಾಜ್ಕುಮಾರ್ ಅವರ ಚಿತ್ರದ ಹಾಡುಗಳು ಎಲ್ಲವೂ ಕೂಡ ತುಂಬಾ ಇಷ್ಟವಾದ ಹಾಡುಗಳು, ಇದೇ ತರ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇರಿ ಅಂತ ತಿಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಮುಂದಿನ ಸಂದೇಶ ನಲ್ಮೆಯ ಆಕಾಶವಾಣಿ ಕೇಂದ್ರ ನಿರೂಪಕರಿಗೆ ಸಾಯಂಕಾಲದ ಶುಭ ವಂದನೆಗಳು. ಬಿತ್ತರಗೊಳ್ಳುತ್ತಿರುವ ಸುಮಧುರ ಪ್ರೇಮ ಗೀತೆಗಳು ಯುವ ಹೃದಯಗಳಿಗೆ ಮುದ ನೀಡುತ್ತಿವೆ, ಧನ್ಯವಾದಗಳು ಅಂತ ಸಂದೇಶವನ್ನ ಕಳಿಸಿದ್ದಾರೆ. ದಾದೇಮಿಯ ಫಿರಾಜಾದೆ ಬೆಳಗಾಂ ಜಿಲ್ಲೆ ಅಥಣಿ ತಾಲೂಕು ಐಗಳಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ.

ಕೇಳುಗರೆ, ದಿನಾಂಕ 16/7/2026 ಗುರುವಾರ ಬೆಳಗ್ಗೆ 8:30 to 9:30 ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಮಕ್ಕಳಲ್ಲಿ ಆಕಸ್ಮಿಕ ಗಾಯಗಳು, ತಡೆಗಟ್ಟುವಿಕೆ ಮತ್ತು ಪ್ರಥಮ ಚಿಕಿತ್ಸೆ. ಭಾಗವಹಿಸುತ್ತಾರೆ ಸರ್ಜಿ ವೇದಾಂತ ಆಸ್ಪತ್ರೆಯ ಮಕ್ಕಳ ತೀವ್ರ ನಿಗಾ ತಜ್ಞರಾದ ಡಾಕ್ಟರ್ ಪಂಕಜ ಎಟಿ. ಭಾಗವಹಿಸಿ ಮಕ್ಕಳಲ್ಲಿ ಸಾಮಾನ್ಯವಾಗಿ ಸಂಭವಿಸುವ ಆಕಸ್ಮಿಕ ಗಾಯಗಳು, ಬಿದ್ದು ಉಂಟಾಗುವ ಗಾಯಗಳು, ಸುಟ್ಟ ಗಾಯಗಳು, ವಿಷಕಾರಿ ಪದಾರ್ಥಗಳ ಸೇವನೆ, ಉಸಿರುಗಟ್ಟುವಿಕೆ, ನೀರಿನಲ್ಲಿ ಮುಳುಗುವಿಕೆ ಹಾಗೂ ರಸ್ತೆ ಅಪಘಾತಗಳಿಂದ ಮಕ್ಕಳನ್ನು ಸುರಕ್ಷಿತವಾಗಿಡುವಂತಹ ವಿಧಾನಗಳು, ತುರ್ತು ಸಂದರ್ಭಗಳಲ್ಲಿ ನೀಡಬೇಕಾದ ಪ್ರಥಮ ಚಿಕಿತ್ಸೆ, ಆಸ್ಪತ್ರೆಗೆ ಯಾವಾಗ ಕರೆತರಬೇಕು ಹಾಗೂ ಪೋಷಕರು ಪಾಲಿಸಬೇಕಾದ ಮುನ್ನೆಚ್ಚರಿಕೆಗಳ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಕೇಳುಗರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು 9141970772. ದೂರವಾಣಿ ಸಂಖ್ಯೆ 08194295649. ವಾಟ್ಸ್ಆಪ್ ಮೂಲಕ ನೀವು ಪ್ರಶ್ನೆಯನ್ನ ಕೇಳಬಹುದು, ಸಂದೇಶವನ್ನ ಕಳಿಸಬಹುದು. ವಾಟ್ಸ್ಆಪ್ ಸಂಖ್ಯೆ 9448640273. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ತಪ್ಪದೆ ಕೇಳಿ, ಇದೇ ಗುರುವಾರ ಬೆಳಗ್ಗೆ 8:30 ನಿಮಿಷಕ್ಕೆ ನಿಮ್ಮ ಪ್ರೀತಿಯ ಚಿತ್ರದುರ್ಗ ಆಕಾಶವಾಣಿ FM ಕೇಂದ್ರದಿಂದ.

ಕೇಳುಗರೆ, ಈ ರಾತ್ರಿ 8 ಗಂಟೆಗೆ ನಮ್ಮ ನಿಲಯದಿಂದ ಜನರಂಜನಿ ವಾಟ್ಸ್ಆಪ್ ಆಧಾರಿತ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಕೇಳುಗರು ಸಂದೇಶದ ಮೂಲಕ ತಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ನಮಗೆ ತಿಳಿಸಬಹುದು. ನಮ್ಮ ಸಂದೇಶದ ಸಂಖ್ಯೆ ವಾಟ್ಸ್ಆಪ್ ಸಂಖ್ಯೆ 944486403.

ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೂ ಕೂಡ ಒಗಟಿಗೊಂದು ಪದ ವಾಟ್ಸಪ್ ಆಧಾರಿತ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಕೇಳುವಂತ ಒಗಟಿಗೆ ಒಂದು ಹಾಡಿನ ಕಾಲಾವಧಿ ಇರುತ್ತೆ. ನೀವು ಕೂಡ ಸಂದೇಶವನ್ನ ಕಳಿಸಬಹುದು, ಉತ್ತರಗಳನ್ನ ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9444840273. ಇನ್ನು ಕಾರ್ಯಕ್ರಮದ ಆರಂಭದಲ್ಲಿ ನಾನು ಕೇಳ್ತಾ ಇರುವಂತಹ ಒಗಟು, ಹಾಸಿಗೆ ಸುತ್ತಲು ಸಾಧ್ಯವಿಲ್ಲ, ಹೂವು ಎತ್ತಲು ಸಾಧ್ಯವಿಲ್ಲ. ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ಹಾಸಿಗೆ ಸುತ್ತಲು ಸಾಧ್ಯವಿಲ್ಲ, ಹೂವು ಎತ್ತಲು ಸಾಧ್ಯವಿಲ್ಲ, ಏನದು? ಸಂದೇಶಗಳನ್ನು ಕಳಿಸಿ. ನಿಮ್ಮ ಉತ್ತರಗಳು ಚಿಕ್ಕದಾಗಿ ಚೊಕ್ಕದಾಗಿ ಇರಲಿ. ಒಂದು ಗೀತೆಯ ನಂತರ ನಿಮ್ಮ ಸಂದೇಶಗಳನ್ನು ನಾನು ತಗೊಳ್ತೇನೆ. ಈಗ ಕೇಳಿ ಅಂಡಮಾನ್ ಚಿತ್ರದ ಈ ಗೀತೆಯನ್ನು.

ಚಿತ್ರದುರ್ಗದಿಂದ, ಹೊನ್ನೂರಾಲಿ ಹನುಮಂತಾಪುರ ಜಗಳೂರಿನಿಂದ, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಅಮೃತಾ ರಮೇಶ್ ಚಿತ್ರದುರ್ಗ, ಪ್ರತಿಭಾ ರಾಘವೇಂದ್ರ ಚೋರನೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಓಕೆ, ಶಶಿಕಲಾ ಸಾಯಿನಾಥ್ ಎಂಕೆಹಟ್ಟಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಿರಿಗೌರಿ ಬಸವಮಂಟಪ ರಸ್ತೆ ಚಿತ್ರದುರ್ಗದಿಂದ, ಉಮಾಮೋಹನ ಮುರುಳಿ ಜೋಗಿಮಟ್ಟಿ ರಸ್ತೆ ಒಂದನೇ ಕ್ರಾಸ್ನಿಂದ, ಹಾಗೆ ಕವಿತಾ ರವಿ ಹಾಗೂ ಚಿರಂತ್ ಸುಕೃತ್ ಮತ್ತು ಚಿರಂತ್ ಹೊಳಲ್ಕೆರೆ ರೋಡ್ ನೆಹರು ನಗರದಿಂದ, ಷಡಕ್ಷರಪ್ಪ ಪಿ ಉಪನ್ಯಾಸಕರು ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ತಾರಾ ನಾಗರಾಜ್ ಅತ್ತಿಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಗೀತಾ ಶಶಿಧರ್ ಶಿವಗಂಗದಿಂದ, ಹರಪನಹಳ್ಳಿ ತಾಲೂಕು ಚಿಕಟೇರಿಯಿಂದ ಕೆಂಚನಗೌಡರ ರಮೇಶ್ ಉತ್ತರವನ್ನು ಕಳಿಸಿದ್ದಾರೆ. ವಿಶಾಲ ಷಡಕ್ಷರಪ್ಪ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ದಾದೆ ಮಿಯಾ ಫಿರಾಜಾದೆ ಬೆಳಗಾವಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹನುಮಂತಪ್ಪ ಮಡಿವಾಳರ ಜಗಳೂರಿನಿಂದ ಮೋಡ ಚುಕ್ಕಿ ಅಂತ ಹೇಳಿ ಕಳಿಸಿದ್ದಾರೆ. ಆಕಾಶ ಆಗಿದ್ರೆ ಅದಕ್ಕೆ ಕರೆಕ್ಟ್ ಆದ ಉತ್ತರ ಆಗ್ತಿತ್ತು ಅಂತ. ಓಕೆ, ಇನ್ನು ಶಿಲ್ಪಾ ವಿದ್ಯಾನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ತಿಪ್ಪಣ್ಣ ಕೋಳಿಹಾಳ್ ಕುದುರೆ ಮೋತಿ ಇಂದ ಸಂದೇಶವನ್ನ ಕಳಿಸಿದ್ದಾರೆ. ಮಾದಪ್ಪ ಹಾಗೂ ಕೆ ಎಂ ಕೃಷ್ಣ ಕಮಂಡಲಗೊಂದಿ ಜಗಳೂರು ತಾಲೂಕಿನಿಂದ, ಮೇನಕಾ ಉಮೇಶ್ ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗದಿಂದ, ಶೋಭಾ ಲೋಕೇಶ್ ಗಾರೆಹಟ್ಟಿ ಚಿತ್ರದುರ್ಗ, ಎಂ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರು, ಹಾಗೆ ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಮೀರಾ ನಾಡಿಗ್ ಚಿತ್ರದುರ್ಗದಿಂದ, ಉಮಾದೇವಿ PWD ಕಾಲೋನಿ BR ಪ್ರಾಜೆಕ್ಟ್ ಶಿವಮೊಗ್ಗದಿಂದ, ಹಾಗೆ ಛಾಯಾ ನಕುಲ್ ಗುಳೆದಗುಡ್ಡ ಬಾಗಿಲಕೋಟೆ ಜಿಲ್ಲೆ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ತಿಪ್ಪೇಸ್ವಾಮಿ ರಾಮತೀರ್ಥದಿಂದ, ಇನ್ನು ಹಿರಿಯೂರು ತಾಲೂಕು ಪಾಲವನಹಳ್ಳಿಯಿಂದ ಮಹಾಂತೇಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ, ರಜನಿ ಶ್ರೀಕಂಠ, ಸಚಿನ್ ಭಾಸ್ಕರ್ GHR ಲೇಔಟ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ವಿಜಯಪುರದಿಂದ ಸುದರ್ಶನ್ ಭರತ್ ಕುಮಾರ್ ಬಂದೆ ನವಾಜ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಕೆ ಶಿವಾನಂದಪ್ಪ, ಎನ್ ಚಂದ್ರಮ್ಮ ಸವಳಂಗ, ನ್ಯೂ ಇಂದಿರಾ ಕಾಲೋನಿ ನ್ಯಾಮತಿ ದಾವಣಗೆರೆ ಜಿಲ್ಲೆಯಿಂದ, ಹಾಗೆ ರತ್ನ ಬಸವರಾಜ್, ರಾಕೇಶ್ ಪ್ರಸಾದ್ ಜನತಾ ಕಾಲೋನಿ ಕೊಂಡ್ಲಹಳ್ಳಿಯಿಂದ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಚಿತ್ರದುರ್ಗದಿಂದ, ಸಿದ್ದನಗೌಡ ಮುದ್ರಿ ಗೌಡ ಇಂತ ಇನಾಮ ಹೊಂಗಲ ಸವದತ್ತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅಂಬಿಕಾ ಕಸವನಹಳ್ಳಿ ಗೊಲ್ರಹಟ್ಟಿಯಿಂದ, ಶ್ರೀಕಂಠಮೂರ್ತಿ ಸ್ಕಂದನ್ ಭಾಸ್ಕರ್ ಮೆದೆಹಳ್ಳಿ ರಸ್ತೆ ಚಿತ್ರದುರ್ಗದಿಂದ, ಹಾಗೆ ಚಿತ್ರದುರ್ಗದಿಂದ ಪಂಡ್ರಳ್ಳಿ ರವಿ ಅವರು ಹೆಡ್ ಪೋಸ್ಟ್ ಆಫೀಸ್ ಹತ್ರ, ಶಕುಂತಲಮ್ಮ ಶ್ರೀನಿವಾಸ ಮೂರ್ತಿ, ರೂಪಾ ರಾಘವೇಂದ್ರ, ಶಬರೀಶ್ ಚಿಕ್ಕನಾಯಕನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಸಂದೇಶ ಕಳಿಸಿದಂಥ ಉತ್ತರಗಳನ್ನು ಕಳಿಸಿದಂಥ ನಮ್ಮೆಲ್ಲ ಕೇಳುಗರಿಗೂ ಕೂಡ ಧನ್ಯವಾದಗಳು. ಇನ್ನು ಮುಂದಿನ ಒಂದು ಒಗಟು ಕೇಳೋದಾದರೆ, ಚೋಟುದ್ದ ಹುಡುಗನಿಗೆ ಮಾರುದ್ದ ಪೇಟ, ತುಂಬ ಈಸಿಯಾಗಿದೆ, ಹಾಗೆ ಉತ್ತರಗಳು ಕೂಡ ಚಿಕ್ಕದಾಗಿ ಚೊಕ್ಕವಾಗಿ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ. ಚೋಟುದ್ದ ಹುಡುಗನಿಗೆ ಮಾರುದ್ದ ಪೇಟ, ಏನದು ಸಂದೇಶವನ್ನು ಕಳಿಸಿ. ಒಂದು ಗೀತೆಯ ಕಾಲಾವಧಿ ಇರುತ್ತೆ, ಕುಶಲವೇ ಕ್ಷೇಮವೇ ಚಿತ್ರದ ಈ ಗೀತೆಯನ್ನು ಇದೀಗ ಕೇಳಿ ಬರೋಣ.

ಕೇಳುಗರೆ, ಕಾರ್ಯಕ್ರಮದಲ್ಲಿ ನಾನು ಒಗಟನ್ನ ಕೇಳಿದ್ದೆ, ಹಾಸಿಗೆ ಸುತ್ತಲೂ ಸಾಧ್ಯವಿಲ್ಲ, ಹೂವು ಎತ್ತಲು ಸಾಧ್ಯವಿಲ್ಲ ಅಂತೇಳಿ. ಇದಕ್ಕೆ ಉತ್ತರ ಆಕಾಶ ಮತ್ತು ನಕ್ಷತ್ರ ಅಂತೇಳಿ. ಹಾಗೆ ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಕೇಳುಗರು ಕೂಡ ಸಂದೇಶಗಳನ್ನ ಕಳಿಸಿದ್ದೀರಿ. ಯಾರೆಲ್ಲ ಕಳಿಸಿದ್ದಾರೆ ಅಂತ ಹೇಳಿ ನೋಡೋಣ. ನೇತ್ರಾ ನಟ

ಕೇಳುಗರೆ, ಇದು ಒಗಟಿಗೊಂದು ಪದ ವಾಟ್ಸಪ್ ಆಧಾರಿತ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಾನು ಒಗಟೊಂದನ್ನ ಕೇಳಿದ್ದೆ, ಚೋಟುದ್ದ ಹುಡುಗನಿಗೆ ಮಾರುದ್ದ ಪೇಟ ಅಂತ ಹೇಳಿ. ಹಾಗೆ ಅನೇಕ ಸಂದೇಶಗಳು ನಮ್ಮ ಕೇಳುಗರು ಕಳಿಸಿದ್ದಾರೆ. ಕೆ ಶಿವಾನಂದಪ್ಪ, ಎನ್ ಚಂದ್ರಮ್ಮ ಸವಳಂಗ, ನ್ಯೂ ಇಂದಿರಾ ಕಾಲೋನಿ ನ್ಯಾಮತಿ ದಾವಣಗೆರೆಯಿಂದ, ಹಾಗೆ ರೂಪ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಹೊನ್ನೂರಾಲಿ ಹನುಮಂತಾಪುರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ನೇತ್ರ ನಟರಾಜ್ ಚಿತ್ರದುರ್ಗದಿಂದ, ಅಮೃತ ರಮೇಶ್ ಚಿತ್ರದುರ್ಗದಿಂದ, ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ, ಸಚಿನ್ ಭಾಸ್ಕರ್ GHR ಲೇಔಟ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಉಮಾ ಮೋಹನ ಮುರುಳಿ, ಜೋಗಿಮಟ್ಟಿ ರಸ್ತೆ ಮೊದಲನೇ ತಿರುವಿನಿಂದ, ಗೀತಾ ಶಶಿಧರ್ ಶಿವಗಂಗಾದಿಂದ, ಹಾಗೆ ಶಶಿಕಲಾ ಸಾಯಿನ ತೆಮ್ಕೆಹಟ್ಟಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪ್ರತಿಭಾ ರಾಘವೇಂದ್ರ ಚೂರ್ನೂರಿನಿಂದ, ಅನಂತರ ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಸಿದ್ದಲಿಂಗ ಮೂರ್ತಿ ಸಿರಿಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರು. ಇನ್ನು ಶಕುಂತಲಮ್ಮ, ಶ್ರೀನಿವಾಸ್ ಮೂರ್ತಿ, ರೂಪಾ ರಾಘವೇಂದ್ರ, ಶಬರೀಶ್ ಚಿಕ್ಕನಾಯಕನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕವಿತಾ ರವಿ ಹೊಳಲ್ಕೆರೆ ರೋಡ್ ನೆಹರು ನಗರದಿಂದ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟಿಂದ, ಸುಜಾತ ಕೆಹಾರ್ ಮತ್ತು ಸ್ನೇಹ ಕಾವಾಡಿಗರ ಹಟ್ಟಿ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹರಪನಹಳ್ಳಿ ತಾಲೂಕು ಚಿಕಟೇರಿಯಿಂದ ಕೆಂಚನಗೌಡರ ರಮೇಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ವಿಜಯಪುರ ಸುದರ್ಶನ್ ಭರತ್ ಕುಮಾರ್ ಬಂದೇ ನವಾಜ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಪಾರಿಜಾತ ಚಿತ್ರದುರ್ಗದಿಂದ, ಅನಂತರ ನಾಗೇಂದ್ರಪ್ಪ ಉಡೇವು ಮೊಳಕಾಲ್ಮೂರಿನಿಂದ ಸಂದೇಶವನ್ನು

ಕಳಿಸಿದ್ದಾರೆ. ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ. ನಂತರ ಪಲ್ಲವಿ ಭಾಸ್ಕರ್ ಅಬ್ಬೇನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಷಡಕ್ಷರಪ್ಪ ಉಪನ್ಯಾಸಕರು ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ. ಇನ್ನು ದಾದೆಮಿಯಾ ಫಿರಾಜಾದೆ ಬೆಳಗಾವಿಯಿಂದ, ಬೆಳಗಾವಿ ಅಥಣಿ ತಾಲೂಕು ಐಗಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ವರಲಕ್ಷ್ಮಿ ಜೆಸಿಆರ್ ಸೆವೆಂತ್ ಕ್ರಾಸ್ ಚಿತ್ರದುರ್ಗದಿಂದ. ನಂತರ ರತ್ನಬಸವರಾಜ್ ಜನತಾ ಕಾಲೋನಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ ಕೊಂಡ್ಲಹಳ್ಳಿಯಿಂದ. ಉಮಾದೇವಿ ಪಿಡಬ್ಲ್ಯೂ ಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್ ಶಿವಮೊಗ್ಗದಿಂದ. ನಂತರ ವಿಶಾಲ ಷಡಕ್ಷರಪ್ಪ ಹೊಳಲ್ಕೆರೆ ರಸ್ತೆಯಿಂದ. ಮಾದಪ್ಪ ಹಾಗೂ ಕೆಎಂ ಕೃಷ್ಣ ಕಮಂಡಲಗೊಂದಿ ಜಗಳೂರು ತಾಲೂಕಿನಿಂದ. ಇನ್ನು ಶೋಭಾ ಲೋಕೇಶ್ ಗಾರೆಹಟ್ಟಿ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸುಬಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅಂಬಿಕಾ ಕಸವನಹಳ್ಳಿ ಗುಲ್ಲರಹಟ್ಟಿಯಿಂದ. ಎಂಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಿದ್ದನಗೌಡ ಮುದಿಗೌಡ ಗೌಡ್ರ ಇನಾಮ ಹೊಂಗಲ ಸವದತ್ತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎಂ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ. ಇನ್ನು ಚಿತ್ರದುರ್ಗದಿಂದ ಪಂಡ್ರಳ್ಳಿ ರವಿ ಅವರು, ಹಾಗೆ ಹಿರಿಯೂರು ತಾಲೂಕು ಪಾಲವನಹಳ್ಳಿಯಿಂದ ಮಹಾಂತೇಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಛಾಯಾ ನಕುಲ್ ಗುಳೆದಗುಡ್ಡ ಬಾಗಲಕೋಟೆ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮೇನಕಾ ಉಮೇಶ್ ಚೌಡೇಶ್ವರಿ ಬಡಾವಣೆಯಿಂದ. ಹಾಗೆ ಶಿಲ್ಪಾ ವಿದ್ಯಾನಗರದಿಂದ. ಶ್ರೀಕಂಠಮೂರ್ತಿ ಸ್ಕಂದನ್ ಭಾಸ್ಕರ್ ಮೆದೇಹಳ್ಳಿ ರಸ್ತೆ ಚಿತ್ರದುರ್ಗದಿಂದ. ಶಿವಣ್ಣ ಓಬನಹಳ್ಳಿ ಚಳ್ಳಕೆರೆ ತಾಲೂಕಿನಿಂದ. ಹಾಗೆ ಸಿರಿಗೌರಿ ಬಸವ ರಸ್ತೆ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಉಮಾ ಮಹಾಂತೇಶ್ ಹನುಮಂತನಗರ ಚಿತ್ರದುರ್ಗದಿಂದ. ತಿಪ್ಪೇಸ್ವಾಮಿ ರಾಮತೀರ್ಥ ಹರಿಹರ ತಾಲೂಕಿನಿಂದ. ಅನಂತರ ರಾಮಚಂದ್ರಪ್ಪ ಸಂಡೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅಂಜಿನಪ್ಪ ಗಂಗಮ್ಮ ಸುಟ್ಟಕಾರ್ನರಹಟ್ಟಿಯಿಂದ. ಅನಂತರ ನಿಮ್ಮ ಉತ್ತರವನ್ನು ಅಷ್ಟೇ ಕಳಿಸಿದ್ದೀರಿ, ನಿಮ್ಮ ಹೆಸರನ್ನು ಕಳಿಸಿಲ್ಲ. ನಿಮ್ಮ ಸಂಖ್ಯೆ ಕೊನೆ ಆಗ್ತಾ ಇದೆ 061 ನಿಮ್ಮ ಹೆಸರು ಕೂಡ ಇರಲಿ ಅಂಥೇಳಿ. ಮುಂದಿನ ಸಂದೇಶ ಗೌರಮ್ಮ ಜೆ ಜೆ ಹಟ್ಟಿ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮಾಳಪ್ಪನಹಟ್ಟಿಯಿಂದ ಅಂಗಡಿ ಮಹೇಶ್ ಅವರು. ಹಾಗೆ ನಿಮ್ಮ ಹೆಸರನ್ನು ಹೇಳಿದ್ದೀನಿ ಮತ್ತು ಇನ್ನೊಂದ್ಸರಿ ಕಳಿಸಿದ್ದೀರಿ ರೂಪಾ ಅವರು. ಓಕೆ, ಉತ್ತರಗಳ ಸಂದೇಶಕ್ಕಾಗಿ ಧನ್ಯವಾದಗಳು. ಉತ್ತರ ಏನಾಗಿತ್ತು ಅಂದರೆ ಸೂಜಿ ದಾರ ಅಥವಾ ಬೆಂಕಿ ಕಡ್ಡಿ ಎರಡೂ ಕೂಡ ಬರುತ್ತೆ. ನಮ್ಮ ಕೇಳುಗರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸಂದೇಶಗಳನ್ನು ಕಳಿಸಿದ್ರು. ಇನ್ನು ಮುಂದಿನ ಒಗಟು, ಒಂಟಿ ಗಂಬದ ಮೇಲೆ ನಾಲ್ಕು ಕಾಲಿನ ಮಂಟಪ. ಒಂಟಿ ಗಂಬದ ಮೇಲೆ ನಾಲ್ಕು ಕಾಲಿನ ಮಂಟಪ. ಉತ್ತರಗಳನ್ನು ಕಳಿಸಿ, ಹಾಗೆ ಒಂದು ಗೀತೆಯನ್ನು ಇದೀಗ ಕೇಳಿ ಬರೋಣ. ಚಿತ್ರ ಚಂದ್ರ ಚಕೋರಿ.

ಕೇಳುಗರೆ, ಕಾರ್ಯಕ್ರಮದಲ್ಲಿ ನಾನು ಮತ್ತೊಂದು ಒಗ್ಗಟ್ಟನ್ನ ಕೇಳಿದ್ದೆ. ಒಂಟಿಗಂಬದ ಮೇಲೆ ನಾಲ್ಕು ಕಾಲಿನ ಮಂಟಪ ಅಂತೇಳಿ ನಮ್ಮ ಕೇಳುಗರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಉತ್ತರಗಳನ್ನ ಕಳಿಸಿದ್ದಾರೆ. ಯಾರೆಲ್ಲ ಉತ್ತರಗಳನ್ನ ಕಳಿಸಿದ್ದಾರೆ ಅಂತ ಹೇಳಿ ನೋಡೋಣ. ಹೊನೂರಾಲಿ ಹನುಮಂತಾಪುರ ಜಗಳೂರಿನಿಂದ, ನೇತ್ರ ನಟರ ಚಿತ್ರದುರ್ಗದಿಂದ, ರೂಪ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಸಿರಿಗೌರಿ ಬಸವ ಮಂಟಪ ರಸ್ತೆ ಚಿತ್ರದುರ್ಗದಿಂದ, ಹಾಗೆ ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಉಮಾ ಮಹಾಂತೇಶ್ ಹನುಮಂತನಗರ ಚಿತ್ರದುರ್ಗದಿಂದ, ಸುಜಾತ ಕೆಆರ್ ಮತ್ತು ಸ್ನೇಹ ಕವಾಡಿಗರ ಹಟ್ಟಿ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಗೀತಾ ಶಶಿಧರ್ ಶಿವಗಂಗಾದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಷಡಕ್ಷರಪ್ಪ ಉಪನ್ಯಾಸಕರು ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಉಮಾಮೋಹನ ಮುರುಳಿ ಜೋಗಿಮಟ್ಟಿ ರಸ್ತೆ ಫಸ್ಟ್ ಕ್ರಾಸಿಂದ, ಅಮೃತ ರಮೇಶ್ ಚಿತ್ರದುರ್ಗದಿಂದ, ಚಿತ್ರದುರ್ಗದಿಂದ ಪಂಡ್ರಳ್ಳಿ ರವಿ ಅವರು ಹೆಡ್ ಪೋಸ್ಟ್ ಆಫೀಸ್ ಹತ್ರ ಹೊಳಲ್ಕೆರೆ ರಸ್ತೆ. ಇನ್ನು ನಾಗೇಂದ್ರಪ್ಪ ಉಡೇವು ಮೊಳಕಾಲ್ಮೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ವಿಶಾಲ ಷಡಕ್ಷರಪ್ಪ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಕವಿತಾ ರವಿ ಹೊಳಲ್ಕೆರೆ ರೋಡ್ ನೆಹರು ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶಶಿಕಲಾ ಸಾಯಿನಾಥ್ ಎಂಕೆ ಹಟ್ಟಿ ಇವರು ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ, ಪಾರಿಜಾತ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪಲ್ಲವಿ ಭಾಸ್ಕರ್ ಅಬ್ಬೇನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶೋಭಾ ಲೋಕೇಶ್ ಗಾರೆಹಟ್ಟಿ, ನಂತರ ದಾದೆ ಮಿಯಾ ಫಿರಾಜಾದೆ ಬೆಳಗಾವಿ ಜಿಲ್ಲೆ ಐಗಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾಗವೇಣಿ ಸತೀಶ್ ರೋಹಿತ್ ಕನ್ನಿಕಾ ರಸ್ತೆ ಚಿತ್ರದುರ್ಗದಿಂದ, ಅನಂತರ ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿರ್ತಾರೆ. ಹರಪನಹಳ್ಳಿ ತಾಲೂಕು ಚಿಕ್ಕಟೇರಿಯಿಂದ ಕೆಂಚನ ಗೌಡರ ರಮೇಶ್ ಉತ್ತರವನ್ನು ಕಳಿಸಿದ್ದಾರೆ. ತಿಪ್ಪೇಸ್ವಾಮಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಇನ್ನು ಮಾದಪ್ಪ ಹಾಗೂ ಕೆ ಎಂ ಕೃಷ್ಣ ಕಮಂಡಲಗೊಂದಿಯಿಂದ, ಎಂ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ, ವಿಜಯಪುರದಿಂದ ಸುದರ್ಶನ್ ಭರತ್ಕುಮಾರ್ ಬಂದೆ ನವಾಜ್, ಅನಂತರ ಛಾಯಾ ನಕುಲ್ ಗುಳೇದಗುಡ್ಡ ಬಾಗಲಕೋಟೆ ಡಿಸ್ಟಿಕ್ಕಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅನಂತರಾಜು ಗೊರ್ಲಡ್ಕು ಹಿರಿಯೂರಿನಿಂದ ಉತ್ತರವನ್ನು ಕಳಿಸಿದ್ದಾರೆ. ಶಿಲ್ಪಾ ವಿದ್ಯಾನಗರದಿಂದ, ಅನಂತರ ಅಕ್ಷತ ಜೆ ಜೆ ಹಟ್ಟಿ ಚಿತ್ರದುರ್ಗದಿಂದ, ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ, ರಜನಿ ಶ್ರೀಕಂಠ, ಸಚಿನ್ ಭಾಸ್ಕರ್ ಜಿ ಎಚ್ ಆರ್ ಲೇಔಟ್ ಚಿತ್ರದುರ್ಗದಿಂದ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸುಮನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಎಂ ಆರ್ ಶ್ರೀಕಂಠನ್ ಅಗ್ರಹಾರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ನಾನು ಶಂಕರ್ ಡಿ ಎನ್, ಹೇಮಲತಾ, ಗ್ರೀಷ್ಮ, ಲೋಚನ್, ಗಿರೀಶ್, ಅನಸೂಯ ಚಿತ್ರದುರ್ಗದಿಂದ IUDP ಲೇಔಟ್ನಿಂದ ಉತ್ತರವನ್ನು ಕಳಿಸಿದ್ದಾರೆ. ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶ್ರೀಕಂಠಮೂರ್ತಿ ಸ್ಕಂದನ್

ಭಾಸ್ಕರ್ ಮೆದೇಹಳ್ಳಿ ರಸ್ತೆ ಚಿತ್ರದುರ್ಗದಿಂದ, ಮೀರಾ ನಾಡಿ ಚಿತ್ರದುರ್ಗದಿಂದ, ಮೇನಕಾ ಉಮೇಶ್ ಚಿತ್ರದುರ್ಗ, ಶಕುಂತಲಮ್ಮ ಶ್ರೀನಿವಾಸ ಮೂರ್ತಿ, ರೂಪಾ ಶಬರೀಶ್ ರಾಘವೇಂದ್ರ ಚಿಕ್ಕನಾಯಕನ ಹಳ್ಳಿಯಿಂದ ಸಂದೇಶವನ್ನ ಕಳಿಸಿರ್ತಾರೆ. ಶಿವಣ್ಣ ಪಿ ಓಬನಹಳ್ಳಿ ಚಳ್ಳಕೆರೆ ತಾಲೂಕಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ರತ್ನ ಬಸವರಾಜ್ ಜನತಾ ಕಾಲೋನಿಯಿಂದ ಕೊನೆಯ ಸಂದೇಶ ಶ್ರೀನಿವಾಸ್ ಕಬೀರಾನಂದ ನಗರ ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಓಕೆ, ನಿಮ್ಮ ಉತ್ತರಗಳ ಸಂದೇಶಕ್ಕಾಗಿ ಧನ್ಯವಾದಗಳು. ಇನ್ನು ಕೇಳಿದಂತಹ ಒಂಟಿಗಂಬದ ಮೇಲೆ ನಾಲ್ಕು ಕಾಲಿನ ಮಂಟಪ ಲವಂಗ ಆಗಿರುತ್ತೆ, ಅದಕ್ಕೆ ಉತ್ತರ ಲವಂಗ ಆಗಿರುತ್ತೆ. ನಮ್ಮ ಕೇಳುಗರು ಬೇರೆ ಬೇರೆ ರೀತಿಯ ಉತ್ತರಗಳನ್ನು ಕೊಟ್ಟಿದ್ರು. ಕೆಲವರು ಸಾಕಷ್ಟು ಪ್ರಯತ್ನ ಮಾಡಿದರೆ, ಇನ್ನು ಕೆಲವರು ಸರಿಯಾದ ಉತ್ತರಗಳನ್ನು ನೀಡಿದ್ರು. ಇನ್ನು ಸಾಕಷ್ಟು ಸಮಯ ತುಂಬ ಕಡಿಮೆ ಇರೋದರಿಂದ ಮತ್ತೊಂದು ಒಗಟನ್ನು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಗೀತೆಯನ್ನು ಇದೀಗ ಕೇಳಿಸ್ತೇನೆ. ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಈ ಗೀತೆ

0: ಆಕಾಶವಾಣಿ ಚಿತ್ರದುರ್ಗ, ಸಮಯ 6:08. ಇದೀಗ ಪ್ರಕಟಣೆಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.

ಕೇಳುವರೆ ದಿನಾಂಕ 16/7/2026 ಗುರುವಾರ ಬೆಳಗ್ಗೆ 8:30-9:30 ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಮಕ್ಕಳಲ್ಲಿ ಆಕಸ್ಮಿಕ ಗಾಯಗಳು, ತಡೆಗಟ್ಟುವಿಕೆ ಮತ್ತು ಪ್ರಥಮ ಚಿಕಿತ್ಸೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಸರ್ಜಿ ವೇದಾಂತ ಆಸ್ಪತ್ರೆಯ ಮಕ್ಕಳ ತೀವ್ರ ನಿಗಾ ತಜ್ಞರಾದ ಡಾಕ್ಟರ್ ಪಂಕಜ ಎಟಿ. ಇವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳಲ್ಲಿ ಸಾಮಾನ್ಯವಾಗಿ ಸಂಭವಿಸುವ ಆಕಸ್ಮಿಕ ಗಾಯಗಳು, ಬಿದ್ದು ಉಂಟಾಗುವಂತಹ ಗಾಯಗಳು, ಸುಟ್ಟ ಗಾಯಗಳು, ವಿಷಕಾರಿ ಪದಾರ್ಥಗಳ ಸೇವನೆ, ಉಸಿರುಗಟ್ಟುವಿಕೆ, ನೀರಿನಲ್ಲಿ ಮುಳುಗುವಿಕೆ ಹಾಗೂ ರಸ್ತೆ ಅಪಘಾತಗಳಿಂದ ಮಕ್ಕಳನ್ನ ಸುರಕ್ಷಿತವಾಗಿಡುವ ವಿಧಾನಗಳು, ತುರ್ತು ಸಂದರ್ಭಗಳಲ್ಲಿ ನೀಡಬೇಕಾದ ಪ್ರಥಮ ಚಿಕಿತ್ಸೆ, ಆಸ್ಪತ್ರೆಗೆ ಯಾವಾಗ ಕರೆತರಬೇಕು ಹಾಗೂ ಪೋಷಕರು ಪಾಲಿಸಬೇಕಾದ ಮುನ್ನೆಚ್ಚರಿಕೆಗಳ ಕುರಿತು ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಕೇಳುಗರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರೆ ಮಾಡಲು ಬಳಸಬಹುದಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಮತ್ತೊಂದು 9141970272. ದೂರವಾಣಿ ಸಂಖ್ಯೆ 29564 ಎಸ್ಟಡಿ ಕ್ರಮಾಂಕ 08194. ವಾಟ್ಸ್ಆಪ್ ಮೂಲಕ ನೀವು ಪ್ರಶ್ನೆಯನ್ನು ಕೇಳಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9448640273. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ತಪ್ಪದೆ ಕೇಳಿ, ಇದೇ ಗುರುವಾರ ಬೆಳಗ್ಗೆ 8:30-9:30 ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮವನ್ನು

ಕೆಡುಗರೆ ಈ ಸಂಜೆ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹೊಳಲ್ಕೆರೆ ತಾಲೂಕು ಚಿತ್ರಹಳ್ಳಿ ಗ್ರಾಮದ ಕೆಂಚಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯ ಪದವನ್ನು ಕೇಳುವಿರಿ.

ಈ ಸಂಜೆ 6:51ಕ್ಕೆ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ರೇಷ್ಮೆ ಕೃಷಿಯಲ್ಲಿನ ಅನುಭವಗಳ ಕುರಿತು ಹೊಸದುರ್ಗ ತಾಲೂಕು ಮಲ್ಲಿಹಳ್ಳಿಯ ಕೃಷಿಕ ಎಂ ಮಹೇಶ್ ಅವರೊಂದಿಗೆ ಸಂದರ್ಶನ, ರೈತರಿಗೆ ಸಲಹೆ, ನಂತರ ಜನಪದ ಗೀತೆಯನ್ನ ಕೇಳುವಿರಿ.

ಈ ರಾತ್ರಿ 8 ಗಂಟೆಗೆ ನಮ್ಮ ನಿಲಯದಿಂದ ಜನರಂಜನಿ ವಾಟ್ಸ್ಆಪ್ ಆಧಾರಿತ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕೇಳುಗರು ತಮ್ಮ ಮೆಚ್ಚಿನ ಚಿತ್ರಗೀತೆಯನ್ನ ಕೇಳಲಿಕ್ಕೆ ಬಳಸಬಹುದಾದ ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆ 9448640273. ಇದುವರೆಗೂ ಪ್ರಕಟಣೆಗಳನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 6:05 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ ಸರಿಯಾಗಿ 6:10:08. ಆತ್ಮೀಯ ಕೇಳುಗರೆ, ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳನ್ನು ಪರಿಚಯಿಸಿಕೊಳ್ಳೋಣ. ಇನ್ನು ಮುಂದೆ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹೊಳಲ್ಕೆರೆ ತಾಲೂಕು ಚಿತ್ರಹಳ್ಳಿ ಗ್ರಾಮದ ಕೆಂಚಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯ ಪದವನ್ನ ಕೇಳುವಿರಿ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಅವಲೋಕನ. 6:35 ಸೇವಾ ಮಾಹಿತಿ. 6:51 ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ರೇಷ್ಮೆ ಕೃಷಿಯಲ್ಲಿನ ಅನುಭವಗಳ ಕುರಿತು ಹೊಸದುರ್ಗ ತಾಲೂಕು ಮಲ್ಲಿಹಳ್ಳಿಯ ಕೃಷಿಕ ಎಂ ಮಹೇಶ್ ಅವರೊಂದಿಗೆ ಸಂದರ್ಶನ. ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆಯನ್ನ ಕೇಳುವಿರಿ. 7:45 ಬರ ಮತ್ತು ಮರ ಈ ಕುರಿತು ಮಾತನಾಡುತ್ತಾರೆ.

ಈರಯ್ಯ ನಿಂಗಯ್ಯ ಕಿಲ್ಲೇದಾರ್. ನಂತರ 8 ಗಂಟೆಗೆ ಜನರಂಜನಿ ವಾಟ್ಸಪ್ ಆಧಾರಿತ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 8:45ಕ್ಕೆ ವಚನಗಳನ್ನು ಕೇಳುವಿರಿ. 9:15ಕ್ಕೆ ಭಾವಗೀತೆಗಳು. 9:30ಕ್ಕೆ ಸವಿನೆನಪು ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 10:00ರಿಂದ 11:00ವರೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು.

ಇನ್ನು ನಾಳಿನ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ನಮನ ಕೇಳುವಿರಿ. 6:30 ಚಿಂತನ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ. ಕಾರ್ಯಕ್ರಮ ಧಾರವಾಡ ಆಕಾಶವಾಣಿ ಕೇಂದ್ರದ ಕೊಡುಗೆ. 6:35 ದೇಶಭಕ್ತಿಗೀತೆ. 6:40 ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪ ನಾಯಕ ಯುಎಹೆಚ್ಎಸ್ ನೇಗಿಲ ಮಿಡಿತ ಪ್ರಸಾರವಾಗುತ್ತೆ. ವಿಷಯ ಶುಂಠಿ ಬೀಜೋಪಚಾರ ಕುರಿತು ಮಾಹಿತಿ ನೀಡುವ ತಜ್ಞರು ಡಾಕ್ಟರ್ ಗಿರೀಶ್, ಸಸ್ಯ ಸಂಸ್ಕರಣೆ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ಶಿವಮೊಗ್ಗ. 7:00 ದಿನಚರಿ, 7:15 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಅಂಡ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. 7:30 ಸೇವಾ ಮಾಹಿತಿ, 7:45 8:30 ನಂತರ 9:30 ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 9:05 ನಲ್ನುಡಿ, ಬದುಕಿಗೊಂದು ಹಿತ ನುಡಿ ಆದಿತ್ಯ ಪ್ರಕಾಶ್ ಅವರಿಂದ. 9:10 ಕಾಮನಬಿಲ್ಲು ಕಾರ್ಯಕ್ರಮ. 10:00 ನಮ್ಮ ನಿಲಯದಿಂದ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 11:00 ಜನಪದ ಗೀತೆಗಳನ್ನು ಕೇಳುವಿರಿ. 11:30 ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಸ್ಥಳ ಪರಿಚಯವನ್ನು ತಿಳಿಯುವಿರಿ.

ಇನ್ನು ನಾಳಿನ ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ರಂಗೋಲಿ ಕಲಾವಿದೆ ವೀಣಾ ಐತಾಳ್ ಅವರೊಂದಿಗೆ ಸಂದರ್ಶನ ನಡೆಸಿಕೊಡುತ್ತಾರೆ ಮಮತಾ ನವೀನ್ ಶೆಟ್ಟಿ. ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮ. ವಿಶ್ವ ಪ್ಲಾಸ್ಟಿಕ್ ಸರ್ಜರಿ ದಿನದ ಸಂದರ್ಭದಲ್ಲಿ ಅಪಘಾತದಲ್ಲಿ ಉಂಟಾಗುವ ಸಮಸ್ಯೆಗಳಿಗೆ ಪ್ಲಾಸ್ಟಿಕ್ ಸರ್ಜರಿ ಕುರಿತು ತಜ್ಞ ವೈದ್ಯರಾದ ಡಾ ರಮ್ಯಾ ಬೀಡುಬೈಲು ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಜಾಂಪಣ್ಣ ಆಶಿಹಾಳ್. ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 12:20 ನಮ್ಮ ನಿಲಯದಿಂದ ಉಲ್ಲಾಸ ಕಾರ್ಯಕ್ರಮ. 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. ಇನ್ನು 3:00-5:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು. ನಾಳಿನ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮ. 5:30 ನಿಮ್ಮ ಮಾತು ನಮ್ಮ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ. 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕು ಕಸವಿಗೊಂಡನಹಳ್ಳಿ ಗ್ರಾಮದ ಕೋಲಾಟದ ನರಸಪ್ಪ ಹಾಗೂ ಸಂಗಡಿಗರಿಂದ ಕೋಲಾಟದ ಪದವನ್ನು ಕೇಳುವಿರಿ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ರಸವಾರ್ತೆ. 6:35 ಸೇವಾ ಮಾಹಿತಿ. 6:51 ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಶಿಕ್ಷಣದ ಜೊತೆ ಕೃಷಿ ಬದುಕಿನಿಂದಲೂ ಸಹ ಬದುಕನ್ನು ಕಟ್ಟಿಕೊಳ್ಳುವ ಪ್ರಾಯೋಗಿಕ ಸಂಸ್ಕಾರ ಬೋಧನೆ ಕುರಿತು ಚಿತ್ರದುರ್ಗ ಜಿಲ್ಲೆ ಭರಮಸಾಗರ ತಾಲೂಕು ಬಾಪೂಜಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಜಿಸಿಎಚ್ ಗೊಂಚಿಗಾರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆಗಳನ್ನು ಕೇಳುವಿರಿ. 7:45 ಹಿಂದಿ ಚಿತ್ರಗೀತೆಗಳು. 8:00 ಜನರಂಜನಿ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ. 8:45 ವಚನಗಳು. 9:15 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಚಲಿತ ವಿದ್ಯಮಾನ ಕೇಳುವಿರಿ. ನಂತರ 9:30 ಕ್ರೀಡಾ ಲೋಕ ಕಾರ್ಯಕ್ರಮದಲ್ಲಿ ರಾಷ್ಟಮಟ್ಟದ ಬಾಕ್ಸರ್ ನಯನಾ ಹೆವಿ ಅವರು ಹಾಗೂ ಅವರ ಪೋಷಕ ಮತ್ತು ಕೋಚ್ ಆಗಿರುವ ಸತೀಶ್ ಕುಮಾರ್ ಅವರೊಡನೆ ಸಂದರ್ಶನ ಕೇಳುವಿರಿ. ನಂತರ 10:00-11:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ.

0: ಇದೀಗ ಜನಪದ ಸಂಗೀತ ಕಾರ್ಯಕ್ರಮ ಹೊಳಲ್ಕೆರೆ ತಾಲೂಕು ಚಿತ್ರಹಳ್ಳಿ ಗ್ರಾಮದ ಕೆಂಚಮ್ಮ ಹಾಗೂ ಸಂಗಡಿಗರಿಂದ ಸಂಪ್ರದಾಯ ಪದವನ್ನ ಕೇಳುವಿರಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹೊಳಲ್ಕೆರೆ ತಾಲೂಕು ಚಿತ್ರಹಳ್ಳಿ ಗ್ರಾಮದ ಕೆಂಚಮ್ಮ ಹಾಗೂ ಸಂಗಡಿಗರಿಂದ ಸಂಪ್ರದಾಯ ಪದವನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಅವಲೋಕನ ಕೇಳುವಿರಿ.

2016 ರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತೀಯ ಕ್ರೀಡಾಪಟುಗಳು ಪರಿಸರ ಸ್ನೇಹಿ ಮತ್ತು ಸುಸ್ಥಿರ ಸೆಣಬಿನ ಉಡುಪುಗಳನ್ನು ಧರಿಸುವ ಮೂಲಕ ಜಾಗತಿಕ ವೇದಿಕೆಯಲ್ಲಿ ಹೊಸ ಇತಿಹಾಸ ಸೃಷ್ಟಿಸಲು ಸಜ್ಜಾಗುತ್ತಿದ್ದಾರೆ. ಜಾಗತಿಕ ಕ್ರೀಡಾರಂಗ ಕೇವಲ ಕ್ರೀಡಾ ಕೌಶಲ್ಯದ ಪ್ರದರ್ಶನಕ್ಕಷ್ಟೇ ಸೀಮಿತವಾಗಿರದೆ ರಾಷ್ಟಗಳು ತಮ್ಮ ಸಾಂಸ್ಕೃತಿಕ ವಿಶೇಷತೆ ಮತ್ತು ತಾಂತ್ರಿಕ ಪ್ರಗತಿಯನ್ನು ಜಗತ್ತಿಗೆ ಪರಿಚಯಿಸುವ ಪ್ರಮುಖ ಮಾಧ್ಯಮವಾಗಿದೆ. ಈ ಹಿನ್ನೆಲೆಯಲ್ಲಿ ಪರಿಸರ ಮಾಲಿನ್ಯ ಮತ್ತು ಹವಾಮಾನ ವೈಪರೀತ್ಯದಂತಹ ಜಾಗತಿಕ ಸವಾಲುಗಳಿಗೆ ಪರಿಸರ ಸ್ನೇಹಿ ಜವಳಿ ತಂತ್ರಜ್ಞಾನದ ಮೂಲಕ ಭಾರತವು ಅತ್ಯುತ್ತಮ ಪರಿಹಾರವನ್ನು ಪ್ರಸ್ತುತಪಡಿಸಿದೆ. ಸ್ಕಾಟ್ಲೆಂಡಿನ ಗ್ಯಾಸ್ಟ್ರೋದಲ್ಲಿ ಇದೇ 23ರಿಂದ ಆಗಸ್ಟ್ 2ರವರೆಗೆ ನಡೆಯಲಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿರುವ ಭಾರತೀಯ ತಂಡದ ಸದಸ್ಯರು ಮತ್ತು ಕ್ರೀಡಾಪಟುಗಳಿಗಾಗಿ ಜವಳಿ ಸಚಿವಾಲಯದ ಅಡಿಯಲ್ಲಿ ಬರುವ ರಾಷ್ಟೀಯ ಸೆಣಬಿನ ಮಂಡಳಿಯು ವಿಶೇಷವಾಗಿ ವಿನ್ಯಾಸಗೊಳಿಸಿದ ಸೆಣಬು ಮತ್ತು ವೆಸ್ಕೋಸ್ ಮಿಶ್ರಿತ ಉಡುಪುಗಳನ್ನು ಸಿದ್ದಪಡಿಸಿದೆ. ಇದು ಅಂತಾರಾಷ್ಟೀಯ ಕ್ರೀಡಾಕೂಟವೊಂದರಲ್ಲಿ ಸೆಣಬು ಆಧಾರಿತ ಉಡುಪುಗಳನ್ನು ಪ್ರದರ್ಶಿಸುತ್ತಿರುವ ಮೊದಲ ಐತಿಹಾಸಿಕ ಸಂದರ್ಭವಾಗಿದೆ. ಈ ನೂತನ ಮತ್ತು ಕ್ರಾಂತಿಕಾರಿ ಉಪಕ್ರಮದ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಕ್ ಇನ್ ಇಂಡಿಯಾ ದೃಷ್ಟಿಕೋನ ಮತ್ತು ಜಾಗತಿಕ ಪರಿಸರ ಸಂರಕ್ಷಣೆಯ ಬದ್ಧತೆಯಿಂದ ಪ್ರೇರಿತವಾಗಿದೆ. ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಅವರ ನೇತೃತ್ವದಲ್ಲಿ ರಾಷ್ಟೀಯ ಸೆಣಬಿನ ಮಂಡಳಿಯು ಸೆಣಬಿನ ಮೌಲ್ಯವರ್ಧಿತ ಮತ್ತು ವೈವಿಧ್ಯ

0: ವೈವಿಧ್ಯಮಯ ಪ್ರಾಯೋಗಿಕ ಬಳಕೆಯನ್ನು ಉತ್ತೇಜಿಸಲು ಸಕ್ರಿಯವಾಗಿ ಶ್ರಮಿಸುತ್ತಿದೆ. ಸಾಂಪ್ರದಾಯಿಕವಾಗಿ ಕೇವಲ ಚೀಲಗಳು ಮತ್ತು ಹಗ್ಗಗಳ ತಯಾರಿಕೆಗೆ ಮಾತ್ರ ಸೀಮಿತವಾಗಿದ್ದ ಸೆಣಬನ್ನು ಇದೀಗ 100ಕ್ಕೆ 100ರಷ್ಟು ಜೈವಿಕ ವಿಘಟನೀಯ ಅಂದರೆ ಬಯೋಡಿಗ್ರೇಡಬಲ್ ಉಡುಪನ್ನಾಗಿ ಪರಿವರ್ತಿಸಿರುವುದು ಭಾರತೀಯ ಜವಳಿ ಕ್ಷೇತ್ರದ ಅದ್ಭುತ ಸಾಧನೆಯಾಗಿದೆ. ಪೆಟ್ರೋಲಿಯಂ ಆಧಾರಿತ ಕೃತಕ ನೂಲುಗಳಿಗೆ ಪರ್ಯಾಯವಾಗಿ ಈ ನೈಸರ್ಗಿಕ ನಾರನ್ನು ಕ್ರೀಡಾ ಉಡುಪುಗಳಲ್ಲಿ ಬಳಸಿರುವುದು ಪರಿಸರ ಪ್ರಜ್ಞೆಯ ಜಾಗತಿಕ ಜಾಗೃತಿಗೆ ಭಾರತದ ಕೊಡುಗೆಯಾಗಿದೆ. ಈ ಐತಿಹಾಸಿಕ ಕ್ರೀಡಾ ಉಡುಪುಗಳ ಅನಾವರಣ ಮತ್ತು ಬೀಳ್ಕೊಡುಗೆ ಸಮಾರಂಭವು ಕಳೆದ ಜುಲೈ 7ರಂದು ನವದೆಹಲಿಯಲ್ಲಿ ಅತ್ಯಂತ ವೈಭವದಿಂದ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ, ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್, ಕ್ರೀಡಾ ರಾಜ್ಯ ಸಚಿವ ಶ್ರೀಮತಿ ರಕ್ಷಾ ಖಂಡ್ಸೆ ಮತ್ತು ಭಾರತೀಯ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷರಾದ ಪ್ರಸಿದ್ದ ಕ್ರೀಡಾಪಟು ಪಿಟಿ ಉಷಾ ಸೇರಿದಂತೆ ಉನ್ನತ ಅಧಿಕಾರಿಗಳು ಭಾಗವಹಿಸಿದ್ದರು. ಒಟ್ಟು 124 ಸದಸ್ಯರನ್ನ ಒಳಗೊಂಡ ಭಾರತೀಯ ತಂಡದಲ್ಲಿ 78 ಪುರುಷ ಮತ್ತು 46 ಮಹಿಳಾ ಕ್ರೀಡಾಪಟುಗಳಿದ್ದು ಇವರೆಲ್ಲರೂ ಗ್ಲಾಸ್ಕೋದಲ್ಲಿ ಭಾರತದ ಹಸಿರು ಸಂದೇಶವನ್ನು ಸಾರಲಿದ್ದಾರೆ. ಈ ಯೋಜನೆಗಾಗಿ ಭಾರತೀಯ ಒಲಿಂಪಿಕ್ ಸಂಸ್ಥೆಯ ಸಹಕಾರ ಕ್ರೀಡಾ ಮತ್ತು ಪರಿಸರ ಸ್ನೇಹಿ ಉದ್ಯಮದ ನಡುವಿನ ಅದ್ಭುತ ಹೊಂದಾಣಿಕೆಗೆ ಸಾಕ್ಷಿಯಾಗಿದೆ. ಈ ನವೀನ ಉಪಕ್ರಮದ ಹಿಂದೆ ಸಾರ್ವಜನಿಕ ಮತ್ತು ಖಾಸಗಿ ವಲಯಗಳ ಶ್ರಮ ಅಡಗಿದೆ. ರಾಷ್ಟೀಯ ಸೆಣಬಿನ ಮಂಡಳಿಯು ಕೋಲ್ಕತ್ತಾದ ಗ್ಲೋಸ್ಟರ್ ಜೂಟ್ ಮಿಲ್ಸ್ನ ಕೈಗಾರಿಕಾ ಸಹಯೋಗದೊಂದಿಗೆ ಈ ವಿಶೇಷ ಬಟ್ಟೆಯನ್ನು ಅಭಿವೃದ್ಧಿಪಡಿಸಿದೆ. ತದನಂತರ ನವದೆಹಲಿಯ ಪ್ರತಿಷ್ಠಿತ ರಾಷ್ಟೀಯ ಫ್ಯಾಷನ್ ತಂತ್ರಜ್ಞಾನ ಸಂಸ್ಥೆ ನಿಫ್ಟ್ ಆಧುನಿಕ ಕ್ರೀಡಾ ಅಗತ್ಯತೆಗಳಿಗೆ ತಕ್ಕಂತೆ ಈ ಉಡುಪುಗಳನ್ನು ಅತ್ಯಂತ ಆಕರ್ಷಕವಾಗಿ ವಿನ್ಯಾಸಗೊಳಿಸಿದೆ. ಈ ಜಾಗತಿಕ ಪ್ರದರ್ಶನವು ಭಾರತದ ಸೆಣಬಿನ ಉದ್ಯಮಕ್ಕೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಹೊಸ ಮಾರುಕಟ್ಟೆ ಅವಕಾಶಗಳನ್ನು ಸೃಷ್ಟಿಸಲಿದೆ. ಇದು ರಾಷ್ಟೀಯ ಸೆಣಬಿನ ಮಂಡಳಿಯ ಸೆಣಬು ವೈವಿಧೀಕರಣ ಕಾರ್ಯಕ್ರಮಕ್ಕೆ ಹೆಚ್ಚಿನ ಶಕ್ತಿಯನ್ನು ನೀಡಲಿದ್ದು ಜಾಗತಿಕ ಜವಳಿ ವಲಯದಲ್ಲಿ ನೈಸರ್ಗಿಕ ನಾರುಗಳಿಗೆ ಬೇಡಿಕೆಯನ್ನು ಹೆಚ್ಚಿಸಲಿದೆ. ಭಾರತದ ಗ್ರಾಮೀಣ ಆರ್ಥಿಕತೆ ಹಾಗೂ ದೇಶದ ಬೆನ್ನೆಲುಬಾಗಿರುವ ಸೆಣಬು ಬೆಳೆಯುವ ರೈತರ ಸಬಲೀಕರಣವೇ ಈ ಯೋಜನೆಯ ಅತ್ಯಂತ ಪ್ರಮುಖ ಮತ್ತು ಆಶಾದಾಯಕ ಅಂಶವಾಗಿದೆ. ಪರಿಸರಕ್ಕೆ ಪೂರಕವಾಗಿ ಬೆಳೆಯುವ ಸೆಣಬಿಗೆ ಜಾಗತಿಕ ವೇದಿಕೆಯಲ್ಲಿ ಇಂತಹ ಉನ್ನತ ಗೌರವ ಮತ್ತು ಮೌಲ್ಯ ದೊರೆತಿರುವುದು ರೈತರ ಆದಾಯ ಹೆಚ್ಚಳಕ್ಕೆ ನೆರವಾಗಲಿದೆ. ಕ್ರೀಡಾಪಟುಗಳು ಧರಿಸುವ ಪ್ರತಿ ಧಿರಿಸಿನಲ್ಲೂ ಭಾರತೀಯನ ರೈತನ ಶ್ರಮ ಮತ್ತು ದೇಶದ ಹೆಮ್ಮೆ ಅಡಗಿದೆ. 2026ರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತೀಯ ಕ್ರೀಡಾಪಟುಗಳು ಕೇವಲ ಪದಕಗಳಿಗಾಗಿ ಸ್ಪರ್ಧಿಸುತ್ತಿಲ್ಲ, ಬದಲಿಗೆ ಸುಸ್ಥಿರ ಭವಿಷ್ಯಕ್ಕಾಗಿ ಪರಿಸರ ಸಂರಕ್ಷಣೆಯ ಕುರಿತು ಜವಾಬ್ದಾರಿಯ ಸಂದೇಶವನ್ನು ಜಗತ್ತಿಗೆ ಸಾರುತ್ತಿದ್ದಾರೆ. ಸಾಂಪ್ರದಾಯಿಕ ಕೃಷಿ ಮತ್ತು ಆಧುನಿಕ ತಂತ್ರಜ್ಞಾನದ ಸಮ್ಮಿಲನದ ಮೂಲಕ ಭಾರತ ಹಸಿರು ಜಗತ್ತಿನ ನಿರ್ಮಾಣದಲ್ಲಿ ಮುಂಚೂಣಿಯಲ್ಲಿದೆ ಎಂಬುದನ್ನು ಈ ಉಪಕ್ರಮ ಸಾಬೀತುಪಡಿಸಿದೆ. ಇದುವರೆಗೂ ಅವಲೋಕನ ಕೇಳಿದ್ದೀರಿ. ಬರೆದವರು ಅಭಯ್ ದಾಮ್ಲೆ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ ಸರಿಯಾಗಿ 6:35. ಇದೀಗ ಸೇವಾ ಮಾಹಿತಿ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
1: ಕೇಳುಗರೆ, ಈ ಸಂಜೆ 6:51 ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ರೇಷ್ಮೆ ಕೃಷಿಯಲ್ಲಿನ ಅನುಭವಗಳ ಕುರಿತು ಹೊಸದುರ್ಗ ತಾಲೂಕು ಮಲ್ಲಿಹಳ್ಳಿಯ ಕೃಷಿಕ ಎಂ ಮಹೇಶ್ ಅವರೊಂದಿಗೆ ಸಂದರ್ಶನ, ರೈತರಿಗೆ ಸಲಹೆ, ನಂತರ ಜನಪದ ಗೀತೆಯನ್ನ ಕೇಳುವಿರಿ. ಸೇವಾ ಮಾಹಿತಿ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಕೇಳುವಿರಿ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿಎಲ್ಆರ್.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಮಾನವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಬೇಲೂರು, ಹಳೇಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ನಾಳೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ. ರಾಜ್ಯದ ವಾಸ್ತವ ಸ್ಥಿತಿ ಮಂಡಿಸಲು ಸರ್ಕಾರ ನಿರ್ಧಾರ. ನಾಡಗೀತೆಯಲ್ಲಿ ಬದಲಾವಣೆಗೆ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಸಮಿತಿ ಸರ್ಕಾರಕ್ಕೆ ಶಿಫಾರಸು. ಬೌದ್ಧ ಧರ್ಮದ ಹೆಸರು ಸೇರ್ಪಡೆಗೆ ಸಲಹೆ. ಬಿಡದಿ ಟೌನ್ಶಿಪ್ ವಿವಾದ, ಶಾಂತಿಯುತ ಪ್ರತಿಭಟನೆಗೆ ಸರ್ಕಾರದ ಅಭ್ಯಂತರವಿಲ್ಲ, ಉಪಮುಖ್ಯಮಂತ್ರಿ ಸ್ಪಷ್ಟನೆ. ಜಿಬಿಎ ವ್ಯಾಪ್ತಿಯಲ್ಲಿ ಅನಧಿಕೃತ ಜಾಹೀರಾತು ತೆರವುಗೊಳಿಸುವಂತೆ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ. ಫಿಫಾ ವಿಶ್ವಕಪ್ ಹಿನ್ನೆಲೆ ಬೆಂಗಳೂರಿನಲ್ಲಿ ಮಧ್ಯರಾತ್ರಿ 3:30 ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಆಹಾರ ಸೇವೆಗೆ ಅವಕಾಶ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ನಾಳೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ರಾಜ್ಯದ ಅಧಿಕಾರಿಗಳು ರಾಜ್ಯದ ವಸ್ತುಸ್ಥಿತಿಯನ್ನು, ಕುಡಿಯುವ ನೀರು ಹಾಗೂ ಬೆಳೆಗಳ ಪರಿಸ್ಥಿತಿಯನ್ನು ಸಮರ್ಥವಾಗಿ ಮಂಡಿಸಲಿದ್ದಾರೆ. ಸಭೆಯ ಬಳಿಕ ನಾಲೆಗಳಿಗೆ ನೀರು ಬಿಡುವ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳುವುದಾಗಿ ಮಾಜಿ ಸಚಿವ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಬೆಳೆದು ನಿಂತಿರುವ ಕಬ್ಬಿಗೆ ಹಾಗೂ ಕೆರೆ ಕಟ್ಟೆಗಳಿಗೆ ನೀರು ಬಿಡಬೇಕು ಎಂಬ ರೈತರ ಬೇಡಿಕೆ ನ್ಯಾಯಯುತವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸಂಕಷ್ಟದ ಸಮಯದಲ್ಲಿ ರೈತರ ಪರವಾಗಿ ನಿಲ್ಲುವುದು ಪ್ರತಿಯೊಬ್ಬ ಜನಪ್ರತಿನಿಧಿಯ ಕರ್ತವ್ಯ. ರೈತರ ಹಿತ ಕಾಯುವುದು ಮೊದಲ ಆದ್ಯತೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಆದರೆ ಈ ವರ್ಷ

ನಿರೀಕ್ಷಿತ ಮಟ್ಟದಲ್ಲಿ ಮಳೆಯಾಗದೆ ಜಲಾಶಯಗಳಲ್ಲಿ ನೀರಿನ ಕೊರತೆಯಾಗಿದೆ. ಇಂತಹ ಸಂದರ್ಭದಲ್ಲಿ ಕುಡಿಯುವ ನೀರಿಗೆ ಯಾವುದೇ ತೊಂದರೆಯಾಗದಂತೆ ಎಚ್ಚರಿಕೆ ವಹಿಸುವುದು ಕೂಡ ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದು ಹೇಳಿದ್ದಾರೆ. ಜಿಲ್ಲೆಯ ರೈತರು ಪರಿಸ್ಥಿತಿಯ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ಸರ್ಕಾರದ ಜೊತೆ ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ರಾಷ್ಟ್ರಕವಿ ಕುವೆಂಪು ವಿರಚಿತ ನಾಡಗೀತೆಯಲ್ಲಿ ಬೌದ್ಧ ಧರ್ಮದ ಹೆಸರನ್ನು ಸೇರಿಸಲು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಸಮಿತಿಯು ಶಿಫಾರಸು ಮಾಡಿದ್ದು ಸರ್ಕಾರಕ್ಕೆ ಮನವಿ ಸಲ್ಲಿಸಿದೆ. ಆಕಾಶವಾಣಿಯೊಂದಿಗೆ ಈ ಕುರಿತಂತೆ ಮಾಹಿತಿ ಹಂಚಿಕೊಂಡಿರುವಂತಹ ಪುರುಷೋತ್ತಮ ಬಿಳಿಮಲೆ ಅವರು ಧರ್ಮ ಸಮಾನತೆ ಮತ್ತು ಬೌದ್ಧ ಧರ್ಮದ ಪ್ರಭಾವ ಹೆಚ್ಚಾದ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಕುವೆಂಪು ಅವರು ಬರೆದಿದ್ದ ನಾಡಗೀತೆಯಲ್ಲಿ ಬೌದ್ಧ ಧರ್ಮದ ಹೆಸರನ್ನು ಕೈಬಿಡಲಾಗಿತ್ತು. ಪ್ರಸ್ತುತ ಹಾಡಿನಲ್ಲಿ ಜೈನರ ಪೂಜ್ಯ ಉದ್ಯಾನ ಎಂಬ ಸಾಲಿದೆ. ಇನ್ನು ಮುಂದೆ ಈ ಸಾಲನ್ನು ಜೈನರ ಬೌದ್ಧರ ಪೂಜ್ಯ ಉದ್ಯಾನ ಅಥವಾ ಜೈನರುದ್ಯಾನ ಜೊತೆಗೆ ಬೌದ್ಧರುದ್ಯಾನ ಎಂದು ಬದಲಾಯಿಸಲು ಪ್ರಸ್ತಾಪ ಸಲ್ಲಿಸಲಾಗಿದೆ ಎಂದು ಹೇಳಿದ್ದಾರೆ. ಬಿಡದಿ ಟೌನ್ಶಿಪ್ ಸಮೀಕ್ಷೆ ವೇಳೆ ಅಧಿಕಾರಿಗಳ ಮೇಲೆ ನಡೆದ ಹಲ್ಲೆ ಪ್ರಕರಣ ರಾಜಕೀಯ ಪ್ರೇರಿತವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾನೂನಾತ್ಮಕವಾಗಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವುದು, ಮನವಿ ಸಲ್ಲಿಸುವುದು ಇಲ್ಲವೇ ಶಾಂತಿಯುತ ಪ್ರತಿಭಟನೆ ನಡೆಸುವುದಕ್ಕೆ ಸರ್ಕಾರದ ಅಭ್ಯಂತರ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜಕೀಯ ಒತ್ತಡದಿಂದ ಕಾನೂನು ಬಾಹಿರವಾಗಿ ಪ್ರತಿಭಟಿಸುವುದು ಸಾಬೀತಾದಲ್ಲಿ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ರಾಹುಲ್ ಗಾಂಧಿ ವಿದೇಶ ಪ್ರವಾಸದಿಂದ ಆಗಮಿಸಿದ ಬಳಿಕ ಅಗತ್ಯ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಅನಧಿಕೃತ ಜಾಹೀರಾತುಗಳನ್ನು ಮುಲಾಜಿಲ್ಲದೆ ತೆರವುಗೊಳಿಸುವಂತೆ ಜಿಬಿಎ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಜಿಬಿಎ ಪಾಲಿಕೆಗಳ ಕಂದಾಯ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಸಭೆ ನಡೆಸಿದ ಅವರು, ಸುಮಾರು 23 ಲಕ್ಷ ಆಸ್ತಿಗಳಿಗೆ ಸರ್ಕಾರದಿಂದಲೇ ಮನೆ ಮನೆಗೆ ಈ ಖಾತೆಗಳನ್ನು ವಿತರಿಸಲು ಅಗತ್ಯವಿರುವ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಳ್ಳುವಂತೆ ತಿಳಿಸಿದ್ದಾರೆ. ಬಿ ಖಾತೆಯಿಂದ ಎ ಖಾತೆಗೆ ಪರಿವರ್ತನೆ ಮಾಡುವ ಪ್ರಕ್ರಿಯೆಗೆ ವೇಗ ನೀಡಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಖಾಲಿ ಜಾಗಗಳಲ್ಲಿ ಬೆಳೆದಿರುವ ಕಳೆ, ಗಿಡಗಂಟಿಗಳು ಹಾಗೂ ತ್ಯಾಜ್ಯವನ್ನು ಸ್ವತ್ತಿನ ಮಾಲೀಕರೇ ತೆರವುಗೊಳಿಸಲು ಆಗಸ್ಟ್ 15ರವರೆಗೆ ಕಾಲಾವಕಾಶ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಪಾದಚಾರಿ ಮಾರ್ಗಗಳನ್ನು ತೆರವುಗೊಳಿಸಿದ ರಸ್ತೆಗಳಲ್ಲಿ ಮತ್ತೆ ಒತ್ತುವರಿ ಮಾಡಿದರೆ ದುಪ್ಪಟ್ಟು ದಂಡ ವಿಧಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಫಿಫಾ ವಿಶ್ವಕಪ್ ಪಂದ್ಯಗಳ ಹಿನ್ನೆಲೆಯಲ್ಲಿ ಬೆಂಗಳೂರು ಪೊಲೀಸರು ನಗರದಲ್ಲಿ ಮಧ್ಯರಾತ್ರಿ 3:30ರವರೆಗೆ ಹೋಟೆಲ್ ಹಾಗೂ ರೆಸ್ಟೋರೆಂಟ್ಗಳಲ್ಲಿ ಆಹಾರ ಸೇವೆಗೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಭಾರತ ರಾಷ್ಟ್ರೀಯ ರೆಸ್ಟೋರೆಂಟ್ ಸಂಸ್ಥೆ ಮನವಿ ಹಿನ್ನೆಲೆಯಲ್ಲಿ ವಿಶ್ವಕಪ್ ಪಂದ್ಯಗಳು ನಡೆಯಲಿರುವ ಇಂದು ಮತ್ತು ನಾಳೆ ಹಾಗೂ ಇದೇ 19ರಂದು ಈ ಆದೇಶ ಅನ್ವಯವಾಗಲಿದೆ. ಕರ್ನಾಟಕ ಪೊಲೀಸ್ ಕಾಯ್ದೆ ಅನ್ವಯ ತಡರಾತ್ರಿ ಪಂದ್ಯ ಪ್ರದರ್ಶನಕ್ಕೆ ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಆದೇಶ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯ ಸರ್ಕಾರ ಹೋಟೆಲ್ ಉದ್ಯಮಕ್ಕೆ ಪೂರಕವಾದ ನಿಲುವುಗಳನ್ನು ತೆಗೆದುಕೊಳ್ಳುವ ಮೂಲಕ ಈ ಕ್ಷೇತ್ರದ ಬಲವರ್ಧನೆಗೆ ಸಹಕಾರ ನೀಡಬೇಕು ಎಂದು ಕರ್ನಾಟಕ ರಾಜ್ಯ ಹೋಟೆಲ್ಗಳ ಸಂಘ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಇಂದು ಮನವಿ ಸಲ್ಲಿಸಿದೆ. ಹೋಟೆಲ್ ಹಾಗೂ ಉಪಹಾರ ಮಂದಿರಗಳ ಹಿತದೃಷ್ಟಿಯಿಂದ ಹಾಗೂ ಉದ್ಯಮ ಸುಗಮವಾಗಿ ಕಾರ್ಯನಿರ್ವಹಿಸುವ ಉದ್ದೇಶದಿಂದ ಸಂಘ ಹಲವು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದೆ. ಪ್ರತಿ ಕೆಜಿ ಕಸಕ್ಕೆ 12 ರೂಪಾಯಿ ಶುಲ್ಕ ವಿಧಿಸುವ ಪ್ರಸ್ತಾವನೆಯು ಉದ್ಯಮದ ಮೇಲೆ ಅತಿಯಾದ ಆರ್ಥಿಕ ಹೊರೆಯನ್ನು ಉಂಟು ಮಾಡುತ್ತದೆ ಎಂದು ಸರ್ಕಾರದ ಗಮನ ಸೆಳೆದಿದೆ. ಜಿಎಸ್ಟಿ ನೋಂದಣಿ ಹೊಂದಿರುವ ಹೋಟೆಲ್ಗಳಿಗೆ ವಾರ್ಷಿಕವಾಗಿ ವ್ಯಾಪಾರ ಪರವಾನಗಿ ನವೀಕರಿಸುವ ಕಡ್ಡಾಯವನ್ನು ರದ್ದುಪಡಿಸಿ ಶಾಶ್ವತ ವ್ಯಾಪಾರ ಪರವಾನಗಿ ನೀಡಲು ವಿನಂತಿ ಮಾಡಿದೆ. ಬೆಂಗಳೂರಿನಲ್ಲಿ ಪ್ರಸ್ತುತ ಜಾರಿಯಲ್ಲಿರುವಂತಹ ರಾತ್ರಿ 1 ಗಂಟೆಯ ತನಕ ಹೋಟೆಲ್ ಉದ್ಯಮವನ್ನು ನಡೆಸುವ ಅವಕಾಶವನ್ನು ರಾಜ್ಯದ ಇತರೆ ನಗರಗಳಿಗೂ ವಿಸ್ತರಿಸಬೇಕು. ಸರ್ಕಾರದ ಆದೇಶ ಜಾರಿಗೆ ತರಲು ಜಿಲ್ಲಾಡಳಿತಗಳಿಗೆ ಹಾಗೂ ಪೊಲೀಸ್ ಇಲಾಖೆಗೆ ನಿರ್ದೇಶನ ನೀಡಬೇಕು ಎಂದು ನಿಯೋಗ ಮನವಿ ಮಾಡಿದೆ. ಆಷಾಢ ಶುಕ್ರವಾರದಂದು ಹಾಗೂ ಚಾಮುಂಡೇಶ್ವರಿ ವರ್ಧಂತಿ ದಿನದಂದು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ದೇವಿಯ ದರ್ಶನಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತರೆಡ್ಡಿ ಜಿ ತಿಳಿಸಿದ್ದಾರೆ. ಇದೇ 17, 24, 31 ಹಾಗೂ ಆಗಸ್ಟ್ 7ರವರೆಗೆ 4 ಆಷಾಢ ಶುಕ್ರವಾರ ಹಾಗೂ ಆಗಸ್ಟ್ 4ರಂದು ಅಮ್ಮನವರ ವರ್ಧಂತಿ ಜರುಗಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬೆಟ್ಟದ ಪಾದದಿಂದ ಕಾಲ್ನಡಿಯಲ್ಲಿ ಬರುವವರಿಗೆ ಬೆಳಿಗ್ಗೆ 5 ಗಂಟೆಯ ಬಳಿಕ ಪ್ರವೇಶ ಕಲ್ಪಿಸಲಾಗಿದೆ. ಶಿಷ್ಟಾಚಾರದಡಿ ಬರುವ ಗಣ್ಯರಿಗೆ ವಿಐಪಿಗಳಿಗೆ ಬೆಳಿಗ್ಗೆ 5:30ರಿಂದ 10 ಗಂಟೆಯವರೆಗೆ ಮಾತ್ರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ.
ಹತ್ತು ಗಂಟೆಯ ನಂತರ ಎಲ್ಲಾ ಗಣ್ಯರ ವಾಹನಗಳ ಪ್ರವೇಶವನ್ನು ಚಾಮುಂಡಿ

0: ಕ್ಕೆ ನಿರ್ಬಂಧಿಸಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಆಷಾಢ ಮಾಸದ ಶುಕ್ರವಾರ ಚಾಮುಂಡೇಶ್ವರಿ ವರ್ಧಂತಿ ದಿನಗಳಂದು ಚಾಮುಂಡಿ ಬೆಟ್ಟಕ್ಕೆ ಖಾಸಗಿ ವಾಹನಗಳ ಪ್ರವೇಶವನ್ನು ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕಲಬುರಗಿ ಜೈಲಿನಿಂದ ಇಂದು ಮುಂಜಾನೆ ಮೂವರು ಅಪರಾಧಿಗಳು ಪರಾರಿಯಾಗಿದ್ದಾರೆ. ಅಪರಾಧಿಗಳ ಪತ್ತೆಗೆ ಡಿಸಿಪಿ ನೇತೃತ್ವದಲ್ಲಿ ಮೂವರು ಎಸಿಪಿಗಳ ನೇತೃತ್ವದ ತಂಡಗಳನ್ನು ರಚಿಸಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಶರಣಪ್ಪ ಎಸ್ಟಿ ತಿಳಿಸಿದ್ದಾರೆ. ಹಿರಿಯ ಅಧಿಕಾರಿಗಳೊಂದಿಗೆ ಇಂದು ಜೈಲಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅವರು ಮೂವರು ಅಪರಾಧಿಗಳು ಬೇರೆ ಬೇರೆ ಪ್ರಕರಣಗಳಲ್ಲಿ ಶಿಕ್ಷೆಗೆ ಗುರಿಯಾಗಿದ್ದರು ಎಂದು ಹೇಳಿದ್ದಾರೆ. ಇನ್ನು ಹವಾವರ್ತಮಾನ. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈರುತ್ಯ ಮುಂಗಾರು ದುರ್ಬಲವಾಗಿತ್ತು. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳ ಒಂದೆರಡು ಕಡೆಗಳಲ್ಲಿ ಗಾಳಿಯೊಂದಿಗೆ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬೆಂಗಳೂರಿನಲ್ಲಿ ಗರಿಷ್ಠ ತಾಪಮಾನ ಸಾಮಾನ್ಯಕ್ಕಿಂತ 3-4 ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಿರುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದ ಮುನ್ಸೂಚನೆಯಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಮುಂದಿನ ದಿನಗಳಲ್ಲಿ ಮುಂಗಾರು ಮಳೆ ಚುರುಕಾಗಲಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಮುಂಗಾರು ಮಾರುತಗಳು ಸಕ್ರಿಯವಾಗಿದ್ದು ಮುಂದಿನ ದಿನಗಳಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಮುಂದುವರೆದಿದೆ. ಗದಗ ಜಿಲ್ಲೆಯಲ್ಲಿ ನಡೆಯುತ್ತಿರುವಂತಹ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯವನ್ನು ನಿಖರವಾಗಿ ಮತ್ತು ಪಾರದರ್ಶಕವಾಗಿ ನಡೆಸಬೇಕೆಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು ಶೇಕಡ 99.42 ಗಣತಿ ನಮೂನೆ ಮತದಾರರಿಗೆ ವಿತರಣೆ ಮಾಡಲಾಗಿದೆ. ಶೇಕಡ 42.8 ಮಾಹಿತಿ ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಎಸ್ಐಆರ್ನಲ್ಲಿ ಎಲ್ಲಾ ಮತದಾರರು ತಪ್ಪದೇ ಭಾಗಿಯಾಗುವಂತೆ ಮೈಸೂರಿನ ಹೆಚ್ಡಿಕೋಟೆ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ರವಿಚಂದ್ರ ಎಸ್ ಮನವಿ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲಾಡಳಿತ ಜಿಲ್ಲಾ ಸ್ವೀಪ್ ವತಿಯಿಂದ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡದಲ್ಲಿ ವಾರದ ಸಂತೆ ಮಾರುಕಟ್ಟೆ ಮತ್ತು ಗ್ರಾಮೀಣ ಭಾಗದ ಮಾರುಕಟ್ಟೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಅಂಗವಾಗಿ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬಾಗಲಕೋಟೆ ಜಿಲ್ಲೆಯ ಅರ್ಹ ರೈತರೆಲ್ಲರೂ ಫಸಲ್ ಬೀಮಾ ಯೋಜನೆಯ ವ್ಯಾಪ್ತಿಗೆ ಒಳಪಡುವಂತೆ ಗ್ರಾಮ ಮಟ್ಟದಲ್ಲಿ ಜಾಗೃತಿ ಮೂಡಿಸಿ ರೈತರನ್ನು ಮನವೊಲಿಸುವಂತೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಜಾನನ ಬಾಲೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ನಾಳೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸಭೆ, ರಾಜ್ಯದ ವಾಸ್ತವ ಸ್ಥಿತಿ ಮಂಡಿಸಲು ಸರ್ಕಾರ ನಿರ್ಧಾರ. ನಾಡಗೀತೆಯಲ್ಲಿ ಬದಲಾವಣೆಗೆ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಸಮಿತಿ ಸರ್ಕಾರಕ್ಕೆ ಶಿಫಾರಸು, ಬೌದ್ಧ ಧರ್ಮದ ಹೆಸರು ಸೇರ್ಪಡೆಗೆ ಸಲಹೆ. ಬಿಡದಿ ಟೌನ್ಶಿಪ್ ವಿವಾದ, ಶಾಂತಿಯುತ ಪ್ರತಿಭಟನೆಗೆ ಸರ್ಕಾರದ ಅಭ್ಯಂತರವಿಲ್ಲ, ಉಪಮುಖ್ಯಮಂತ್ರಿ ಸ್ಪಷ್ಟನೆ. ಜಿಬಿಎ ವ್ಯಾಪ್ತಿಯಲ್ಲಿ ಅನಧಿಕೃತ ಜಾಹೀರಾತು ತೆರವುಗೊಳಿಸುವಂತೆ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ. ಫಿಫಾ ವಿಶ್ವಕಪ್ ಹಿನ್ನೆಲೆ ಬೆಂಗಳೂರಿನಲ್ಲಿ ಮಧ್ಯರಾತ್ರಿ 3:30 ಹೋಟೆಲ್, ರೆಸ್ಟೋರೆಂಟ್ಗಳಲ್ಲಿ ಆಹಾರ ಸೇವೆಗೆ ಅವಕಾಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
2: ಮನುಷ್ಯ ಕುಲದ ಅನ್ನದ ಬಟ್ಟಲು.
3: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
4: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
5: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

0: ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55 ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ರೇಷ್ಮೆ ಕೃಷಿಯಲ್ಲಿನ ಅನುಭವಗಳ ಕುರಿತು ಹೊಸದುರ್ಗ ತಾಲೂಕು ಮಲ್ಲಿಹಳ್ಳಿಯ ಕೃಷಿಕ ಎಂ ಮಹೇಶ್ ಅವರೊಂದಿಗೆ ಸಂದರ್ಶನ, ರೈತರಿಗೆ ಸಲಹೆ, ನಂತರ ಜನಪದ ಗೀತೆಯನ್ನ ಕೇಳುವಿರಿ.
3: ಮೈಸೂರ್ ಸ್ಯಾಂಡಲ್
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಹಲೋ
6: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
5: ಮತ್ತೆ
6: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
5: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
7: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
6: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
5: ಸರ್, 2 ಲಕ್ಷ
8: ಏನಾಯ್ತಪ್ಪ?
7: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
6: ಅರೆ,
7: ಕಟ್ ಮಾಡಿದ್ರು.
8: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
7: ಫ್ರಾಡ್?
8: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
7: ಹಣ ಕಳ್ಕೊಳ್ತೀರಾ.
6: RBI ಹೇಳುತ್ತೆ,
8: ಜಾಣರಾಗಿರಿ, ಜಾಗರೂಕರಾಗಿರಿ.
2: ಈಗ ಕೇಳಿ ರೇಷ್ಮೆ ಕೃಷಿಯಲ್ಲಿನ ಅನುಭವಗಳ ಕುರಿತು ಹೊಸದುರ್ಗ ತಾಲೂಕು ಮಲ್ಲಿಹಳ್ಳಿಯ ಕೃಷಿಕ ಎಂ ಮಹೇಶ್ ಅವರೊಂದಿಗೆ ಸಂದರ್ಶನವನ್ನ ಸಂದರ್ಶಿಸುತ್ತಾರೆ UM ಮರಳಸಿದ್ದೇಶ್.
9: ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾ ಇವತ್ತು ಹೊಸದುರ್ಗ ತಾಲೂಕಿನ ಮಲ್ಲಿಹಳ್ಳಿ ಗ್ರಾಮದ ಮಹೇಶ್ ಅವರನ್ನ ಮಾತಾಡಿಸ್ತಾ ಇದ್ದೇವೆ. ಅವರು ಈ ಒಂದು ರೇಷ್ಮೆ ಕೃಷಿಯನ್ನ ಲಾಭದಾಯಕವಾಗಿ ಯಾವ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ಅವರ ಒಂದು ಅನುಭವಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮಹೇಶ್ ಅವರೇ.
10: ಸರ್, ನಮಸ್ತೆ.
9: ಮಹೇಶ್ ಅವರೇ, ಹೇಳಿ, ಈ ಒಂದು ರೇಷ್ಮೆ ಕೃಷಿಯನ್ನ ಎಷ್ಟು ವರ್ಷಕ್ಕೆ ಮಾಡ್ಕೊಂಡು ಬರ್ತಾ ಇದ್ದೀರಾ?
10: ಫಸ್ಟ್ SLC ಒಂದ್ 2 ಪಾಠ ಹೋಗ್ಬಿಟ್ಟು, ಪಾಠ ಹೋದ್ಮೇಲೆ ಬೆಂಗಳೂರಿಗೆ ಹೋದೆ. ಫಸ್ಟ್ ಬೆಂಗಳೂರಿಗೆ ಹೋಗ್ಬಿಟ್ಟು ಅಲ್ಲಿ ಸುಮಾರು ಫ್ಯಾಕ್ಟ್ರಿಗಳಿಗೆ ಹೋದೆ, ಯಾಕೆ ಪಾಸ್ ಆಗ್ಲಿಲ್ಲ. ಅವಾಗ ಭಾರಿ ಕಡಿಮೆ ಇತ್ತು, 60 ರೂಪಾಯಿ ಕೊಡೋರು. ಒಂದ್ ತಿಂಗಳಿದ್ದೆ, ಮತ್ತೆ ಬೇರೆ ಕೆಲ್ಸಕ್ಕೆ ಹೋದೆ, ಭಯ ಹೊಡಿಯಕ್ಕೆ ಅಂತ ಹೇಳಿ ಹೋದ್ವಿ. ಅದೆಲ್ಲ ಏನೇನು ಕೆಲ್ಸಕ್ಕೆ 3,000 ರೂಪಾಯಿ ಕೊಡೋರು ತಿಂಗಳಿಗೆ, ದಿನ 100 ರೂಪಾಯಿ. ಅದು 3,000 ರೂಪಾಯಿ ಅಮೌಂಟ್ ತಂದು ಮಲ್ಲಿಹಳ್ಳಿಗೆ ನಮ್ಮೂರಾಗೆ 5 ಕುರಿಮರಿ ಮಾಡಿ, 5 ಕುರಿಮರಿ 10,000 ರೂಪಾಯಿ ಕೊಟ್ಟು ಬೋರ್ ಹಾಕ್ಸಿ. ಅದರಿಂದ ಬೋರ್ ಹಾಕ್ಸಿ ಅದ್ರಾಗೆ ಫಸ್ಟ್ ಸ್ಟಾರ್ಟಿಂಗ್ ಕನಕಾಂಬ್ರ ಹೂವು, ತರಕಾರಿ, ಮೆಣಸಿನ ಗಿಡ ಪ್ರತಿಯೊಂದು ಬೆಳೆದು ಅದನ್ನ ತಗೊಂಡಾಗಿ ಮತ್ತೆ ಮಾರ್ಕೆಟ್ ಬೆಂಗಳೂರಿಗೆ ತಂದಾಗ ಅಲ್ಲಿ ಮಾರಾಟ ಮಾಡಿದೆ. ವರಮಹಾಲಕ್ಷ್ಮಿ ಹಬ್ಬ, ದಸರಾ, ದೀಪಾವಳಿ ಟೈಮ್ ಅಲ್ಲೆಲ್ಲ ಮಾಡಿ ಅಲ್ಲಿಂದ ತಂದು ಹಣವ ಮತ್ತೆ ಎಲ್ಲ ನಾನು ಬೋರ್ ಇನ್ನೊಂದು ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡಿ. ಅವಾಗ 6 ಗುಂಟೆ ಇತ್ತು ನಂದು ಫಸ್ಟ್ ಸ್ಟಾರ್ಟಿಂಗು ಜಮೀನು,
9: ಬರೀ 6 ಗುಂಟೆ ಜಮೀನು ಅಷ್ಟೇ ಇತ್ತು.
10: ಒಂದು ಎಕರೆ ಇತ್ತು, ಅದ್ರಾಗ 6 ಗುಂಟೆ

0: ರೇಷ್ಮೆ ಮಾಡಿದೆ. ರೇಷ್ಮೆ ಮಾಡಿ ಅದ್ರಾಗ 50 ಮಟ್ಟೆ ಮೇಸ್ತೆ, ಅದ್ರಾಗ 50 ಮಟ್ಟೆ ಮೇಸಿ ಅದ್ರಾಗೆ ಇಂಪ್ರೂವ್ ಮಾಡ್ಕೊಂಡು ಮತ್ತೆ ಎಕ್ಸ್ಟ್ರಾ 1 ಎಕರೆ ಹೊಲ ತಗೊಂಡು ಅದ್ರಾಗ ಎಕರೆಗೆ ರೇಷ್ಮೆ ಮಾಡಿದೀವಿ. ಈಗ ಅದ್ರಾಗೂ ತುಂಬಾ ಆದಾಯ ಬರ್ತೈತಿ, 3 ತಿಂಗಳಿಗೆ ಒಂದ್ ಬೆಳೆ.
1: ಈಗ ಒಟ್ಟಾರೆ ನಿಮ್ದು ಎಷ್ಟು ಎಕರೆ ಕೃಷಿ ಭೂಮಿ?
0: ನಮ್ದು 2 ಎಕರೆ ಕೃಷಿ ಭೂಮಿ ಐತೆ, ಇನ್ನು 2 ಎಕರೆ ನಮ್ಮ ಅಜ್ಜಾರ ಹೆಸರಿನಾಗೈತೆ. ಅದ್ರಾಗೆ ಸಾವೆ, ನವಣೆ, ಕೊರಲೆ
1: ಅದನ್ನ ನೀವು ಮಾಡ್ತೀರಾ?
0: ಎಲ್ಲ ಬೆಳಿತೀವಿ. ಮತ್ತೆ ಎಕ್ಸ್ಟ್ರಾ 2 ಎಕರೆ ಒಂದು ಚೀಲಕ್ಕೆ ಎಕರೆಗೆ ವರ್ಷಕ್ಕೆ 11 ಎಕರೆ ಸಪರೇಟ್ ಮಾಡ್ಕೊಂಡು
1: ಗುತ್ತಿಗೆ ಮಾಡ್ಕೊಂಡು ಒಟ್ಟಾರೆ 6 ಎಕರೆ ಭೂಮಿಯಲ್ಲಿ ಕೃಷಿ ಮಾಡ್ತಾ ಇದ್ರೆ
0: ಎಕ್ಸ್ಟ್ರಾ 2 ಎಕರೆ ಇದು ಮಳೆ
1: ಮಳೆ ಆಶ್ರಿತ 4 ಎಕರೆ ನೀರಾವರಿ ಮಾಡಿದೀವಿ. ಈಗ SSLC ತನಕ ವಿದ್ಯಾಭ್ಯಾಸ ಮಾಡ್ಕೊಂಡ್ರಲ್ಲ, ಈಗ ಮುಂದೆ ಓದ್ಬೇಕಂತ ಅನಿಸ್ತಿಲ್ಲ
0: ಸರ್? ಅವಾಗ ಬಾರಿ ನಮ್ಗೆ ಕಷ್ಟ, ಅವಾಗ ಏನು ಇರ್ಲಿಲ್ಲ.
1: ಈಗ ನಿಮ್ಗೆ ಸೌಲಭ್ಯ ಇರ್ಲಿಲ್ಲ,
0: ಬಸ್ ಇಂದ ರೂಟ್ ಇರ್ಲಿಲ್ಲ, ನಮ್ಗೆ ಎಲ್ಲಾ ಪ್ರತಿಯೊಂದು ಏನು ಸೌಲಭ್ಯ ಇರ್ಲಿಲ್ಲ, ಅಷ್ಟು ಹಣ ಇರ್ಲಿಲ್ಲ ಜಾಸ್ತಿಯ. ಹಂಗಾಗಿ ನಮ್ಗೆ ಓದಿಸ್ಬೇಕು ಅನ್ನಿಸ್ಲಿಲ್ಲ.
1: ಬೆಂಗಳೂರಿಗೆ ಹೋಗ್ಬೇಕಂತ ಯಾಕೆ ಅನಿಸ್ತಾರೆ?
0: ಎಲ್ಲರೂ ಹೋಗಿದಾರಲ್ಲ, ನಾನು ಹೋಗ್ಬೇಕು, ನಾನು ದುಡ್ಡು ತರಬೇಕು ಅಲ್ಲಿಂದವ ಅನ್ನೋ ತರಕ್ಕೆ ನಾನು ಹೋಗಿದ್ದೆ. ಅದು ಹೋದೆ ಅಲ್ಲಿ ನನಗೆ ಯಾಕ ಪಾಸ್ ಆಗ್ಲಿಲ್ಲ, ಅವ್ರು ಹೇಳ್ದಂಗೆ ಕೇಳ್ಬೇಕು ನಾವಲ್ಲಿ.
1: ಹೌದು,
0: ಇಲ್ಲಿ ಅದೇ ದುಡ್ಡು ತಂದು ಇಲ್ಲಿ ಇನ್ವೆಸ್ಟ್ ಮಾಡ್ಕೊಂಡಿ.
1: ಅಂದ್ರೆ ಎಲ್ಲ ಒಂದ್ ಕಡೆ ನಿಮಗೆ ಅಲ್ಲಿ ಹೋಗಿದ್ದು ಸ್ವಲ್ಪ ದುಡಿದ್ದು ಉತ್ತಮ ಆಯ್ತಲ್ಲ.
0: 3,000 ರೂಪಾಯಿ ತಂದಿದ್ದೆ, 3,000 ತಂದು ಈಗ ಅದು ಎಷ್ಟು ಅಕ್ಷ ಮಾಡ್ಕೊಂಡಿನ ಗೊತ್ತಿಲ್ಲ. ಬೋರ್ಗಳು 4 ಬೋರ್ಗಳು ಮಾಡ್ಕೊಂಡಿನಿ, ಎಲ್ಲಾ ತರದ್
1: ಮಾಡಿ.
0: ಸರ್, ನಮ್ಮ ಅಪ್ಪಾಜಿ ಮಾಡೋದು, ಅದು ಕೃಷಿ ಅನುಭವ ಇತ್ತು. ಅದಕ್ಕೆ ನಮ್ಮ ಅಪ್ಪ ಮಾಡತ್ತಲ್ಲ, ನಾನು ಮಾಡ್ಬೇಕು ಅನ್ನೋದು ಒಂದ್ ಚಲ ಹಿಡ್ಕೊಂಡು ಎಲ್ಲಾ ಬೋರ್ ಹಾಕ್ಸಂದಿದ್ರು ನಮ್ಮೂರಾಗೆ. ನಾನು ಬೋರ್ ಹಾಕ್ಸ್ಬೇಕು, ಅದ್ರ ತರಕಾರಿ ಬೆಳಿಬೇಕು, ರೇಷ್ಮೆ ಬೆಳಿಬೇಕು ಅಂತ ಎಲ್ಲಾ ಪ್ರತಿಯೊಂದು ಮಾಡ್ಕೊಂಡು ಇವಾಗ ಕೋಳಿ ಮಾಡಿದೀನಿ, ಕುರಿ ಮಾಡಿದೀನಿ, ಹಸು ಮಾಡಿದೀನಿ. ಎಲ್ಲಾ ತರದ್ದು ನಮ್ಮ ತೋಟದಲ್ಲಿ ಎಲ್ಲಾ ತರದ್ದು ಹಣ್ಣು ಹಂಪ್ಲು ಗಿಡಗಳೆಲ್ಲ ಇದಾವೆ, ಪ್ರತಿಯೊಂದುವೆ.
1: ಅಂದ್ರೆ ಯಾವ್ದಕ್ಕೆ ಒಂದಕ್ಕೆ ಸೀಮಿತ ಆಗಬಾರ್ದು,
0: ಎಲ್ಲಾ ತರದ್ನು ಮಾಡಿದ್ರೆ ಅದ್ರಾಗ 10,000, ಇದ್ರಾಗ 20,000, ಅದ್ರಾಗ 50,000 ಅಂದ್ರೆ ವರ್ಷಕ್ಕೆ 4-5 ಲಕ್ಷ ಆದಾಯ ಬರುತ್ತೆ ನಮಗೆ. ಸರ್,
1: ಈಗ ರೇಷ್ಮೆ ಅಂತಂದ್ರೆ ನಿಮ್ಮ ಒಂದು ಭಾಗದಲ್ಲಿ ಬೆಳಿಬೇಕಂತ ಯಾಕನ್ಸ?
0: ಸರ್, ನಮ್ಮೂರಾಗೆ ಫಸ್ಟ್ ಪ್ರಭುಲಿಂಗಪ್ಪನವರು ಬೆಳಿತಿದ್ರು. ಫಸ್ಟ್ ಅವ್ರು ಬೆಳಿಬೇಕಾದ್ರೆ 60 ರೂಪಾಯಿ ಕೆಜಿ ಇತ್ತವ ಫಸ್ಟ್. ಅವಾಗ ಅದು ಬಹಳ ಯತಿ ಆಗೋದು. ಅವಾಗ ಹೋಗ್ತಾ ಹೋಗ್ತಾ ನೋಡ್ಕೊಂಡ್ರು, ಎಲ್ಲಾ ತರದ್ನು ನೋಡ್ಕೊಂಡು ಅವಾಗ ಇವ್ರು ಮಾಡ್ತಾರೆ. ಮತ್ತೆ 200-250 ರೂಪಾಯಿ ಕೆಜಿ ನಂಗೆ ಬಂತದು. ಅವಾಗ ಅಲ್ಲಿಷ್ಟಿಂದ ಸ್ಟಾರ್ಟ್ ಮಾಡಿದ್ರು. ನಮ್ಮೂರ ಸುಮಾರು 10 ಜನ ಸ್ಟಾರ್ಟ್ ಮಾಡಿದ್ರು ಫಸ್ಟ್. 10 ಜನ ಬಂದು ಇವತ್ತು 50 ಜನ ಇದೀವಿ ಟೋಟಲ್ ರೇಷ್ಮೆ ಬೆಳೆಯೋರು. ಈಗ 700 ರೂಪಾಯಿ ಕೆಜಿ, 600 ರೂಪಾಯಿ ಕೆಜಿ ಇದೀವಾಗ. ಅದರಷ್ಟು ಜಾಸ್ತಿ ಆದಾಯ ಬರೋದು ಯಾವ್ದು ಅಲ್ಲ. ಅದು ನಮ್ಮೂರಿಗೆ ವಸ್ತುರ್ಗಾ ತಾಲೂಕಿಗೆ ಮಲ್ಲೇಹಳ್ಳಿನೇ ಹೈಯೆಸ್ಟ್ ರೇಷ್ಮೆಗೆ. ಅದನ್ನು ನೋಡ್ಕೊಂಡು ಸುತ್ತಮುತ್ತಲೆಲ್ಲ ಬೆಳೆದು ಒಳ್ಳೆ ಲಾಭ ತಾಂತಿದ್ದಾರೆ ಇವಾಗ.
1: ಈಗ ರೇಷ್ಮೆಯಲ್ಲಿ ಒಳ್ಳೆಯ ಒಂದು ಆದಾಯ ಬರ್ಬೇಕಂತಂದ್ರೆ ರೇಷ್ಮೆ ಕೃಷಿ ಯಾವ ರೀತಿ ಮಾಡ್ಬೇಕು?
0: ರೇಷ್ಮೆ ಕೃಷಿ ಅಂದ್ರೆ ಫಸ್ಟ್ ನಾವೆಲ್ಲ ಮನೆಗಳಿದ್ದು ಶೆಡ್ ಮಾಡ್ಕೊಂಡಿದ್ದು. ಫಸ್ಟ್ ನಮ್ಗೆ ಬಹಳ ದುಡ್ಡಿನ ಪ್ರಾಬ್ಲಮ್ ಇತ್ತು. ಫಸ್ಟ್ ಶೆಡ್ ಹಾಕಿನಿದ್ದು 25-35-50-35 ಈ ತರ ಶೆಡ್ ಹಾಕೊಂಡಿದ್ದು. ಶೆಡ್ ಹಾಕೊಂಡ್ಬಿಟ್ಟು ಫಸ್ಟ್ ಸ್ಟಾರ್ಟಿಂಗು ಅದ್ರಾಗೆ ಇಲಾಖೆಗೆ ಏನೇನು ಅನುದಾನ ಕೊಡ್ತಾರೆ, ಈ ಗಿಡ ಹಾಕಿದ್ರೆ 1 ಎಕರೆಗೆ 2,800 ಗುಣಿ ಹಾಕ್ತಿವಿ. ಅದನ್ನ ಹಾಕಿದ್ರೆ ನಮ್ಗೆ NRG ಸ್ಕೀಮ್ ಆಗಿ ಫಸ್ಟ್ ಸ್ಟಾರ್ಟಿಂಗು 60,000 ಕೊಟ್ರು. ಮತ್ತೆ 2ನೇ ವರ್ಷ ತೋಟ ನಿವಾರಣೆ ಅಂತೇಳಿ ಅದಕ್ಕೆ 60,000 ಕೊಟ್ರು. ಮತ್ತೆ 3ನೇ ವರ್ಷ 60,000 ಕೊಟ್ರು. ಅದನ್ನೆಲ್ಲ ಉಪಯೋಗಿಸ್ಕೊಂಡು ನೀಟ ತೋಟ ಮಾಡ್ಕೊಂಡು ಮತ್ತೆ ಶೆಡ್ಡಿಗೆ ನಮ್ಗೆ ಅಮೌಂಟ್ ಕೊಟ್ರು, 2.5 ಲಕ್ಷ ಕೊಟ್ರು. ನಾವು ಡೈರೆಕ್ಟ್ ಮನೇನೆ ಮಾಡಿವು, ಅದು ಮನೆ ಉಪಯೋಗ ಆಯ್ತು. ಮತ್ತೆ ಡ್ರಿಪ್ಪಿಗೆ ಕೊಟ್ರು, ಅದು 2,800 ಗುಣಿ 1 ಎಕರೆಗೆ ಹಿಡಿಯುತ್ತೆ. ಅದು 2,800 ಗುಣಿಗೆ ನಾವು ಸುಮಾರು 200 ಮಟ್ಟೆ ಮೇಸ್ತೀವಿ. 200 ಮಟ್ಟೆ ಮೇಸ್ತು ಅಂದ್ರೆ 2 ಕ್ವಿಂಟಲ್ ಗೂಡು ಬರುತ್ತೆ. ನಾವು ಫಸ್ಟ್ ಸ್ಟಾರ್ಟಿಂಗ್ 2008 ಮಾಡ್ಬೇಕಾರೆ 300-350 ರೂಪಾಯಿ ಇತ್ತು, ಇವತ್ತು ಡಬಲ್ ಆಯ್ತಿ. ಇನ್ನು ಮುಂದೆ 1,000 ರೂಪಾಯಿ ಕೆಜಿ ಹೋಗ ಮೂಮೆಂಟ್ ಇತ್ತು. ಈಗ ಬ್ಯಾಸಿಗೆ ನಾವೀಗ ಮೊನ್ನೆ ಹಾಕೊಂಡು 700 ರೂಪಾಯಿ ಕೆಜಿ ನಂಗೆ ಹಾಕೊಂಡು 1 ಕ್ವಿಂಟಲ್
1: ಒಳ್ಳೆ ರೇಟ್
0: ಐತಿ. ಅದು 2 ಪ್ಲಾಟ್ ಮಾಡಿದ್ದೆ ಫಸ್ಟ್. ನನಗೆ ಒಬ್ಬನೇ ಅಲ್ಲ, ನಮ್ಮನೆಗೆ ಒಬ್ಬಂಟಿಗರು, ನಾವು ಜಾಸ್ತಿ ಜನ ಇಲ್ಲ, ನಮ್ಮವ್ವ ನಮ್ಮಪ್ಪ ನಾನು 4 ಜನ ಇದೀವಿ, ಸಣ್ಣ ಮಕ್ಕಳು. ಹಂಗಾಗಿ 1 ಪ್ಲಾಟ್ ಮಾಡ್ಕೊಂಡಿನಿ ಇವಾಗ. ಅದು 2.5 ತಿಂಗಳಿಗೆ ಒಂದ್ ಬೆಳೆ. 2.5 ತಿಂಗಳಿಗೆ ಒಂದ್ ಬೆಳೆ ಅಂದ್ರೆ 100 ಮಟ್ಟಿಗೆ 1 ಕ್ವಿಂಟಲ್ ಗೂಡು ಬರುತ್ತೆ. 1 ಕ್ವಿಂಟಲ್ಗೆ ಅದು 500 ಇದ್ರೆ 50,000, 600 ಇದ್ರೆ 60,000, 700 ಇದ್ರೆ 70,000. ನನಗೀಗ 70,000 ತಾಂಬಂದೆ. ಅದ್ರಾಗೇನ ಅಂತ ಖರ್ಚೇನ್ ಜಾಸ್ತಿ ಬರಲ್ಲ, ಸ್ವಂತಕ್ಕೆ ನಾವು ಬ್ಯಾಸೆ ಹೊಡ್ಕೊಂತೀವಿ.
1: ಈಗ ಮನೆಯೆಲ್ಲ ಹೊಲದಲ್ಲೇ ನಿರ್ಮಾಣ ಮಾಡಿದ್ರೆ?
0: ಸರ್, ನಾನು 3 ಮನೆ ರೇಷ್ಮೆ ಮನೆನೇ ಮಾಡ್ಕೊಂಡು.
1: ಯಾಕೆ ಅಷ್ಟೊಂದು ಮಾಡಿದ್ರಿ?
0: ಸರ್, ಈಗ ಮಾಡ್ಬೇಕು ಅನ್ನೋದು ಹುಮ್ಮಸ್ಸು. ಫಸ್ಟ್ ಸ್ಟಾರ್ಟಿಂಗು 25-41 ಮಾಡ್ಕೊಂಡಿ ಫಸ್ಟ್ ರೇಷ್ಮೆ ಮನೆ, ಅದಕ್ಕೆ 25,000 ಬೀಳ್ತಂದೆ. ಮತ್ತಿನ್ನೊಂದು 33-25, ಆ ಮನೆಗೆ 2.5 ಲಕ್ಷ ಬೀಳ್ತಂದೆ. ಮತ್ತೆ ಇನ್ನೊಂದು

0: ಸ್ವಂತಕ್ಕೆ ನನ್ನ ದುಡ್ಡಿನಾಗೆ 51 ಅಡಿ 60 ಅಡಿ ನನ್ನವು ಎರಡು ತಾ ಜಮೀನಿದಾವೆ, ಎರಡು ತಾಲು ಜಮೀನ್ಗು ಮಾಡಿದೀನಿ. ಅಲ್ಲಿಗೆ ಹೋದಾಗ ಅಲ್ಲಿ ಮೇಸೋದು, ಇಲ್ಲಿ ಬಂದಾಗ ಇಲ್ಲಿ ಮೇಸೋದು.
1: ಹಾಗೆ
0: ಈಗ ಒಂತ ಮಾಡ್ಕೊಂಡಿನಿ, ಜಾಸ್ತಿ ಎತ್ತಲ್ಲ ನಮ್ಗೂ, ಅದಕ್ಕೆ ಒಂತ ರೇಷ್ಮೆ ಮಾಡ್ತೀನಿ 100 ಮೊಟ್ಟೆ. ಇವಾಗ ಇನ್ನೊಂದು ಶೆಡ್ಗೆ ಕುರಿ ಬಿಟ್ಟಿದ್ದೀನಿ 10. ಮತ್ತೆ ಈಗ 200-300 ಕೋಳಿ ಇದಾವೆ, ನಾಟಿ ಕೋಳಿಗಳು. ಅದ್ರಾಗೆಲ್ಲ ಮೊಟ್ಟೆ ಪ್ರತಿಯೊಂದು ಎಲ್ಲ ಆದಾಯ ತಿಂಗಳ ಆದಾಯ ಬರುತ್ತೆ, ಮೊಟ್ಟೆಗೆ ದಿನ ಆದಾಯ ಬರುತ್ತೆ, ತಂದ ಹೋಗ್ತಾರೆ. ಮತ್ತೆ ಹಾಲು ಡಾಲ್ ಹಾಕ್ತೀನಿ, ನನ್ನವು 4 ಹಸುಗಳಿದಾವೆ, ಎಲ್ಲದ್ರಾಗೂ ಆದಾಯ ಬರ್ತೈತೆ. ಈಗ ಬೆಂಗಳೂರಿಗೆ ಹೋದ್ರೆ ಬೆಂಗಳೂರಾಗ ಅವ್ರು ಹೇಳ್ದಂಗೆ ಕೇಳ್ಬೇಕು. ಈಗ ಅವರು 8 ಅವರ್ ಕೆಲಸ ಕೊಡ್ತಾರೆ, 8 ಅವರ್ ಕೆಲಸ ನಿಂತು ಮಾಡ್ಬೇಕು, ನಮಗೆ ಅಷ್ಟು ಇದಾಗಲ್ಲ. ಈಗ ನಮ್ದೊಂದ್ರೆ ಇಲ್ಲಿ 4 ಕೆಲಸ ಮಾಡ್ತೀವಿ, 2 ವಿಶ್ರಾಂತಿ ತಾಂತೀವಿ, ಇಲ್ಲೇ ಅಷ್ಟು ಸುಖ ಬೆಂಗಳೂರಾಗಿರಲ್ಲ. ನಮ್ಮನ್ನೆ ನೋಡ್ಕೊಂಡು ಇನ್ನ ಉಳಿದ ರೈತರು ನಮ್ ತರ ಮಾಡಿಬಿಟ್ರೆ ಬೆಂಗಳೂರಿಗೂ ಹೋಗೋದ್ ಬೇಡ, ಎಲ್ಲಿಗೂ ಹೋಗೋದ್
1: ಬೇಡ, ಸಾಧನೆ ಮಾಡ್ಬೋದು.
0: ಸಾಧನೆ ಮಾಡ್ಬೋದು, ನಾವೆಲ್ಲ ಮಾಡಿದೀವಿ ಇವಾಗಲೇ.
1: ಈಗ ಹೇಳಿದ್ರ ನೀವು ಒಳ್ಳೆಯ ಗುಣಮಟ್ಟದ ಒಂದು ಗೂಡನ್ನ ಬೆಳೀತಾ ಇದೀವಿ ಅಂತ ಹೇಳಿದ್ರ. ಈಗ ಒಳ್ಳೆಯ ಒಂದು ಗುಣಮಟ್ಟದ ಗೂಡು ಬರ್ಬೇಕಂತಂದ್ರೆ ಉತ್ತಮವಾದ ತಳಿಯ ಸೊಪ್ಪನ್ನ ಬೆಳಿಬೇಕಾಗುತ್ತೆ. ಯಾವ ತಳಿ ಸೊಪ್ಪು ಬೆಳೀತಾ ಇದ್ರಿ?
0: V1 ಅಂತ ಹೇಳಿ ಆ ಸೊಪ್ಪು ಹಾಕಿದ್ರೆ No.1 ಕ್ವಾಲಿಟಿ ಬರುತ್ತೆ ಗೂಡು.
1: ಈಗೆಲ್ಲ ಮರಗಡ್ಡಿ ಅಂತ ಬಂದಿದೆ.
0: ಹ್ಮ್ ಸರ್, ಮರಗಡ್ಡಿ ಬಂದಿತ್ತೆ ಅಂದ್ರೆ ಇವಾಗ ದನಗಳು ಸಾಕೋರು ಕಮ್ಮಿ, ಅವ್ರೇನ್ ಮಾಡ್ತಾರೆ 8 ಅಡಿಗೆ ಹಾಕ್ಬಿಡ್ತಾರೆ. 8 ಅಡಿಗೆ ಹಾಕ್ಬಿಟ್ಟು ಅದು ಖರ್ಚು ಕಡಿಮೆ ಆಗುತ್ತೆ. ಅದಕ್ಕೆ ಏನಂದ್ರೆ ಅಷ್ಟು ಉತ್ಕೃಷ್ಟವಾದ್ರೆ ಆ ಸೊಪ್ಪು ಬರಲ್ಲ ಮರಗಡ್ಡೆ.
1: V1
0: ಇದು ನಾವು ಸ್ವಂತಕ್ಕೆ ಉಳುಮೆ ಮಾಡ್ತೀವಲ್ಲ, 4 ಹಾಕಿರ್ತೀವಿ. 4 ಹಾಕಿದ್ರೆ 1 ಎಕರೆಗೆ 2800 ಗುಣಿ, 250 ಮೊಟ್ಟೆ ಮೇಸ್ತೀವಿ, ಅದು 400 ಗುಣಿ ಕುತ್ಕೊಳತ್ತಿ 1 ಎಕರೆಗೆ. ಮರ ಪದ್ಧತಿ ಆದ್ರೆ ಜಾಸ್ತಿ ಹುಳ ಮೇಸಕ್ಕ ಅಲ್ಲ,
1: ಹೆಚ್ಚು
0: ಇಳುವರಿನೂ ಬರಲ್ಲ ಮರಗಡ್ಡಿಗೆ. ನಮ್ದಿತ್ತಲ್ಲ ಇದು ಬೇಸಾಯ ಮಾಡ್ತೀವಲ್ಲ, ಈಗ ಎಲ್ಲಾ ಕಡೆಗೂ 4 ಉಕ್ಕೆ ಹೊಡಿತೀವಲ್ಲ, ಹಂಗಾಗಿ ಅದಕ್ಕೆ ಒಳ್ಳೆ ಉತ್ಕೃಷ್ಟವಾದ ಸೊಪ್ಪು ಬರುತ್ತೆ.
1: ಈಗ ಗುಣಮಟ್ಟದ ಸೊಪ್ಪು ಬರ್ಬೇಕಂತಂದ್ರೆ ಒಳ್ಳೆಯ ಒಂದು ತಳಿಯನ್ನ ಆಯ್ಕೆ ಮಾಡ್ಕೊಂಡಿದ್ರೆ V1 ತಳಿ ಅಂದ್ರೆ ಸೊಪ್ಪನ್ನ ಯಾವ ರೀತಿ ಗೊಬ್ಬರ ಕೊಟ್ಟು ಬೆಳೆಸ್ತೀರಾ
0: ಸರ್? ಸೊಪ್ಪು ಅಂದ್ರೆ ನಾವು ಈ ರೇಷ್ಮೆದು ರೇಷ್ಮೆ ಎಲ್ಲ ಮುಗಿದ್ಮೇಲೆ ವೇಸ್ಟೇಜ್ ಬರುತ್ತಲ್ಲ, ಅದಕ್ಕೆ ಎರೆಹುಳು ತೊಟ್ಟಿ ಮಾಡಿದೀವಿ, ಮತ್ತೆ ಬಯೋಜಿಸ್ ತೊಟ್ಟಿ ಮಾಡಿದೀವಿ. ಆ ಎರೆಹುಳು ತೊಟ್ಟಿ ಒಳಗೆ ಹಾಕ್ಬಿಟ್ಟು ಇದ್ದ ಹಸುಗಳು ಗೊಬ್ಬರ ಇರುತ್ತಲ್ಲ ಅದ್ರ ಮ್ಯಾಕೆ ಮುಚ್ಚುತ್ತೀವಿ. ಮುಚ್ಚಿದ ಮೇಲೆ 2 ಓಪನ್ ಮಾಡಿರ್ತೀವಿ, 2 ತೊಟ್ಟಿದಾವೆ, 15 ಉದ್ದದವು, 8 ಆಗಲ್ಲ, 2 ಓಪನ್ ಇದಾವೆ. ಒಂದ್ ತೊಟ್ಟಿಗೆ ಹಾಕ್ತಿವಿ, ಒಂದ್ ತೊಟ್ಟಿಗೆ ಹಾಕಿದ್ಮೇಲೆ ಅದೆಲ್ಲ ಅಳತ್ಕೊಣತ್ತಿ, ಅದಕ್ಕೆ ಎರೆಹುಳು ಇರುತ್ತೆ, ಎರೆಹುಳೆಲ್ಲ ತಿಂದ್ಮೇಲೆ ಅದು ಇನ್ನೊಂದ್ ಕಡೆಗೆ ಹಾಕ್ತಿವಿ, ಒಂದ್ ಖಾಲಿ ಬಿಟ್ಟಿರ್ತೀವಿ, ಅದಕ್ಕೆ ಬರುತ್ತೆ ಎರೆಹುಳ. ಅದ್ ಖಾಲಿ ಆದ್ಮೇಲೆ ಅದ್ರಾಗ ಪೌಡರ್ ಮಾಡುತ್ತೆ, ಅದು ಪೌಡರ್ ಆದ್ಮೇಲೆ ಈ ಕಡೆಗೆ ಬರುತ್ತೆ. ಅದನ್ನೆಲ್ಲ ತಗೊಂಡಾಗಿ ನಾವು ಸೊಪ್ಪಿಗೆ ಹಾಕ್ತಿವಿ
1: ಎರೆಹುಳ ಗೊಬ್ಬರ.
0: ಎರೆಹುಳದ ಗೊಬ್ಬರ ಹಾಕಿದ್ರೆ ರಾಸಾಯನಿಕ ಗೊಬ್ಬರ ಹಾಕದೇ ಇಲ್ಲ ನಾವು,
1: ಹಾಕ್ಬಾರ್ದು ಅಂತಾರಲ್ವಾ,
0: ಹಾಕ್ಬಾರ್ದು. ಹಾಕಿದ್ರೆ ಭೂಮಿ ಎಲ್ಲ ಕೆಟ್ಟೋಗುತ್ತೆ, ಗುಣಮಟ್ಟ ಸೊಪ್ಪರಲ್ಲ, ಆ ಭೂಮಿ ಎಲ್ಲ ಬರಡಾಗಿ ಹೋಗುತ್ತೆ. ಆತರ ನಾವು ಎರೆಹುಳದ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಯೂಸ್ ಮಾಡ್ತೀವಿ. ಎರೆಹುಳದ ಗೊಬ್ಬರ ಇತ್ತಲ್ಲ ಅದು ಸೂಪರ್, ಗೊತ್ತಿಲ್ಲವಷ್ಟು ಜನಕ್ಕೆ ಅದನ್ನ ನೋಡಿಕೆ ಮಾಡ್ಕೋಬೇಕು.
1: ಈಗೆಲ್ಲ ಸೊಪ್ಪಿಗೆ ಏನಾದ್ರೂ ರೋಗ ಬರುತ್ತಾ
0: ಸರ್? ಸೊಪ್ಪಿ ರೋಗ ಬರುತ್ತೆ, ರೋಗ ಬಂದ್ರೆ ಅಲ್ಲಿ ರಾಮನಗರ ಮಾರ್ಕೆಟ್ನಾಗೆ ಅದು ಎಲ್ಲ ಫ್ರೀ ಕೊಡ್ತಾರೆ, ಅಟ್ಯಾಕ್ ಅಂತ ಬರುತ್ತೆ, ಅದು ಮಲ್ಬರಿಚ್ಚು ಅಂತ ಬರುತ್ತೆ. ಸೊಪ್ಪಿಗೆ ಫಸ್ಟ್ ಸ್ಟಾರ್ಟಿಂಗ್ ಕಡ್ಡಿ ಕಟ್ ಮಾಡಿ 15-20 ದಿವಸಕ್ಕೆ ಒಂದ್ಸತಿ ಸಿಂಪರಣೆ ಮಾಡಿಬಿಡ್ತೀವಿ, ಕಂಟ್ರೋಲ್ ಆಗಿಬಿಡುತ್ತೆ. ಒಟ್ಟಿಗೆ ಬೆಳೆ ಬೆಳೆಗೂ ಮಾಡ್ಬೇಕು, ಅದೇನು ಜಾಸ್ತಿ ಏನ್ ಖರ್ಚು ಬರಲ್ಲ. ರೇಷ್ಮೆಗೆ ಒಂದ 300 ಕೊಟ್ರೆ 2 ಟ್ಯೂಬ್ ಕೊಡ್ತಾರೆ, ಅವಂತ ಒಂದ್ ಸಿಂಪರಣೆ ಮಾಡ್ಕೊಂಡ್ಬಿಟ್ರೆ ಆಟೋಮೆಟಿಕ್ ಆಗಿ ಹೋಗುತ್ತೆ. ಏನ್ ರಾಸಾಯನಿಕ ಗೊಬ್ಬರ ಜಾಸ್ತಿ ಹಾಕಿದ್ರೆ ರೋಗ ಜಾಸ್ತಿ ಆಗುತ್ತೆ. ನಾವ್ ಸ್ವಂತಕ್ಕೆ ಮಾಡ್ಕೊಂತೀವ, ಏನೇ ಇಲ್ಲ ಅಂದ್ರೆ ಯಾವ್ದೇ ರೈತರಾದ್ರೂ 6 ಒಂದ್ಸತಿ ಲಾರುವೆ ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು. ಹಂಗ ಆತರ ಹಾಕಿದ್ರೆ ಯಾವ್ದೇ ರೋಗ ಬರಲ್ಲ ರೇಷ್ಮೆಗೆ, ಒಳ್ಳೆ ಗುಣಮಟ್ಟ ಸೊಪ್ಪು ಬರುತ್ತೆ.
1: ಈಗ ನೀವು ಮೊಟ್ಟೆ ತಂದು ಸಾಕಾಣಿಕೆ ಮಾಡ್ತೀರಾ ಅಥವಾ ಚಾಕಿ ಹುಳ ತರ್ತೀರಾ?
0: ಫಸ್ಟ್ ನಾವು ಮೊಟ್ಟೆ ತಂದು ಸ್ವಂತಕ್ಕೆ ಮಾಡ್ಕೊಂತಿದ್ದು, ಅವಾಗ ವೆಹಿಕಲ್ಸ್ ಇರಲಿಲ್ಲ, 2008 ಬರೀ ಬಸ್ಗೆ ಹೋಗ್ತಿದ್ದು. ಆಮೇಲೆ ರೈತರು ಕಡಿಮೆ ಇದ್ದು ಅವ್ ಬಸ್ನಾಗ ಹಾಕ್ಸ್ತಿರ್ಲಿಲ್ಲ, ಭಾರಿ ರಿಸ್ಕ್ ಆಗೋದು. ಆಮೇಲೆ ಈಗ ರೈತರು ಜಾಸ್ತಿ ಆದು ಸುತ್ತಮುತ್ತಕ್ಕೂ ನಮ್ಮ ಹಳ್ಳಿಯಲ್ಲಿ ಸುತ್ತಮು ಭಾಗದಾಗೆ ಜಾಸ್ತಿ ಇರೋದು. ಇಲ್ಲಿ ಮೊಳಕಾಲ್ಮೂರು ಈ ಕಡೆ ಜಗಳೂರು ಕಡೆಗಿದ್ದಾರೆ, ಅಲ್ಲಿ ಹೊಸದುರ್ಗ ತಾಲೂಕ್ನಾಗೆ ಅಂದ್ರೆ ನಮ್ಮ ಹಳ್ಳಿಯಲ್ಲಿ ತಂಡಗ ಕುರುಬಳ್ಳಿ ಸೋಮೇನಹಳ್ಳಿ ಕಡವೇಗೆರೆ ಕಾಚಾಪುರ. ಇವಾಗ ಏನ್ ಮಾಡ್ತೀವಿ ಅಂದ್ರೆ ಈಗ ಅದ್ರಾಗ ಒಂದು ಊಜಿ ನೋಣ ಅಂತ ಬರುತ್ತೆ, ಆ ಊಜಿ ನೋಣ ಒಬ್ರು ಮನೆಯಿಂದ ಇನ್ನೊಬ್ರು ಮನೆಗೆ ಹೋಗುತ್ತೆ, ಅದನ್ನ ನಿಯಂತ್ರಣ ಮಾಡ್ಬೇಕಲ್ಲ, ಕಂಟ್ರೋಲ್ ಮಾಡ್ಬೇಕಲ್ಲ, ಹಂಗಾಗಿ ಸೊಳ್ಳೆ ಪರದೆ ಹಾಕ್ತಿವಿ. ಅದಕ್ಕೆ ನಾವೇ ಮಾಡ್ತೀವಿ ಅಂದ್ರೆ ಇವಾಗ ಈಗ ಎಲ್ಲಾರು ಒಂದೇ ಸತಿ ಕಟ್ ಮಾಡಲ್ಲ, ಕಡ್ಡಿಯ ಬ್ಯಾಚ್ ಬ್ಯಾಚ್ ಮಾಡಿರ್ತಾರಲ್ಲ, ಹಂಗಾಗಿ ಈಗ ಇಲ್ಲಿ ರೋಗ ತಗಲುತ್ತೆ ಅಲ್ಲಿ ರೋಗ ತಗಲುತ್ತೆ ಅಂತ ಹೇಳ್ಬಿಟ್ಟು ನಾವು ಧರ್ಮ

0: ಪುರ ಮತ್ತೆ ಮಂಡ್ಯ ಶಿರಾ ಎಲ್ಲಾ ಕಡೆಗೂ ಚಾಕಿ ಸೆಂಟರ್ ಇದಾವೆ. ಅವ್ರಿಗೆ ಚಾಕಿ ಸೆಂಟರ್ ಹೇಳ್ತೀವಿ ಇಷ್ಟು ಜನ 20 ಜನಕ್ಕೆ ಒಂದೇ ಸತಿ ಮೊಟ್ಟೆ ಇಳಿಸ್ಬೇಕು.
1: ಮೊಟ್ಟೆ
0: ಇಳಿಸಬೇಕು ಅಂದ್ರೆ ಅವರು ವೆಹಿಕಲ್ಸ್ ಹಾಕಿ ತಂದು.
1: ಈಗಲೂ ಮೊಟ್ಟೆನೇ ತರ್ತೀರಾ ನೀವು?
0: ಇಲ್ಲ, ನಮಗೆ ಹುಳನೇ ಕೊಟ್ಬಿಡ್ತಾರೆ. ಚಾಕಿ ಮಾಡಿರ್ತಾರೆ, ಎರಡನೇ ಹಂತದ ಹುಳ ತಂದು 9ನೇ ದಿವಸಕ್ಕೆ ಕೊಟ್ಟೋಗ್ತಾರೆ. 8ನೇ ದಿವಸಕ್ಕೆ ಅದನ್ನ ನಾವು ಮೇಸ್ತೀವಿ 20 ದಿನಕ್ಕೆ.
1: ಈಗ ಯಾವ್ದು ಉತ್ತಮ ಅಂತೀರ, ಮೊಟ್ಟೆ ತಂದು ಸಾಕಾಣಿಕೆ ಮಾಡೋದು ಉತ್ತಮ ಅಂತೀರೋ ಅಥವಾ ಚಾಕಿ ಹುಳ ತಂದು ಸಾಕಾಣಿಕೆ ಮಾಡೋದು ಉತ್ತಮ?
0: ಮೊಟ್ಟೆ ತಂದ್ರೆ ಸ್ವಲ್ಪ ರಿಸ್ಕ್ ಆಗುತ್ತೆ,
1: ಅಂದ್ರೆ ಜಾಸ್ತಿ ದಿನ ಕೆಲಸ ಇರುತ್ತೆ,
0: ಕೆಲಸ ಹಿಡಿತ್ತೆ. ಈಗ ಅಷ್ಟು ಜನಕ್ಕೆ ಗೊತ್ತಿರಲ್ಲ. ಈಗ ನಾವು ಒಬ್ರೆ ತಂದು ಮಾಡಕ್ ಹೋದ್ರೆ ಇನ್ ಸಪ್ರೇಟ್ ಒಬ್ರು ಇರ್ತಾರಲ್ಲ, ಅವರು ನೊಣ ಬಿಟ್ಬಿಡ್ತಾರೆ. ಊಜಿಗೆ ನೋಡ ಅವ್ರು ಸಪ್ರೇಟ್ ಮಾಡ್ತಿರ್ತಾರೆ, ಸಬ್ ಸಪ್ರೇಟ್ ಬ್ಯಾಚ್ ಆಗ್ತಾವ. ಅದಕ್ಕೆ ನಾವು ಒಂದೇ ಬ್ಯಾಚ್ ಮಾಡಿರ್ತೀವಿ. ಅದಕ್ಕೆ ಚಾಕಿ ಹುಳು ತಂದು ಒಂದೇ ಸತಿ ಎಲ್ಲರೂ ಮಾಡಿದ್ರೆ ಅದು ಅನುಕೂಲ. 4,200 ರೂಪಾಯಿ ತಾಂತಾರೆ. ಮತ್ತೆ ಅದ್ರಾಗೆ ಸಹಾಯಧನ ಕೊಡ್ತಾರೆ ರೇಷ್ಮೆ ಇಲಾಖೆಯಿಂದ, 1,200 ರೂಪಾಯಿ. ಮತ್ತೆ ಗೂಡು ಮಾರಿ ಬಂದಾಗ 1 ಕೆಜಿಗೆ 30 ರೂಪಾಯಿ ಸಹಾಯಧನ
1: ಬರುತ್ತೆ.
0: ಅದ್ರಷ್ಟು ಲಾಭ ಯಾವ್ದ್ರಾಗೂ ಅಲ್ಲ.
1: ಈಗ ಚಾಕಿ ತರ್ತಿರಪ್ಪ, ತಂದು ಯಾವ ರೀತಿ ಅಲ್ಲಿ ಸಾಕಾಣಿಕೆ ಮಾಡ್ತಾ ಇದ್ದೀರಾ?
0: ಅದನ್ನ ತತ್ತಿವಿ, ಮನೆ ಒಳಗೆಲ್ಲ ಸ್ಟ್ಯಾಂಡ್ ಮಾಡಿರ್ತೀವಿ, ಅಂತಂತವಾಗಿ ಅಟ್ಟ ಮಾಡಿರ್ತೀವಿ. ಆ ಅಟ್ಟದ ಮೇಲೆ ಪೇಪರ್ ತತ್ತಿವಿ, ಎಲ್ಲ ರಾಮನಗರದಾಗೆ ಪೇಪರ್ ಮೇಲೆ ಕಾಸ್ತೀವಿ. ಪೇಪರ್ ಮೇಲೆ ಕಾಸ್ಬಿಟ್ಟು ಅಲ್ಲಿಗೆ 2ನೇ ಜ್ವರ ಕುಂತಿರುತ್ತೆ. ಅವಾಗ ಒಂದು ದಿನ 2ನೇ ಜ್ವರ ಕುಂತಿರುತ್ತೆ ಅಂದ್ರೆ ಅಲ್ಲಿಗೆ 24 ಅವರ್ನೊಳಗೆ 2ನೇ ಜ್ವರ ಎದ್ದಾಳುತ್ತೆ. 2ನೇ ಜ್ವರ ಎದ್ದ ಮೇಲೆ ನಾವ್ ಅದಕ್ಕೆ ಸೊಪ್ಪು ಹಾಕೊಂಡು, ವಿಜೇತ ಅಂತ ಒಂದು ಪೌಡರ್ ಬರ್ತದೆ ಹಾಕೊಂಡು, ಅದಕ್ಕೆ ಸೊಪ್ಪು ಹಾಕೊಂಡು ಹೋಗ್ತೀವಿ. ಮತ್ತೆ 3 ವಾರ ದಿನಕ್ಕೆ 3ನೇ ಜ್ವರ ಕುತ್ಕೊಳ್ಳೋದು. 3ನೇ ಜ್ವರ, 3ನೇ ಜ್ವರ ಅಂದ್ರೆ ಅದು ಪರೆ ಕಳಚಾಕುತ್ತೆ. ಹಾವು ಕಳಚಾಕುತ್ತಲ್ಲ ಆತರ ಪರೆ ಕಳಚಾಕುತ್ತೆ. 3 ವಾರ ದಿವಸಕ್ಕೆ 3ನೇ ಜ್ವರ ಕೂತ್ತೆ. ಅದು 3ನೇ ಜ್ವರ ಇವತ್ತು, ಮತ್ತು ಇನ್ನೊಂದು 4ನೇ ದಿವಸಕ್ಕೆ 4ನೇ ಜ್ವರ ಕೂತ್ತೆ. ಅವಾಗ್ಲೂ ಪರೆ ಕಳಚಾಕುತ್ತೆ, ಅದಕ್ಕೆ 4ನೇ ಜ್ವರ ಕೂತಿ ಇದು. ಆಮೇಲೆ ಅತ್ಲಾಗೆ 8ನೇ ದಿವಸಕ್ಕೆ ಹಣ್ಣುಳ ಬರುತ್ತೆ. ಅವಾಗಲೇ ಜಾಸ್ತಿ ಸೊಪ್ಪು ತಿನ್ನೋದು, ಇಡೀ ಫ್ಲಾಟ್ ನೆಲ್ಲ ತಿಂದ್ಬಿಡುತ್ತೆ ಅವಾಗ. ಅವಾಗ ಒಂದ್ ಸ್ವಲ್ಪ ನಮಗೆ ರಿಸ್ಕ್ ಅಂದ್ರೆ 6ನೇ ದಿವಸ ಅದಕ್ಕೆ ರೇಷ್ಮೆ ಹುಳಕ್ಕೆ 6 ದಿವಸ ಕಷ್ಟ ಪಡ್ತು ಅಂದ್ರೆ ಸುಖ ಸಿಕ್ಕೇ ಸಿಗುತ್ತೆ. ಮತ್ತೆ ಅತ್ಲಾಗೆ 7ನೇ ದಿವಸಕ್ಕೆ ಹಣ್ಣುಳ ಬರುತ್ತೆ. ಆಮೇಲೆ ಚಂದ್ರಿಕೆ ಇರ್ತ, ಪ್ಲಾಸ್ಟಿಕ್ ಚಂದ್ರಿಕೆ. ಇವಾಗ ಏನು ಇಲ್ಲ, ರಿಸ್ಕ್ ಆಗಲ್ಲ. ಇವಾಗ 100 ಮೊಟ್ಟೆ ಒಬ್ರು ಗಂಡೆ ಹೆಂಡತಿ ಆರಾಮ ಮಾಡ್ಕೋಬಹುದು.
1: ಇಬ್ಬರಿದ್ರೆ ಸಾಕಾಗುತ್ತೆ,
0: ಇಬ್ಬರಿದ್ರೆ ಸಾಕು.
1: ಏನೇನ್ ಕೆಲಸ ಇರುತ್ತೆ ಬೆಳಿಗ್ಗೆ ಸಂಜೆ ಅಷ್ಟೇನೆ?
0: 2 ಟೈಮ್, ಬೆಳಿಗ್ಗೆ 1 ಟೈಮ್ ಸೊಪ್ಪು ಹಾಕ್ತಿವಿ, ಸಂಜೆ 5 ಗಂಟೆ 6 ಗಂಟೆ ಸೊಪ್ಪು ಹಾಕಿ ನಾವು ಮನೆಗೆ ಹೋಗ್ತಿವಿ ಅಷ್ಟೇ. ಏನ್ ತೀರಾ ಏನ್ ರಿಸ್ಕ್ ಇರಲ್ಲ ರೇಷ್ಮೆಗೆ.
1: ಈಗ ಸೊಪ್ಪು ಅಂತಂದ್ರೆ ಯಾವ ರೀತಿ ಕೊಡ್ತಾರೆ ಅಲ್ಲಿ?
0: ಸರ್, ಸೊಪ್ಪು ಅಂದ್ರೆ ಈಗ ತೋಟದಲ್ಲಿ ಇರುತ್ತೆ, ಅಲ್ಲೇ ಶೆಡ್ ಮಾಡಿರ್ತೀವಿ, ಪ್ಲಾಟಾಗೆ ಶೆಡ್ ಮನೆ ಮಾಡಿರ್ತೀವಿ. ಅಷ್ಟೇ ಶೆಡ್ ಮಾಡಿರ್ತಾರೆ, ಅಲ್ಲಿ ಮಳೆಯಲ್ದಾಗೆಲ್ಲ ನೀಟ ನೋಡಿ ಸೊಪ್ಪ ಕಟ್ ಮಾಡಿ ಅದು ಸುಮಾರು 8 ಮಾಡಿರ್ತೀವಿ ನಾವು. 40 ಅಡಿ ಉದ್ದ, 25 ಅಡಿ ಅಗಲ, ಅದ್ರಾಗೆ 6 ಅಡಿ ಅಗಲ, 40 ಅಡಿ ಉದ್ದ ಮಾಡಿರ್ತೀವಿ. ಅಷ್ಟಕ್ಕೂ ಹುಳ ತೆಳುವಾಗಿ ಇಟ್ಟಿರ್ತೀವಿ. ಒಳ್ಳೆ ಗಾಳಿ ಬೆಳಕು ಬರಬೇಕು ಮನೆಗಳಿಗೆ, ಚೆನ್ನಾಗಿ ಗಾಳಿ ಬೆಳಕು ಬಂದಷ್ಟು ಅವಕ್ಕೆ ಹುಳಕ್ಕೆ ಒಳ್ಳೆ ಆರೋಗ್ಯ ಚೆನ್ನಾಗಿರುತ್ತೆ. ಅದಕ್ಕೊಂದು ಸುಣ್ಣ ಹಾಕ್ತಿವಿ, ಸುಟ್ಟ ಸುಣ್ಣವ. ಅದಕ್ಕೇನು ಅದ್ರ ಮೇಲೆ ಕ್ರಿಮಿ ಕೀಟ ಮತ್ತೆ ಈ ಸೊಪ್ಪು ಕೊಡ್ತೀವಿ ಅಲ್ಲಿ ಮೇಲೆ ಮೇಲೆ ಹಸಿ ಸೊಪ್ಪ, ಅದ್ರ ಮೇಲೆ ಏನು ಇದಾಗಬಾರ್ದು, ಒಂಥರ ಬೂಸ್ ಬರ್ದಂಗೆ, ಅದು ಮೆಡಿಸಿನ್ ಇದ್ದಂಗೆ ಸುಟ್ಟ ಸುಣ್ಣ. ಅದನ್ನ ಹಾಕ್ಬಿಟ್ರೆ ಏನು ಬರಲ್ಲ. ಅವಾಗ ಸೊಪ್ಪು ಹಾಕ್ತಿವಿ ಅದ್ರ ಮೇಲೆ, ನೀಟಾಗ್ ತಿಂದಿರುತ್ತೆ 4 ಗಂಟೆಗೆ. ಬೆಳಿಗ್ಗೆ 10 ಗಂಟೆಗೆ ಹಾಕಿದ್ರೆ 6 ಗಂಟೆಗೆ ಕ್ಲೋಸ್ ಮಾಡಿರುತ್ತೆ. ಮತ್ತೆ 6 ಗಂಟೆಗೆ ಹಾಕ್ತಿವಿ, 6 ಗಂಟೆಗೆ ಹಾಕಿದ್ಮೇಲೆ ಮತ್ ನೈಟು ಹಾಕಲ್ಲ. ಮತ್ ಬೆಳಿಗ್ಗೆ ನಂತರ
1: ಹೆಚ್ಚು ಹೆಚ್ಚು ಸೊಪ್ಪು ಕೊಡೋದ್ರಿಂದ ಏನಾದ್ರೂ ಅನುಕೂಲ?
0: ಸರ್, ಈಗ 4ನೇ ಜ್ವರ ಎದ್ಮೇಲೆ ಸ್ಟಾರ್ಟಿಂಗ್ 6 ದಿನ ಅದು ಸೊಪ್ಪ ಬಹಳ ಚೆನ್ನಾಗಿ ತಿನ್ನುತ್ತೆ. ಅದು ಕೊನೆ ಅಂತ, ಈಗ 5ನೇ ಅಂತ ಕಣ್ಣಾಬೇಕಲ್ಲ, ಹಂಗಾಗಿ ಸೊಪ್ಪ ಜಾಸ್ತಿ ತಿನ್ನುತ್ತೆ. ಫಸ್ಟ್ 2ನೇ ಜ್ವರದಿಂದಲೂ 4ನೇ ಜ್ವರಕ್ಕೂ ಒಂದ್ ಕಾಲ್ ಭಾಗ ಹೋಗಿರುತ್ತೆ, 1 ಎಕರೆ ಕಾಲ್ ಭಾಗ ಹೋಗಿರುತ್ತೆ. ಅದಕ್ಕೆ ಸೊಪ್ಪು ತಿನ್ನಲ್ಲ. ಕೊನೆ ಅಂತ 4ನೇ ಜ್ವರ ಎದ್ದು 5ನೇ ಹಂತಕ್ಕೆ ಬರ್ಬೇಕಲ್ಲ, ಅದು 5ನೇ ಹಂತಕ್ಕೆ ಬರ್ಬೇಕು ಅಂದ್ರೆ ಗೂಡು ಕಟ್ಬೇಕಲ್ಲ, ಅದು ಅಷ್ಟಕ್ಕೆ ಅಷ್ಟು ಸೊಪ್ಪು ತಿಂದಾಕ್ಬಿಡುತ್ತೆ.
1: ಈಗ ಮೊದಲೆಲ್ಲ ಕಟ್ ಮಾಡಿ ಕೊಡ್ತಾ ಇದ್ರು, ಈಗೆಲ್ಲ ಅರೆಯರೇನೆ ಕೊಡ್ತಾ ಇದ್ರ?
0: ಸರ್, ಇವಾಗ ಏನೂ ಅಲ್ಲ, ಈಗ ಕಟ್ಟರ್ ಬಂದವೆ. ಅದು ಫಸ್ಟ್ ಎಲ್ಲ ಸ್ಟಾರ್ಟಿಂಗು ಭಾರಿ ಯಥೆ ಇತ್ತು, ಅದಕ್ಕೆ ಈ ತರ ಇಬ್ಬಿದ್ರಿ ಚಂದ್ರಿಕೆ ಇರವು, ಅವಾಗ ಅದಕ್ಕೆ ಒಂದ್ ಸಪ್ರೇಟ್ ಮನೆ ಬೇಕು. ಮತ್ತೆ ತಟ್ಟಿಗಳು ಬರವು, ಅದಕ್ಕೆ ಒಂದ್ ಸಪ್ರೇಟ್ ಮನೆ ಬೇಕು, ಎಲೆ ತರಿಬೇಕಾಯ್ತು, ಭಾರಿ ಕಷ್ಟ ಇತ್ತು. ಈಗೇನ್ ಅಂತ ಕಷ್ಟ ಇಲ್ಲ, ಏನೂ ಇಲ್ಲ, ದನಿಗ್ ಮೇವಾಕ್ತಂಗೆ ಒಳ್ಳೆ ಸಿಂಪಲ್. ಅದ್ನೆಲ್ಲಾರ ರೈತರುಗಳು ನೋಡ್ಕೊಂಡು ಇನ್ನು ಉಳಿದಂತ ರೈತರುಗಳು ಮಾಡಿಬಿಟ್ರೆ ಬದುಕಿ ಹೋಗ್ತಾರೆ. ಒಳ್ಳೆ ಲಾಭ, ಅದೇ ನಂಬರ್ 1 ಸೊಪ್ಪು ಬರೋದು ಅಂದ್ರೆ ನೀನ್ ಯಾವ್ದೇ ಟೊಮಾಟೊ ಹಾಕು, ತರಕಾರಿ ಹಾಕು, ಅದು ಇದು ಲೈಫ್ ಲಾಂಗ್. ಒಂದ್ಸತಿ ನಮ್ಮ ತೋಟಕ್ಕೆ ಕಡ್ಡಿ ಹಾಕಿದ್ರೆ ಲೈಫ್ ಲಾಂಗ್, ಬಡ್ದಪ್ಪದಾಗ ಆ ಮಿಷಿನ್ ಕಟ್ ಮಾಡೋದು, ಮತ್ತೆ ಹೊಸ್ತಾಗಿ ಚಿಗ್ರು ಬರುತ್ತೆ. ಅದನ್ನ ಬಿಟ್ಕೊಂಡ್ಬಿಟ್ರೆ ಮತ್ತೆ ಲೈಫ್ ಲಾಂಗ್.
1: ಈಗ ರೇಷ್ಮೆ ಹುಳುಗಳಿಗೆ ರೋಗ ಅಂದ್ರೆ ಏನ್ ಬರುತ್ತೆ?
0: ಸರ್, ರೋಗ ಅಂದ್ರೆ ಅದಕ್ಕೆ

0: ಹಾಲು ತೊಂಡೆ ರೋಗ ಮತ್ತೆ ಸೆಪ್ಪೆ ರೋಗ ಬರುತ್ತೆ. ಅದಕ್ಕೆ ಅದಕ್ಕೆ ಯಾತ್ರಿಂದ ಬರುತ್ತೆ ಅಂದ್ರೆ, ನಾವು ಈ ಸತಿ ರೇಷ್ಮೆ ಮಾಡಿರ್ತೀವಲ್ಲ, ರೇಷ್ಮೆ ಮಾಡಿದಾಗ ಅದನ್ನ ಮಣೆಯ ತೊಳಿಬೇಕು, ಡೆಕಾಲು ಅಸ್ತ್ರ ಬ್ಲೀಚಿಂಗು ಅದು ಆ ತರದ್ ಹಾಕಿ ನೀಟಾಗಿ ವಾಶ್ ಮಾಡ್ಬೇಕು ಮಿಷಿನ್ಗಳಾಗಿ. ಆ ತರ ವಾಶ್ ಮಾಡಿದ್ದೇ ಆದ್ರೆ ಮತ್ತೆ ಮುಂದೆ ನೆಕ್ಸ್ಟ್ ಬ್ಯಾಚ್ಗೆ ರೋಗ ಬರಲ್ಲ. ಅದೇನಾರ ನಾವ್ ಈ ಸತಿ ಕಡ್ಡಿ ಕಸ ಬಾಚಾಕಿರ್ತೀವಿ, ಇಕ್ಕೆ ಎಲ್ಲ ಬಿದ್ದಿರ್ತಾವಲ್ಲ ಅದ್ರದ್ದು, ಇನ್ನೊಂದ್ ಸತಿ ಏನಾರ ನೀಟ್ನ ಮಾಡ್ದಂಗಿದ್ರೆ ನಮಗೆ ಪಕ್ಕ ರೋಗ ಫಿಕ್ಸ್. ಹಾಲು ತೊಂಡೆ ಸೆಪ್ಪೆ ರೋಗ ಬಂದ್ರೆ ನಮ್ಗೇನು ಸಿಗಲ್ಲ.
1: ಈಗ ಅಷ್ಟೊಂದು ಹುಳದಲ್ಲಿ ಈಗ ಇಂಥ ಹುಳಕ್ಕೆ ರೋಗ ಬಂದಿದೆ ಅಂತ ಹೇಳಿ ರೇಷ್ಮೆ ಹುಳಕ್ಕೆ ಹೆಂಗ್ ಗೊತ್ತಾಗುತ್ತೆ?
0: ಅದು ಬ್ಯಾಚ್ ನೊಳಗಿರುತ್ತಲ್ಲ, ಹಾಲು ತೊಂಡೆ ಅಂತ ಬಂದ್ರೆ ಅದಕ್ಕೆ ಕಣ್ ಕಾಣಲ್ಲ ರೇಷ್ಮೆ ಹುಳಕ್ಕೆ. ಅದು ಬ್ಯಾಚ್ನಾಗಿರುತ್ತಲ್ಲ, ಹಾಲು ಬಂತು ಅಂದ್ರೆ ಆ ಬ್ಯಾಚ್ ಬಿಟ್ಟು ಹೊರಗ್ ಬಂದು ಬೀಳುತ್ತೆ. ಇದಕ್ಕೆ ಹಾಲು ತೊಂಡೆ ರೋಗ. ಸೆಪ್ಪೆ ಅಂದ್ರೆ ಅದೇ ಮಾಡುತ್ತೆ ಅಂದ್ರೆ ಎಲ್ಲಾವು ಆ ಬ್ಯಾಚ್ನ ಮೇಯ್ತಿದ್ರೆ ಆ ಸೆಪ್ಪೆ ಹುಳು ಕತ್ತೆತ್ಕೆ ನೋಡ್ತಿರುತ್ತೆ ಮೇಕೆ, ಇದಕ್ ಸೆಪ್ಪೆ ಅಂದಿತ್ತೆ ಅಂತ ಗೊತ್ತಾಗ್ಬಿಡುತ್ತೆ.
1: ಅಂದ್ರೆ ನೀವು ದಿನನಿತ್ಯ ಅಲ್ಲಿ ಗಮನಿಸ್ಬೇಕು
0: ಸರ್,
1: ಯಾವ ಹುಳ ಯಾವ ರೀತಿ ಕಾರ್ಯಚಟುವಟಿಕೆ ಮಾಡ್ತಾ ಇದೆ ಅಂತ
0: ಗಮನಿಸ್ಲೇಬೇಕು. ಗಮನಿಸ್ದಂಗಿದ್ರೆ ನಾವೇನು ಮಾಡಕ್ಕಲ್ಲ. 6 ಅಡಿ ಅಂದ್ರೆ ಸೆಡ್, ಈ ಕಡೆ 3 ಅಡಿ ಹುಳ ಎತ್ಕೋಬೇಕು ಏನಾರ ಡ್ಯಾಮೇಜ್ ಆದ್ರೆ, ಆ ಕಡೆಯಿಂದ ಬಂದ್ರೆ 3 ಅಡಿ ಹುಳ ಎತ್ತಬೇಕು. ನಾವು ಕಣ್ಣಾಡಿಸ್ತಿರ್ತೀವಿ ನೀಟ ಬೆಳಕು ಗಾಳಿ ಹುಳ ಒಳ್ಳೆ ವರ ಮೇದಂಗ್ ಮೇಯ್ತಿರ್ತಾವ ಅದ್ರಾಗೆ, ಅದಕ್ಕೆ ಇರುತ್ತಲ್ಲ ಎಲ್ಲಾ ಕಡೆಯಿಂದಲೂ ನೋಡ್ಕೊಂಬರ್ತೀವಿ. ಏನಾರ ಡ್ಯಾಮೇಜ್ ಆಯ್ತು ಅಂದ್ರೆ ಅದಕ್ಕೆ ವಿಜೇತ ಅಂತ ಇರುತ್ತೆ. ಮತ್ತೆ ಇದು ಪೌಡರ್ ಎಲ್ಲಾ ತರದ ಪೌಡರ್ ಕೊಟ್ಟಿರ್ತಾರೆ ಇಲಾಖೆಯಿಂದ, ಅವ್ರು ಕೊಡೋದಲ್ದ್ರೆ ನಾವು ಮಾರ್ಕೆಟ್ಗೆ ಹೋಗ್ತೀವಿ ರಾಮನಗರಕ್ಕೆ, ಅಲ್ಲಿ ಎಕ್ಸ್ಟ್ರಾ ತಂದಿಕ್ಕಿಂದಿರ್ತೀವಿ. ಸುಣ್ಕಟ್ ರೋಗ ವಿಜೇತ ಪೌಡ್ರು ಪ್ರತಿಯೊಂದು ಬಂದಿರ್ತಾವ. ಏನಾರ ಸೂಕ್ಷ್ಮಿಗೆ ನೋಡ್ತೀವಿ, ಸೆಡ್ನೆಲ್ಲ ನೋಡಿ ಅದ ಮೇಲೆ ಬೆಡ್ನೆಲ್ಲ ನೋಡ್ತೀವಿ, ಅದಕ್ಕೆ ಏನಾರ ರೋಗ ಕಾಣ್ತು ಅಂದ್ರೆ ಇಮಿಡಿಯೇಟ್ಲಿ ಅದ್ರ ಮ್ಯಾಕೆ ಸುಣ್ಣದೊಳೆ ಬೆರೆಸ್ಕೊಂಡು ಹಾಕ್ತಿವಿ, ಅವ ನಿಯಂತ್ರಣ ಆಗುತ್ತೆ.
1: ಈಗ ಬರೋದು ಸಪ್ಪಾಕೋದು ಹಂಗ ಹೋಗೋದು ಈ ತರ ಮಾಡಂಗಿಲ್ಲ,
0: ಆ ತರ
1: ನೋಡ್ಲೇಬೇಕಾಗುತ್ತೆ.
0: ಬಾರಿ ಕೇರ್ಫುಲ್ ಮಾಡ್ಬೇಕು. ಈ ಬೇರೆಯವ್ರದ್ದು ಯಾರ್ದಾರೆ ಬೆಳಿರುತ್ತಲ್ಲ, ಆ ಬೆಳೆ ಹತ್ರ ಹೋಗಿ ಬರಬಾರ್ದು, ಅದ್ ಕೆಟ್ಟಿರುತ್ತೆ. ಒಬ್ರು ಸರಿ ಮಾಡಿರಲ್ಲ, ಅವ್ರ ಹತ್ರ ಹೋಗಿ ಬಂದು ನಮ್ ಬೆಳಿ ಬಂದ್ರೆ ಪ್ರಾಬ್ಲಮ್
1: ಆಗ್ಬಿಡುತ್ತೆ.
0: ಯಾರನ್ನ ಬಿಟ್ಕೊಳಲ್ಲ, ನಾ ಬ್ಯಾಚ್ ಇದ್ದಾರ ಮಾತ್ರ ರೇಷ್ಮೆ ಮನೆ ಒಳಗೆ ಬಿಟ್ಕೊಂತೀವಿ.
1: ಅಂದ್ರೆ ಸಾಕಷ್ಟು ಮುಂಜಾಗ್ರತೆ ವಹಿಸ್ಬೇಕು,
0: ಸಾಕಷ್ಟು ಮುಂಜಾಗ್ರತೆ ವಹಿಸ್ಬೇಕು. ಆ ತರ ವಹಿಸಿದ್ರೆ ನಮ್ಗೆ ಲಾಭ ಬರುತ್ತೆ, ಇಲ್ಲ ಅಂದ್ರೆ ಏನು ಸಿಗಲ್ಲ. ಅದ್ರಾಗಿ
1: ಈಗೆಲ್ಲ ಹೊರಗಡೆಯಿಂದ ಊಜಿ ನೋಣ ಇವನ್ನೆಲ್ಲ ಯಾವ ರೀತಿ ನಿಯಂತ್ರಣ ಮಾಡ್ತಾರೆ?
0: ಊಜಿ ನೋಣಕ್ಕೆ ನಿಯಂತ್ರಣ ಮಾಡ್ತೀವಿ ಅಂದ್ರೆ ನಾವು ಸೊಳ್ಳೆ ಪರದ ಹಾಕಿರ್ತೀವಿ, ಮತ್ತೆ ಅದಕ್ಕೆ ಈಗ ಯೂಜಿ ಟ್ಯಾಬ್ಲೆಟ್ ಅಂತ ಬಂದಿರ್ತವೆ. ನಾವು ಸ್ವಂತಕ್ಕೆ ಮನೆಯಾಗೆ ಮತ್ ನಾವು ಟ್ಯಾಬ್ಲೆಟ್ ಮಾಡ್ಕೊಂತೀವಿ. ಕಿಟಕಿಗಳಿರ್ತಾವಲ್ಲ, ಕಿಟಕಿಗೆ ಈಗ ತಟ್ಕೊಳಿಕ್ತೀವಿ. ತಟ್ಕೊಳಿಕ್ಕಿ ನಿರ್ಮಾ ಪುಡಿ ಅಡಿಗೆ ಅರಿಶಿನ ಉಪ್ಪು ಸಕ್ಕರೆ ಹಾಕಿಬಿಟ್ರೆ ಅದು ಒಳ್ಳೆ ಸ್ಟ್ರಾಂಗ್ ಆಗಿ ಹಾಕಿಬಿಟ್ರೆ ಕೆಂಪಗಿರುತ್ತಲ್ಲ, ಅದೇ ಮಾಡುತ್ತೆ ಆಕರ್ಷಣೆ, ಅದಕ್ಕೆ ನೊಣ ಬರುತ್ತಲ್ಲ ಅವ್ ಆಕರ್ಷಣೆ ಮಾಡುತ್ತಲ್ಲ, ಅದು ಎಲ್ಲ ಸುತ್ತಾಡಿ ಸುತ್ತಾಡಿ ಅದ್ರೊಳಗೆ ತಟ್ಟೊಳಗೆ ಬಂದ್ಬಿಡುತ್ತೆ. ಆ ತರ ಮಾಡ್ಕೊಂತೀವಿ.
1: ಈಗ ಊಜಿ ನೊಣ ಬಂತು ಅಂದ್ರೆ, ಅಂದ್ರೆ ರೇಷ್ಮೆ ಮೇಲೆ ಏನಾದ್ರು ಪರಿಣಾಮ ಬೀರುತ್ತೆ
0: ಸರ್? ಊಜಿ ನೊಣ ಬಂತು ಅಂದ್ರೆ ಅದು ಒಂದು ನೊಣ ಒಳಿಕ್ ಹೋದ್ರೆ 300 ಹುಳ ಸಾಯಿಸುತ್ತೆ. ಕಚ್ಚಲ್ಲ, ಅದು ಮೊಟ್ಟೆ ಚುಚ್ಚುತ್ತೆ ಅದ್ರೊಳಕ್ಕೆ, ಮತ್ತೆ ಅದ್ರೊಳಗೆ ಸಂತಾನ ಮತ್ತೆ ಮರಿ ಮೆಗಾಟ್ ಅಂತ ಬರುತ್ತೆ. ಆ ಮೆಗಾಟ್ ಬಂದ್ರೆ ಮತ್ತೆ ನೊಣ ಆಗಿ ಮತ್ ಬೇರೆಯವ್ರು ಮಾಡಿರ್ತಾರಲ್ಲ, ನೆಕ್ಸ್ಟ್ ಬ್ಯಾಚ್ ನಲ್ಲಿ ತೊಂದರೆ ಕೊಡುತ್ತೆ, ಮತ್ ನಮಗೂ ತೊಂದರೆ ಕೊಡುತ್ತೆ. ಅದರಿಂದ ನಾವೇ ಮಾಡ್ತೀವಿ ಅಂದ್ರೆ ಮುಂಜಾಗ್ರತೆ ವಹಿಸ್ತೀವಿ. ಫಸ್ಟ್ ಸ್ಟಾರ್ಟಿಂಗ್ ಈ ನಾವು ನೀಟ ಮಾಡಿದ್ರೆ ಇನ್ನೊಬ್ರಿ ಪ್ರಾಬ್ಲಮ್ ಆಗಲ್ಲ. ಆತರ ಅದು ಒಂದು ಹುಳ ಹೋತು ಅಂದ್ರೆ ನೊಣ ಒಂದು ಮಟ್ಟೆ ತೆಗೆದಾಕ್ಬಿಡುತ್ತೆ. ಒಂದು ಮಟ್ಟಿ 400 ಹುಳು ಬರ್ತವೆ, 100 ಮಟ್ಟಿಗೆ 40-50 ಸಾವಿರ ಹುಳು ಇರುತ್ತೆ.
1: ಈಗೆಲ್ಲ ಮಳೆ ಜಾಸ್ತಿ ಆಯ್ತು, ಶೀತ ಇರುತ್ತೆ, ಈಗ ಬೇಸಿಗೆಯಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ, ಅವಾಗ ಹೆಂಗೆ ಸರಿ ಸಮಾನವಾಗಿ ಒಂದು ಅಲ್ಲಿ ಉಷ್ಣಾಂಶ ಸರಿದೂಗಿಸ್ತೀರಾ?
0: ನಾವು ಅವಾಗ ಏನ್ ಮಾಡ್ತೀವಿ ಅಂದ್ರೆ, ನಾವು ಅದಕ್ಕೆ ತೇವಾಂಶ ಉಷ್ಣಾಂಶ ಕಂಡುಹಿಡಿಯಕ್ಕೆ ಒಂದು ಡಿಗ್ರಿ ಇಕ್ಕಿರ್ತೀವಿ. ಅದ್ರಾಗೆ ಕಡಿಮೆ ಆದಾಗ ಏನ್ ಮಾಡ್ತೀವಿ ಅಂದ್ರೆ, ನಾವು ಶೀತ ಜಾಸ್ತಿ ಆಯ್ತು ಅಂದ್ರೆ ಒಂದ್ ಸ್ವಲ್ಪ ಪೋಕರ್ಸ್ ಬಿಡ್ತೀವಿ, ಲೈಟ್ಗಳು ಬಿಡ್ತೀವಿ, ಮತ್ತೆ ಅತಿ ಹೆಚ್ಚಾಗಿ ಸುಟ್ಟ ಸುಣ್ಣ ಹಾಕ್ತಿವಿ, ಅಡಿಗೆ ಸುಣ್ಣ ಹಾಕ್ತಿವಿ ಶೀತ ಜಾಸ್ತಿ ಆದಾಗ ನಿಯಂತ್ರಣ ಮಾಡಿಸ್ತೀವಿ. ಅವಾಗ ಹೀಟು ಒಳಗೆ ಕರೆಕ್ಟ್ ಆಗಿ ಟೆಂಪರೇಚರ್ ನಿಲ್ಲಿಸ್ತೀವಿ, ಎಷ್ಟು ಅಂದ್ರೆ 28 ಟೆಂಪರೇಚರ್ ನಿಲ್ಲಿಸ್ತೀವಿ. ಅದು 23 ಇರುತ್ತೆ ಜಾಸ್ತಿ ಶೀತ ಆದಾಗ, ಅದು 28-30 ನಿಲ್ಲಿಸ್ತೀವಿ. ಆ ತರ ಮೇಂಟೈನ್ ಮಾಡ್ತೀವಿ ಶೀತಾಗೆ. ಮತ್ತೆ ಬೇಸಿಗೆ ಕಾಲದಾಗ ಹೀಟ್ ಜಾಸ್ತಿ ಆಗ್ತಲ್ಲ, ಅವಾಗ ಏನ್ ಮಾಡ್ತೀವಿ, ಸಿಗದ ಗರಿಗಳ ಸಿಟಿ ಮ್ಯಾಕ್ ಹಾಕ್ತೀವಿ, ಸಿಟಿ ಮ್ಯಾಕ್ ಹಾಕಿ ಈ ತಣ್ಣನೆಗೆ ನೀರ್ ನಿಲ್ಲಿಸ್ತೀವಿ ಒಳಕ್ಕೆ. ಅವ ಮತ್ತೆ 40 ಇರುತ್ತಲ್ಲ ಉಷ್ಣಾಂಶ, ಅವ ಮತ್ತೆ 30 ಬರಂಗ್ ಮಾಡ್ತೀವಿ. ಅದೆಲ್ಲ ನೋಡ್ಕೋಬೇಕು, ರೈತರುಗಳು ನೋಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಗೊತ್ತಾಗುತ್ತೆ, ಆಟೋಮೆಟಿಕ್ ಬೆಳೆ ಬೆಳಿಬಹುದು.
1: ಮೊದಲೆಲ್ಲ ಅನುಭವ
0: ನಾವು ನೋಡ್ಕೊಂಡಿದ್ದ ಪ್ರಭುಲಿಂಗಪ್ಪರ್ ಮಾಡಿದ್ರು, ಅವ್ರ ಮನೆ ಪಕ್ಕದೊಬ್ರು ಮಾಡಿದ್ರು, ಅವ್ರ ಕಡೆಯಿಂದ ನೋಡ್ಕೊಂಡ್ ಈಗ ನಾವೇ ಸ್ವಂತಕ್ಕೆ ಮಾಡ್ತೀವಿ. ಮತ್ತೆ ಯಾರ ಬಂದ್ರೆ ತರಬೇತಿ

0: ಮಾಹಿತಿ ಕೊಡ್ತೀವಿ ಎಲ್ಲಾರ ತರಕ್ಕೂ ಈ ಬಂದರಿಗೆಲ್ಲವ ಮತ್ತೆ ಯಾರ ಫೋನ್ ಕಾಂಟ್ಯಾಕ್ಟ್ ಇವಾಗಲ್ಲ ಫೋನ್ಗಳು ಇರ್ತಾವಲ್ಲ ವಾಟ್ಸಪ್ ಆಗಿ ಹಾಕ್ತಿವಿ ಹಿಂಗ್ ಕ್ಲೀನ್ ಆಗಿ ಒಂದ್ ವಿಡಿಯೋ ಮಾಡಾಕಪ್ಪ ಅಂದ್ರೆ ಹಾಕ್ತಾರೆ. ಅವಾಗ ಅದ್ರ ನೋಡ್ತೀವಿ ನೋಡಿ ಈ ತರ ಐತೆ, ಈ ತರ ಸೊಪ್ಪು ಕೊಡು, ಈ ತರ ಸುಣ್ಣ ಕೊಡು, ಇಂತ ಪೌಡರ್ ಕೊಡು. ಇವಾಗೇನು ಅಲ್ಲಿಂದ ಇಲ್ಲಿ ಹೋಗೋದ್ ಬೇಡ, ಫೋನ್ ಆಗೇ ಬೆಳೆ ಎಷ್ಟೋ ಜನಕ್ಕೆ ಕಲಿಸಿದೀವಿ.
1: ರೇಷ್ಮೆ ಬೆಳಿಬೇಕಂತಂದ್ರೆ ನೀರನ್ನು ಜಾಸ್ತಿ ಬೇಕಾಗಲ್ಲ,
0: ನೀರೇನು ಜಾಸ್ತಿ ಬಂದಲ್ಲ. ಡ್ರಿಪ್ ಮಾಡಿದೀವಿ ನಾವು, ಡ್ರಿಪ್ ಮಾಡಿಬಿಟ್ರೆ ಒಂದ್ ಇಂಚು ಒಂದೂವರೆ ಇಂಚು ನೀರು ಇದ್ರೆ ಸಾಕು ಒಂದ್ ಎಕರೆ ರೇಷ್ಮೆ ಮೇಂಟೈನ್ ಮಾಡೋದು. ಒಂದ್ ಎಕರೆ ರೇಷ್ಮೆ ಮೇಂಟೈನ್ ಮಾಡಿದ್ರೆ ವರ್ಷಕ್ಕೆ 5 ಬೆಳೆ ಬರ್ತವೆ 2.5 ತಿಂಗಳಿಗೆ. ಬೇಗ ಸುಮ್ನೆ ನಾವು ಅಡ್ಡಾಡ್ದಂಗೆ ಗೂಡ್ ಹಾಕಿ ಬಂದಿಟ್ಗೆ ಗೂಡ್ ನಮ್ದು ಹೋಗೋದ್ರೊಳಗೆ ಕಡ್ಡಿ ಕಟಿಂಗ್ ಮಾಡಿರ್ಬೇಕು. 45 ದಿನಕ್ಕೆ ಹುಳ ತರ್ಸಿದ್ರೆ ಒಂದ್ ತಿಂಗಳು ಬೆಳೆ, ಅದು 2.5 ತಿಂಗಳಿಗೆ ಒಂದ್ ಬೆಳೆ ಮುಗಿದು ಬಿಡುತ್ತೆ. 700 ರೂಪಾಯಿ ಇದ್ರೆ 70,000, 1,000 ಆದ್ರೆ 1,00,000. ನಾವೆಲ್ಲ ಕೊರಾನ್ದಾಗ ಒಳ್ಳೆ ರೇಟ್ ಸಿಕ್ತು, ಅವಾಗ 4,00,000 4 ಬೆಳಿಗ್ಗೆ ಒಳ್ಳೆ ಆದಾಯ ತೆಗ್ದಿವಿ. ಒಟ್ಟಿಗೆ ಅದ್ರಾಗ ಏನ್ ಖರ್ಚು ಜಾಸ್ತಿ ಬರಲ್ಲ, ಸ್ವಂತಕ್ಕೆ ಬೇಸೆ ಹೊಡ್ಕೊಂತೀವಿ, ಗೊಬ್ಬರ ಹಾಕಿ ಅಂತೀವಿ, ಉಳಕ್ಕೆ 4,200. ಅದಕ್ಕೊಂದು ಪೌಡರ್ ಅದು ಇದು ಒಂದ್ ಸ್ವಲ್ಪ ಲಗೇಜ್ ಹೋಯ್ ಬರೋದು ಸುಮಾರು ಒಂದ್ 10-12,000 ಖರ್ಚು ಬರುತ್ತೆ. 70,000 ಸಿಕ್ಕಿದ್ರೆ ನಮ್ಗೆ 60,000 ಲಾಭ ಬರುತ್ತೆ.
1: ಅಂದ್ರೆ ಲಾಭದಾಯಕ ಬೆಳೆ,
0: ಲಾಭದಾಯಕ ಬೆಳೆ ಅಂದ್ರೆ ನಂಬರ್ ಒಂದ್ ರೇಷ್ಮೆ. ನೀಟ ಮಾಡ್ಬೇಕು ರೈತರು ಕಷ್ಟಪಟ್ಟು.
1: ಹೌದು, ಮುತುವರ್ಜಿ ಇರ್ಬೇಕು,
0: ಮುತುವರ್ಜಿ ಇರ್ಬೇಕು.
1: ಸುಮ್ನೆ ಹಾಕಿದೆ ಎಲ್ಲ ಹೋದೆ ಅಂದ್ರೆ ಆಗಲ್ಲ.
0: ಮಾಡ್ತೀನಿ ಅಂದ್ರೆ ನನಗೆ ಅದು ಶ್ರದ್ಧೆ ಇರ್ಬೇಕು ಅದ್ರ ಮೇಲೆ. ಏ ನಾವು ಮಾಡ್ಬೇಕು, ಅವ್ರಿಗಿಂತ 2 ಕೆಜಿ 10 ಕೆಜಿ ಜಾಸ್ತಿ ಬೆಳಿಬೇಕು, ನಾನು ಅವ್ರಿಗಿಂತ ಒಂದ್ ಸ್ವಲ್ಪ ದುಡ್ಡು ಜಾಸ್ತಿ ತರಬೇಕು ಅನ್ನೋ ಹುಮ್ಮಸ್ ಇರ್ಬೇಕು.
1: ಈಗ ಬೇರೆಲ್ಲ ಅಡಿಕೆ ಸಾಕಷ್ಟು ಆಗ್ತಾ ಇದ್ದಾರೆ, ಅಂದ್ರೆ ಅದನ್ನೆಲ್ಲ ನೋಡಿ ನಿಮ್ಗೆ ಅಡಿಕೆ ಕಡಿಮೆ
0: ಅಡಿಕೆ ಹಾಕಿಲ್ಲ. ನಂದು ತೆಂಗಿನ ತೋಟ ಐತೆ, 70 ಗಿಡ ಐತಿ, 70 ಗಿಡ ಒಳ್ಳೆ ಸಖತ್ತಾಗಿ ಪೈರ ಐತಿ. ಇವಾಗ ನೀಟಾಗಿ ಅಡಿಕೆ ಗಿಡ ಅಂದ್ರೆ
1: 7-8 ವರ್ಷ ಕಾಯ್ಬೇಕಲ್ವಾ? ರೇಷ್ಮೆ ಆದ್ರೆ ನಿಮಗೆ 3 ತಿಂಗಳಿಗೆ 2 ತಿಂಗಳಿಗೆ
0: ಅಡಿಕೆ ಹಾಕಿರೆ 6 ವರ್ಷ 7 ವರ್ಷಕ್ಕೆ ಪೈರಿ ಬರೋ ಹೊತ್ತಿಗೆ ನಾವ್ ಇಲ್ಲಿ ರೇಷ್ಮೆ ಹಾಕಿರೆ 6 ತಿಂಗಳಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ನಾವು ಅಡಿಕೆ 2-3 ಪಟ್ಟು ಅಮೌಂಟ್ ತೆಗೆದಿರ್ತೀವಿ.
1: ಆಮೇಲೆ ಅಡಿಕೆಗೆ ನೀರಿಲ್ಲ ಅಂದ್ರೆ ಕಷ್ಟ ಆಗುತ್ತೆ.
0: ತಿಂಗಳು ನೀರ್ ಬಿಡದಂಗಿದ್ರೆ ಅದು ಅಡಿಕೆ ಆಟೋಮೆಟಿಕ್ ಆಗಿ ಒಣಗೋಗ್ಬಿಡುತ್ತೆ. ಇದ ಆತರ ಅಲ್ಲ, ಇದು ಮಳೆಗಾಲದ ನಾವು ಬಡ್ಡಿ ಕಟ್ ಮಾಡಿದ್ರೆ ನೀರಿಲ್ದಂಗಿದ್ರೆ ಡೌನ್ ಆಗಿಬಿಡುತ್ತೆ, ಕಡ್ಡು ಒಣಗೋಗ್ಬಿಡುತ್ತೆ. ನಾವು ನೀರೇ ಇಲ್ಲ ಅಂದ್ರೆ ಆರಾಮಾಗಿ ಕಡ್ಡಿ ಕಟ್ ಮಾಡ್ದಂಗ್ ಬಿಟ್ರೆ ಅದು ಮತ್ ಮಳೆಗಾಲಕ್ಕೆ ಆಟೋಮೆಟಿಕ್ ಬೆಳಕಬಹುದು.
1: ಈಗ ರೇಷ್ಮೆ ಗೂಡು ಅಂತಂದ್ರೆ ಮಾರಾಟ ಮಾಡೋದು ಎಲ್ಲಿ ನೀವು?
0: ಸರ್, ನಾವು ರಾಮನಗರಕ್ಕೆ ಹೋಗ್ತೀವಿ.
1: ಅಲ್ಲಿ ಬಿಟ್ರೆ ಎಲ್ಲಿ ಇಲ್ಲ ನಿಮಗೆ?
0: ರಾಮನಗರ, ಸಿಡ್ಲಿಘಟ್ಟ, ಮಳವಳ್ಳಿ, ಮಂಡ್ಯ, ಕನಕಪುರ, ಸುಮಾರು ಮಾರ್ಕೆಟ್ ಎಲ್ಲ ಬೆಂಗಳೂರಾಗಿದಾವೆ. ನಾವೇ ಮಾಡ್ತೀವಿ ಅಂದ್ರೆ ಒಂದ್ ವೆಹಿಕಲ್ ಮಾಡ್ತೀವಿ, 6 ಜನ 7 ಜನ ಟೋಟಲ್ 6,000 ಬಾಡಿಗೆ ಕೊಟ್ಟು 1,000 ಬರುತ್ತೆ. ನಾವು ಒಬ್ಬರೇ ಮಾಡ್ಕೊಂಡವಲ್ಲ, ಬ್ಯಾಚ್ ಬ್ಯಾಚ್ ಇರ್ತಲ್ಲ, 3 ಗಾಡಿ ಮಾಡ್ತೀವಿ. 3 ಗಾಡಿ ಮಾಡ್ಕೊಂಡ್ಬಿಟ್ಟು ನೈಟ್ 8 ಗಂಟೆಗೆ ಬಿಡ್ತೀವಿ, 4 ಗಂಟೆಗೆ ಅಲ್ಲಿ ಹೋಗ್ತೀವಿ. ಅಲ್ಲಿ ಜಾಲರಿಗಳು ಇರ್ತವೆ, ಜಾಲರಿಗಳ ಕೆಳಕ್ಕೆ ಹಾಕ್ತಿವಿ. ಹಾಕ್ಬಿಟ್ಟು ಬೆಳಗ್ಗೆ ರೀಲರ್ಗಳು 1,000 ಇರ್ತಾರೆ ಅಲ್ಲಿ, 10 ಗಂಟೆಗೆ ಅರಾಜಿ ಬರ್ತಾರೆ. ಒಳ್ಳೆ ಉತ್ಕೃಷ್ಟವಾದ ಗೂಡು, ಅದ್ರ ಡಬಲ್ ಗೂಡು ಆಯ್ಕೆ ಮಾಡ್ತೀವಿ, ಕಡ್ಡಿ ಗೂಡು ಆಯ್ಕೆ ಮಾಡ್ಕೊಂತೀವಿ, ಜಲ್ಲಿ ಗೂಡು ಆಯ್ಕೆ ಮಾಡ್ತೀವಿ.
1: ಐಟಮ್
0: ಇಲ್ಲೇ ಮಾಡ್ಕೊಂಡಿರ್ತೀವಿ. ಫಸ್ಟ್ ನಾವು ಬಿಡಿಸ್ತೀವಲ್ಲ ಅವಾಗಲೇ ನೀಟ ಮಾಡ್ಕೊಂಡಿರ್ತೀವಿ, ಅದನ್ನ ವರ ಕೊಡ್ತೀವಿ. ಅದು 400 ರೂಪಾಯಿ ಹೋಗುತ್ತೆ. ಡಬಲ್ ಅಂದ್ರೆ 2 ಹುಳ ಕಟ್ಟಿರ್ತೀವಿ. ಮತ್ ಕಡ್ಡಿ ಗೂಡು ಅಂದ್ರೆ ಸೊಪ್ಪು ಹಾಕಿರ್ತೀವಲ್ಲ ಅದ್ರೊಳಗೆ ಕಟ್ಟಿರುತ್ತೆ, ಅದೊಂದ್ ಸ್ವಲ್ಪ ಡಿಮ್ ಇರುತ್ತೆ, ಅದು 300 ರೂಪಾಯಿ ಕೆಜಿ ನಂಗೆ ವರ ಕೊಟ್ಟಿರ್ತೀವಿ. ಮತ್ ಜಲ್ಲಿ ಗೂಡು ಅಂದ್ರೆ ತೀರಾ ಒಂದ್ ಸ್ವಲ್ಪ ಅಲ್ಲಿ ಇಲ್ಲಿ ನೂಲ್ ಹೊಡೆದು ವೇಸ್ಟ್ ಆಗಿರ್ತಲ್ಲ, ಅದು 100 ರೂಪಾಯಿ ಕೆಜಿ ನಂಗೆ ವರ ಕೊಟ್ಟಿರ್ತೀವಿ. ಅದು ಬಾಡಿಗೆ ನಮ್ಗೆ ಊಟ ತಿಂಡಿ ಒಳ ಮಾರ್ಕೆಟ್ ಬೀಸ್ ಎಲ್ಲ ಅದ್ರಾಗೆ ಆಗ್ಬಿಡುತ್ತೆ. ಇನ್ನುಳಿದಿರೋ ಗೂಡು ಸೆಲೆಕ್ಷನ್ ಗೂಡು ಇರುತ್ತಲ್ಲ, ಗುಣಮಟ್ಟದ ಗೂಡು ಇರುತ್ತಲ್ಲ, ಅದಕ್ಕೆ ಒಳ್ಳೆ ರೇಟ್ ಕೊಡ್ತಾರೆ. ಇವತ್ತು ನಮ್ಮ ಅಕೌಂಟ್ಗೆ ಪಾಸ್ಬುಕ್ ಎಲ್ಲ ಕೊಟ್ಟಿರ್ತೀವಿ, ಅದಕ್ಕೆಲ್ಲ ಯಾಡ ಇರುತ್ತೆ. ಇವತ್ತು ಆಯ್ಕೆ ಬಂತು ಅಂದ್ರೆ ನಾವೆಲ್ಲ ಸ್ಲಿಪ್ ತಂದ್ರೆ ನಾಳೆ ಎಲ್ಲ 3ನೇ ದಿವಸ ಬಿದ್ದಿರುತ್ತೆ ಅಮೌಂಟ್.
1: ಗುಣಮಟ್ಟದ ಗೂಡು ಅಂದ್ರೆ
0: ಗುಣಮಟ್ಟದ
1: ಗೂಡು
0: ಅದ್ರ ಸೆಲೆಕ್ಷನ್ ಮಾಡ್ಬೇಕು. ನಾವು ನೀಟ ತೆಳ್ಳು ಚಂದ್ರಿಕೆ ಹಾಕೋದು, ಫಸ್ಟ್ ಹುಳ ನೀಟ ತೆಳ್ಳಗಿಡೋದು. ಗುಣಮಟ್ಟದ ಗೂಡು ಬರ್ಬೇಕು ಅಂದ್ರೆ ಈಗ ಜನಸಂಖ್ಯೆ ಜಾಸ್ತಿ ಆದಾಗ ಉಸಿರು ತಗಲಿ, ಈ ಜನ ಸೆಕೆ ಆಗಿ ಅದು ಈ ತರ ಆಗುತ್ತಲ್ಲ, ಅದಕ್ಕೂ ಹಂಗೆ ತೆಳ್ಳಗಲ್ಲದಲ್ಲೇ ನೀಟಾಗಿ ಜಾಸ್ತಿ ಸ್ಟ್ಯಾಂಡ್ ಮಾಡ್ಕೊಂಡು ತೆಳ್ಳಗಿಟ್ಟು ತೆಳ್ಳು ಗೂಡು ಕಟ್ಟುತ್ತೆ, ಒಳ್ಳೆ ಉತ್ಕೃಷ್ಟವಾದ ಗೂಡು ಕಟ್ಟುತ್ತೆ. ಅವಾಗ ಅದು ಉತ್ತಮ ಗುಣಮಟ್ಟದ ಗೂಡು ಬರುತ್ತೆ. ತೆಳ್ಳಗಿಟ್ಟಷ್ಟು ರೇಷ್ಮೆ ಒಳ್ಳೇದು.
1: ಈಗ ಗುಣಮಟ್ಟದ ಗೂಡು ಯಾವಾಗ ನಿಮ್ಗೆ ಸಿಗುತ್ತೋ ಅವಾಗ
0: ಒಳ್ಳೆ ರೇಟ್ ಸಿಗುತ್ತೆ, ಇಲ್ಲ ಅಂದ್ರೆ ನಮಗೆ ಏನು ರೇಟ್ ಸಿಗಲ್ಲ.
1: ಏನ್ ರೇಟ್ ಸಿಗ್ತಿ ಈಗ
0: ಸರ್? ಇವಾಗ 700 ರೂಪಾಯಿ ನಂಗೆ ಹಾಕಿ ಬಂದೆ,
1: 10 ಕೆಜಿ
0: ಆಯ್ತು, ಒಳ್ಳೆ ರೇಟ್ ಇತ್ತು. ಈಗ 850 ರೂಪಾಯಿ ಕೆಜಿ ಆಯ್ತು.
1: ಈಗ ಮುಂದಿನ ಬೆಳಿಗ್ಗೆ ಸಿಗುತ್ತೆ?
0: ಮುಂದಿನ ಬೆಳಿಗ್ಗೆ ಈಗ 110-120 ಮಟ್ಟ ತತ್ತಿ 120 ಕೆಜಿ ಬೆಳಿತೀನಿ. 800 ರೂಪಾಯಿ ನಂಗೆ ಅಂದ್ರೆ 1,00,000 ಆತ ಅಲ್ಲಿಗೆ. ಎಲ್ಲಿಗೆ ಹೋಗ್ಬೇಕು? ಇಲ್ಲೇ ಮನೆ ತೋಲೆ ಸಾಕು ಮಾಡೋರಿಗೆ, ರೈತರುಗಳಿಗೆ ಎಲ್ಲಿ ಎಲ್ಲಿ ಹೋಗೋದೇ ಬೇಡ. ಈಗ ಇಟ್ಕೆ ಫ್ಯಾಕ್ಟ್ರಿಗೆ ಹೋಗೋದು, ಬೇರೆಯವ್ರದ್ದು ಕೆಲಸಕ್ಕೆ ಹೋಗೋದು ಎಲ್ಲ ಲಾಸು. ಈಗ ನಾವು ಮಾಡ್ತೀವಿ ಅಂದ್ರೆ ನಾವು ಸುಮಾರು ನಾವು ಒಂದು 50 ಜನಕ್ಕೆ ನನ್ನ ಕಡೆಯಿಂದ ಎಷ್ಟೋ ಜನಕ್ಕೆ ಅನುಕೂಲ ಐತಿ. ನಾನೇ ಹೋಗ್ಬಾಡ್ಕಣ ಬೆಂಗಳೂರಿಗೆ ಯಾಕೆ ಹೋಗ್ತೀಯ, ಅಲ್ಲಿ 5,000 ಬಾಡಿಗೆ ಕಟ್ಬೇಕು, 8,000 ಅವ ಆಲಿನ ಬಿಲ್ಲು, ಕರೆಂಟ್ ಬಿಲ್ಲು,

0: ಊಟದ್ದು ಎಲ್ಲ ಪ್ರತಿಯೊಂದು ಕೊಡವತ್ತಿ ನಿನ್ಗೆ 20,000 ಕೊಟ್ರೆ ನಿನ್ಗೆ ಎಷ್ಟು ಉಳಿಯುತ್ತೆ? ಉಳಿಯೋದೆ 5,000. ನಿನ್ ಹೇಳ್ತಿದ್ದು 15,000, ನಿಂದ 20,000 ಅಂದ್ರೆ 10,000 ಉಳಿತು. 10,000 ಏನ್ ಮಾಡ್ತೀಯ? ಮಕ್ಳಿಗೆ ಓದ್ಸೋದೇನು? ಪೇಜ್ ಎಷ್ಟು ಅಂತ ಹೇಳಿ ಎಷ್ಟೋ ಒಂದು 50-60 ಜನಕ್ಕೆ ನಾನು ನನ್ನ ಕಡೆಯಿಂದ ಅವರಿಗೆ ಈ ತರ ಮನವಲಿಕೆ ಮಾಡಿ ಎಷ್ಟೋ ಜನಕ್ಕೆ ಬೋರ್ ಹಾಕ್ಸ್ಕೊಂಡು ಎಷ್ಟೋ ಜನ ರೇಷ್ಮೆ ಮಾಡ್ಕೊಂಡು ಆರಾಮ ನೆಮ್ಮದಿಯಾಗಿ ಜೀವನ ಮಾಡ್ತಿದ್ದಾರೆ.
1: ಈಗ ವರ್ಷಕ್ಕೆ ನೀವು 4 ಬೆಳೆ ಬೆಳೆದ್ರು ಈಗ 4 ಲಕ್ಷ ರೂಪಾಯಿ ದುಡ್ಡು ಆಯ್ತು ಸರ್. ಖರ್ಚೇನ್
0: ಜಾಸ್ತಿ ಬರಲ್ಲ, ಅದ್ರಾಗ 60,000 ಖರ್ಚು ಬರುತ್ತೆ. ಮತ್ತೆ ಇನ್ನಿತರ ಬೆಳೆ ಹಾಲಾಕ್ತಿವ,
1: ಅದ್ರ ಕುರಿ ಸಾಕಿದ್ರ, ಕೋಳಿ ಸಾಕಿದ್ರ, ಮೊಟ್ಟೆನ ಮಾರಾಟ ಮಾಡಿ
0: ಡೈಲಿ 15 ರೂಪಾಯಿನಾಗ ಮೊಟ್ಟೆ ಹೊರ್ತಿದ್ದಾವೆ. ಈಗ ನಾವು ಏನು ಇಲ್ಲ, ಕೋಳಿ ಜಾಸ್ತಿ ಆತಾ, ಜಾಸ್ತಿ ಆದಟ್ಗೆ 300 ರೂಪಾಯಿಗೆ ಒಂದು ಕೋಳಿ ಕೊಡ್ತೀವಿ, ಮರಿ 1/2 ಕೆಜಿ ಇರ್ತವೆ. ದೊಡ್ಡ 700 ರೂಪಾಯಿನಾಗ ಕೊಡ್ತೀವಿ, ಮತ್ತೆ ಮೊಟ್ಟೆ 15 ರೂಪಾಯಿನಾಗ ಕೊಡ್ತೀವಿ. ಡೈಲಿ ಯಾರಾದ್ರು ಒಬ್ರು ತಗೊಂಡು ಹೋಗೇ ಹೋಗ್ತಾರೆ, ಮತ್ತೆ ಹಾಲಿನಾಗೆ 10,000 ಬರುತ್ತೆ ಲಾಭ. ಅದ್ರಾಗ 2 ಬೂಸ ಹಾಕ್ತಿವಿ, ನೇಪಿಯರ್ ಹಾಕಿದೀವಿ, ಅದ್ರಾಗೂ 8,000 ತಿಂಗಳಿಗೆ ಆದಾಯ ಬರುತ್ತೆ. ಯಾವ್ದ್ರಾಗೂ ಏನ್ ಲಾಸ್ ಆಗಲ್ಲ, ಒಟ್ಟು ನಿಷ್ಠೆ ಶ್ರದ್ಧೆಯಿಂದ ಮಾಡ್ಬೇಕು.
1: ಈಗ ನಿಮ್ಗೆ 1 ಎಕರೆ ಜಮೀನ್ ಇತ್ತು, ಅದ್ರಲ್ಲಿ ದುಡ್ದು 2 ಎಕರೆ ಮಾಡ್ಕೊಂಡ್ರ, ಮತ್ತೆ ಬೇರೆ ಗುತ್ತಿಗೆ ಇಟ್ಕೊಂಡಿದ್ರ, ಒಟ್ಟಾರೆ ಕೃಷಿಯಲ್ಲಿ ನೆಮ್ಮದಿ ಕಂಡಿದ್ರ?
0: ನೆಮ್ಮದಿ ಕಂಡಿದೀವಿ, ಆರಾಮಾಗಿ

0: ಈಗ ರೇಷ್ಮೆ ಕೃಷಿ ಸಾಕಷ್ಟು ಉತ್ತಮವಾಗಿ ಮಾಡ್ತಾ ಇದ್ರ, ಇದ್ರ ಬಗ್ಗೆ ಏನಾದ್ರೂ ನಮ್ಮ ಕೃಷಿಕರಿಗೆ ಮಾಹಿತಿ ಬೇಕು ಅಂದ್ರೆ ನಿಮ್ಮ ಮೊಬೈಲ್ ಸಂಖ್ಯೆ ಹೇಳಿ.
1: 81 97 78 20.
0: ಮತ್ತೊಮ್ಮೆ ಹೇಳಿ ಮೊಬೈಲ್ ಸಂಖ್ಯೆ.
1: 81 97 78 20.
0: ಅಂದ್ರೆ ಈ ನಂಬರ್ಗೆ ನಿಮಗೆ ಫೋನ್ ಮಾಡಿದ್ರೆ ನಮ್ಮ ರೈತ ಬಾಂಧವರು ಈ ರೇಷ್ಮೆ ಒಂದು ಕೃಷಿ ಬಗ್ಗೆ ಏನಾದ್ರೂ ನಿಮಗೆ ಗೊತ್ತದಷ್ಟು ಮಾಹಿತಿಯನ್ನ ಕೊಡ್ತೀರಾ?
1: ಹ್ಮ್ ಸರ್.
0: ಒಳ್ಳೇದು ಮಹೇಶ್ ಅವರೇ, ಇಲ್ಲೇ ತನಕ ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ರೇಷ್ಮೆ ಕೃಷಿಯನ್ನ ಲಾಭದಾಯಕವಾಗಿ ಯಾವ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಈ ನಿಟ್ಟಿನಲ್ಲಿ ಸಾಕಷ್ಟು ತಮ್ಮ ಒಂದು ಅನುಭವಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೂ ರೇಷ್ಮೆ ಕೃಷಿಯಲ್ಲಿನ ಅನುಭವಗಳು ಕುರಿತು ಹೊಸದುರ್ಗ ತಾಲೂಕು ಮಲ್ಲಿಹಳ್ಳಿಯ ಕೃಷಿಕ ಎಂ ಮಹೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಹವಾಮಾನ ವರದಿ. ಚಿತ್ರದುರ್ಗ, ದಾವಣಗೆರೆ, ತುಮಕೂರು ಹಾಗೂ ವಿಜಯನಗರ ಜಿಲ್ಲೆಗಳಲ್ಲಿ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಗಂಟೆಗೆ 30-40 ಕಿಲೋಮೀಟರ್ ನಿರಂತರ ಗಾಳಿ ಬೀಸುವ ಸಾಧ್ಯತೆ ಇದೆ. ಮುಂದಿನ 24 ಗಂಟೆಗಳವರೆಗೆ ಮುಖ್ಯವಾಗಿ ನಿರ್ಮಲವಾದ ಆಕಾಶವಿರುತ್ತೆ. ಕೆಲವು ಪ್ರದೇಶಗಳಲ್ಲಿ ಗಂಟೆಗೆ 30-40 ಕಿಲೋಮೀಟರ್ ವೇಗದ ಗಾಳಿ ಬೀಸುವ ಸಾಧ್ಯತೆ ಇದೆ. ಗರಿಷ್ಠ ತಾಪಮಾನವು ಸಾಮಾನ್ಯಕ್ಕಿಂತ 3-4 ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಿರುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವು ಕ್ರಮವಾಗಿ 33 ಡಿಗ್ರಿ ಸೆಲ್ಸಿಯಸ್ ಮತ್ತು 21 ಡಿಗ್ರಿ ಸೆಲ್ಸಿಯಸ್ ಅನುಪಾತದಲ್ಲಿರುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ವರದಿ ಮಾಡಿದೆ. ಹವಾಮಾನ ವರದಿ ಕೇಳಿದಿರಿ. ಇದೀಗ ಕೇಳಿ ರೈತರಿಗೆ ಸಲಹೆ.
3: ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶಾಂತನಗೌಡ ಅಂತ, ಸಹಾಯಕ ಪ್ರಾಧ್ಯಾಪಕರು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಶಿವಮೊಗ್ಗ. ಈ ದಿನದ ವಿಷಯ, ಸ್ಪಾನ್ ಮರಿಗಳನ್ನು ಬಿತ್ತುವುದು ಹೇಗೆ, ಮೀನು ಮರಿಗಳಿಗೆ ಆಹಾರವನ್ನು ಹೇಗೆ ನೀಡಬೇಕು, ಅದರ ಬಗ್ಗೆ ಒಂದು ಮಾಹಿತಿ ಕೊಡಲು ಇಷ್ಟಪಡುತ್ತೇನೆ. ಮತ್ತೆ ಸ್ಪಾನ್ ಮರಿಗಳನ್ನು ಬಿತ್ತುವುದು ಹೇಗೆ, ಹೇಗೆ ನಾವು ಸ್ಟಾಕ್ ಮಾಡ್ತೀವಿ ನೀರಿನಲ್ಲಿ ಅಂತ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ಸ್ಪಾನ್ ಮರಿಗಳನ್ನು ಅವುಗಳ ಉತ್ಪಾದನಾ ಕೇಂದ್ರದಿಂದ, ಅಂದ್ರೆ ನಾವು ಕರ್ನಾಟಕದಲ್ಲಿ ಅಥವಾ ದಕ್ಷಿಣ ಕರ್ನಾಟಕದಲ್ಲಿ BRP ಅಂತ ಏನಿದೆಯಲ್ಲ ಭದ್ರಾವತಿಯಲ್ಲಿ, ಆ ಕೇಂದ್ರದಿಂದ ಗಾಳಿ ತುಂಬಿದ ಪ್ಲಾಸ್ಟಿಕ್ ಬ್ಯಾಗ್ಗಳಲ್ಲಿ, ಅಂದರೆ ಪ್ಲಾಸ್ಟಿಕ್ ಬ್ಯಾಗ್ಗಳಲ್ಲಿ ಆಕ್ಸಿಜನ್ ಫಿಲ್ ಮಾಡಿ ತದನಂತರ ಸುಮಾರು 10 ನಿಮಿಷಗಳ ಕಾಲ ತೇಲಲು ಬಿಡಬೇಕು. ಅಂದರೆ ಆ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ತಂದುಬಿಟ್ಟು ಆ ನೀರಿನಲ್ಲಿ ನಾವು ಯಾವ ಕೆರೆಗೆ ನೀವು ಬಿಡಬೇಕು ಅಂತಿದ್ದೀರೋ ಆ ಕೆರೆಯಲ್ಲಿ ಆ ಪ್ಲಾಸ್ಟಿಕ್ಗಳನ್ನು ತೇಲಲು ಬಿಡಬೇಕು. ಒಂದು 10-15 ನಿಮಿಷ ತೇಲಲು ಬಿಡಬೇಕು. ನಂತರ ಪ್ಲಾಸ್ಟಿಕ್ ಬ್ಯಾಗ್ಗಳಲ್ಲಿರುವ ಮೀನು ಮರಿಗಳನ್ನು ನಿಧಾನವಾಗಿ ಪಾಲನಾ ಕೊಳಗಳಿಗೆ ಬಿಡುವುದು ಸರಿಯಾದ ಒಂದು ಕ್ರಮ. ಇದು ಒಂದು ಪ್ರೊಸೀಜರ್ ಅದು, ಏಕೆಂದರೆ ಆ ಟೆಂಪರೇಚರು ಉಷ್ಣಾಂಶ ಅಡ್ಜಸ್ಟ್ ಆಗುತ್ತೆ. ಎರಡು, ಈ ವಿಧಾನದಿಂದ ಮೀನು ಮರಿಗಳು ನೀರಿನ ಉಷ್ಣಾಂಶದ ಏರುಪೇರುಗಳಿಗೆ ಒಗ್ಗಿಕೊಳ್ಳಲು ಆರಂಭಿಸುತ್ತವೆ. ಇಲ್ಲವಾದಲ್ಲಿ ಸ್ಪಾನ್ ಮರಿಗಳು ವಿಪತ್ತಿಗೆ ತುತ್ತಾಗುವ ಸಂಭವ ಉಂಟಾಗುತ್ತೆ, ಅಂದರೆ ಮೊರ್ಟಾಲಿಟಿ ಜಾಸ್ತಿಯಾಗಿ ಕಂಡುಬರುತ್ತವೆ. 1 ಹೆಕ್ಟೇರ್ ಪ್ರದೇಶಕ್ಕೆ, ಅಂದರೆ 1 ಹೆಕ್ಟೇರ್ ಅಂದರೆ 2.5 ಎಕರೆಗೆ 40-50 ಲಕ್ಷ ಸ್ಪಾನ್ ಮೀನು ಮರಿಗಳನ್ನು ಬಿತ್ತಬಹುದು. ಅಂದರೆ ನೀವು BRP ಏನು ತರ್ತಿರೋ ಆ ನಂಬರು 40-50 ಲಕ್ಷ 1 ಹೆಕ್ಟೇರಿಗೆ ನೀವು ಸ್ಟಾಕ್ ಮಾಡ್ಕೋಬಹುದು. ಅಂದರೆ 1 ಎಕರೆಗೆ 20-25 ಲಕ್ಷದವರೆಗೂ ನೀವು ಸ್ಟಾಕ್ ಮಾಡ್ಕೋಬಹುದು. ಇದು ಒಂದು ನಮ್ಮದು ಸ್ಟ್ಯಾಂಡರ್ಡ್ ಪ್ರೊಸೀಜರ್. ಇದು ಅಂದರೆ 1 ಮೀಟರ್ ಸ್ಕ್ವೇರ್ಗೆ 400-500 ಸ್ಪಾನ್ ಮರಿಗಳು. ಸ್ಪಾನ್ ಅಂತಂದರೆ ಒಂದು 0.5 ಸೆಂಟಿಮೀಟರ್ ಸೈಜಲ್ಲಿ ಇರ್ತವೆ. ಸೊ ಈ ಥರದ ಮರಿಗಳನ್ನು 20-25 ಲಕ್ಷ 1 ಎಕರೆಗೆ ನೀವು ಸ್ಟಾಕ್ ಮಾಡ್ಕೋಬಹುದು. ನಂತರ ಸ್ಪಾನ್ ಮರಿಗಳಿಗೆ ಆಹಾರವನ್ನು ಹೇಗೆ ನೀಡಬಹುದು, ನೈಸರ್ಗಿಕ ಆಹಾರದ ಜೊತೆಗೆ ಅಂದರೆ ನ್ಯಾಚುರಲ್ ಆಹಾರ ಏನು ಬರುತ್ತೋ ಕೆರೆಗಳಲ್ಲಿ ಕೊಳಗಳಲ್ಲಿ, ಅದರಲ್ಲಿ 2 ತರಹದ ನೈಸರ್ಗಿಕ ಆಹಾರಗಳು ಬರುತ್ತೆ, ಒಂದು ಫೈಟೋಪ್ಲಾಂಕ್ಟನ್, ಇನ್ನೊಂದು ಜೂಪ್ಲಾಂಕ್ಟನ್. ನೈಸರ್ಗಿಕದ ಆಹಾರದ ಜೊತೆಗೆ ಇದರ ಜೊತೆಗೆ ಮೀನು ಮರಿಗಳ ಶೀಘ್ರ ಬೆಳವಣಿಗೆ, ಫಾಸ್ಟ್ ಡೆವಲಪ್ಮೆಂಟ್ಗೆ ಶೇಂಗಾ ಹಿಂಡಿಯ ಹಾಲನ್ನು ದಿನಕ್ಕೆ 3 ಬಾರಿಯಂತೆ 1-2 ದಿನ ಆಹಾರವಾಗಿ ನೀಡಬೇಕು. ನಂತರ ಅಕ್ಕಿ ತೋಳನ್ನು 1:1 ಅಂದರೆ 500 ಗ್ರಾಮ್ ಶೇಂಗಾ ಹಿಂಡಿ ಆದರೆ 500 ಗ್ರಾಮ್ ಅಕ್ಕಿ ತೋಳನ್ನು 1:1 ಪ್ರಮಾಣದಲ್ಲಿ ನೆನೆಸಿ ಪ್ರತಿದಿನ ಮೀನು ಮರಗಳಿಗೆ 100, 200 ಮತ್ತು 400 ಕ್ರಮವಾಗಿ ಫಸ್ಟ್ 5 ಡೇಸ್, ಸೆಕೆಂಡ್ 5 ಡೇಸ್, ದೆನ್ 3rd 5 ಡೇಸ್ ಈ ಥರ ನೀವು ಕೊಡ್ತಾ ಹೋಗಬೇಕಾದ. ಗುಣಾತ್ಮಕ ಆಹಾರ ತಯಾರಿಸಲು ವಿವಿಧ ಆಹಾರ ಪದಾರ್ಥಗಳನ್ನು ಸಹ ನೀವು ಉಪಯೋಗಿಸ್ಬೋದು. ವಿವಿಧ ಆಹಾರ ಪದಾರ್ಥಗಳಾದ ಮೀನಿನ ಹುಡಿ ಅಂದರೆ ಫಿಶ್ ಮೀಲ್ ಅಂತ ಏನು ಹೇಳ್ತೀವಿ ಅದು, ಮತ್ತು ಸೋಯಾಬೀನ್ ಮೀಲು, ರಾಗಿ ಹಿಟ್ಟು ಮುಂತಾದ ಪದಾರ್ಥಗಳನ್ನು ನಿಗದಿತ ಅನುಪಾತದಲ್ಲಿ ಬೆರೆಸಿ, ಅಂದರೆ ಒಂದು ಸ್ಟ್ಯಾಂಡರ್ಡ್ ರೇಷಿಯೋದಲ್ಲಿ ನೀವು ಬೆರೆಸಿ ನೀವು ಮೀನು ಮರಿಗಳಿಗೆ ಆಹಾರವಾಗಿ ಕೊಡಬಹುದು. ಅದಲ್ಲದೆ ಲವಣಾಂಶ ಮತ್ತು ಜೀವಸತ್ವಗಳನ್ನು ಸಹ ಬೆರೆಸಿ ತಯಾರಿಸಿದ ಕೃತಕ ಆಹಾರವನ್ನು ಸಹ ಸ್ಪಾನ್ ಮರಿಗಳಿಗೆ ದಿನನಿತ್ಯ ಒದಗಿಸಬಹುದು. ಈ ಆಹಾರದಲ್ಲಿ ಅಂದರೆ ನೀವೆಲ್ಲ ಈ ಡಿಫ್ರೆಂಟ್ ಇಂಗ್ರೀಡಿಯೆಂಟ್ಸ್ಗಳನ್ನು ಏನು ಮಿಕ್ಸ್ ಮಾಡಿ ಕೊಡ್ತಿರಲ್ಲ ಆಹಾರದಲ್ಲಿ 35-40% ಪ್ರೋಟೀನ್ ಇರುತ್ತದೆ. ಸೊ 35-40% ಪ್ರೋಟೀನ್ ಇದ್ದರೆ ಒಳ್ಳೆಯ ಬೆಳವಣಿಗೆ ಬರುತ್ತೆ, ಒಳ್ಳೆಯ ಸರ್ವೈವಿಲಿಟಿ ಸಹ ಬರುತ್ತೆ. ಈ ಆಹಾರದ ಬಳಕೆಯಿಂದ ಮೀನು ಮರಿಗಳ ಸದೃಢ ಬೆಳವಣಿಗೆ ಮತ್ತು ಹೆಚ್ಚಿನ ಬದುಕುವಿಕೆಯನ್ನು ಕಂಡುಕೊಳ್ಳಲಾಗುತ್ತದೆ. ಇವರಿಗೆ ಅತಿ ಹೆಚ್ಚು ಮಾಹಿತಿ ಬೇಕಾದರೆ ನನ್ನ ಮೊಬೈಲ್ ನಂಬರು 8437551351. ಧನ್ಯವಾದಗಳು.

0: ರೈತರಿಗೆ ಸಲಹೆ ಕೇಳಿದ್ರಿ. ಇದೀಗ ವಿವಿಧ ಉತ್ಪನ್ನವಾರು ದೈನಂದಿನ ವರದಿ. ಮೊದಲಿಗೆ ಕೃಷಿ, ಚಿತ್ರದುರ್ಗ ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆ. ಉತ್ಪನ್ನ ಅಡಿಕೆ ಪ್ರಭೇದ ಅಪಿ ಗರಿಷ್ಠ 50,629, ಕನಿಷ್ಠ 50,219. ಅಡಿಕೆ ಬೆಟ್ಟೆ ಗರಿಷ್ಠ 39,779, ಕನಿಷ್ಠ 39,339. ಅಡಿಕೆ ಕೆಂಪುಗೋಟು ಗರಿಷ್ಠ 32,410, ಕನಿಷ್ಠ 32,009. ಅಡಿಕೆ ಪ್ರಭೇದ ರಾಶಿ ಗರಿಷ್ಠ 50,189, ಕನಿಷ್ಠ 49,749. ಇನ್ನು ಚನ್ನಗಿರಿ ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆ. ಉತ್ಪನ್ನ ಅಡಿಕೆ ಪ್ರಭೇದ ರಾಶಿ ಗರಿಷ್ಠ 53,000, ಕನಿಷ್ಠ 48,899. ಇನ್ನು ತೆಂಗಿನಕಾಯಿ 1,000 ಸಂಖ್ಯೆಗಳಲ್ಲಿ ಗರಿಷ್ಠ ಮತ್ತು ಕನಿಷ್ಠ 19,200. ಮೆಣಸು ಪ್ರಭೇದ ಕರಿಮೆಣಸು ಕ್ವಿಂಟಲ್ಗೆ ಗರಿಷ್ಠ 67,339, ಗರಿಷ್ಠ ಮತ್ತು ಕನಿಷ್ಠ 67,399. ಚಳ್ಳಕೆರೆ ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆ. ಉತ್ಪನ್ನ ಮೆಕ್ಕೆಜೋಳ ಪ್ರಭೇದ ಹಳದಿ ಗರಿಷ್ಠ 2,626, ಕನಿಷ್ಠ 2,001. ಹಿರಿಯೂರು ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆ. ಉತ್ಪನ್ನ ಕಡಲೆಕಾಯಿ ಬೀಜ ಪ್ರಭೇದ ಕಡಲೆಕಾಯಿ ಬೀಜ ಗರಿಷ್ಠ 14,500, ಕನಿಷ್ಠ 10,000. ಹರಿಹರ ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆ. ಉತ್ಪನ್ನ ತೆಂಗಿನಕಾಯಿ ಗರಿಷ್ಠ ಮತ್ತು ಕನಿಷ್ಠ 39,000. ಉತ್ಪನ್ನ ಭತ್ತ ಗರಿಷ್ಠ 2,980, ಕನಿಷ್ಠ 2,940. ಹೊಳಲ್ಕೆರೆ ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆ. ಉತ್ಪನ್ನ ಅಡಿಕೆ ಪ್ರಭೇದ ಇತರೆ ಗರಿಷ್ಠ 27,036, ಕನಿಷ್ಠ 25,871. ಉತ್ಪನ್ನ ಅಡಿಕೆ ಪ್ರಭೇದ ರಾಶಿ ಗರಿಷ್ಠ 51,869, ಕನಿಷ್ಠ 49,000. ಇನ್ನು ತೆಂಗಿನಕಾಯಿ ಗರಿಷ್ಠ ಮತ್ತು ಕನಿಷ್ಠ 20,210. ಹೊಸದುರ್ಗ ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆ. ಉತ್ಪನ್ನ ತೆಂಗಿನ ಕಡ್ಡಿ ಅಥವಾ ಸೀಗು ಗರಿಷ್ಠ 3,800, ಕನಿಷ್ಠ 2,800. ಕೊಬ್ಬರಿ ಗರಿಷ್ಠ 31,500, ಕನಿಷ್ಠ 30,000. ರಾಗಿ ಪ್ರಭೇದ ಸ್ಥಳೀಯ ಗರಿಷ್ಠ 3,475, ಕನಿಷ್ಠ 3,400. ಇದುವರೆಗೆ ವಿವಿಧ ಕೃಷಿ ಮಾರುಕಟ್ಟೆಗಳ ಇಂದಿನ ಧಾರಣೆಯನ್ನ ಕೇಳಿದಿರಿ.
1: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19,00,000 ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು 10,00,000 ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಈಗ ಕೇಳಿ ಜನಪದ ಗೀತೆಯನ್ನ.

ಆಕಾಶವಾಣಿ ಚಿತ್ರದುರ್ಗ ಸಮಯ 7:35 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಪಶ್ಚಿಮ ಏಷ್ಯಾದಲ್ಲಿನ ವಿದ್ಯಮಾನಗಳ ಮೇಲೆ ಭಾರತ ಸೂಕ್ಷ್ಮ ಗಮನ. ಹರ್ಮು ಜಲಸಂಧಿಯಲ್ಲಿ ಮುಕ್ತ ಸುರಕ್ಷಿತ ನೌಕಾಯಾನಕ್ಕೆ ಕರೆ. ಯುವ ಜನತೆಯ ಕೌಶಲ್ಯ ಹೆಚ್ಚಿಸುವಲ್ಲಿ ಕೃತಕ ಬುದ್ಧಿಮತ್ತೆ ಪ್ರಮುಖ ಪಾತ್ರ. ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅಭಿಮತ. ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ನಾಳೆಯಿಂದ ಜಾರಿ. ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್. ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೊದಲನೆಯ ಸೆಮಿಫೈನಲ್ನಲ್ಲಿ ಇಂದು ಫ್ರಾನ್ಸ್ ಸ್ಪೇನ್ ಮುಖಾಮುಖಿ. ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿ ಮೊದಲನೆಯ ಪಂದ್ಯದಲ್ಲಿ ಭಾರತಕ್ಕೆ 259 ರನ್ಗಳ ಗುರಿ ನೀಡಿದ ಇಂಗ್ಲೆಂಡ್. ವಾರ್ತೆಗಳ ವಿವರ. ಪಶ್ಚಿಮ ಏಷ್ಯಾದಲ್ಲಿನ ವಿದ್ಯಮಾನಗಳನ್ನು ಭಾರತ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದು ಹಾರ್ಮೋ ಜಲಸಂಧಿಯಲ್ಲಿ ಮುಕ್ತ ಸುರಕ್ಷಿತ ನೌಕಾಯಾನ ಮತ್ತು ವಾಣಿಜ್ಯ ಸಂಚಾರಕ್ಕೆ ಕರೆ ನೀಡಿದೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಅವರು, ಜಾಗತಿಕ ಆರ್ಥಿಕತೆ ಮತ್ತು ಇಂಧನ ಭದ್ರತೆ ದೃಷ್ಟಿಯಿಂದ ಈ ಜಲಮಾರ್ಗದ ಸುರಕ್ಷತೆ ಪ್ರಮುಖವಾಗಿದೆ ಎಂದು ಹೇಳಿದ್ದಾರೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ನಡೆಯುತ್ತಿರುವ ಪ್ರತಿಭಟನೆಗಳ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಅವರು, ಈ ಪ್ರತಿಭಟನೆಗಳು ಪಾಕಿಸ್ತಾನದ ದಶಕಗಳ ದುರಾಡಳಿತ ಮತ್ತು ಮೂಲಭೂತ ಹಕ್ಕುಗಳ ನಿರಾಕರಣೆಯ ನೇರ ಫಲವಾಗಿದೆ ಎಂದು ತಿಳಿಸಿದ್ದಾರೆ. ಹರ್ಮು ಜಲಸಂಧಿಯ ಮೂಲಕ ಹಾದುಹೋಗುತ್ತಿದ್ದ ಎಂಟಿ ಅಲ್ಬಹಿಯ ಮತ್ತು ಎಂಟಿ ಮೊಂಬಾಸ ಎಂಬ ಎರಡು ವಾಣಿಜ್ಯ ಹಡಗುಗಳ ಮೇಲೆ ಇಂದು ನಡೆಯಲಿರುವಂತಹ ದಾಳಿಗೆ ಸಂಬಂಧಿಸಿದಂತೆ ಭಾರತ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಈ ಹಿನ್ನೆಲೆಯಲ್ಲಿ ನವದೆಹಲಿಯಲ್ಲಿರುವಂತಹ ಇರಾನ್ ರಾಯಭಾರಿ ಕಚೇರಿಯ ಉಪಮುಖ್ಯಸ್ಥರನ್ನು ಇಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯಕ್ಕೆ ಕರೆಸಲಾಗಿದ್ದು ದಾಳಿಯ ವಿರುದ್ದ ತೀವ್ರ ಪ್ರತಿಭಟನೆ ದಾಖಲಿಸಲಾಗಿದೆ. ದಾಳಿಗೆ ಒಳಗಾದಂತಹ ಎರಡು ಹಡಗುಗಳಲ್ಲಿದ್ದಂತಹ 46 ಸಿಬ್ಬಂದಿ ಪೈಕಿ 30 ಮಂದಿ ಭಾರತೀಯ ನಾವಿಕರಾಗಿದ್ದಾರೆ. ಈ ಪೈಕಿ ಎಂಟಿ ಅಲ್ ಬಹಿಯ ಹಡಗಿನಲ್ಲಿದ್ದಂತಹ 12 ಭಾರತೀಯರಲ್ಲಿ ಒಬ್ಬರು ಮೃತಪಟ್ಟಿದ್ದು ಮತ್ತೊಬ್ಬರು ಗಾಯಗೊಂಡಿದ್ದಾರೆ. ಇನ್ನು ಎಂಟಿ ಮೊಂಬಾಸ ಹಡಗಿನಲ್ಲಿದ್ದಂತಹ 18 ಭಾರತೀಯರಲ್ಲಿ 9 ಮಂದಿ ಗಾಯಗೊಂಡಿದ್ದು ಇವರಲ್ಲಿ ಇಬ್ಬರ ಸ್ಥಿತಿ ಗಂಭೀರವಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಯುಎಇನಲ್ಲಿ ಇರುವಂತಹ ಭಾರತೀಯ ರಾಯಭಾರ ಕಚೇರಿ ಬಾಧಿತ ನಾವಿಕರಿಗೆ ಅಗತ್ಯ ನೆರವು ನೀಡಲು ಅಲ್ಲಿನ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸುತ್ತಿದೆ. ಪಶ್ಚಿಮ ಏಷ್ಯಾ ವಲಯದಲ್ಲಿ ಮುಕ್ತ ಮತ್ತು ಸುರಕ್ಷಿತ ನೌಕಾಯಾನಕ್ಕೆ ಅಡ್ಡಿಪಡಿಸುವ ಇಂತಹ ಹಿಂಸಾಚಾರವನ್ನು ತಕ್ಷಣವೇ ನಿಲ್ಲಿಸಿ ಶಾಂತಿ ಮತ್ತು ಸ್ಥಿರತೆಗಾಗಿ ರಾಜತಾಂತ್ರಿಕ ಮಾತುಕತೆಗೆ ಮರಳುವಂತೆ ಭಾರತ ಕರೆ ನೀಡಿದೆ. ಕೃತಕ ಬುದ್ಧಿಮತ್ತೆ ಮತ್ತು ಯುವ ಜನತೆಯ ಕೌಶಲ್ಯವನ್ನು ಪರಿಣಾಮಕಾರಿಯಾಗಿ ಹೆಚ್ಚಿಸಬಲ್ಲದು ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ. ಹೈದರಾಬಾದ್ನಲ್ಲಿ ನಡೆದಂತಹ

0: ವ್ಯಾಪಾರ ಒಕ್ಕೂಟ ವೇದಿಕೆಯ ಶೃಂಗಸಭೆಯಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಜಾರಿಯಲ್ಲಿರುವಂತಹ ಸರ್ಕಾರದ ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಗಳು ಹಾಗೂ ಸ್ಕಿಲ್ ಇಂಡಿಯಾ ಮಿಷನ್ ಅಡಿ ಹಮ್ಮಿಕೊಳ್ಳಲಾಗಿರುವಂತಹ ಕಾರ್ಯಕ್ರಮಗಳ ಕುರಿತು ಮಾಹಿತಿ ಹಂಚಿಕೊಂಡರು. ಪ್ರಸ್ತುತ ದೇಶದಾದ್ಯಂತ ಕೃತಕ ಬುದ್ದಿಮತ್ತೆ ಮತ್ತು ರೋಬೋಟಿಕ್ಸ್ ತಂತ್ರಜ್ಞಾನಗಳು ಭಾರೀ ಬದಲಾವಣೆಗಳನ್ನು ತರುತ್ತಿದೆ. ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಪ್ರತಿಯೊಬ್ಬರೂ ಜವಾಬ್ದಾರಿಯುತವಾಗಿ ಬಳಸಬೇಕು ಎಂದು ಕರೆ ನೀಡಿದ್ದಾರೆ. ತಂತ್ರಜ್ಞಾನದ ಬದಲಾವಣೆಯಿಂದ ಉದ್ಯೋಗ ನಷ್ಟವಾಗುವ ಭೀತಿಯಿಂದ ಹೊರಬಂದು ತಮ್ಮ ಕೌಶಲ್ಯಗಳನ್ನು ಕಾರ್ಮಿಕರು ನವೀಕರಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಇದೇ ವೇಳೆ ಅವರು ಬ್ರಿಕ್ಸ್ ರಾಷ್ಟಗಳ ನಡುವಿನ ಪರಸ್ಪರ ಸಹಕಾರ ಎಲ್ಲರ ಜಂಟಿ ಬೆಳವಣಿಗೆಗೆ ಪೂರಕವಾಗಲಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವಿಯ ಹೈದರಾಬಾದ್ನ ಸನತ್ ನಗರದ ಎಸ್ಐಸಿ ಆಸ್ಪತ್ರೆಯಲ್ಲಿ ಇಂದು 211 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದಂತಹ ಅತ್ಯಾಧುನಿಕ ಹೊರರೋಗಿ ವಿಭಾಗದ ಕಟ್ಟಡವನ್ನು ಉದ್ಘಾಟನೆ ಮಾಡಿದರು. ಇದೇ ವೇಳೆ ಅವರು ದೇಶದಾದ್ಯಂತ 650 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಇತರೆ 6 ಇಎಸ್ಐಸಿ ಯೋಜನೆಗಳಿಗೆ ವರ್ಚುವಲ್ ಮೂಲಕ ಚಾಲನೆ ನೀಡಿದರು. ಭೂಸ್ವಾಮ್ಯದ ಸಂಪೂರ್ಣ ಪ್ರಕ್ರಿಯೆಯನ್ನು ನಿರ್ವಹಿಸಲು ರೈಲ್ ಭೂಮಿ ಪೋರ್ಟಲ್ ಬಿಡುಗಡೆ ಮಾಡಲಾಗುವುದು ಎಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಭಾರತೀಯ ರೈಲ್ವೆಯ ಆಧುನೀಕರಣದ ಗುರಿಯೊಂದಿಗೆ ಕೈಗೊಳ್ಳಲಾಗಿರುವ ಸುಧಾರಣೆಗಳ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಅವರು, ನಿರ್ಮಾಣ ವಲಯದಲ್ಲಿ ಸಚಿವಾಲಯ ಹಲವು ಸುಧಾರಣೆಗಳನ್ನು ತಂದಿದೆ ಎಂದು ಹೇಳಿದ್ದಾರೆ. ದೇಶದಲ್ಲಿ ರಸಗೊಬ್ಬರಗಳ ಸಾಗಣೆಗೆ ಸಾಂಪ್ರದಾಯಿಕ ಮುಚ್ಚಿದ ವ್ಯಾಗನ್ಗಳ ಬದಲಾಗಿ ಇನ್ಮುಂದೆ ವಿಶೇಷವಾಗಿ ವಿನ್ಯಾಸಗೊಳಿಸಲಾದಂತಹ ಕಂಟೈನರ್ಗಳನ್ನು ಬಳಸಲು ಅನುಮತಿ ನೀಡುವ ಪ್ರಮುಖ ನೀತಿ ಸುಧಾರಣೆಗಳನ್ನು ಸಚಿವರು ಪ್ರಕಟಿಸಿದರು. ಪ್ರಸ್ತುತ ದೇಶದ ಒಟ್ಟು ರಸಗೊಬ್ಬರ ಸಾಗಣೆಯಲ್ಲಿ ರೈಲ್ವೆ ಇಲಾಖೆಯು 85% ಸಿಂಹ ಪಾಲು ಹೊಂದಿದೆ ಎಂದು ಅವರು ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕಾರ್ಗಿಲ್ ವಿಜಯ್ ದಿವಸ್ ಅಂಗವಾಗಿ ಆಯೋಜನೆ ಮಾಡಲಾಗಿರುವಂತಹ 13 ದಿನಗಳ ಬೈಕ್ ಸಾಹಸ ಯಾತ್ರೆ ಶೌರ್ಯ ವಿಜಯ್ ಯಾತ್ರೆಗೆ ನವದೆಹಲಿಯ ರಾಷ್ಟೀಯ ಯುದ್ದ ಸ್ಮಾರಕದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಚಾಲನೆ ನೀಡಿದ್ದಾರೆ. ಈ ವೇಳೆ ಮಾತನಾಡಿದವರು, ಈ ಯಾತ್ರೆ ಯುವ ಜನರಲ್ಲಿ ದೇಶಭಕ್ತಿಯನ್ನು ಜಾಗೃತಗೊಳಿಸಲಿದೆ. 1999 ಕಾರ್ಗಿಲ್ ಯುದ್ದದ ಗೆಲುವು ದೇಶದ ಅಖಂಡತೆ ಮತ್ತು ಗೌರವದ ಮೇಲಿನ ಯಾವುದೇ ಆಕ್ರಮಣಕ್ಕೆ ಭಾರತ ನೀಡುವ ಪ್ರಬಲ ಉತ್ತರದ ಸಂಕೇತವಾಗಿದೆ ಎಂದು ಹೇಳಿದ್ದಾರೆ. ಒಂದು ಯಾತ್ರೆ ಒಂದು ರಾಷ್ಟ್ರ ಒಂದು ಸಲಾಮು ಘೋಷವಾಕ್ಯದಡಿ ಹೊರಟಿರುವಂತಹ 28 ಸವಾರರ ತಂಡ 1900 ಕಿಲೋಮೀಟರ್ ಕ್ರಮಿಸಿ ಇದೇ 26ರಂದು ಲಡಾಖ್ನ ಡ್ರಾಸ್ನಲ್ಲಿರುವಂತಹ ಕಾರ್ಗಿಲ್ ಯುದ್ದ ಸ್ಮಾರಕ ತಲುಪಲಿದೆ. ಭಾರತ ಮತ್ತು ಯುಕೆ ನಡುವಿನ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ನಾಳೆಯಿಂದ ಜಾರಿಗೆ ಬರಲಿದ್ದು ದ್ವಿಪಕ್ಷೀಯ ವ್ಯಾಪಾರದಲ್ಲಿ ಹೊಸ ಅಧ್ಯಾಯ ಆರಂಭವಾಗಲಿದೆ ಎಂದು ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್ ತಿಳಿಸಿದ್ದಾರೆ. ಇದು ದೇಶದ ವ್ಯಾಪಾರ ಇತಿಹಾಸದ ಪ್ರಮುಖ ಮೈಲಿಗಲ್ಲು ಎಂದು ಅವರು ಬಣ್ಣಿಸಿದ್ದಾರೆ. ನವದೆಹಲಿಯಲ್ಲಿಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಅವರು, ಈ ಒಪ್ಪಂದ ಸುಂಕಗಳನ್ನು ಕಡಿಮೆ ಮಾಡುವುದರ ಜೊತೆಗೆ ಭಾರತದ ಕೃಷಿ ಮತ್ತು ಡೈರಿ ವಲಯಗಳಿಗೆ ರಕ್ಷಣೆ ಒದಗಿಸಲಿದೆ. ಅಲ್ಲದೆ ಡಿಜಿಟಲ್ ವ್ಯಾಪಾರ, ಎಂಎಸ್ಎಂಇ ಮತ್ತು ಪರಿಸರ ಕ್ಷೇತ್ರಗಳಲ್ಲೂ ಇದು ಒಳಗೊಂಡಿದೆ ಎಂದು ಹೇಳಿದ್ದಾರೆ. ವಿಶೇಷವಾಗಿ ದ್ವಿಗುಣ ಕೊಡುಗೆ ಸಮಾವೇಶ ವ್ಯವಸ್ಥೆಯಡಿ ಯುಕೆಗೆ ತಾತ್ಕಾಲಿಕವಾಗಿ ತೆರಳುವ ಭಾರತೀಯ ವೃತ್ತಿಪರರು ಅಲ್ಲಿ ಸಾಮಾಜಿಕ ಭದ್ರತಾ ವಂತಿಕೆ ಪಾವತಿಸುವುದರಿಂದ ವಿನಾಯಿತಿ ಪಡೆಯಲಿದ್ದಾರೆ. ಈ ಒಪ್ಪಂದದಿಂದ ದೇಶದ ರೈತರು, ಸಣ್ಣ ಉದ್ಯಮಗಳು ಹಾಗೂ ಕಡಲ ಆಹಾರ ರಫ್ತುದಾರರಿಗೆ ಹೊಸ ಜಾಗತಿಕ ಅವಕಾಶಗಳು ಮುಕ್ತವಾಗಲಿವೆ ಎಂದು ಅವರು ತಿಳಿಸಿದ್ದಾರೆ. ಭಾರತ ಮಾಲ್ಡೀವ್ಸ್ ನಡುವಿನ ದ್ವಿಪಕ್ಷೀಯ ವ್ಯಾಪಾರ ಮತ್ತು ಹೂಡಿಕೆ ಯೋಜನೆಗಳಿಗೆ ಪ್ರಮುಖ ಉತ್ತೇಜನವಾಗಿ ಉಭಯ ರಾಷ್ಟ್ರಗಳ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದದ ಮೊದಲ ಸುತ್ತಿನ ಮಾತುಕತೆಗಳು ಯಶಸ್ವಿಯಾಗಿ ಸಂಪನ್ನಗೊಂಡಿವೆ. ಕಳೆದ ಒಂದು ವಾರದಲ್ಲಿ ವರ್ಚುವಲ್ ಮಾದರಿಯಲ್ಲಿ ಮಾತುಕತೆಗಳು ನಡೆದಿವೆ. ಚರ್ಚೆಯ ಸಂದರ್ಭದಲ್ಲಿ ಉಭಯ ರಾಷ್ಟ್ರಗಳು ವಿವಿಧ ವ್ಯಾಪಾರ ವಿಷಯಗಳಲ್ಲಿ ಪ್ರಗತಿ ಸಾಧಿಸಿದ್ದು ಹಲವು ಪ್ರಮುಖ ಅಂಶಗಳ ಕುರಿತು ಒಮ್ಮತಕ್ಕೆ ಬಂದಿವೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಕೇಂದ್ರ ಗ್ರಾಹಕ ವ್ಯವಹಾರ, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ ನವದೆಹಲಿಯಲ್ಲಿಂದು ದೇಶದ ಆಹಾರ ಧಾನ್ಯ ಸಂಗ್ರಹಣಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಸಭೆಯಲ್ಲಿ ಉದ್ದೇಶಿತ ಸಂಗ್ರಹಣಾ ನೀತಿ ಮತ್ತು ಖಾಸಗಿ ಉದ್ಯಮಿಗಳ ಖಾತರಿ ಯೋಜನೆಯ ಪ್ರಗತಿಯನ್ನು ಪರಾಮರ್ಶಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಹರಿಯಾಣ ಮತ್ತು ಆಂಧ್ರಪ್ರದೇಶ ರಾಜ್ಯಗಳಲ್ಲಿ ಪ್ರಸ್ತುತ ನಡೆಯುತ್ತಿರುವಂತಹ

ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ವೇಳಾಪಟ್ಟಿಯನ್ನು ಭಾರತೀಯ ಚುನಾವಣಾ ಆಯೋಗ ಇನ್ನು 10 ದಿನಗಳ ಕಾಲ ವಿಸ್ತರಿಸಿದೆ. ಉಭಯ ರಾಜ್ಯಗಳಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳು 24ರವರೆಗೆ ಮನೆ ಮನೆಗೂ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದಾರೆ. ಈ ಹಿಂದೆ ಇವತ್ತಿನವರೆಗೆ ಮಾತ್ರ ಈ ಪ್ರಕ್ರಿಯೆಗೆ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಅಮೆರಿಕದ ಟೆಕ್ಸಾಸ್ನ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಮೊದಲನೆಯ ಸೆಮಿಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಸ್ಪೇನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಫ್ರಾನ್ಸ್ ತನ್ನ ಸತತ 3ನೇ ಫಿಫಾ ವಿಶ್ವಕಪ್ ಫೈನಲ್ಗೇರಲು ಕಣಕ್ಕೆ ಇಳಿಯುತ್ತಿದ್ದರೆ ಸ್ಪೇನ್ 2010ರಲ್ಲಿ ಟ್ರೋಫಿ ಗೆದ್ದ ನಂತರದ ಚೊಚ್ಚಲ ವಿಶ್ವಕಪ್ ಫೈನಲ್ಗೇರುವ ವಿಶ್ವಾಸದಲ್ಲಿದೆ. ಬರ್ಮಿಂಗ್ಹ್ಯಾಮ್ನ ಎಡ್ಬಾಸ್ಟನ್ನಲ್ಲಿ ನಡೆಯುತ್ತಿರುವಂತಹ ಭಾರತ ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯ ಮೊದಲನೆಯ ಪಂದ್ಯ ಪ್ರಗತಿಯಲ್ಲಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡ 47.5 ಓವರ್ಗಳಲ್ಲಿ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡು 258 ರನ್ ಗಳಿಸಿ ಭಾರತಕ್ಕೆ 259 ರನ್ಗಳ ಗುರಿಯನ್ನು ನೀಡಿದೆ. ಭಾರತ ತಂಡವನ್ನು ಶುಭ್ಮನ್ ಗಿಲ್ ಮುನ್ನಡೆಸುತ್ತಿದ್ದು ಹಿರಿಯ ಅನುಭವಿ ಆಟಗಾರರಾದಂತಹ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರ ಉಪಸ್ಥಿತಿ ತಂಡಕ್ಕೆ ಪ್ರಮುಖ ಉತ್ತೇಜನವಾಗಿದೆ. ಈ ಉಭಯ ಆಟಗಾರರು ಟಿ20 ಮತ್ತು ಟೆಸ್ಟ್ ಮಾದರಿಗಳಿಂದ ಈಗಾಗಲೇ ನಿವೃತ್ತಿಯನ್ನು ಘೋಷಿಸಿದ್ದು ಕೇವಲ ಏಕದಿನ ಮಾದರಿ ಪಂದ್ಯಗಳಲ್ಲಿ ಭಾರತದ ಪರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಣಕ್ಕೆ ಇಳಿಯುತ್ತಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಏಷ್ಯಾದಲ್ಲಿನ ವಿದ್ಯಮಾನಗಳ ಮೇಲೆ ಭಾರತ ಸೂಕ್ಷ್ಮ ಗಮನ. ಹರ್ಮುಜ್ ಜಲಸಂಧಿಯಲ್ಲಿ ಮುಕ್ತ ಸುರಕ್ಷಿತ ನೌಕಾಯಾನಕ್ಕೆ ಕರೆ. ಯುವ ಜನತೆಯ ಕೌಶಲ್ಯ ಹೆಚ್ಚಿಸುವಲ್ಲಿ ಕೃತಕ ಬುದ್ಧಿಮತ್ತೆ ಪ್ರಮುಖ ಪಾತ್ರ. ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವಿಯ ಅಭಿಮತ. ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ನಾಳೆಯಿಂದ ಜಾರಿ. ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್. ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೊದಲನೆಯ ಸೆಮಿಫೈನಲ್ನಿಂದು ಫ್ರಾನ್ಸ್ ಸ್ಪೇನ್ ಮುಖಾಮುಖಿ. ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿ ಮೊದಲನೆಯ ಪಂದ್ಯದಲ್ಲಿ ಭಾರತಕ್ಕೆ 259 ರನ್ಗಳ ಗುರಿ ನೀಡಿದ ಇಂಗ್ಲೆಂಡ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಕ್ಕೆ.

0: ಇದು ನಿಮ್ಮ ಮೆಚ್ಚಿನ 102.6 ಮೆಗಾಹರ್ಟ್ಸ್ಗಳ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 7:45:32. ಆತ್ಮೀಯ ಕೇಳುಗರೆ, ಇನ್ನು ಮುಂದೆ 8 ಗಂಟೆಗೆ ನಮ್ಮ ನಿಲಯದಿಂದ ಜನರಂಜನಿ ವಾಟ್ಸ್ಆಪ್ ಆಧಾರಿತ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನ ಕುರಿತು ನಮಗೆ ಸಂದೇಶವನ್ನ ಕಳಿಸಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9448640273. ನಿಮ್ಮ ಸಂದೇಶಗಳು ನಮಗೆ 8 ಗಂಟೆಯ ಸಮಯದಲ್ಲಿ ಸಂದೇಶಗಳನ್ನು ಕಳಿಸಿ ಅಂತ ಹೇಳ್ತಾ, ಇದೀಗ ಬರ ಮತ್ತು ಮರ ಈ ಕುರಿತು ಮಾತನಾಡುತ್ತಾರೆ ಈರಯ್ಯ ನಿಂಗಯ್ಯ ಕಿಲೇದಾರ್.
1: ಮರಕ್ಕೂ ಬರಕ್ಕೂ ಅವಿನಾಭಾವ ಸಂಬಂಧ ಇದೆ. ಮರ ಇದ್ದರೆ ಬರ ಕಾಲಿಡಲಾರದು. ಮರದಿಂದ ಮಳೆ, ಮಳೆಯಿಂದ ಬೆಳೆ, ಬೆಳೆಯಿಂದ ಜೀವನೋಪಾಯ ಮತ್ತು ಸಮೃದ್ಧಿ. ಬೇರು ನೀರುಂಡಾಗ ಭೂರುಹದ ಶಾಖೋಪಶಾಖೆಗಳು ತನಿಯವೇ. ಕವಿ ಕುಮಾರವ್ಯಾಸ ಹೇಳುವಂತೆ ಮರ ಹಾಗೂ ಭೂಮಿಯ ಮೇಲಿನ ಸಸ್ಯ ಜಾತಿಯ ಹಲವಾರು ಬೇರುಗಳು ಸುರಿಯುವ ಮಳೆಯ ನೀರು ಉಂಡಾಗ ತನಿಯದೇ ಇರದು. ಬೇರು ನೀರುಂಡಾಗಲೇ ಭೂಮಿ ತಂಪಾಗುವುದು. ಬಿಸಿಲ ಬೇಗೆ ಮತ್ತು ಬರಗಾಲದ ಬೇಗೆಯೂ ಇರದು. ಭೂಮಿಯಲ್ಲಿ ಬಿಟ್ಟ ಬಿರುಕಿನಲ್ಲಿ ಗಿಡ ಮರಗಳ ಬೇರುಗಳಲ್ಲಿ ನೀರು ಇಂಗಿದಾಗಲೇ ಜಲದ ಹೂವು ಅರಳುತ್ತವೆ. ಹಾಗಾಗಲು ಮರಗಳು ಇರಲೇಬೇಕು. ಸುರಿಯುವ ಮಳೆಯ ನೀರು ಬೇರುಗಳ ಗುಂಟ ನೆಲದಾಳಕ್ಕೆ ಇಳಿಯುತ್ತದೆ. ನೆಲದಾಳಕ್ಕಿಳಿದ ನೀರೇ ಅಂತರ್ಜಲವಾಗುವುದು. ಕೇವಲ ಮರ ಒಂದೇ ಅಲ್ಲ, ಹಲವಾರು ಸಸ್ಯಗಳು, ಗಿಡಗಂಟಿಗಳು, ಕರಿಕಿ ಮತ್ತು ಹುಲ್ಲುಗಡ್ಡೆಯ ಬೇರುಗಳು ನೀರನ್ನು ನೆಲದಾಳಕ್ಕಿಳಿಸುವ ಕೊಳವೆಗಳೇ ಸರಿ. ಒಂದು ಮರ ಎಷ್ಟು ಎತ್ತರಕ್ಕೆ ಹಾಗೂ ಅಗಲಕ್ಕೆ ಬೆಳೆದು ಹರಡಿ ಹಬ್ಬಿಕೊಂಡಿರುವುದೋ ಅಷ್ಟೇ ನೆಲದಾಳಕ್ಕೆ ಮತ್ತು ಅಗಲಕ್ಕೆ ಬೇರುಗಳು ಹರಡಿ ಹಬ್ಬಿಕೊಂಡಿರುತ್ತವೆ. ಇಡೀ ಸಸ್ಯ ಸಂಕುಲದ ತಾಯಿ ಬೇರು, ಮೂಲ ಬೇರು, ಮರಿ ಬೇರುಗಳಿಗೆ ಮಣ್ಣು ಮೆತ್ತಿಕೊಂಡಿರುತ್ತದೆ. ಇದನ್ನು ಪರೀಕ್ಷಿಸಲು ಯಾವುದೇ ದಂಟು ಅಥವಾ ಹುಲ್ಲಿನ ಗಡ್ಡೆ ಹಸಿಹದ ಇರುವಾಗ ಕಿತ್ತು ನೋಡಬಹುದು. ಬೇರಿಗೆ ಮೆತ್ತಿಕೊಂಡಿರುವ ಮಣ್ಣು ರಕ್ಷಣೆ ಮಾಡಿದ್ದು ಪ್ರತ್ಯಕ್ಷ ಕಾಣುವುದು. ಬಿರುಗಾಳಿ ಮಳೆಗೆ ಬೇರು ಸಹಿತ ಕಿತ್ತು ಬಿದ್ದ ಹೆಮ್ಮರವನ್ನು ನೋಡಿದರೆ ಮಣ್ಣಿನ ರಕ್ಷಣೆಯ ಪವಾಡ ಸದೃಶ ತಂತ್ರಜ್ಞಾನ ಅನುಭವಕ್ಕೆ ಬರುತ್ತದೆ. ಮಣ್ಣು ರಹಿತವಾದ ಯಾವ ಗಿಡ ಮರ ಸಸ್ಯ

ಬೇರನ್ನು ಕಿತ್ತು ಹಾಕಲಾಗದು. ಮರ ಇರದಿದ್ದರೆ ಮಳೆಯ ನೀರು ಭೂಮಿಯ ಮೇಲ್ಮಣ್ಣನ್ನು ಕೊಚ್ಚಿಕೊಂಡು ಹೋಗಿ ಸಮುದ್ರ ಸೇರುವುದು. ಇದರಿಂದ ಭೂಮಿ ಬರಡಾಗುವುದು, ಅಂತರ್ಜಲ ಬತ್ತುವುದು. ಕಳೆದ 3 ವರ್ಷಗಳಿಂದ ರಾಜ್ಯದಲ್ಲಿ ಒಂದು ಹಂಗಾಮು ಅರಗಾಲ, ಇನ್ನೊಂದು ಹಂಗಾಮು ಬರಗಾಲ. ಬಿಸಿಲ ಬೇಗೆಯಲ್ಲಿ ನೆಲದ ಮೇಲೆ ಬರಿಗಾಲಿಲೆ ನಡೆದರೆ ಬೆಂಕಿಯಾಗ ಕಾಲಿಟ್ಟ ಅನುಭವ. ಮನೆಯ ಹೊರಗಡೆ ಹೋದರೆ ಗಾಳಿ ಬೀಸಿದರೆ ಬಿಸಿಗಾಳಿ ಮತ್ತು ಬೆಂಕಿಯ ಝಳ ತಾಕದೇ ಇರದು. ಇಂಥಾದ್ರದಾಗ ನಾವು ಮರಗಳನ್ನು ನೋಡಬೇಕು. ಬೆಂಕಿಯಲ್ಲಿ ಚಿಗುರಿದ ಎಲೆಗಳು ಹಚ್ಚ ಹಸಿರಾಗಿವೆ, ಹೊಚ್ಚ ಹೊಸತಾಗಿವೆ. ಬೆಂಕಿಯಲ್ಲಿ ಅರಳಿದ ಹೂವುಗಳು ಅರಳಿ ಪರಿಮಳ ಬೀರಿವೆ. ಬಣ್ಣ ಬಣ್ಣದ ಎಲೆಗಳು ಹೂವುಗಳ ಮೈತುಂಬ ಮುಡಿದು ಹಸಿರು ಕೊಡೆ ಏರಿಸಿ ಬಿಸಿಲಲ್ಲಿ ಬಸವಳಿದವರನ್ನು ನೆರಳಿಗೆ ಕರೆಯುತ್ತಿವೆ. ಗೂಡು ಕಟ್ಟಲು ಗಿಡಗಂಟೆಗಳ ಕೊರಳಾಗಿ ಹಾಡಲು ಪಕ್ಷಿಗಳನ್ನು ಕರೆಯುತ್ತಿವೆ. ಕಾಯಿ ಹಣ್ಣಾಗಿ ತಿನ್ನಿರೆಂದು ಹಸಿದವರನ್ನು ಕರೆಯುತ್ತಿವೆ. ಇದೆಲ್ಲ ಪ್ರಕೃತಿಯ ವೈಚಿತ್ರ್ಯವಲ್ಲದೆ ಮತ್ತೇನು? ಮರದ ಕತೆ ಸಣ್ಣದಲ್ಲ. ಮರ ಇದ್ದಾಗಲೂ ಅಮರ, ಬಿದ್ದಾಗಲೂ ಆದಾಯದ ಮೂಲವಾಗಿರುತ್ತದೆ. ಜಾನಪದ ಕವಿಗಳು ಬ್ಯಾಸಿಗಿ ದಿವಸಕ್ಕ ಬೇವಿನ ಮರತಂಪ ಭೀಮರತಿ ಎಂಬ ಹೊಳಿತಂಪ ಎಂದು ಹೇಳಿದ್ದರಲ್ಲಿ ಅತಿಶಯೋಕ್ತಿ ಏನಿಲ್ಲ. ಹಾಗೆ ನೋಡಿದರೆ ಪ್ರತಿ ಋತುವಿನಲ್ಲೂ ಒಂದೊಂದು ಗಿಡ ಮರ ಸಸ್ಯಗಳು ಹೂವು ಬಿಡುತ್ತವೆ. ಈ ಹೂವುಗಳು ಜೇನನ್ನು ಕರೆಯುತ್ತವೆ. ಇದನ್ನು ಕಂಡೇ ಕವಿಯವರು ಒಂದೊಂದು ಗಿಡ ಜೇನುಗೊಡ ಎಂದು ಹಾಡಿದ್ದಾರೆ. ವರಕವಿ ಬೇಂದ್ರೆಯವರು ಹಳ್ಳದ ದಂಡೆಗಳು ಚಲುವಿನಿಂದ ಕೂಡಿದ್ದನ್ನು ಕಂಡು ಬೆರಗಾಗಿದ್ದಾರೆ. ಹಳ್ಳದ ದಂಡ್ಯಾಗ ಮೊದಲಿಗೆ ಕಂಡಾಗ ಏಸೊಂದ ನಗಿಯಿತ್ತ, ಏಸೊಂದ ಚಲುವಿತ್ತ, ನಕ್ಕೊಮ್ಮೆ ಹೇಳ ಚೆನ್ನಿ ಆ ನಗಿ ಹೋಗೀತಿ ಅತ್ತತ್ತ. ಹಳ್ಳದ ದಂಡೆಯಲ್ಲಿ ತನ್ನ ಗೆಳತಿಯನ್ನು ಕಂಡಾಗ ಆಕೆಯ ಚಲುವು ಮತ್ತು ಆಕೆಯ ನಗು ಇತ್ತಿತ್ತಲಾಗಿ ಕಣ್ಮರೆಯಾದ ಬಗ್ಗೆ ಹೇಳಿರುವರಾದರೂ ಹಳ್ಳ ಹೊಳೆಗಳ ದಂಡೆಗಳಲ್ಲಿ ಹುಲುಗಲ, ಬೇವು, ಮಾವು, ನೀರಲ, ಅತ್ತಿ, ಆಲ, ಪೇರಲ ಮೊದಲಾದ ಗಿಡಮರಗಳು ಹಚ್ಚ ಹಸಿರಾಗಿ ಗಗನದ ಎತ್ತರಕ್ಕೆ ಬೆಳೆದಿದ್ದವು. ಗಿಡಮರಗಳ ರೆಂಬೆ ಕೊಂಬೆಗಳು ಬೀಸುವ ಗಾಳಿಗೆ ಕೈ ಬೀಸಿ ಕರಿ ಮೋಡವನ್ನು ಮಳೆ ಸುರಿಸಲು ಕರೆಯುತ್ತಿದ್ದವು. ಗಿಡಮರಗಳ ನೆರಳಿನಲ್ಲಿ ಜುಳುಜುಳು ನೀರು ಹರಿಯುತ್ತಿತ್ತು. ಈಗ ಹಳ್ಳಗಳು ಹರಿಯುತ್ತಿಲ್ಲ, ಗಿಡ ಮರಗಳು ಕಣ್ಮರೆಯಾಗಿವೆ. ಪ್ರಕೃತಿ ವಿಕೃತಿಯಾದ ಬಗೆಯನ್ನು ಕಂಡು ಮರುಗಿದ್ದಾರೆ. ಗಿಡ ಮರಗಳು ಕೇವಲ ನೆರಳು ಕೊಡುವ, ಹಣ್ಣು ಕೊಡುವುದಕ್ಕೆ ಸೀಮಿತ ಆಗಿಲ್ಲ. ಭೂಮಿಗೆ ಹಸಿರುಡುಗೆ ತೊಡಿಸಿ ಪರಿಸರ ರಕ್ಷಣೆಗೆ ಕಾರಣ ಆಗಿವೆ. ಗಿಡ ಮರಗಳ ಒಣಗಿದ ಎಲೆಗಳು ಸಾವಯವ ಗೊಬ್ಬರ ತಯಾರಿಕೆಗೆ ಪೂರಕ ಆಗಿವೆ. ಜೈವಿಕ ಇಂಧನ ತಯಾರಿಕೆಗೆ, ಇಮಾರತಿ ಕಟ್ಟಿಗೆ ಒದಗಿಸಲು, ಕಾಗದ ತಯಾರಿಕೆಗೆ, ಬುಟ್ಟಿ ಹೆಣೆಯಲು, ರೈತರ ಗಳೆಗಾಡೆ ತಯಾರಿಕೆಗೆ, ಹೀಗೆ ಒಂದೆರಡಲ್ಲ ಹಲವು 10 ಪ್ರಯೋಜನಗಳು ಪ್ರತ್ಯಕ್ಷವಾಗಿದ್ದರೆ ಅಪ್ರತ್ಯಕ್ಷವಾದ ಪ್ರಯೋಜನಗಳಿಗೆ ಲೆಕ್ಕವಿಲ್ಲ. ನಮ್ಮ ಪೂರ್ವಜರು ಈ ಗಿಡ ಮರಗಳ ಮಹತ್ವ ಅರಿತು ಪ್ರಕೃತಿಯ ಆರಾಧಕರಾಗಿದ್ದರು. ಕೇವಲ ಆರಾಧಕರಾಗಿ ಉಳಿಯದೆ ಮುಂದಿನ ಪೀಳಿಗೆಗೆ ಪ್ರಕೃತಿಯನ್ನು ರಕ್ಷಿಸಿಟ್ಟು ಹೋಗಿದ್ದಾರೆ. ಗಿಡ ಮರ, ನದಿ, ಹಳ್ಳ, ಕೆರೆ, ಬೀಸುವ ಗಾಳಿ, ಹರಿಯುವ ನೀರು, ಉರಿಯುವ ಬೆಂಕಿ, ಬೆಳೆಯುವ ಭೂಮಿ, ಸುರಿಯುವ ಮಳೆ, ಬೆಳಗುವ ಸೂರ್ಯ, ಹೊಳಪುಳ್ಳ ಚಂದ್ರ, ಎಲ್ಲವನ್ನು ದೈವ ಎಂದು ಪೂಜಿಸುತ್ತಿದ್ದರು. ಈ ಆರಾಧನೆಯ ಭಾವನೆಯ ಹಿಂದೆ ದೂರದೃಷ್ಟಿ ಮತ್ತು ಪರಿಸರದ ಮೇಲಿನ ಕಾಳಜಿ ಇತ್ತು. ಹೊಲ ಗದ್ದೆ ಬಯಲಿನಲ್ಲಿ, ಮಠ ಮಂದಿರಗಳ ಮುಂದೆ, ರಸ್ತೆ ಎರಡೂ ಬದಿಗೆ, ಊರ ಅಗಸೆಯಲ್ಲಿ, ಗೋಮಾಳಗಳಲ್ಲಿ, ಕೆರೆ ದಂಡೆಯಲ್ಲಿ, ಹಳ್ಳ ಹೊಳೆಗಳ ದಂಡೆಯಲ್ಲಿ ಹಲವಾರು ಜಾತಿಯ ಗಿಡ ಮರಗಳನ್ನು ಬೆಳೆಸಿದ್ದರು. ಮನುಷ್ಯನ ಅತಿಯಾಸೆ ಮತ್ತು ಸ್ವಾರ್ಥಗಳನ್ನು ಅರಿತು ಕರಿಯಮ್ಮನ ಮರ, ದೇವರ ಮರ, ದೇವರ ಕಾಡು ಎಂಬ ಹೆಸರಿಟ್ಟು ಅವುಗಳನ್ನು ಕಡಿಯಬಾರದೆಂದು ನೈತಿಕ ನಿಯಮ ಮಾಡಿದ್ದರು. ಬನ್ನಿ, ಆರಿ, ಬಿಲ್ವಪತ್ರೆ ಗಿಡಗಳನ್ನು ಉರುವಲಿಗೆ, ಇಮಾರತಿಗೆ ಬಳಸುವಂತಿಲ್ಲ. ಇನ್ನು ಆ ಗಿಡಗಳನ್ನು ಕಡಿಯುವ ಮಾತೆಲ್ಲಿ? ಊರ ಅಗಸೆಯಲ್ಲಿ, ದೇವಸ್ಥಾನಗಳ ಮುಂದೆ, ಹಿಂದೆ ಅರಳಿ, ಆಲ, ಬೇವು ಮತ್ತು ಅತ್ತಿ ಮರಗಳನ್ನು ಈಗಲೂ ಕಾಣಬಹುದಾಗಿದೆ. ಗಿಡ ಮರಗಳ ಕೆಳಗೆ ಯಾವ ಬೆಳೆಯೂ ಬರುವುದಿಲ್ಲ ಎಂದು ರೈತರು ಗಿಡ ಮರಗಳನ್ನು ಕಡಿದು ಹಾಕುತ್ತಾರೆ. ಇದು ತಪ್ಪು. ಬೇವಿನ ಗಿಡದ ಕೆಳಗೆ ಬೆಳೆ ಬಂದೇ ಬರುತ್ತದೆ. ಅಷ್ಟೇ ಏಕೆ? ಯಾವುದೇ ರೋಗ ಕೀಟದ ಬಾಧೆ ಆಗದೆ ಪುಷ್ಟಿಯಿಂದ ಬೆಳೆ ನಳನಳಿಸುತ್ತದೆ. ಇದು ವಾಸ್ತವ ಸತ್ಯ. ಇನ್ನುಳಿದ ಮರಗಳ ಕೆಳಗೆ ನೆರಳಿನಲ್ಲಿ ಬೆಳೆ ಬಾರದೆಂದರೂ ಅದು ಫಲ ಕೊಡುವ ಮರ ಆಗಿದ್ದರೆ ಪ್ರತಿ ವರ್ಷ ಆ ಗಿಡದ ನೆರಳಿನ ವ್ಯಾಪ್ತಿಯಲ್ಲಿ ಬರುತ್ತಿದ್ದ ಬೆಳೆಯಷ್ಟೇ ಆದಾಯ ಗಿಡದಿಂದ ಬಂದೇ ಬರುತ್ತದೆ. ಅದೇ ರೀತಿ ಇಮಾರುತಿ ಕಟ್ಟಿಗೆ ಜಾತಿಯ ಮರ ಆಗಿದ್ದರೆ ಗಿಡದ ನೆರಳಿನ ವ್ಯಾಪ್ತಿಯಲ್ಲಿ ಬರಬಹುದಾಗಿದ್ದ ಬೆಳೆಯಷ್ಟೇ ಆದಾಯವನ್ನು ಪ್ರೀಮಿಯಂ ಕಟ್ಟದೆ ವಿಮೆ ಮಾಡಿಸಿದ ಮೊತ್ತದಂತೆ
ಹತ್ತಾರು ವರ್ಷಗಳ

0: ಆದಾಯ ಒಮ್ಮಿಗೆ ಕೊಡಬಲ್ಲದು. ಬಹಳಷ್ಟು ಜಮೀನು ಇರುವವರು ಅರಣ್ಯ ಮಾದರಿ ಕೃಷಿ ಮಾಡಲು ಒಂದೆರಡು ಎಕರೆ ಮೀಸಲಿಡಬಹುದಾಗಿದೆ. ಕಡಿಮೆ ಜಮೀನು ಇರುವವರು ಹೊಲದ ಬದುವುಗಳಲ್ಲಿ ಸರೋಗಾಡ ಖರಾಬು ಜಮೀನಿನಲ್ಲಿ ಕೆರೆ ಕಟ್ಟೆಗಳ ಕೆಳಗಡೆ ಗಿಡಮರಗಳನ್ನು ಬೆಳೆಸಲು ಅಡ್ಡಿಯಿಲ್ಲ. ತೋಟಗಳಿದ್ದರೆ ಅವಕ್ಕೆ ತಂತಿ ಬೇಲಿಯ ಬದಲಾಗಿ ಗಿಡಮರ ಸಸ್ಯಗಳ ಜೀವಂತ ಬೇಲಿ ನಿರ್ಮಿಸಬಹುದಾಗಿದೆ. ನಿದರ್ಶನಕ್ಕೆ ಹೇಳಬೇಕೆಂದರೆ ಕಳೆದ 35 ವರ್ಷಗಳಿಂದ ನಾನು ಮಾಡುತ್ತಿರುವುದು ಅರಣ್ಯ ಮಾದರಿ ಕೃಷಿ, ವೃಕ್ಷ ಆಧಾರಿತ ಕೃಷಿಯಾಗಿದೆ. 1.5 ಎಕರೆ ಹೊಲವೇ ಪ್ರಯೋಗಶಾಲೆ. 600ಕ್ಕೂ ಹೆಚ್ಚು ಗಿಡ ಮರಗಳನ್ನು ಬೆಳೆಸಿರುವೆ. ಹೊಲದ ಎರಡು ಬದಿಗೆ ಸಾಗವಾನಿ, ಬೇವು, ಹುಣಸೆ ಮತ್ತು ಹಲಸು ಗಿಡಗಳಿವೆ. ಇವುಗಳ ಸಂಖ್ಯೆ 100ಕ್ಕೂ ಹೆಚ್ಚು. ಹೊಲದ ಪಶ್ಚಿಮ ದಿಕ್ಕಿಗೆ ರಸ್ತೆ ಇದ್ದು ಪಕ್ಕದಲ್ಲಿ ಮಣ್ಣಿನ ಒಡ್ಡು ಹಾಕಿ ಅದರಲ್ಲಿ ಸೂಬಾಬುಲ್, ಗ್ಲೀರಿಸಿಡಿಯ, ರಾಮ್ಫಲ, ಹುಲುಗಲ ಮತ್ತು ಹುಣಸೆ ಗಿಡಗಳಿವೆ. ಇವುಗಳ ಸಂಖ್ಯೆ 100ಕ್ಕೂ ಹೆಚ್ಚು. ಸೂಬಾಬುಲ್ ದನಗಳಿಗೆ ಮೇವು ಒದಗಿಸಿದರೆ ಗ್ಲೀರಿಸಿಡಿಯ ಮತ್ತು ಹುಲುಗಲ ಗಿಡಗಳ ತಪ್ಪಲು ಗಿಡಗಳ ಬುಡಕ್ಕೆ ಹೊದಿಕೆ ಮಾಡಲು ಉಪಯುಕ್ತ ಆಗಿವೆ. ಇದು ಜೀವಂತ ಬೇಲಿಯೂ ಆಗಿದೆ. ಒಡ್ಡಿನ ಒಳಗಡೆ ಹಾಗೂ ಹೊಲದ ಇನ್ನೊಂದು ಬದಿಗೆ 45 ತೆಂಗಿನ ಗಿಡಗಳಿವೆ. ಕೂಡು ಸಾಲಿನಲ್ಲಿ ಗಿನಿ ಹುಲ್ಲು ಹಚ್ಚಿರುವೆ. ಇದು ಹಸಿರು ಮೇವು ಕೊಡುವುದರ ಜೊತೆಗೆ ಹೊಲದ ಮಣ್ಣನ್ನು ಹೊಲದಿಂದ ಹೊರಗಡೆ ಹೋಗದಂತೆ ತಡೆಯುತ್ತದೆ. ಹೊಲದ ನಡುವೆ 45 ಅಲ್ಫಾನ್ಸೋ ಜಾತಿಯ ಮಾವಿನ ಗಿಡಗಳಿವೆ. 10 ಗೋವಾ ಆಪೂಸ್ ಹಾಗೂ ನೀಲಂ ಜಾತಿಯ ಮಾವಿನ ಗಿಡಗಳು. ಮಾವಿನ ಗಿಡಗಳನ್ನು ಸಾಲಿನಿಂದ ಸಾಲಿಗೆ 45 ಅಡಿ, ಗಿಡದಿಂದ ಗಿಡಕ್ಕೆ 20 ಅಡಿ ಅಂತರ ಬಿಡಲಾಗಿದ್ದು ನಡುವೆ ಒಂದು ಸಾಲು ನುಗ್ಗೆ ಗಿಡಗಳಿವೆ. ಹೊಲದ ಪಶ್ಚಿಮ ದಿಕ್ಕಿಗೆ ಮಂಗಗಳ ಕಾಟ ಹೆಚ್ಚಾಗಿದ್ದರಿಂದ 200 ಕರಿಬೇವು ಮತ್ತು ಗುಲಾಬಿ ಗಿಡ ನೆಡಲಾಗಿದೆ. ನೀರಲ, ಪೇರಲ, ಲಿಂಬೆ ಗಿಡಗಳೂ ಇವೆ. ಇಡೀ ಹೊಲದಲ್ಲಿ ಉಳುಮೆಯನ್ನೇ ಮಾಡಿಲ್ಲ. ಮಳೆಗಾಲದಲ್ಲಿ ಇಡೀ ಹೊಲದಲ್ಲಿ ಹಲವಾರು ಜಾತಿಯ ಹುಲ್ಲು, ಕಳೆ, ಕಸ ಬೆಳೆಯುತ್ತದೆ. ಒಂದಡಿಯೂ ಖಾಲಿ ಹೊಲ ಇಲ್ಲ. ಹುಲ್ಲು ದನಕರುಗಳಿಗೆ ಮೇವು ಒದಗಿಸುತ್ತದೆ. ಕಳೆ ಕಸಗಳನ್ನು ಗಿಡಮರಗಳ ಬುಡಕ್ಕೆ ಹೊದಿಕೆ ಮಾಡಲು ಬಳಕೆ ಮಾಡುವೆ. ಅಹಿಂಸಾತ್ಮಕ ಬೇಸಾಯ ಮಾಡಿದ್ದರಿಂದ ಸಸ್ಯ ವೈವಿಧ್ಯ, ಜೀವ ವೈವಿಧ್ಯ ಕಾಪಾಡಿಕೊಂಡು ಬರಲಾಗಿದೆ. ಯಾವುದೇ ರಾಸಾಯನಿಕ ಕೀಟನಾಶಕಗಳ ಮತ್ತು ರಾಸಾಯನಿಕ ಗೊಬ್ಬರಗಳ ಬಳಕೆ ಮಾಡದೆ ಪರಿಸರ ಸ್ನೇಹಿ ಕೃಷಿ ಮಾಡಿರುವೆ. ಪ್ರತಿ ಗಿಡದ ಸುತ್ತಲೂ ಗಿಡದ ವ್ಯಾಪ್ತಿಗನುಸರಿಸಿ ವರ್ತುಳಾಕಾರದ ಸಣ್ಣ ಬದುವು ಮಾಡಿ ಅದರಲ್ಲಿ ಗಿಡದ ಒಣಗಿದ ತಪ್ಪಲು ಸಂಗ್ರಹವಾಗುವಂತೆ ಮಾಡಲಾಗಿದ್ದು ಅದು ಗಿಡದ ಬುಡಕ್ಕೆ ಹೊದಿಕೆಯೂ ಆಗಿರುವುದು. ಈ ತಪ್ಪಲು ಅಲ್ಲದೆ ಹೆಸರುಕಾಯಿ ಕೊಯ್ದ ಹೆಸರು ಬಳ್ಳಿ, ಕಬ್ಬಿನ ರೌದಿ, ರಸ್ತೆ ಬದಿ ಬೆಳೆದ ಕಳೆ ಕಸಗಳು, ಹೊಲದಲ್ಲಿ ಬೆಳೆದ ಸೂಬಾಬುಲ್, ಗ್ಲೀರ್ಸಿಡಿಯ, ಹುಲುಗಲ, ಪಾರ್ಥೇನಿಯಂ ಕಸಗಳನ್ನು ತಂದು ವರ್ಷಕ್ಕೆ 2 ಸಲ ಹೊದಿಕೆ ಮಾಡಿರುವೆ. ಈ ಹೊದಿಕೆ ಮರದ ಬುಡದಲ್ಲಿ ಬೇರಿಗೆ ನೀರಿಂಗಿಸಲು, ಕಳೆ ಕಸ ಹುಟ್ಟದಂತೆ ತಡೆಯಲು, ಸಾವಯವ ಗೊಬ್ಬರ ತಯಾರಿಕೆಗೆ ತೇವಾಂಶದ ಕೊರತೆ ಆಗದಂತೆ ತಡೆಯಲು ಉಪಯುಕ್ತ ಆಗಿದೆ. ಹೊಲದಲ್ಲಿ ಬಿದ್ದ ಮಳೆಯ ನೀರು ಒಂದು ಹನಿಯೂ ಹೊಲದಿಂದ ಹೊರಗಡೆ ಹೋಗದಂತೆ ಮತ್ತು ಮಣ್ಣು ಹೊಲದಲ್ಲೇ ಸಂಗ್ರಹವಾಗಲು ಅಂತರ್ಜಲದ ಹೆಚ್ಚಳಕ್ಕೂ ಕಾರಣ ಆಗಿದೆ. ಕೇವಲ 1.5 HP ವಿದ್ಯುತ್ ಮೋಟಾರ್ನಿಂದ ಬರುವ ನಲ್ಲಿಯ ಗಾತ್ರದ ನೀರಿನಿಂದ ಎಲ್ಲ ಗಿಡಮರಗಳು ಎಂಥ ಬರಗಾಲದಲ್ಲೂ ಒಣಗದಂತೆ ಬೆಳೆಸಲು ಕಾರಣವಾಗಿದ್ದು ಬೇರು ನೀರುಂಡಿರುವ ವಿಧಾನ ಹೊರತು ಮತ್ಯಾವುದೂ ಇಲ್ಲ. ನೀರ ನೆಮ್ಮದಿಗೆ ಬೇರಿಗೆ ನೀರುಣಿಸುವ ತಂತ್ರಜ್ಞಾನ ಯಶಸ್ವಿಯಾಗಿರುವ ಸಂಗತಿ ಉತ್ಪ್ರೇಕ್ಷೆಯ ಮಾತಲ್ಲ. ಬರ ದೂರ ಮಾಡಲು ಕೈಕೊಂಡ ಸಣ್ಣ ಪ್ರಯೋಗ ಇದಾಗಿದೆ. ಇಂಥ ಪ್ರಯೋಗವನ್ನು ನಾನೊಬ್ಬನೇ ಮಾಡಿರುವೆನೆಂದಲ್ಲ, ಹಾವೇರಿ ಜಿಲ್ಲೆಯ ಚೆನ್ನೂರಿನ ಗುರುಸಿದ್ದಯ್ಯ ಮಠದವರು ವರದಾ ನದಿಯ ದಂಡೆಯಲ್ಲಿರುವ ತಮ್ಮ ತೋಟದಲ್ಲಿ ತೆಂಗು, ನೀರಲ, ಹಲಸು, ಮಾವು ಮತ್ತು ಹುಣಸೆ ಹಾಗೂ ಸಾಗವಾನಿ ಮರಗಳನ್ನು ಯಶಸ್ವಿಯಾಗಿ ಬೆಳೆದಿರುವರು. ನವಲ್ಗುಂದ ತಾಲೂಕಿನ ಪ್ರವೀಣ್ ಶಿರ್ವಾಡ್ ಅವರು ಕೆರೆ ನಿರ್ಮಿಸಿ ಕೆರೆಯ ಬದುವಿನಲ್ಲಿ ಬಿದಿರು ಬೆಳೆದು ಆದಾಯ ಪಡೆಯುತ್ತಿರುವರು. ಇದೇ ರೀತಿ ಬೇರಿಗೆ ನೀರುಣಿಸಿ ಭೂಮಿಯ ಮೇಲಿನ ಸಸ್ಯರಾಶಿ ತಣಿಯುವಂತೆ ಮಾಡಿರುವ ರೈತರ ಪಟ್ಟಿ ದೊಡ್ಡದಾಗಿದೆ. ಬರದ ಸಾಧ್ಯತೆ ಇದ್ದೇ ಇದೆ. ನಮ್ಮ ಬಳಿ ಮರವಿದೆ. ಮರ ನೆಟ್ಟು ಬರ ಅಟ್ಟಬೇಕಾಗಿದೆ.
1: ಇದುವರೆಗೂ ಬರ ಮತ್ತು ಮರ ಈ ಕುರಿತು ಮಾತನಾಡಿದವರು ಈರಯ್ಯ ನಿಂಗಯ್ಯ ಕಿಲ್ಲೇದಾರ್.

ಕೆಳವರೆ, ದಿನಾಂಕ 16/7/2026 ಗುರುವಾರ ಬೆಳಗ್ಗೆ 8:30-9:30 ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಮಕ್ಕಳಲ್ಲಿ ಆಕಸ್ಮಿಕ ಗಾಯಗಳು, ತಡೆಗಟ್ಟುವಿಕೆ ಮತ್ತು ಪ್ರಥಮ ಚಿಕಿತ್ಸೆ. ಭಾಗವಹಿಸುತ್ತಾರೆ ಸರ್ಜಿ ವೇದಾಂತ ಆಸ್ಪತ್ರೆಯ ಮಕ್ಕಳ ತೀವ್ರ ನಿಗ್ರಹ ತಜ್ಞರಾದ ಡಾಕ್ಟರ್ ಪಂಕಜ ಎಟಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳಲ್ಲಿ ಸಾಮಾನ್ಯವಾಗಿ ಸಂಭವಿಸುವ ಆಕಸ್ಮಿಕ ಗಾಯಗಳು, ಬಿದ್ದು ಉಂಟಾಗುವ ಗಾಯಗಳು, ಸುಟ್ಟ ಗಾಯಗಳು, ವಿಷಕಾರಿ ಪದಾರ್ಥಗಳ ಸೇವನೆ, ಉಸಿರುಗಟ್ಟುವಿಕೆ, ನೀರಿನಲ್ಲಿ ಮುಳುಗುವಿಕೆ ಹಾಗೂ ರಸ್ತೆ ಅಪಘಾತಗಳಲ್ಲಿ ಮಕ್ಕಳನ್ನು ಸುರಕ್ಷಿತವಾಗಿಡುವ ವಿಧಾನಗಳು, ತುರ್ತು ಸಂದರ್ಭಗಳಲ್ಲಿ ನೀಡಬೇಕಾದ ಪ್ರಥಮ ಚಿಕಿತ್ಸೆ, ಆಸ್ಪತ್ರೆಗೆ ಯಾವಾಗ ಕರೆತರಬೇಕು ಹಾಗೂ ಪೋಷಕರು ಪಾಲಿಸಬೇಕಾದ ಮುನ್ನೆಚ್ಚರಿಕೆಗಳ ಕುರಿತು ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಕೇಳುಗರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರೆ ಮಾಡಲು ಬಳಸಬಹುದಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು 9141970272. ದೂರವಾಣಿ ಸಂಖ್ಯೆ 29564 ಎಸ್ಟಿಡಿ ಕ್ರಮಾಂಕ 08194. ವಾಟ್ಸಪ್ ಮೂಲಕ ಪ್ರಶ್ನೆ ಕೇಳಲಿಕ್ಕೆ ಸಂದೇಶವನ್ನ ಕಳಿಸಬಹುದು. ವಾಟ್ಸಪ್ ಸಂಖ್ಯೆ 9446640273. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ಪ್ರಕಟಣೆ ಕೇಳಿದಿರಿ.

ಆತ್ಮೀಯ ಕೇಳುಗರಿಗೆಲ್ಲ ಜನರಂಜನಿ ವಾಟ್ಸಪ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ನೀವು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳಲಿಕ್ಕೆ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273 ಈ ಸಂಖ್ಯೆಗೆ ಸಂದೇಶವನ್ನು ಕಳಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಕೇಳುಗರು ಸಂದೇಶಗಳನ್ನು ಕಳಿಸಿದ್ದಾರೆ. ಆರಂಭದಲ್ಲಿ ನಮಗೆ ಸಂದೇಶ ಬಂದಿದೆ. ಶಿವಾನಂದ ಮುಚ್ಚಂಡಿ, ಪ್ರಜ್ವಲ್ ಪ್ರಣೀತಾ, ನೀಲಮ್ಮ ಮುಚ್ಚಂಡಿ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕು ಸೋನ್ಯಾಳ ಗ್ರಾಮದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಕಾರ್ಯಕ್ರಮದಲ್ಲಿ ಎಸ್ ಜಾನಕಿ ಹಾಡಿರುವ ಯಾವುದಾದರೂ ಒಂದು ಗೀತೆಯನ್ನು ದಯವಿಟ್ಟು ಪ್ರಸಾರ ಮಾಡ್ರಿ ಅಂತ ಹೇಳಿ ಕಳಿಸಿದ್ದಾರೆ. ಗೀತೆ ಖಂಡಿತ ಪ್ರಸಾರವಾಗುತ್ತೆ. ಗಾಯತ್ರಿ ಮದುವೆ ಚಿತ್ರದ ಗೀತೆಯನ್ನ ಇದೀಗ ಕೇಳೋಣ. ಆರ್ ಎನ್ ಜಯಗೋಪಾಲ್ ಬರೆದಿರುವ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ಜನರಂಜನಿ ಕಾರ್ಯಕ್ರಮದ ಮುಂದಿನ ಸಂದೇಶ ಮೀರಾ ನಾಡಿಗ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿರೂಪಕರಿಗೆ ನಮಸ್ತೆ. ವಾಟ್ಸ್ಆಪ್ ಸಂದೇಶದ ಮೂಲಕ ನಾನು ಕೇಳಲು ಬಯಸುವಂತಹ ಹಾಡು ಸಾಕ್ಷಾತ್ಕಾರ ಚಿತ್ರದ್ದು. ಪಿಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಹಾಡಿರುವ ಒಲವೇ ಜೀವನ ಸಾಕ್ಷಾತ್ಕಾರ, ಒಲವೇ ಮರೆಯದ ಮಮಕಾರ ಹಾಡನ್ನು ಪ್ರಸಾರ ಮಾಡಿ ಅಂಥೇಳಿ. ಹಾಗೆ ಈ ಹಾಡಿನ ಸಾಹಿತ್ಯ ಸಂಗೀತ ಸೊಗಸಾಗಿದೆ. ಪ್ರಕೃತಿ ಹಾಗೂ ಜೀವಿಯ ಪ್ರತಿ ಕಣಕಣದಲ್ಲೂ ಪ್ರೀತಿಯೊಂದೇ ಜೀವಂತ ಅನ್ನುವಂಥದ್ದನ್ನು ಸಾರತ್ತೆ. ದಯವಿಟ್ಟು ಪ್ರಸಾರ ಮಾಡಿ ಅಂಥೇಳಿ. ಖಂಡಿತ ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗತ್ತೆ. ಇದೀಗ ಕೇಳಿ ಸಾಕ್ಷಾತ್ಕಾರ ಚಿತ್ರದ ಈ ಗೀತೆಯನ್ನು.

0: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर।
1: ತಾಯಿ ಕಿಂತ ದೇವರಿಲ್ಲ ಚಿತ್ರದ ಗೀತೆಗಾಗಿ ಸಂದೇಶ ಕಳಿಸಿದ್ದಾರೆ ಚಿತ್ರದುರ್ಗದಿಂದ ಅಮೃತ ರಮೇಶ್. ಈ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಎಸ್ ಜಾನಕಿ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ. ಎಸ್ ಜಾನಕಿ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಗಳಲ್ಲಿನ ತಾಯಿಗಿಂತ ದೇವರಿಲ್ಲ ಚಿತ್ರದ ಈ ಗೀತೆ

ಹಾಡು ಹಳೆಯದಾದರೇನು, ಭಾವ ನವನವೀನ, ಕವಿಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು.

ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ಜನರಂಜನಿ ವಾಟ್ಸಪ್ ಆಧಾರಿತ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ನಿಮ್ಮ ಪ್ರೀತಿಯ ಚಿತ್ರದುರ್ಗ ಆಕಾಶವಾಣಿ ಎಫ್ಎಂ ಕೇಂದ್ರದಿಂದ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಇದ್ದೀನಿ ನಾನು ಸುಮಾ ಆರ್.

ಕಾರ್ಯಕ್ರಮದ ಮುಂದಿನ ಗೀತೆ ಉಮಾ ಮೋಹನ ಮುರಳಿ ಜೋಗಿಮಟ್ಟಿ ರಸ್ತೆ ಮೊದಲನೇ ಕ್ರಾಸ್ನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಯ್ ಶುಭ ಸಂಜೆ, ನನ್ನ ಮೆಚ್ಚಿನ ಗೀತೆ ನಾ ಮೆಚ್ಚಿದ ಹುಡುಗ ಚಿತ್ರದ ಬೆಳದಿಂಗಳಿನ ನೊರೆ ಹಾಲು ಕೊಡದಲ್ಲಿ ತುಂಬಿ ತಂದವಳೆ, ಈ ಗೀತೆನ ದಯವಿಟ್ಟು ಪ್ರಸಾರ ಮಾಡಿ, ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ಈ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ. ಆರ್ ಎನ್ ಜಯಗೋಪಾಲ್ ಬರೆದಿರುವ ಗೀತೆಗೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

0: ದೊರಕ ದೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರೆ ಆಯ್ತು ಕಣವ.
1: ಓಯ್ ಬಸಣ್ಣ, ಬಿಲ್ಲು ಅಲ್ಲೇನೆ, ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
0: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
4: ರಥಸಪ್ತಮಿ ಚಿತ್ರದ ಗೀತೆಗಾಗಿ

ಸಂದೇಶವನ್ನ ಕಳಿಸಿದ್ದಾರೆ ಚಿತ್ರದುರ್ಗದಿಂದ ರೂಪಾ ಪಾಂಡುರಂಗರಾವ್ ಹಾಗೂ ಶ್ರವಂತ್. ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

ಜನರಂಜನಿ ಕಾರ್ಯಕ್ರಮದ ಮುಂದಿನ ಗೀತೆ ಅಲೆಮಾರಿ ಚಿತ್ರದ್ದು. ಸಂದೇಶವನ್ನ ಕಳಿಸಿದ್ದಾರೆ ಚಿತ್ರದುರ್ಗದಿಂದ ನೇತ್ರಾ ನಟರಾಜ್. ನಿರೂಪಕರಿಗೆ ಶುಭ ಸಂಜೆ. ಅಲೆಮಾರಿ ಚಿತ್ರದಿಂದ ನೀಲಿ ನೀಲಿ ನೀಲಿ ನಿನ್ನ ಕಣ್ಣಲ್ಲಿ ಹಾಡನ್ನ ತಪ್ಪದೆ ಪ್ರಸಾರ ಮಾಡಿ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಈ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಶ್ರೇಯ ಘೋಷಾಲ್ ಹಾಗೂ ಜಾವಿದ್ ಅಲಿ. ಸಂತು ಬರೆದಿರುವ ಗೀತೆಗೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

ಕಾರ್ಯಕ್ರಮದ ಮುಂದಿನ ಗೀತೆ ಕರ್ಣ ಚಿತ್ರದ್ದು. ಈ ಗೀತೆಗಾಗಿ ಸಂದೇಶವನ್ನ ಕಳಿಸಿದ್ದಾರೆ. ಕರ್ಣ ಹಾಡು ಪ್ರೀತಿಯೇನನ್ನುಸಿರು ಈ ಹಾಡನ್ನು ಪ್ರಸಾರ ಮಾಡಿ. ಸಾಹಿತ್ಯ ಸಂಗೀತ ಚಿತ್ರಕಥೆ ಸುಮಧುರವಾಗಿದೆ, ರಾಗ ತಾಳ ಪಲ್ಲವಿ ಸೊಗಸಾಗಿದೆ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ ಮಾದಪ್ಪ ಹಾಗೂ ಕೆ ಎಂ ಕೃಷ್ಣ ಕಮಂಡಲಗೊಂದಿ ಜಗಳೂರು ತಾಲೂಕಿನಿಂದ. ಈ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಟಿ ಉದಯಶಂಕರ್ ಬರೆದಿರುವ ಗೀತೆಗೆ ಎಂ ರಂಗರಾವ್ ಅವರ ಸಂಗೀತವಿದೆ.

ನೀವು ಕೇಳ್ತಾ ಇದ್ದೀರಾ ಜನರಂಜನಿ ವಾಟ್ಸ್ಆಪ್ ಆಧಾರಿತ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ. ಮುಂದಿನ ಸಂದೇಶ ಉಮಾ ಮಹಾಂತೇಶ್ ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಉಮಾ ಅನ್ವಿತಾ ಅದ್ವಿತ್ ಹನುಮಂತನಗರ ಚಿತ್ರದುರ್ಗದಿಂದ. ಬಂಗಾರದ ಹೂವು ಚಿತ್ರದ ನೀ ನಡೆವ ದಾರಿಯಲ್ಲಿ ನಗೆ ಹೂವು ಬಾಡದಿರಲಿ ಹಾಡನ್ನ ಪ್ಲೇ ಮಾಡಿ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಈ ಗೀತೆಯನ್ನ ಹಾಡಿದ್ದಾರೆ ಪಿ ಸುಶೀಲಾ ಹಾಗೂ ಎಸ್ ಜಾನಕಿ. ಸಾಹಿತ್ಯ ಚಿ ಉದಯಶಂಕರ್ ಸಂಗೀತ ನೀಡಿದ್ದಾರೆ. ರಾಜನ್ ನಾಗೇಂದ್ರ

ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಬೆಳ್ಳಿ ಕಾಲುಂಗುರ ಚಿತ್ರದ ಗೀತೆ. ಈ ಗೀತೆಗಾಗಿ ಸಂದೇಶವನ್ನ ಕಳಿಸಿದ್ದಾರೆ ಹನೂರು ತಾಲೂಕು ಕೋಣನಕೆರೆ ಗ್ರಾಮದಿಂದ ಶ್ರೀನಿವಾಸ್ ಹಾಗೂ ವಿನೋದ್. ಎಸ್ ಜಾನಕಿ ಅವರು ಹಾಡಿರುವಂತಹ ಹಾಡನ್ನ ಪ್ರಸಾರ ಮಾಡಿ ಅಂತ ಹೇಳಿ ಸಂದೇಶದಲ್ಲಿ ತಿಳಿಸಿದ್ದಾರೆ. ಬೆಳ್ಳಿ ಕಾಲುಂಗುರ ಚಿತ್ರದ ಗೀತೆಯನ್ನ ಬರೆದಿದ್ದಾರೆ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

0: ಇದುವರೆಗೆ ಜನರಂಜನಿ ವಾಟ್ಸ್ಆಪ್ ಆಧಾರಿತ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಇದೀಗ ಕೇಳಿ ಕೆಲವು ವಚನಗಳನ್ನ. ಆರಂಭದಲ್ಲಿ ಸಿದ್ದರಾಮೇಶ್ವರ ವಿರಚಿತ ವಚನ ಹಾಡಿದ್ದಾರೆ ವಿನುತಾ ಬೂದಿಹಾಳ್.

ಕೇಳುಗರೆ, ನಾಳೆ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೆ ನಮ್ಮ ನಿಲಯದಿಂದ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ವಿಷಯ ವಿಶ್ವ ಯುವ ಕೌಶಲ್ಯ ದಿನದ ಸಂದರ್ಭದಲ್ಲಿ ಯುವ ಜನತೆಯಲ್ಲಿ ಕೌಶಲ್ಯ ಅಭಿವೃದ್ಧಿಯ ಮಹತ್ವ ಹಾಗೂ ದೇಶದ ಪ್ರಗತಿ. ಕೇಳುಗರು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಮತ್ತೊಂದು 9141970272. ಇದೀಗ ಜಕ್ಕಣ್ಣಯ್ಯ ವಿರಚಿತ ವಚನ ಹಾಡಿದ್ದಾರೆ ಎಸ್ ಪುಷ್ಪಾವತಿ.

ಇದುವರೆಗೂ ವಚನಗಳನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಸಮಯ 9 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳುವಿರಿ.

ಕೇಳುಗರೆ, ನಾಳೆ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೆ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ವಿಷಯ ವಿಶ್ವ ಯುವ ಕೌಶಲ್ಯ ದಿನದ ಸಂದರ್ಭದಲ್ಲಿ ಯುವ ಜನತೆಯಲ್ಲಿ ಕೌಶಲ್ಯ ಅಭಿವೃದ್ಧಿಯ ಮಹತ್ವ ಹಾಗೂ ದೇಶದ ಪ್ರಗತಿ. ಈ ಕುರಿತು ಕೇಳುಗರು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು 9141970272. ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಅರ್ಚನಾ ಉಡುಪ ಆಡಿರುವ ಭಾವಗೀತೆ. ರಚನೆ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ.

ಇದುವರೆಗೂ ಭಾವಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 9:30 ಇದೀಗ ಸವಿ ನೆನಪು. ಇಂದಿನ ಸವಿ ನೆನಪು ಕಾರ್ಯಕ್ರಮದಲ್ಲಿ ಬಣ್ಣದ ಗೆಜ್ಜೆ ಚಿತ್ರದ ಗೀತೆಗಳನ್ನ ಕೇಳುವಿರಿ. ಆರಂಭದಲ್ಲಿ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಹಾಡಿರುವ ಗೀತೆಯನ್ನ. ಈ ಚಿತ್ರದ ಎಲ್ಲ ಗೀತೆಗಳಿಗೂ ಕೂಡ ಸಾಹಿತ್ಯ ಬರೆದು ಸಂಗೀತ ನೀಡಿದ್ದಾರೆ ಹಂಸಲೇಖ.

ಕೇಳುಗರೆ, ಸವಿನೆನಪು ಕಾರ್ಯಕ್ರಮದಲ್ಲಿ ಬಣ್ಣ ಹಾಗೂ ಸಾಹಿತ್ಯ ಹಂಸಲೇಖ ಅವರದು, ಛಾಯಾಗ್ರಹಣ ಪಿಎಸ್ ಪ್ರಕಾಶ್ ಅವರದು, ಈ ಚಿತ್ರ ನಿರ್ಮಾಣ ಸಂಸ್ಥೆ ಮಹಾತ್ಮ ಪಿಕ್ಚರ್ಸ್ ಅವರದು, ಹಾಗೆ ಈ ಚಿತ್ರದ ಎಲ್ಲ ಹಾಡುಗಳನ್ನು ಕೂಡ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಹಾಡಿದ್ದಾರೆ. ಇದೀಗ ಕೇಳೋಣ ಈ ಚಿತ್ರದ ಮತ್ತೊಂದು ಗೀತೆಯನ್ನು.

ಸವಿನೆನಪು ಕಾರ್ಯಕ್ರಮದಲ್ಲಿ ಬಣ್ಣದ ಗೆಜ್ಜೆ ಚಿತ್ರದ ಗೀತೆಗಳನ್ನ ಕೇಳ್ತಾ ಇದ್ದೀರಿ. ಈ ಚಿತ್ರದಲ್ಲಿ ಹಿಂದಿ ಚಿತ್ರರಂಗದ ಖ್ಯಾತ ಹಾಸ್ಯನಟ ಖಳನಟ ಅಮ್ಜದ್ ಖಾನ್ ಅವರು ನಟಿಸಿದ್ರು. ಕನ್ನಡ ಚಿತ್ರರಂಗದಲ್ಲಿ ಅಮ್ಜದ್ ಖಾನ್ ನಟಿಸಿರುವ ಏಕೈಕ ಚಿತ್ರ ಇದು. ಇನ್ನು ಪಾತ್ರವರ್ಗವನ್ನ ನೋಡೋದಾದ್ರೆ ರವಿಚಂದ್ರನ್ ಅವರು ಮನು ಪಾತ್ರದಲ್ಲಿ, ಅಮಲ ಮೇನ

ಪಾತ್ರದಲ್ಲಿ ಭಾರತಿ ವಿಷ್ಣುವರ್ಧನ್ ಅವರು ವೈಜಯಂತಿ ದೇವಿಯಾಗಿ, ಕಲ್ಯಾಣ್ ಕುಮಾರ್ ಅವರು ಪೀಟರ್ ಪಾತ್ರದಲ್ಲಿ, ಸುರೇಶ್ ಹೆಬ್ಳಿಕರ್ ಅವರು ಸುರೇಶ ಜಯಸಿಂಹ ಆಗಿ, ಹಾಗೆ ಅಮ್ಜದ್ ಖಾನ್ ಟ್ಯಾಕ್ಸಿ ಡ್ರೈವರ್ ಆಗಿ ಅಭಿನಯಿಸಿದ್ರು. ಇನ್ನು ದೇವರಾಜ್, ಟೆನಿಸ್ ಕೃಷ್ಣ ಹಾಗೂ ಸಿಹಿಕೈ ಚಂದ್ರು ಕೂಡ ಈ ಚಿತ್ರದ ತಾರಾಗಣದಲ್ಲಿದ್ದಾರೆ. ಇದೀಗ ಇನ್ನೊಂದು ಗೀತೆಯನ್ನ ಕೇಳೋಣ.

ಇದುವರೆಗೂ ಸವಿನೆನಪು ಕಾರ್ಯಕ್ರಮದಲ್ಲಿ ಬಣ್ಣದ ಗೆಜ್ಜೆ ಚಿತ್ರದ ಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಸಮಯ 10 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುವಿರಿ.

ಆಕಾಶವಾಣಿ ಚಿತ್ರದುರ್ಗ. ಇದುವರೆಗೂ ನಿಲಯದಿಂದ ಪ್ರಸಾರವಾದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ಕೇಳಿದಿರಿ. ಇಲ್ಲಿಗೆ ಇಂದಿನ ಚಂದ್ರವಳ್ಳಿ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ನಮ್ಮ ಮುಂದಿನ ಪ್ರಸಾರ ಕಾರ್ಯವು ನಾಳಿನ ದುರ್ಗೋದಯ ಪ್ರಸಾರದೊಂದಿಗೆ ಪ್ರಾರಂಭಗೊಳ್ಳುತ್ತದೆ. ನಮಸ್ಕಾರ, ಜೈ ಹಿಂದ್.